107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆಗಿ ಹೋದದ್ದನ್ನ ಚಿಂತಿಸಿ ಫಲ ಇಲ್ಲ, ಅದನ್ನ ಬದಲಾಯಿಸೋಕ್ಕೂ ಆಗಲ್ಲ. ಆದ್ರೆ ಅದ್ರ ಬಗ್ಗೆನೇ ಹಳಹಳಿ ಇಟ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ. ಆದ್ರಿಂದ ಹಿಂದೆ ಆದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೆ, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡೋಣ. ಯಾವುದೋ ಒಂದು ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿರಬಹುದು, ಜೀವನದಲ್ಲಿ ಅಲ್ಲ. ಜೀವನದಲ್ಲಿ ಸಾವಿರಾರು ಪರೀಕ್ಷೆಗಳು ಬರ್ತವೆ, ಒಂದರಲ್ಲಿ ಹೋದ್ರೆ ಏನು ತೊಂದರೆ ಇಲ್ಲ. ನನ್ನ ಭವಿಷ್ಯ ಯಾರ ಕೈಯಲ್ಲಿದೆ? ಈ ಪರೀಕ್ಷೆಯಲ್ಲಿ ಇದೆಯಾ, ಎಲ್ಲಿದೆಯಾ ನನ್ನ ಭವಿಷ್ಯ ಎಲ್ಲಿದೆ ಅಂತ ಪ್ರಶ್ನೆ ಬರ್ತದೆ. ನಿಮ್ಗೊಂದು ಸಣ್ಣ ಘಟನೆ ಹೇಳಬೇಕು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ, 7-8 ವರ್ಷ ಹುಡುಗ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ. ಸುಮಾರು ಜನ ನಿಂತ್ಕೊಂಡಿದ್ದಾರೆ, ಒಬ್ರು ಹಿಂದೆ ಒಬ್ರು. ಇವನು ಕೇಳಿದ, ಕ್ಯೂ ಎದಕ್ಕಿದು ಅಂತ ಕ್ಯೂದಲ್ಲಿ ನಿಂತವ್ರಿಗೆ ಕೇಳಿದ. ಏನು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲೇನು ಕೊಡಲ್ಲಪ್ಪ, ಒಬ್ರು ಜ್ಯೋತಿಷಿ ಬಂದಿದ್ದಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಹಸ್ತ ಸಾಮುದ್ರಿಕರು ಅಂತ ಕರೀತಾರೆ ಅವ್ರನ್ನ, ಅವ್ರಿಗೋಸ್ಕರ ನಿಂತಿದ್ದೀವಿ, ನಮ್ಮ ಭವಿಷ್ಯ ಕೇಳಬೇಕು ಅಂತ ನಿಂತಿದ್ದೀವಿ ಅಂದರು. ಆ ಹುಡುಗನ ನಾನು ನಿಂತ್ಕೋತೀನಿ ಹಾಗಾದರೆ ಅಂದ. ಅವ್ರು ದೊಡ್ಡವ್ರು ಹೇಳಿದ್ರು, ಬೇಡಪ್ಪ ಸಣ್ಣ ಹುಡುಗನ ಇನ್ನೂ, ದೊಡ್ಡವನಾಗು ಆಮೇಲೆ ಭವಿಷ್ಯ ಕೇಳು. ಆ ಹುಡುಗ ಹೇಳಿದ, ದೊಡ್ಡವನಾದ್ಮೇಲೆ ಕೇಳಿ ಪ್ರಯೋಜನ ಏನು, ಈಗೇ ಕೇಳಬೇಕು ನನ್ನ ಭವಿಷ್ಯ ಏನು ಅಂತ, ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ, ನಿಂತ್ಕೋ ಅಂದರು. 1.5 ಗಂಟೆ ನಿಂತ್ಕೊಂಡ ಕ್ಯೂ, ಒಬ್ಬೊಬ್ಬರವ್ರು ಹೋಗ್ತಾ ಇದ್ರು. ಕೊನೆ ಇವನು ಪಾಳಿ ಬಂತು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಮಕ್ಕಳೇ, ಅದು ಹಸ್ತ ಸಮುದ್ರಿಕ ಮುಂದೆ ಕೂತಿದ್ದಾನೆ, ಈ ಪುಟ್ಟ ಮಗು ಕೈ ಚಾಚಿದ ಹೆಂಗೆ. ಹಸ್ತ ಸಮುದ್ರಿಕ ಒಂದಾದ್ಮೇಲೆ ಒಂದು ಕೈ ನೋಡ್ತಾ ಇದ್ದಾನಲ್ಲ, ಇದ್ಯಾವುದು ಪುಟ್ಟ ಕೈ ಬಂತು. ನೋಡ್ದ, ಏ ಹುಡುಗ ಸಣ್ಣವನಪ್ಪ ನೀ ಹೋಗು, ದೊಡ್ಡವನಾದ್ಮೇಲೆ ಬಾ ಅಂದ. ಇವನು ಹೇಳ್ದ, ದೊಡ್ಡವನಾದ್ಮೇಲೆ ಪ್ರಯೋಜನ ಇಲ್ಲ, ತೊಗೊಂಡು ಏನು ಮಾಡಿ ದೊಡ್ಡವನಾದ್ಮೇಲೆ, ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ. ಹಸ್ತ ಸಮುದ್ರಿಕ ಕೈ ನೋಡ್ದ, ಆಶ್ಚರ್ಯ ಆಯಿತು. ಆ ಕೈಗೆಲ್ಲ ಬಿಳಿ ಪುಡಿ ಹಚ್ಚಿದ, ಇದನ್ನ ಚೆನ್ನಾಗಿ ಕಾಣಿಸ್ಲಿ ಅಂತ ದಿಟ್ಟಿಸಿ ನೋಡ್ತಾ ಇದ್ದ. 5 ನಿಮಿಷ ನೋಡ್ದ. ಆ ಹುಡುಗನಿಗೆ ಹೇಳ್ದ, ಏನು ಕೈಯೋ ಹುಡುಗ ನಿಂದು, ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನಾನು ಜೀವನದಲ್ಲಿ, ಅದ್ಭುತವಾದ ಕೈ ಇದು, ಕೈ ಚಕ್ರವರ್ತಿ ಕೈಯೋ ಇದು, ಚಕ್ರವರ್ತಿ ಆಗಬೇಕಾದ ಹುಡುಗ ನೀನು, ಆದರೆ ಏನು ಮಾಡೋದು, ಇದು ಒಂದು ಗೆರೆ ಇಲ್ಲ ನೋಡು ನಿನಗೆ, ಇದು ಒಂದು ಗೆರೆ ಇದ್ರೆ ನೀನು ಖಂಡಿತ ಚಕ್ರವರ್ತಿನೇ ಆಗ್ಬೇಕು, ಬೇರೆ ದಾರಿ ಇಲ್ಲ ನಿನಗೆ, ಆದ್ರೆ ಏನು ಮಾಡೋದು, ಗೆರೆ ಇಲ್ಲಲ್ಲ ನೀನು ದೈವ ಇಲ್ಲ ಅಂದ. ಆ ಹುಡುಗ ಚಕ್ ಅಂತ ಎದ್ದು ನಿಂತ್ಕೊಂಡ. ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತವ ಚಾಕು ತೆಗೆದ. ಎಲ್ಲಿ ಬೇಕು ಹೇಳಿ ಗೆರೆ ಅಂದ. ಎಲ್ಲಿ ಬೇಕು ಗೆರೆ ಇಲ್ಲ ಅಂತ ಕರ್ರ ಅಂತ ಕೊರ್ಕೊಂಡ್ಬಿಟ್ಟ ಕೈಗೆ, ಚಿಲ್ ಅಂತ ರಕ್ತ ಸಿಮ್ತು. ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ, ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ, ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ, ಆದ್ರೆ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ. ಅದನ್ನು ನೋಡಿ ಜ್ಯೋತಿಷಿ ಹೇಳಿದ್ದಂತೆ, ಮರಾಯ ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ರೆ, ಛಲ ಇದ್ರೆ ನಿನ್ನ ಯಾವ ಗೆರೆನೂ ಬೇಕಾಗಿಲ್ಲ, ಚಕ್ರವರ್ತಿ ಆಗ್ತಿ ಹೋಗು ಅಂದ. ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತಾದ. ತಾವು ಕೇಳಿದ್ದೀರಿ, 36ನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಗ್ರೇಟ್ ಕಥೆ ಇದೆ.

0: ஏன்னா அமிர்த சோமேஸ்வர் ரேடியோ ஸ்டார் அங்கு ஏப்பல கேண்டு சந்தோஷப்படையில
1: கண்டொடே பல தூப்பே நாளென கிரிஞ்செடித்தின மாணிகோ இத்தே தூதக ஒப்ப பாடின பத்தைதலே கல கல
2: கையில் கெரே முக்கிய அல்ல, மனசனில் இருவந்த நம்பிக்கை ஸ்ரத்தே முக்கிய. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದೆಯಾ? ಕಟ್ಟಿ ಚೆನ್ನಾಗಿ ಮಾಡಬೇಕು ಅಂತಿದೆಯಾ? ನೀವು ಪ್ರಯತ್ನ ಮಾಡಿ, ನಿಮಗಾಗದೇ ಇರುವಂಥದ್ದು ಯಾವುದೂ ಇಲ್ಲ, ಖಂಡಿತವಾಗಿಲ್ಲ. ತಾವೆಲ್ಲ ದಯವಿಟ್ಟು ಮಕ್ಕಳು ಶಿಕ್ಷಕರು ಸಹಾಯ ಮಾಡಬೇಕು. ಅದಕ್ಕೆ ಅಬ್ರಹಾಂ ಲಿಂಕನ್ನ ಜೀವನ ಚರಿತ್ರೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕುರಿ ಕಾಯೋ ಹುಡುಗ ನಿಂತ್ಕೊಂಡವನು, ಶಾಲೆಗೆ ಹೋಗಲಿಲ್ಲ, ಯಾವುದೋ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು, ಹೋಗಿ ನಿಂತ್ಕೊಂಡ್ಬಿಟ್ಟ, ಕೇಳ್ತಾ ಇದ್ದ ನಿಂತ್ಕೊಂಡ, ಆ ವಕೀಲ ವಾದ ವಿವಾದ ಮಾಡೋದು ನೋಡ್ಕೊಂಡ. ಅವನಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏ, ಏನು ಚೆನ್ನಾಗಿ ಮಾತಾಡ್ತೀವ ನೀನು ಅಂದ್ಬಿಟ್ಟ ಕೋರ್ಟಲ್ಲಿ. ಜಡ್ಜ್ ಹೊರಗೆ ಹಾಕ್ರಿ, ಇವನ್ನ ಮಾತಾಡೋಕೆ ಬರಲ್ಲ ಇವನಿಗೆ ಅಂದ. ಎಷ್ಟು ಸಲ ಜೀವನದಲ್ಲಿ ಫೇಲ್ ಆದದ್ದು ಗೊತ್ತಾ ಅಬ್ರಹಾಂ ಲಿಂಕನ್? ಪ್ರತಿಯೊಂದು ಪ್ರಯತ್ನ ಮಾಡಿದಾಗ ಫೇಲ್ ಆದದ್ದೇ, ಫೇಲ್ ಆದದ್ದೇ, ಫೇಲ್ ಆದದ್ದೇ. ಆದರೆ ಕೊನೆಗೆ ಒಂದು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್, ಅಮೆರಿಕದ ರಾಷ್ಟ್ರಪತಿ ಹುದ್ದೆಗೆ ಇಲೆಕ್ಷನ್ನಲ್ಲಿ ಗೆದ್ದುಬಿಟ್ಟು ಪ್ರಪಂಚದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾಗಿ ಹೋದ್ರಲ್ಲ ಅಬ್ರಹಾಂ ಲಿಂಕನ್, ನೆನೆಸ್ಕೋಬೇಕು ನೀವು. ಅದರಿಂದ ಒಂದು ಸೋಲು ಸೋಲಲ್ಲ, ಸೋತಾಗ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಸೋಲು. ಚಿಂತೆ ಮಾಡಬೇಡಿ, ತಯಾರಿ ಮಾಡಿಕೊಳ್ಳಿ. ಹೇಗಾದರೂ ಓದಿದ್ದೀರಿ, ಈಗ ನಿಮಗೆ ಸಮಯ ಸಿಕ್ಕಿದೆ ಚೆನ್ನಾಗಿ ಓದ್ಕೊಳ್ಳೋಕ್ಕೆ. ಯಾವ ವಿಷಯ ಚೆನ್ನಾಗಿ ಓದ್ಕೊಂಡಿಲ್ಲ, ಅರ್ಥ ಆಗಿಲ್ಲ ಅನ್ನೋದನ್ನು ಶಿಕ್ಷಕರ ಹತ್ರ ಕೂತ್ಕೊಂಡು ಕಲ್ಕೊಳ್ಳಿ. ಚೆನ್ನಾಗಿ ಓದಿ ಗಟ್ಟಿ ಮನಸ್ಸು ಮಾಡಿಕೊಳ್ಳಿ. ಒಂದು ಪ್ರಶ್ನೆ ಕೇಳಬೇಕು ಮಕ್ಕಳೇ, ನಾ ಎಲ್ಲರಿಗೂ, ಇದು ಯಾರ ಜೀವನ? ಜೀವನ ಯಾರದು? ನಿಮ್ಮ ತಾನೇ? ಹೌದು, ಸ್ವಂತದ್ದೋ ಬಾಡಿಗೆದೋ ಸ್ವಂತದ್ದು ತಾನೇ ಜೀವನ. ಅದನ್ನು ಹುಷಾರಾಗಿರ್ಬೇಕಪ್ಪ ನಾವು. ನಮ್ಮ ಸ್ವಂತದ ಮನೆ ಅಂದರೆ ಏನು ಮಾಡ್ತೀವಿ ಗೊತ್ತಾ? ಒಳ್ಳೆ ಬಣ್ಣ ಹಚ್ತೀವಿ, ಒಳ್ಳೆ ಚಿತ್ರ ಹಾಕ್ತೀವಿ ಮನೆಯಲ್ಲಿ. ಮನೆಯಲ್ಲಿ ಒಂದು ಚೂರು ಕಸ ಇಡಲ್ಲ, ತೆಗೆದು ಹೊರಗೆ ಹಾಕ್ತೀವಿ ಅಲ್ವಾ? ಇದು ನಿಮ್ಮ ಜೀವನ ಅಂದರೆ ಅದನ್ನು ಹಾಗೆ ಇಟ್ಕೋಬೇಕಲ್ವಾ? ಚೆಂದ ಇಟ್ಕೋಬೇಕು. ಒಳಗಿನ ಕಸ ತೆಗೆದು ಹೊರಗಡೆ ಹಾಕಬೇಕು. ನನಗಾಗೋಲ್ಲ ಅನ್ನೋವಂಥ ಕಸ ಹೊರಗೆ ಹಾಕಬೇಕು. ಅಯ್ಯೋ, ನನ್ನ ಕಡೆಯಿಂದ ಆದೀತೆ ಅಂತ ಅಪನಂಬಿಕೆಯನ್ನು ಹೊರಗೆ ಹಾಕಬೇಕು. ಅಯ್ಯೋ, ನಮ್ಮಿಂದ ಏನು ಆದೀತು ಅಂತ ಪ್ರಶ್ನೆಗಳನ್ನು ಹೊರಗೆ ಹಾಕಬೇಕು. ನನಗಾಗಲಾರ್ದು ಏನು ಯಾರಿಗಾಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ಳಿ. ಯಾಕಾಗಲ್ಲ ನೋಡೋಣ. ದಯವಿಟ್ಟು ಈ ಇರೋ ಸಮಯವನ್ನು, ಪ್ರತಿ ಕ್ಷಣವನ್ನು ಚೆನ್ನಾಗಿ ಬಳಸಬೇಕು. ನಾನು ಮೂರು ವಿಷಯಗಳನ್ನ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ. ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರ್ದು ಮನಸ್ಸಲ್ಲಿ. ಅಯ್ಯೋ, ನಮ್ಮ ಕಡೆಯಿಂದ ಏನಾಗುತ್ತೆ, ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ನಾವೆಲ್ಲ ಪಾಪ ಕಷ್ಟದಲ್ಲಿದ್ದವರು, ನಮಗೆಲ್ಲ ಅವಕಾಶಗಳಿಲ್ಲ ಅನ್ನಬೇಡಿ. ದಯವಿಟ್ಟು, ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ. ಯಾರೂ ತಟ್ಟೆಯಲ್ಲಿ ಹಾಕ್ಕೊಡಲ್ಲ ಅವಕಾಶ ತಗೊಳ್ಳಿ, ಅವಕಾಶ ತಗೊಳ್ಳಿ ಅಂತ. ನಾನು ಹಿಡ್ಕೊಂಡ್ಬರ್ಬೇಕು ಅವಕಾಶಗಳನ್ನು. ಒಬ್ಬ ಹುಡುಗನ ಬಗ್ಗೆ ಹೇಳಬೇಕು ನಿಮಗೆ. ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲದಷ್ಟು ಬಡತನ. ತಂದೆ ಇಲ್ಲ, ತಾಯಿಗೆ ಯಾವಾಗಲೂ ಅನಾರೋಗ್ಯ, ಅನಾರೋಗ್ಯ, ಹೇಳೋಕ್ಕಾಗಲ್ಲ. ಆ ಹುಡುಗ ಶಾಲೆಗೆ ಬರಬೇಕು. ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ. ಆ ಟೀಚರ್ ಬಹಳ ಸ್ಟ್ರಿಕ್ಟ್ ಟೀಚರ್, ಅವರು ಸ್ವಲ್ಪ ತಡ ಮಾಡಿ ಬಂದರೆ ಹೊರಗೆ ಹೋಗೋ ಅಂದ್ಬಿಡ್ತಿದ್ರು. ಈ ಹುಡುಗ ಓಡ್ಕೊಂಡು ಬಂದ ಶಾಲೆಗೆ ಒಂದು ದಿವಸ. ಶಾಲೆ ಕ್ಲಾಸ್ ಶುರು ಆಗಿಬಿಟ್ಟಿದೆ, ಗಂಟೆ ಆಗಿದೆ. ಒಳಗಡೆ ಹೋದಾಗ ಟೀಚರ್, ಹೊರಗೆ ನಿಂತ್ಕೋ, ಒಳಗೆ ಬರಬೇಡ ಅಂದರು. ಆ ಹುಡುಗ ಏನು ಮಾಡ್ತಾರೆ ಪಾಪ, ಆ ಕಿಟಕಿಯಲ್ಲಿ ನಿಂತ್ಕೊಂಡ, ನಿಂತ್ಕೊಂಡೆ ಒಳಗೆ ಟೀಚರ್ ಏನು ಬೋರ್ಡ್ ಮೇಲೆ ಬರೀತಾರೆ, ಬರ್ಕೋತಾ ಇದ್ದ ಡೈರಿಯಲ್ಲಿ ಪುಸ್ತಕದಲ್ಲಿ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಹೊರಗಡೆ ಬಂದರು. ಆ ಹುಡುಗರು ಕರೆದ್ರು, ಏನು ಬರ್ಕೊಂಡಿದ್ದಿ ತೋರ್ಸೋ ಅಂದರು. ನೋಡಿದರೆ ಮೇಷ್ಟ್ರಿಗೆ ಆಶ್ಚರ್ಯ ಆಯಿತು, ಒಳಗಡೆ ಕೂತ್ಕೊಂಡೋರ್ಗಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಇಷ್ಟು ಆಸಕ್ತಿ ಇದೆಯಲ್ಲ ಹುಡುಗನಿಗೆ, ಯಾಕೋ ತಡ ಮಾಡಿ ಬರ್ತೀಯಲ್ಲ ದಿನ ನೀನು ಕ್ಲಾಸ್ಗೆ ಅಂತ ಕೇಳಿದರು. ಆ ಹುಡುಗ ಅಳ್ತಾ ಹೇಳಿದ, ಸರ್ ನಮ್ಮ ಅಮ್ಮನಿಗೆ ಹೇಳೋಕ್ಕೆ ಆಗಲ್ಲ ಸರ್, ನಮ್ಮನ್ನು ಯಾರೂ ಮುಟ್ಸ್ಕೊಳ್ಳಲ್ಲ ಸರ್, ನಾನು 3 ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರು ಎಳ್ಕೊಂಬರ್ಬೇಕು ಸರ್, ಬಂದು ಮನೇಲಿಟ್ಟು ಅಮ್ಮನಿಗೆ ಅಡುಗೆ ಮಾಡಿ ಆಕೆಗಿಟ್ಟು ನಾನು ಡಬ್ಬ ತುಂಬ್ಕೊಂಡು ಓಡಿ ಬರ್ಬೇಕು ಸರ್. ನಮ್ಮ ಮನೆಯಿಂದ ಬಸ್ ಇಲ್ಲ, 3 ಕಿಲೋಮೀಟರ್ ದೂರ ಇದೆ ಮನೆ ನಂದು, ಓಡ್ಕೊಂಬರ್ತೀನಿ, ಹೀಗಾಗಿ ಒಂದಿಷ್ಟು ಲೇಟ್ ಆಗುತ್ತೆ ಸರ್ ಅಂದ. ಮೇಷ್ಟ್ರಿಯನ್ನು ಬೆನ್ ತಟ್ಟಿದ್ರು, ಚಿಂತೆ ಮಾಡಬೇಡ ಕಣೋ, ನಾಳೆಯಿಂದ ಲೇಟಾಗಿ ಬಂದರು ಒಳಗಡೆ ಬಂದು ಕೂತ್ಕೊ ನೀನು, ಆಮೇಲೆ ಶಾಲೆ ಬಿಟ್ಟಮೇಲೆ ನಂತರ ಕೂತ್ಕೋ, ಒಂದು 1/4 ಗಂಟೆ 3/4 ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳ್ಕೊಟ್ರು ಹುಡುಗನಿಗೆ. ಆ ಹುಡುಗ ಬೆಳೆದ, ಕಾಲೇಜಿಗೆ ಹೋದ. ನಿಮಗೆಲ್ಲ ಗೊತ್ತಿದೆ, IFS ಅಂತಿದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಆ ಪರೀಕ್ಷೆ ಪಾಸ್ ಆದ, ಬುದ್ಧಿವಂತ ಅನ್ಸ್ಕೊಂಡ, ಅಮೇರಿಕೆಯಲ್ಲಿ ಭಾರತದ ರಾಯಭಾರಿಯಾದ, ಮುಂದೆ ಭಾರತದ ಉಪರಾಷ್ಟ್ರಪತಿಯಾದ, ಮುಂದೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಗೊತ್ತಾ? KR ನಾರಾಯಣನ್. ಕೇಳಿದ್ದೀರಲ್ಲ, ಗೊತ್ತಿಲ್ಲ. KR ನಾರಾಯಣನ್ ಬಡತನದ ಬೆಂಗೆಯಲ್ಲಿ ಬಂದಂಥವ್ರು, ಬೆಂಕಿಯಲ್ಲಿ ಬೆಂದು ಬಂದಂಥವ್ರು. ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡಲಿಲ್ಲ. ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗತ್ತೆ. ಆದ್ದರಿಂದ ಒಂದು ತೀರ್ಮಾನ ಮಾಡಿಕೊಳ್ಳಿ, ವಿವೇಕಾನಂದರು ಬಹಳ ಚಂದ ಹೇಳ್ತಾರೆ, ಪ್ರಪಂಚದ ಯಾವ ಶಕ್ತಿ ಕೂಡ ನಿಮಗೆ ಅರ್ಹತೆ ಇರೋದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ, ತಪ್ಪಿಸಿದರೆ ಅರ್ಹತೆ ಬೆಳೆಸ್ಕೋಬೇಕು ಅಂತ ಅಷ್ಟೇ. ಆದ್ದರಿಂದ ಈ ಸಮಯವನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಳಸ್ಕೊಳ್ಳಿ.

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ, ನೀವು ಕೇಳುವಂದುಲರು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ಓದೋದು ಹೇಗೆ ಓದ್ಬೇಕೀಗ? ನಿಮ್ಗೆ ಓದೋದ್ರ ಬಗ್ಗೆ ಗೊತ್ತಿದೆ, ಹೇಗೆ ಓದಬೇಕು ಅಂತ ಗೊತ್ತಿದೆ. ದಯವಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓದೋದನ್ನು. ನಾವೊಂದು ಹೇಳ್ಕೊಡ್ತೀನಿ, ಆ ರೀತಿ ಪ್ಲ್ಯಾನ್ ಮಾಡಿ. ಖಂಡಿತವಾಗಿಯೂ ಏನೂ ಕಷ್ಟ ಆಗಲ್ಲ. ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ? ಮಾಡಿರ್ತೀರಿ ಸಾಮಾನ್ಯವಾಗಿ. ನನಗೆ ಗೊತ್ತು, ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ. ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆ ಗಂಟಿಸ್ಬಿಡೋದು, ಅಲ್ಲಿವರೆಗೂ ಉತ್ಸಾಹ. ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ, ಹಾಗಾದರೆ ಪ್ರಯೋಜನ ಇಲ್ಲ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಪಾಲಿಸ್ಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ಏಳಬೇಕು ಅಂತ ಹುಚ್ಚು, ಬೆಳಗ್ಗೆ 4:00 ಎದ್ದುಬಿಡೋಣ ಅಂತ ಎದ್ದುಬಿಟ್ಟು ಕೂಡೋದು. ಎಲ್ಲಿ ಕೂಡೋದು? ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಓದೋಕೆ ಶುರು ಮಾಡೋದು. ಬೆನ್ನು ಇಲ್ವಾ, ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಸ್ವಲ್ಪ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ. ಆಮೇಲೆ ಕಾಲು ಜೋಮ್ ಹಿಡಿತದಲ್ಲ, ಕಾಲು ಚಾಚ್ಕೋಬೇಕು. ಸ್ವಲ್ಪ ಚಳಿ ದಿವಸ ಆ ಚಾದರನ್ನ ಸ್ವಲ್ಪ ಕಾಲು ಮೇಲೆ ಎಳ್ಕೋಬೇಕು, ಚಳಿ ಇರುತ್ತಲ್ಲ. ಆಮೇಲೆ ನಿಂತ್ಕೊಂಡು ಕೂತ್ಕೊಂಡ ಕೂತ್ಕೊಂಡು ಹಾಗೆ ಸ್ವಲ್ಪ ಜರದು ಜರದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು. ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ, ನೀವೇನು ಓದೋದಿಲ್ಲ. ಅದನ್ನು ಇದಲ್ಲ, ಇದು ಮನೆಯಲ್ಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ. ಟೇಬಲ್ಲು ಚೇರು ಬೇಕು ಅಂತಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ. ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಮರಿಬೇಡಿ ಇದನ್ನು. ಟೈಮ್ ಟೇಬಲ್ ಯಾವತ್ತು ಕೆಲವು ಹೇಳ್ತಾರೆ, ಏ ನಿನ್ನ ರಾತ್ರಿ 3 ಗಂಟೆವರೆಗೆ ಓದ್ಬಿಟ್ಟೆ, ಏನು ಪ್ರೈಸ್ ಕೊಡಲ್ಲ, ಅದಕ್ಕೆ ಕರೆಂಟ್ ವೇಸ್ಟ್ ಆಯ್ತು ಅಷ್ಟೇ. 3 ಗಂಟೆ ಓದ್ದೆ, 4 ಗಂಟೆ ಓದ್ದೆ, ಆರೋಗ್ಯ ಕೆಡಿಸ್ಕೋಬೇಡಿ. ಓದೋದನ್ನು ಯಾವತ್ತು 40 ನಿಮಿಷ ಇಟ್ಕೋಬೇಕು ನೀವು ಟೈಮ್ ಟೇಬಲಲ್ಲಿ. ಯಾವುದೋ ವಿಷಯ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ, 40 ನಿಮಿಷ ಮಾತ್ರ. ಹೇಗೆ ಓದಬೇಕು ಅಂತ ಆ ಪುಸ್ತಕ ತೊಗೊಂಡು ಯಾವ ಪಾಠ ಓದ್ತೀರಿ ಅನ್ನೋದು ನೆನಪಿಟ್ಕೋಬೇಕು. ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಕೂತ್ಕೊಂಡು 40 ನಿಮಿಷ ಏಕಾಗ್ರವಾಗಿ ಓದಿ. 40 ನಿಮಿಷ ಓದಿದ್ದನ್ನು ಪುಸ್ತಕ ಮುಚ್ಚಿಡಬೇಕು. ಈ ಸ್ಟೆಪ್ಸ್ ನೆನ್ಪಿಡ್ಬೇಕು, ಮರಿಬಾರ್ದು. 40 ನಿಮಿಷ ಓದ್ಬೇಕು ಏಕಾಗ್ರದಿಂದ. ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನು ಮಾಡ್ಬೇಕು ಗೊತ್ತಾ, ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು. ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ, ಎರಡನೇದ್ದೇನಿತ್ತು, ಮೂರನೇದ್ದೇನಿತ್ತು, ನಾಲ್ಕನೇದ್ದೇನಿತ್ತು ಅಂತ ನೋಡ್ಕೋಬೇಕು. ಆಗೇನಾಗುತ್ತೆ ಗೊತ್ತಾ, ಮೊದಲೇ ಪಾಯಿಂಟ್ ನೆನಪಿರ್ಬೋದು, ಎರಡನೇದು ನೆನಪಿದೆ, ಮೂರನೇದು ಮರ್ತು ಹೋಗಿದೆ. ಈ ಮೂರನೇದು ಏನದು? ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ. ಪುಸ್ತಕ ಮುಚ್ಚಿಟ್ಟಿದ್ದೀರಿ, ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ. 1, 2 ಇರಬೇಕಾದ್ರೆ ಮೂರನೇದು ಏನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ. ನೆನಪಾಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ. ನೋಡಿದ್ಮೇಲೆ ಏನು ಮಾಡಬೇಕು ಗೊತ್ತಾ, ಒಂದು ಪೇಪರಲ್ಲಿ ಬರಿಬೇಕು. ಏನು ಓದಿದೆ ಅಂತ ಬರಿಬೇಕು. 0.1, 0.2, 0.3, 0.4 ಏನಿದೆ ಎಲ್ಲ ಬರಿಬೇಕು. ಯಾಕೆ ಗೊತ್ತಾ ಮಕ್ಕಳೇ, ಒಂದು ಸಲ ಬರೆಯೋದು ಅಂದರೆ 4 ಸಲ ಓದಿದ ಹಾಗೆ. ಮಾತಾಡೋ ಸುಲಭ, ಓದಿದೆ ಅಂದ್ಕೊಂಡ್ಬಿಡ್ತೀವಿ, ಅದನ್ನು ಬರುತ್ತೆ ತೆಗೆದಾಗ ಸ್ಪಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ, ಬರೆಯೋಲ್ಲ. ಬರೀಬೇಕು, ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು. ಒಂದು ಸಲ ಬರೆದಾಗಿರುತ್ತೆ. ಇನ್ನೊಂದು ಹೇಳಿಬಿಡ್ಲ, ನಿಮ್ಮಲ್ಲಿ ಇದು ತೂಗು ಹಾಕೋ ಬೋರ್ಡ್ ಇದ್ದರೆ ನೋಡಿ, ಮನೆಯಲ್ಲಿ ಗೊತ್ತಲ್ಲ ಚಾರ್ಟ್ ಅಂತಿರುತ್ತೆ, ಬ್ಲ್ಯಾಕ್ ಚಾರ್ಟು, ರೈಟಿಂಗ್ ಬೋರ್ಡ್ ಅಂತಿರ್ತದೆ, ರೋಲಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು. ಆ ಥರದ್ದಿದ್ದರೆ ಭಾಳ ಒಳ್ಳೇದು. ಇದ್ದರೆ ಅದಕ್ಕಿಂತ ಒಳ್ಳೇದಂದರೆ ಸ್ಲೇಟು ಬಳಪ. ಸ್ಲೇಟ್ ಬಳಪಕ್ಕೇನೂ ಕಷ್ಟ ಆಗಲ್ಲ, ಎಲ್ಲ ಕಡೆ ಸಿಗ್ತದೆ. ಸ್ಲೇಟ್ ಬಳಪ ಇಟ್ಕೊಳ್ಳಿ, ಅದೇನು ನಾಚಿಕೆ ಇಲ್ಲ ಸ್ಲೇಟ್ ಬಳಸೋದಕ್ಕೆ. ನಾನು ನಮ್ಮ ಅಕ್ಕ, ನಾವು MSc ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು. ನನ್ನ ಅಕ್ಕ ಆಕೆ ಅಂತ ಬುದ್ಧಿವಂತ ನಾನು ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ. ನಾನು ಸಾಕಷ್ಟು ಸುತ್ತಿದ್ದೀನಿ ಜಗತ್ತು. SSLC MSc ಫಸ್ಟ್ ರ್ಯಾಂಕ್ ಆಕೆ ಥ್ರೂ ಔಟ್. ಆಕೆ ಯಾವಾಗಲೂ ಸ್ಲೇಟ್ ಬಳಪನೇ ಬರೀಬೇಕು, ಬಳಪಲೇ ಬರೀಬೇಕು. ನಮ್ಮ ತಂದೆ ಕೇಳೋರು ಯಾಕೆ ಪೇಪರಲ್ಲಿ ಬರೆಯಲ್ಲ ಅಂತ. ಆಕೆ ಹೇಳಿದ್ದು ಇವ್ನು ಪ್ರಯೋಜನ ಆಗುತ್ತೆ. ಆಕೆ ಹೇಳೋಳು, ಒಂದು ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯಿದ್ರೆ, ಒಂದು ಸ್ಲೇಟ್ ಪೂರ್ತಿ 5 ನಿಮಿಷ ಬೇಕಾದರೆ ಬರೆಯೋದಕ್ಕೆ ನೋಡಿ ಘರ್ಷಣೆ ಇರುತ್ತೆ. ಬರಿಬೇಕಾದ್ರೆ ಬಳಪಕ್ಕೂ ಸ್ಲೇಟಿಗೂ ಘರ್ಷಣೆ ಇರ್ತದೆ. 5 ನಿಮಿಷದಲ್ಲಿ ಒಂದು ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ 3 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ವೇಗ ಜಾಸ್ತಿ ಆಗುತ್ತೆ, ಅಕ್ಷರ ದುಂಡುಗಾಗತ್ತೆ, ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ರೋಲಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರಿಬೇಕು ಕೂತ್ಕೊಂಡು. ಒಂದ್ಸಲ ಬರೆದ್ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಮಾಡಬೇಕು? ಮೊದಲು 40 ನಿಮಿಷ ಓದಿದ್ದಾಯಿತು, ನೆನಪು ಮಾಡ್ಕೊಂಡದ್ದಾಯಿತು, ಬರೆದದ್ದಾಯಿತು, ಇನ್ನೂ ನೆನಪು ಉಳಿಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ? ನಿನ್ನ ಸ್ನೇಹಿತ ಯಾರು ಇರ್ತಾರೆ, ಸ್ನೇಹಿತೆ ಇರ್ತಾಳೆ, ಆಕೆ ಹೇಳಬೇಕು, ನೋಡಮ್ಮ ನೀ ಈ ವಿಷಯ ಓದ್ಕೊಂಬ, ನಾ ಈ ವಿಷಯ ಓದ್ಕೊಂಬರ್ತೀನಿ, ನಾಳೆ ದಿನ ಹೇಳ್ತೀನಿ, ಎದುರಿಗೆ ಭೇಟಿಯಾಗೋ ಅವಕಾಶ ಇದ್ರೆ ಸರಿ, ಇದ್ರ ಫೋನಲ್ಲಿ ಹೇಳ್ಬೇಕು. ನಾನು ಓದಿದ್ದನ್ನು ಹೇಳ್ತೀನಿ ಕೇಳು, ನೀವು ಸುಮ್ಮನೆ ಕೇಳ್ತಾ ಇರ್ಬೇಕು ನಾ ಹೇಳಿದ್ದನ್ನು. ಮಕ್ಕಳಿಗೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ಶಿಕ್ಷಕರೆಲ್ಲ ಒಪ್ಕೋತಾರೆ ನಾನು ಹೇಳಿದ ಮಾತನ್ನು. ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗ್ಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ, ಓದಿದಾಗ ಅಲ್ಲ, ಪಾಠ ಮಾಡಿದಾಗೆ ವಿಷಯ ಅರ್ಥ ಆದದ್ದು. ಯಾಕೆ ನಾನು ಹೇಳಬೇಕಲ್ಲ, ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳಬೇಕಾಗತ್ತೆ. ಅದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತೋ ಅದನ್ನು ಒಂದು ಸಲ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ಬಿಡಿ, ಮರೆಯಲ್ಲ.

0: रेडियो सारंग 107.8 FM।
1: ಯಾರೋ ಒಂದು ಜೋಕ್ ಹೇಳ್ತಾರೆ, ಜೋರ ನಕ್ಕ ಬಿಡ್ತೀರಿ, ಮುಂದೆ ಒಂದು ಮರ್ತು ಹೋಗ್ಬಿಡುತ್ತೆ. 2 ವರ್ಷ ಇನ್ನೊಬ್ಬರು ಹೇಳಿದ್ರು, ಹಾಗೆ ಗೊತ್ತಿತ್ತು, ನಾನು ಕೇಳಿದ್ದೆ ಇದನ್ನು ಅಂತೀವಿ, ಅದು ಮರ್ತು ಹೋಗಿರುತ್ತೆ. ನಿಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಆ ಜೋಕ್ ಹೇಳಿದ ತಕ್ಷಣ ಇನ್ನೊಬ್ಬರು ಹೇಳಿಬಿಡ್ಬೇಕು, ಅವಾಗ ಮರೆಯೋದೇ ಇಲ್ಲ. ಅದು ಕಲಿಸೋದು ಕಲಿಯುವ ದೊಡ್ಡ ಹಂತ, ಅದು ಕಲಿಕೆ ದೊಡ್ಡ ಹಂತ ಅಂದರೆ ಕಲಿಸೋದು. ಅದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಬಿಡಿ ಏನು ಓದಿದ್ದೀರಿ ಅಂತ, ಆವಾಗ ಮರೆಯಲ್ಲ. ಪರೀಕ್ಷೆಗಿಂತ ಮೊದಲು ಹೋಗುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು, ಬೆಂಚ್ ಮೇಲೆ ಕೂಡೋ ತನಕ, ಅದೇನು ಪ್ರಯೋಜನ ಇಲ್ಲ. ಅದು ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡಿ ಬರ್ತೀರಪ್ಪ, ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ 3 ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ, ಇಡೀ ಸಿನಿಮಾ 10 ನಿಮಿಷದಲ್ಲಿ ಬಂದು ಹೋಗಲ್ವಾ. ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕಬೇಕು, ಆದಷ್ಟು ಬರ್ತ್ ತೆಗಿಬೇಕು. ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಹೋದ ಸಲ ಯಾವ ಕ್ವಶನ್ ಬಂತು, ಯಾವ್ದು ಬಂತು ಚಾಪ್ಟರಲ್ಲಿ, ಯಾವ್ದು ಬರಲಿಲ್ಲ. ನಿಮಗೆಲ್ಲ ಬ್ಲೂ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್. ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರ್ದಿಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಆದ್ದರಿಂದ ಯಾವ ಚಾಪ್ಟರ್ದಿಂದ ಭಾಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ. ಇನ್ನೊಂದು ಅಂತ ಹೇಳ್ತೀನಿ, ಇದಾದಮೇಲೆ ಪರೀಕ್ಷೆಗೆ ತಯಾರಿ ಆದ್ರಿ, ಚೆನ್ನಾಗಿ ಓದ್ಕೊಂಡಿದ್ದೀರಿ, ಮತ್ತಿನ್ನೊಂದು ಯಾವುದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗೆಗಳಿಗೆ ಬೈಪಾಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೈಪಾಟ್ ಮಾಡಿದ್ರೆ ಇದ್ದುದು ಮರ್ತು ಹೋಗುತ್ತೆ. ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದು ಇಟ್ಕೊಂಡು ಹೋಗಿ ಪರೀಕ್ಷೆ. ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು, ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗತ್ತೆ. ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ ಕೈಯಲ್ಲಿ, ವ್ಯವಸ್ಥೆ ಮಾಡಿರ್ತಾರೆ ಕೊಡೋದಕ್ಕೆಲ್ಲಾನು. ಯಾರ ಹತ್ರ ಹರಟೆ ಹೊಡೆದು ಹೆಗಲ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗಬೇಡಿ ಪರೀಕ್ಷೆಗೆ. ಒಂದು ಸ್ವಲ್ಪ ಬೇಗ ಹೋಗಿ. ಕೆಲವ್ರು ಏನು ಮಾಡ್ತಾರೆ, ಹೀರೋಗಳು ಲಾಸ್ಟ್ ಬಂದಿಟ್ಟು ಹೋಗೋದು, ಅಯ್ಯೋ ಲೇಟ್ ಆಯಿತು ಎದೇ ಡಬಡಬ ಅನ್ಕೊಳ್ಳೋದು. ಆ ಪ್ರೆಷರಲ್ಲಿ ಮರ್ತದ್ದು ಮರ್ತು ಹೋಗ್ಬಿಡುತ್ತೆ. ಪರೀಕ್ಷೆಗೆ ಹೋದ್ರಿ, ಹಾಲ್ ಟಿಕೆಟೆಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ ಮೊದಲು. ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲು, ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ, ಹಿಂದಿನ ದಿವಸ ಮಾಡ್ಕೊಳ್ಳಿ, ಅವತ್ತಿನ ದಿವಸ ಅವಸರ ಬೇಡ. ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಒಂದು ವಿಚಿತ್ರ ಪರಿಸ್ಥಿತಿ ಆಗುತ್ತೆ. ಈಗ 30 ಜನ ಇರ್ತಾರೆ ಒಂದು ಕೋಣೆಯಲ್ಲಿ, ಒಬ್ಬರೇ ಟೀಚರ್ ಬರ್ತಾರೆ, ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಹ್ಯಾಕೆ ಕೊಡ್ತಾರೆ, ಒಂದೇ ಸಲ 30 ಪೇಪರ್ ಹಿಂಗೆ ಎಸೆಯೋಕ್ಕಾಗತ್ತಾ? ಆಗಲ್ಲ. ಇಲ್ಲಿಂದ ಕೊಟ್ಕೊಂಬರ್ತಾರೆ, ಹೀಗೆ ಹೇಗೆ ಕೊಟ್ಕೊಂಬರ್ತಾರೆ. ಇಲ್ಲಿ ಕೂತವನ ಗತಿ ಏನು ಅಂತ ನೋಡ್ಬೇಕವನ ಪರಿಸ್ಥಿತಿ ಹೆಂಗಿರ್ತದೆ ಅಂತ. ಅಲ್ಲಿ ಕೂತವನ ಏನು ಮಾಡ್ತಾನೆ, ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ ತಿರುಗಿ. ಅವ್ರ ನಕ್ಕರೆ ಪೇಪರ್ ಈಸಿ ಇದೆ, ಅವ್ರ ಮುಖ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ. ಇಲ್ಲೆಲ್ಲ ಓಂ ನಮ ಶಿವಾಯ, ಓಂ ಶ್ರೀ ರಾಘವೇಂದ್ರಾಯ ನಮ, ಇದೆಲ್ಲ ಕೆಲಸ ಶುರುವಾಗುತ್ತೆ. ಅದರಿಂದ ಏನು ನಿಮ್ಮ ಮಾರ್ಕ್ಸ್ ಬರೋಲ್ಲ, ನೆನೆಸ್ಕೊಳ್ಳಿ ಪರವಾಗಿಲ್ಲ. ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂತು ನಿಮಗೆ, ಉತ್ತರ ಪತ್ರಿಕೆ ಕೈಯಲ್ಲಿದೆ, ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಬರೆದಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಓದೋದು ಟೈಮ್ ಕೊಟ್ಟಿರ್ತಾರೆ ನಿಮಗೆ, 3 ತಾಸಿನ ಪರೀಕ್ಷೆ ಅಂದರೆ 3 ತಾಸು ಕೊಟ್ಟಿರಲ್ಲ ಕ್ವಶನ್ ಪೇಪರು, 1.5 ತಾಸಲ್ಲಿ ಮುಗಿಸ್ಬೋದು ನೀವು. ಇನ್ನು 1/2 ತಾಸು ಕೊಟ್ಟಿರೋದು ಎದು ಗೊತ್ತಾ, ನಿಧಾನ ಕ್ವಶನ್ ಪೇಪರ್ ಓದಬೇಕು ನೀವು. ಒಂದೊಂದೇ ಪ್ರಶ್ನೆ ಓದಬೇಕು, ಮೊದಲೇ ಪ್ರಶ್ನೆ ಓದಬೇಕು. ಓ ಇದು ಪೂರ್ತಿ ಬರುತ್ತೆ ನನಗೆ ಉತ್ತರ ಅಂದರೆ ಟಿಕ್ ಮಾಡ್ಕೊಳ್ಳಿ. 2, 3, 4 ಎಲ್ಲ ಪ್ರಶ್ನೆ ಓದ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಪೂರ್ತಿ ಉತ್ತರ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಬರೀಬೇಕಾದದ್ದು ನಿಮಗೆ ಪೂರ್ತಿ ಉತ್ತರ ಗೊತ್ತಿರುವಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ಬೇಕು. ಮೊದಲನೇ ಪ್ರಶ್ನೆನೇ ಬರೋದು ಪ್ಲೀಸ್ ವಾಮಿಟ್ ಅನ್ನೋದು, ಹೊಡೆದು ಹಾಕೋದು ಮಾಡಬಾರ್ದು. ಮೊದಲೇ ಇಂಪ್ರೆಷನ್ನೇ ಕೆಟ್ಟ ಹೋಗ್ಬಿಟ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಯಾವುದು ಪ್ರಶ್ನೆ ನಿಮಗೆ ಪೂರ್ತಿ ಬರುತ್ತೆ ಅಂತಿರುತ್ತೋ, 10ರಲ್ಲಿ 3 ಪೂರ್ತಿ ಬರುತ್ತಪ್ಪ, 4 ಪೂರ್ತಿ ಬರುತ್ತಾ, ಸಾಕು ಅವನೇ ಫಸ್ಟ್ ಬಿಡಿಸಿ. ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು, ಪೂರ್ತಿ ಪ್ರಶ್ನೆ ಬಿಡಿಸಿ, ಉತ್ತರ ಬರೀರಿ. ಅಕ್ಷರ ದುಂಡಗಾಗಿರಲಿ, ಯಾಕೆ ಗೊತ್ತಾ, ಮೊದಲನೇ ಕ್ವಶನ್ ಪೇಪರು ತಪಾಸ್ ಮಾಡೋರು ಲೆಕ್ಕ ಹಾಕ್ಕೊಳ್ಳಿ. ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಟೀಚರ್ಸು, ಅವರು ಮನುಷ್ಯರು, ನಿಮ್ದು ಒಂದೇ ಪೇಪರ್ ತಪಾಸ್ ಮಾಡಲ್ಲ ಅವರು, ದಿವಸಕ್ಕೆ 30-32 ಪೇಪರ್ ಮಾಡ್ತಿರ್ತಾರೆ. ಅವರಿಗೆ ಒಂದು ನಂಬರ್ ಅದು, ಬೇಗ ಮುಗಿಸ್ಬೇಕು ಪೇಪರ್ ಅವರಿಗೆ. ನೋಡ್ತಾರೆ, ಓಹ್ ಕರೆಕ್ಟ್ ಆಗಿದೆ ವೆರಿ ಗುಡ್, ಮೊದಲೇ ಪ್ರಶ್ನೆ ಫುಲ್ ಮಾರ್ಕ್ಸ್, 5 ಬಂತು, 10 ಬಂತು, 2ನೇ ಪ್ರಶ್ನೆ 10 ಬಂತು. ಇಂಪ್ರೆಷನ್ ಏನೇನಾಗುತ್ತೆ ಗೊತ್ತಾ ಟೀಚರ್ಗೆ, ಏ ಬುದ್ಧಂತಪ್ಪ ಚೆನ್ನಾಗಿ ಮಾಡ್ತಾನೆ ಹುಡುಗ ಅವನು. 3ನೇ ಪ್ರಶ್ನೆ ಹಾಕ್ತಾರೆ, 4ನೇದರಲ್ಲಿ ಒಂಚೂರು ತಪ್ಪಾದರೂ ಕೂಡ ಏ ಹುಡುಗನ ಗೊತ್ತಿದೆ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆಯಲ್ಲ. ಅವಾಗೇನಾಗುತ್ತೆ ಗೊತ್ತಾ, ನಿಮ್ಗೆ ಬರೋದಕ್ಕಿಂತ ಒಂದು 4 ಮಾರ್ಕ್ ಜಾಸ್ತಿ ಬರುತ್ತೆ. ಕರೆಕ್ಟಾಗಿ ಕ್ವಶನ್ ಬರ್ಕೊಂಡು ಹೋಗಿ, ಕೊನೆಗೆ ಯಾವುದೂ ಪ್ರಶ್ನೆ ಬಿಡಬೇಡಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ ನಿಮ್ಮಲ್ಲಿ, ತಪ್ಪು ಬರೆದ್ರೆ ಮಾರ್ಕ್ಸ್ ಕಮ್ಮಿ ಮಾಡ್ತೀವಿ ಅಂತಿಲ್ಲ. ಆದ್ದರಿಂದ ಉತ್ತರಗಳನ್ನು ಬರ್ಕೊಂಡು ಹೋಗಿ ಕೊನೆವರೆಗೂ.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಹೀರೋಗಳು ಹಂಗೆ ಕೆಲವರು ಏನ್ ಮಾಡ್ತಾ ಗೊತ್ತಾ, 3 ತಾಸಿನ ಪೇಪರು 2 ತಾಸಿಗೆ ಕೊಟ್ಟು ಬಂದು ಹೊರಗೆ. ಹೊರಗೆ ಏನು ದೊಡ್ಡ ಕೆಲಸ ಇದೆಯಾ ನಿಮಗೆ? ಹೊರಗೆ ಏನೂ ಕೆಲಸ ಇಲ್ಲ, ಯಾವುದೋ ಒಂದು ಹೊಳಿತದೆ. ಬರೆಯೋದಾದ್ಮೇಲೆ ಮತ್ತೆ ನೋಡಿ, ಎಲ್ಲಾನು ಆನ್ಸರ್ ಪೇಪರ್ ನೋಡಿ, ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ, ಕೆಲವು ಕಡೆ ಡಯಾಗ್ರಾಮ್ ತೆಗೆದಿರಿ, ಚಿತ್ರ ತೆಗೆದಿರ್ತೀರಿ, ಲೇಬಲ್ ಮಾಡಿರೋಲ್ಲ, ಯಾವುದೋ ಒಂದು ಅರ್ಧ ಹೊಳೆದಿರುತ್ತೆ ನಿಮಗೆ. ಅಯ್ಯೋ ಅದು ಕರೆಕ್ಟ್ ಅಲ್ಲ, ಉತ್ತರ ಗೊತ್ತಾಗಲಿಲ್ಲ ನೋಡಿ. ಈಗ ಗೊತ್ತಾಯ್ತು, ಕೂತ್ಕೊಂಡಾಗ ಗೊತ್ತಾಗತ್ತೆ ಉತ್ತರ ಅಲ್ಲಿ. ಹೊರಗೆ ಬಂದು ಏನು ಕೆಲಸ ನಿಮಗೆ? ಅದರಿಂದ ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೇನೆ 3 ಗಂಟೆ ಅವ್ರ ಎಕ್ಸಾಮಿನೇಷನ್ ಪೇಪರ್ ಇಸ್ಕೊಳ್ಳೋವರೆಗೂ ಹೊರಗೆ ಬರಬೇಡಿ. ಯಾಕಂದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಉತ್ತರ ಹೊಳಿಬಹುದು ಕೂತ್ಕೊಂಡಾಗ. ಹೊರಗೆ ಬಂದ್ಮೇಲೆ ಅಯ್ಯೋ ಗೊತ್ತಿತ್ತು ನನಗೆ ಬರಿಬಹುದಾಗಿತ್ತು ಅಂತ ಅನ್ನೋದು ಬೇಡ. 3 ತಾಸು ಕೂತ್ಕೊಳ್ಳಿ, ಪೂರ್ತಿ ಬರೆದು ಕೊಡುವಾಗ ಕೂಡ ಎಲ್ಲ ಅಡಿಷನಲ್ ಶೀಟ್ ಸರಿ ಇದೆಯಾ ಪರೀಕ್ಷೆ ಮಾಡಿ ಕೊಡಿ. ಇನ್ನೊಂದು ಪರೀಕ್ಷೆ ಮುಗೀತು. ಈಗ ಇದಾದ್ಮೇಲೆ ಒಂದು ವಿಷಯ ಹೇಳಬೇಕು, ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೋಬೇಡಿ ಫ್ರೆಂಡ್ಸ್ ಹತ್ರ. ನೀನೇನು ಬರದೆ, ನೀನೇನು ಬರದೆ, ಬರೆದಾಗ ಹೋಗಿದೆ. ಈಗ ಡಿಸ್ಕಷನ್ ಮಾಡಿದ್ರೆ ಮಾರ್ಕ್ಸ್ ಬರಲ್ಲ. ಅವಾಗೇನು ಇನ್ನೊಂದು ಏನಾಗುತ್ತೆ ಗೊತ್ತಾ, ನೀವು ಹೇಳಕ್ಕೆ ಫ್ರೆಂಡ್ ಹೇಳ್ತಾರೆ, ಅಯ್ಯೋ ಇದ್ಯಾಕೆ ಬರ್ದೆಯೋ ತಪ್ಪಲ್ಲ ಇದು ಅಂತಾನೆ. ನಿಮ್ಮ ಮನಸ್ಸಿಗೆ ಸರು, ಅಯ್ಯೋ ತಪ್ಪು ಬರೆದ್ಬಿಟ್ಟೆ, ಮಾರ್ಕ್ಸ್ ಹೋಯ್ತು, ಕಮ್ಮಿ ಆಯಿತು, ಈ ಕೊರತೆ ಇದೆಯಲ್ಲ ಸರಿ ಬರೀಲಿಲ್ಲ ಅನ್ನೋದು ಮುಂದಿನ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಪರೀಕ್ಷೆ ಮುಗಿಸ್ಕೊಂಡು ನೀರ ಮನೆಗೆ ಹೋಗಿ, ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ. ನಾಳಿನ ಪೇಪರ್ ನೋಡ್ಕೊಳ್ಳಿ, ಮುಂದಿನ ಪೇಪರ್ ಪರೀಕ್ಷೆ ಏನಿದೆ ನೋಡ್ಕೊಳ್ಳಿ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಪರೀಕ್ಷೆ ಮುಗಿದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿ ಏನು ಬರದೆ ಅಂತ, ಅವಾಗೇನು ಚಿಂತೆ ಇಲ್ಲ. ಆದರೆ ಪರೀಕ್ಷೆ ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ಸೀದಾ ಮನೆಗೆ ಹೋಗಿ, ಮನೆಗೆ ಹೋಗಿ ಲೆಕ್ಕ ಹಾಕಿ ಎಷ್ಟು ಬರ್ತದೆ ಮಾರ್ಕ್ಸು ಅಂತ ಲೆಕ್ಕ ಹಾಕಿಟ್ಕೊಳ್ಳಿ. ಗೊತ್ತಿರುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೆ. ಇದನ್ನು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋವಂಥದ್ದು ಇದು. ಈ ಹಂತಗಳನ್ನು ನೆನಪಿಟ್ಕೋಬೇಕು ನೀವು. ಇದರ ಪ್ರಕಾರ ನೀವು ಫಾಲೋ ಮಾಡಿದರೆ ನಿಮ್ಗೆ ಬರಬೇಕಾದದಕ್ಕಿಂತ ಒಂದು 10 ಮಾರ್ಕ್ ಖಂಡಿತ ಜಾಸ್ತಿ ಬರುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಿಷಯ ಅರ್ಥ ಆಗದೆ ಹೋದರೆ, ಈಗ ಟೈಮ್ ಇದೆ ನಿಮಗೆ, ಶಿಕ್ಷಕರಿಗೆ ಕೇಳಿ, ಮೇಡಮ್ ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ ಅಂತ ಕೇಳೋದ್ರೊಳಗೆ ಯಾವ ನಾಚಿಕೆನೂ ಇಲ್ಲ. ವಿದ್ಯಾರ್ಥಿಗಳು ಅಂದರೆ ಏನು? ವಿದ್ಯೆಗೋಸ್ಕರ ಆಸೆ ಪಟ್ಟು ಕೂತವರು. ಅರ್ಥಿಗಳು ಅಂದರೆ ಅಪೇಕ್ಷೆ ಮಾಡೋರು. ವಿದ್ಯೆಯನ್ನು ಅಪೇಕ್ಷೆ ಮಾಡೋರಿಗೆ ವಿದ್ಯೆ ಕೇಳೋಕೆ ಯಾಕ್ರಿ ನಾಚಿಕೆ ನಮಗೆ? ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿ ಮೇಡಮ್, ಇನ್ನೂ ಅರ್ಥ ಆಗಿ ಇನ್ನೊಂದ್ಸಲ ಹೇಳ್ಕೊಡಿ ಅಂಥೇಳಿ. ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ ನಿಮಗೆ, ಅವ್ರು ಹೇಳ್ಕೊಡ್ತಾರೆ, ಇನ್ನೊಂದ್ಸಲ ಕೇಳ್ಕೊಳ್ಳಿ. ಒಂದು ಸಲ ವಿಷಯ ಅರ್ಥ ಆದರೆ ಆತಂಕ ಅಷ್ಟಕ್ಕಷ್ಟು ಕಮ್ಮಿ ಆಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಆತಂಕ ಆಗೋದು ಎದಕ್ಕೆ ಗೊತ್ತಾ? ನಾನು ಸರಿಯಾಗಿ ಓದದೇ ಹೋದಾಗ, ಓದಿದ ಅರ್ಥ ಆಗದೆ ಹೋದಾಗ, ಅದನ್ನು ಬರೆಯೋ ಅಭ್ಯಾಸ ಇಲ್ಲದೆ ಹೋದಾಗ. ಅದಕ್ಕೆ ನಾನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ ಟೆನ್ಷನ್ ಇರಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಪರೀಕ್ಷೆ ಮುಗಿದ್ಮೇಲೆ ಮನೆಗೆ ಹೋಗಬೇಕು, ಯಾರಿಗೋ ಟೆನ್ಷನ್ ಇದೆಯಾ ಮನೆಗೆ ಹೋಗೋದಕ್ಕೆ? ಏನು ಟೆನ್ಷನ್ ಗೊತ್ತಲ್ಲ, ಹೆಂಗೆ ಹೋಗೋದು ಗೊತ್ತಿದೆ ನನಗೆ. ಆದರೆ ಯಾರಾದರೂ ನಿಮ್ಮ ಕಣ್ಣು ಕಟ್ಟಿ ಕರ್ಕೊಂಡು ನ್ಯೂಯಾರ್ಕಿನ ಏರ್ಪೋರ್ಟಲ್ಲಿ, ಜಾನ್ ಕೆನಡಿ ಏರ್ಪೋರ್ಟಲ್ಲಿ ಬಿಟ್ಟುಬಿಟ್ಟು ಹೋಗ್ರಿ ಮನೆಗೆ ಅಂದರೆ ಟೆನ್ಷನ್ ಆಗುತ್ತೆ, ಗೊತ್ತಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾವಾಗ ವಿಷಯ ಗೊತ್ತಿಲ್ಲ ಅದು ಬರೆಯೋ ರೀತಿ ಗೊತ್ತಿಲ್ಲ ಅಂದಾಗ ಮಾತ್ರ ಆತಂಕ ಆಗುವಂಥದ್ದು. ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ 4 ಸಲ ಕೇಳ್ಕೊಳ್ಳಿ, ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಯಾವ ಚಿಂತೆನೂ ಇರಲ್ಲ. ಇದು ಪರೀಕ್ಷೆಗೋಸ್ಕರ ಹೇಳಿದಂಥ ಕೆಲಸ. ಇದಾದಮೇಲೆ ನೀವು ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕು ಅಂದರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ. ನಾವು ಗುರಿ ಇಟ್ಕೊಳ್ಳದೆ ಹೋದರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸ್ಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರಿ ಗೊತ್ತಿಲ್ಲ, ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ ಅದು, ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದು ಏನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ ಶಾಲೆ, ಇಲ್ಲ ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗ್ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೇಸ್ತರ ಮಕ್ಕಳು ಹೋಗೋದಲ್ಲಿ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವ್ರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ, ಮಕ್ಕಳ ಬಗ್ಗೆ ತುಂಬ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತೊಗೊಂಡು ಹೋಗಬೇಕು, ಅವನು ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬೇಕು ಕ್ಲಾಸಿಗೆ. ತೊಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಇವತ್ತು ಅಂತ ಹೇಳಿ, ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ, ಬಾಂಬೆ, ದಿಲ್ಲಿ, ಕಲ್ಕತ್ತಾ, ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು ನೀವು, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಮಕ್ಕಳ ಕನಸಲ್ಲಿ ತುಂಬುತ್ತಾ ಇದ್ದ, ಪ್ರೀತಿಯಿಂದ ತುಂಬಬೇಕು.
0: ಎಲ್ಲ ಸಹೃದಯರಿಗೆ ನಮಸ್ಕಾರ.

0: રેડિયો સારંગ 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ಸೀದಾ ಮನೆ

0: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಹೀರೋಗಳ ಹಂಗೆ ಕೆಲವರು ಏನ್ ಮಾಡ್ತಾ ಗೊತ್ತಾ, 3 ತಾಸಿನ ಪೇಪರು 2 ತಾಸಿಗೆ ಕೊಟ್ಟು ಬಂದು ಹೊರಗೆ. ಹೊರಗೆ ಏನು ದೊಡ್ಡ ಕೆಲಸ ಇದೆಯಾ ನಿಮಗೆ? ಹೊರಗೆ ಏನೂ ಕೆಲಸ ಇಲ್ಲ, ಯಾವುದೋ ಒಂದು ಹೊಳಿತದೆ. ಬರೆಯೋದಾದ್ಮೇಲೆ ಮತ್ತೆ ನೋಡಿ, ಎಲ್ಲಾನು ಆನ್ಸರ್ ಪೇಪರ್ ನೋಡಿ, ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ, ಕೆಲವು ಕಡೆ ಡಯಾಗ್ರಾಮ್ ತೆಗೆದಿರಿ, ಚಿತ್ರ ತೆಗೆದಿರ್ತೀರಿ, ಲೇಬಲ್ ಮಾಡಿರೋಲ್ಲ, ಯಾವುದೋ ಒಂದು ಅರ್ಧ ಹೊಳೆದಿರುತ್ತೆ ನಿಮಗೆ. ಅಯ್ಯೋ ಅದು ಕರೆಕ್ಟ್ ಅಲ್ಲ, ಉತ್ತರ ಗೊತ್ತಾಗಲಿಲ್ಲ ನೋಡಿ. ಈಗ ಗೊತ್ತಾಯ್ತು, ಕೂತ್ಕೊಂಡಾಗ ಗೊತ್ತಾಗತ್ತೆ ಉತ್ತರ ಅಲ್ಲಿ. ಹೊರಗೆ ಬಂದು ಏನು ಕೆಲಸ ನಿಮಗೆ? ಅದರಿಂದ ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೇನೆ 3 ಗಂಟೆ ಅವ್ರ ಎಕ್ಸಾಮಿನೇಷನ್ ಪೇಪರ್ ಇಸ್ಕೊಳ್ಳೋವರೆಗೂ ಹೊರಗೆ ಬರಬೇಡಿ. ಯಾಕಂದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಉತ್ತರ ಹೊಳಿಬಹುದು ಕೂತ್ಕೊಂಡಾಗ. ಹೊರಗೆ ಬಂದ್ಮೇಲೆ ಅಯ್ಯೋ ಗೊತ್ತಿತ್ತು ನನಗೆ ಬರಿಬಹುದಾಗಿತ್ತು ಅಂತ ಅನ್ನೋದು ಬೇಡ. 3 ತಾಸು ಕೂತ್ಕೊಳ್ಳಿ, ಪೂರ್ತಿ ಬರೆದು ಕೊಡುವಾಗ ಕೂಡ ಎಲ್ಲ ಅಡಿಷನಲ್ ಶೀಟ್ ಸರಿ ಇದೆಯಾ ಪರೀಕ್ಷೆ ಮಾಡಿ ಕೊಡಿ. ಇನ್ನೊಂದು ಪರೀಕ್ಷೆ ಮುಗೀತೀಗ, ಇದಾದ್ಮೇಲೆ ಒಂದು ವಿಷಯ ಹೇಳಬೇಕು. ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೋಬೇಡಿ ಫ್ರೆಂಡ್ಸ್ ಹತ್ರ, ನೀನೇನು ಬರದೆ ನೀನೇನು ಬರದೆ, ಬರೆದಾಗ ಹೋಗಿದೆ. ಈಗ ಡಿಸ್ಕಷನ್ ಮಾಡಿದ್ರೆ ಮಾರ್ಕ್ಸ್ ಬರಲ್ಲ. ಅವಾಗೇನು ಇನ್ನೊಂದು ಏನಾಗುತ್ತೆ ಗೊತ್ತಾ, ನಿಮ್ಮ ಹೇಳಕ್ಕೆ ಫ್ರೆಂಡ್ ಹೇಳ್ತಾರೆ ಅಯ್ಯೋ ಇದ್ಯಾಕೆ ಬರೆದೋ ತಪ್ಪಲ್ಲ ಇದು ಅಂತಾನೆ. ನಿಮ್ಮ ಮನಸ್ಸಿಗೆ ಸರು ಅಯ್ಯೋ ತಪ್ಪು ಬರೆದ್ಬಿಟ್ಟೆ, ಮಾರ್ಕ್ಸ್ ಹೋಯ್ತು, ಕಮ್ಮಿ ಆಯಿತು, ಈ ಕೊರತೆ ಇದೆಯಲ್ಲ ಸರಿ ಬರೀಲಿಲ್ಲ ಅನ್ನೋದು ಮುಂದಿನ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಪರೀಕ್ಷೆ ಮುಗಿಸ್ಕೊಂಡು ನೀರ ಮನೆಗೆ ಹೋಗಿ, ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ. ನಾಳಿನ ಪೇಪರ್ ನೋಡ್ಕೊಳ್ಳಿ, ಮುಂದಿನ ಪೇಪರ್ ಪರೀಕ್ಷೆ ಏನಿದೆ ನೋಡ್ಕೊಳ್ಳಿ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಪರೀಕ್ಷೆ ಮುಗಿದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿ ಏನು ಬರದೆ ಅಂತ, ಅವಾಗೇನು ಚೇಂಜ್ ಆಗಿಲ್ಲ. ಆದರೆ ಪರೀಕ್ಷೆ ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ಸೀದಾ ಮನೆಗೆ ಹೋಗಿ, ಮನೆಗೆ ಹೋಗಿ ಲೆಕ್ಕ ಹಾಕಿ ಎಷ್ಟು ಬರ್ತದೆ ಮಾರ್ಕ್ಸು ಅಂತ ಲೆಕ್ಕ ಹಾಕಿಟ್ಬಿಡಿ, ಗೊತ್ತಿರುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೆ. ಇದನ್ನು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋವಂಥದ್ದಿದು. ಈ ಹಂತಗಳನ್ನು ನೆನಪಿಟ್ಕೋಬೇಕು ನೀವು. ಇದ್ರ ಪ್ರಕಾರ ನೀವು ಫಾಲೋ ಮಾಡಿದರೆ ನಿಮ್ಗೆ ಬರಬೇಕಾದದಕ್ಕಿಂತ ಒಂದು 10 ಮಾರ್ಕ್ ಖಂಡಿತ ಜಾಸ್ತಿ ಬರುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಿಷಯ ಅರ್ಥ ಆಗದೆ ಹೋದರೆ, ಈಗ ಈಗ ಟೈಮ್ ಇದೆ ನಿಮಗೆ, ಶಿಕ್ಷಕರಿಗೆ ಕೇಳಿ ಮೇಡಮ್ ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ ಅಂತ ಕೇಳೋದ್ರೊಳಗೆ ಯಾವ ನಾಚಿಕೆನೂ ಇಲ್ಲ. ವಿದ್ಯಾರ್ಥಿಗಳು ಅಂದರೆ ಏನು? ವಿದ್ಯೆಗೋಸ್ಕರ ಆಸೆ ಪಟ್ಟು ಕೂತವರು. ಅರ್ಥಿಗಳು ಅಂದರೆ ಅಪೇಕ್ಷೆ ಮಾಡೋರು. ವಿದ್ಯೆಯನ್ನು ಅಪೇಕ್ಷೆ ಮಾಡೋರಿಗೆ ವಿದ್ಯೆ ಕೇಳೋಕೆ ಯಾಕ್ರಿ ನಾಚಿಕೆ? ನಮಗೆ ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿ ಮೇಡಮ್ ಇನ್ನೂ ಅರ್ಥ ಆಗಿ ಇನ್ನೊಂದು ಸಲ ಹೇಳ್ಕೊಡಿ ಅಂಥೇಳಿ. ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ ನಿಮಗೆ, ಅವ್ರು ಹೇಳ್ಕೊಡ್ತಾರೆ, ಇನ್ನೊಂದು ಸಲ ಕೇಳ್ಕೊಳ್ಳಿ. ಒಂದು ಸಲ ವಿಷಯ ಅರ್ಥ ಆದರೆ ಆತಂಕ ಅಷ್ಟಕ್ಕಷ್ಟು ಕಮ್ಮಿ ಆಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಆತಂಕ ಆಗೋದು ಎದಕ್ಕೆ ಗೊತ್ತಾ? ನಾನು ಸರಿಯಾಗಿ ಓದದೆ ಹೋದಾಗ, ಓದಿದ ಅರ್ಥ ಆಗದೆ ಹೋದಾಗ, ಅದನ್ನು ಬರೆಯೋ ಅಭ್ಯಾಸ ಇಲ್ಲದೆ ಹೋದಾಗ. ಅದಕ್ಕೆ ನಾನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ ಟೆನ್ಷನ್ ಇರಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಪರೀಕ್ಷೆ ಮುಗಿದ್ಮೇಲೆ ಮನೆಗೆ ಹೋಗಬೇಕು, ಯಾರಿಗೋ ಟೆನ್ಷನ್ ಇದೆಯಾ ಮನೆಗೆ ಹೋಗೋದಕ್ಕೆ? ಏನು ಟೆನ್ಷನ್ ಗೊತ್ತಲ್ಲ, ಹೆಂಗೆ ಹೋಗೋದು ಗೊತ್ತಿದೆ ನನಗೆ. ಆದರೆ ಯಾರಾದರೂ ನಿಮ್ಮ ಕಣ್ಣು ಕಟ್ಟಿ ಕರ್ಕೊಂಡು ನ್ಯೂಯಾರ್ಕಿನ ಏರ್ಪೋರ್ಟಲ್ಲಿ, ಜಾನ್ ಕೆನಡಿ ಏರ್ಪೋರ್ಟಲ್ಲಿ ಬಿಟ್ಟುಬಿಟ್ಟು ಹೋಗ್ರಿ ಮನೆಗೆ ಅಂದರೆ ಟೆನ್ಷನ್ ಆಗುತ್ತೆ, ಗೊತ್ತಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾವಾಗ ವಿಷಯ ಗೊತ್ತಿಲ್ಲ ಅದು ಬರೆಯೋ ರೀತಿ ಗೊತ್ತಿಲ್ಲ ಅಂದಾಗ ಮಾತ್ರ ಆತಂಕ ಆಗುವಂಥದ್ದು. ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ 4 ಸಲ ಕೇಳ್ಕೊಳ್ಳಿ, ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಯಾವ ಚಿಂತೆಯೂ ಇರಲ್ಲ. ಇದು ಪರೀಕ್ಷೆಗೋಸ್ಕರ ಹೇಳಿದಂಥ ಕೆಲಸ. ಇದಾದಮೇಲೆ ನೀವು ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸಾಗಬೇಕು ಅಂದರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ ನಾವು.

ಇಟ್ಕೊಳ್ಳದೆ ಹೋದರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸ್ಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರಿ ಗೊತ್ತಿಲ್ಲ, ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ ಅದು, ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದೇನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ ಶಾಲೆ, ಇಲ್ಲ ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗೇ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೇಸ್ತರ ಮಕ್ಕಳು ಹೋಗೋದಲ್ಲಿ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ, ಮಕ್ಕಳ ಬಗ್ಗೆ ತುಂಬ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತೊಗೊಂಡು ಹೋಗ್ಬೇಕು, ಅವನು ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬೇಕು ಕ್ಲಾಸಿಗೆ. ತೊಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಇವತ್ತು ಅಂತ ಹೇಳಿ, ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ, ಬಾಂಬೆ, ದಿಲ್ಲಿ, ಕಲ್ಕತ್ತಾ ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು ನೀವು, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಮಕ್ಕಳ ಕನಸಲ್ಲಿ ತುಂಬ್ತಾ ಇದ್ದ, ಪ್ರೀತಿಯಿಂದ ತುಂಬಬೇಕು. ಎಲ್ಲ ಸಹೃದಯರಿಗೆ ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಭಾರೀ ಮಳೆ ಮುನ್ಸೂಚನೆ. ಜುಲೈ 25ರಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ. ಹಿಮಾಚಲ ಪ್ರದೇಶದಲ್ಲಿ ಟಾಟಾ ಸುಮೋ ಮೇಲೆ ಬಿದ್ದ ಬೃಹತ್ ಬಂಡೆ, 13 ಮಂದಿ ಸಾವು. ಪ್ರಶ್ನೆ ಪತ್ರಿಕೆ ಸೋರಿಕೆ 3 ತಿಂಗಳಲ್ಲಿ ಇತ್ಯರ್ಥ. 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಠಿಣ ಶಿಕ್ಷೆಯ ಉತ್ತರ. ಪಡಿತರ ಹಕ್ಕಿ ಕಾಳಸಂತೆ ತಡೆಗೆ ಕಮಾಂಡ್ ಸೆಂಟರ್ ಎಂದಿದೆ ವರದಿ. ಬನ್ನಿ ಈಗ ಸುದ್ದಿಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ 3 ತಿಂಗಳಲ್ಲಿ ಇತ್ಯರ್ಥ. 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಠಿಣ ಶಿಕ್ಷೆಯ ಉತ್ತರ. ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಕರಡು ವಿಧೇಯಕಕ್ಕೆ ಒಪ್ಪಿಗೆ, ಶೀಘ್ರವೇ ಸಂಸತ್ನಲ್ಲಿ ಮಂಡನೆ ಸಾಧ್ಯತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡುತ್ತಿರುವ ಪಾತಕಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವ ಭರವಸೆಯನ್ನು ಪ್ರಧಾನಮಂತ್ರಿ ನೀಡಿದ ಕೆಲವೇ ಗಂಟೆಗಳಲ್ಲಿ ಸಚಿವ ಸಂಪುಟ ಕರಡು ವಿಧೇಯಕಕ್ಕೆ ಶುಕ್ರವಾರ ಒಪ್ಪಿಗೆ ನೀಡಿದೆ. ಕನಿಷ್ಠ 3 ವರ್ಷ, ಗರಿಷ್ಠ 10 ವರ್ಷ ಶಿಕ್ಷೆ ವಿಧಿಸಲು ಅವಕಾಶ ಇತ್ತು. ಗರಿಷ್ಠ 1 ಕೋಟಿವರೆಗೆ ಇದ್ದ ದಂಡ ವಿಧಿಸಲು ಅಧಿಕಾರ ಇತ್ತು. ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಪ್ರಕರಣ ವಿಚಾರಣೆ, ತಪ್ಪಿಸದಿದ್ದವರ ಆಸ್ತಿ ಮುಟ್ಟುಗೋಲಿಗೆ ಅವಕಾಶ. ತಿದ್ದುಪಡಿಯಲ್ಲಿ ಕನಿಷ್ಠ 5, ಗರಿಷ್ಠ 10 ಕಠಿಣ ಶಿಕ್ಷೆಗೆ ಅವಕಾಶ. ದಂಡದ ಮೊತ್ತ ಗರಿಷ್ಠ 10 ಕೋಟಿಗೆ ಏರಿಕೆ. ವಿಚಾರಣೆಗೆ ತ್ವರಿತಗತಿ ನ್ಯಾಯಾಲಯಗಳ ಸ್ಥಾಪನೆ. ತಪ್ಪೆಸಗಿದವರ ಆಸ್ತಿ ಮುಟ್ಟುಗೋಲಿಗೆ ಕಠಿಣ ಕಾನೂನು. ನೀಟ್ ಸೋರಿಕೆ. ಎನ್ಟಿಎ ಸಂಸ್ಥೆಯ 47 ಅಧಿಕಾರಿಗಳು ವಜಾಗೊಂಡಿದ್ದಾರೆ. ನೀಟ್ ವಿವಾದ ತೀವ್ರಗೊಂಡಿರುವಂತೆ ಎನ್ಟಿಎ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ತನ್ನ 47 ಅಧಿಕಾರಿಗಳನ್ನು ವಜಾ ಮಾಡಿ ಶುಕ್ರವಾರ ಆದೇಶ ಹೊರಡಿಸಿದೆ. ಇನ್ನು ಹಲವು ಸಿಬ್ಬಂದಿ ವಿರುದ್ಧ ಮತ್ತಷ್ಟು ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಅದರಲ್ಲದೆ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಕೈಗೊಳ್ಳಲು ಚಿಂತನೆಯನ್ನು ನಡೆಸಲಾಗಿದೆ. ಹೊಸ ಕಾನೂನಿನಡಿ ನೀಟ್, ಜೆಇಇ, ಸಿಯುಇಟಿ, ಯುಪಿಎಸ್ಸಿ, ಎಸ್ಎಸ್ಸಿ ಸಹಿತ ಎಲ್ಲ ಸಾರ್ವಜನಿಕ ನೇಮಕಾತಿ ಪರೀಕ್ಷೆಗಳು ಸೇರ್ಪಡೆಯಾಗ್ತಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪ್ರಶ್ನೆ ಪತ್ರಿಕೆಗಳನ್ನು ಅನಧಿಕೃತವಾಗಿ ಸಂಗ್ರಹಿಸುವುದು, ಪರೀಕ್ಷೆ ಸಮಯದಲ್ಲಿ ಅಕ್ರಮಗಳನ್ನು ನಡೆಸುವುದು, ಪರೀಕ್ಷಾ ಕ್ರಮ ಪಿತೂರಿಗಳನ್ನು ಭಾಗಿಯಾಗುವುದು, ಸಂಘಟಿತವಾಗಿ ವಂಚನೆ ಎಸಗುವುದನ್ನು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ನೀಟ್ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಧಾನ ರಾತ್ರಿ ಇಡೀ ಹರಸಾಹಸ ಎಂದಿದೆ ಇನ್ನೊಂದು ಕೂಡ ಸುದ್ದಿ. ಸಚಿವ ಪ್ರಧಾನ್ ತಲೆದಂಡಕ್ಕೆ ಪ್ರತಿಭಟನಾಕಾರರ ಬೇಕೆ ಪಟ್ಟು ಎಂದಿದೆ ಇನ್ನೊಂದು ವರದಿ. ಎರಡನೇ ಬಾರಿ ಸಚಿವ ನಡ್ಡಾ ಭೇಟಿಯಾಗಿ ಸಿಜೆಪಿ ಕಾರ್ಯಕರ್ತರ ಚರ್ಚೆ. ಸಚಿವ ಪ್ರಧಾನ್ ರಾಜೀನಾಮೆಗೆ ಇಂದು ಮಧ್ಯಾಹ್ನದ ಗಡುವು. ಕಾಕ್ರೋಚ್ ಪಾರ್ಟಿ ನಡೆಸಿರುವ ಪ್ರತಿಭಟನೆಗೆ ಸರ್ಕಾರ ಪರಿಹಾರ ಹುಡುಕ್ತಿದ್ದರೆ ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಲ್ಲಿದೆ. ಶಿಕ್ಷಣ ಸಚಿವರ ರಾಜೀನಾಮೆ ಬೇಡಿಕೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಅಭಿಜಿತ್ ದಿಪೈ, ಸಿಜೆಪಿ ಸಂಸ್ಥಾಪಕ, ಅವರು ತಿಳಿಸಿದ್ದಾರೆ. ನೀಟ್ ಅಕ್ರಮಕ್ಕೆ ಸಂಬಂಧಿಸಿ ತ್ವರಿತಗತಿ ನ್ಯಾಯಾಲಯಗಳನ್ನು ರಚಿಸಲಾಗುವುದು, ಎಲ್ಲ ವಿಷಯ ಹೇಳಿದರೂ ಕೂಡ ಈ ಒಂದು ವಿಚಾರ ಇಲ್ಲಿ ದೊಡ್ಡ ಮಟ್ಟದಲ್ಲಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇಂದು ಕೂಡ ರಜೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಶನಿವಾರ ಬಿರುಸಿನ ಮಳೆಯಾಗುವ ಸಾಧ್ಯತೆ ಇದ್ದು, ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಅವಳಿ ಜಿಲ್ಲೆಗಳ ಅಂಗನವಾಡಿಯಿಂದ ಪಿಯುಸಿವರೆಗಿನ ಮತ್ತು ಐಟಿಐ ಮತ್ತು ಡಿಪ್ಲೊಮಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಎರಡೂ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಪ್ರಾಕೃತಿಕ ವಿಕೋಪ ಸಂಬಂಧಿಸಿದಂತೆ ಸಮಸ್ಯೆಗಳಿಗೆ 1077-08-24-244-2509 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಹೇಳಿದ್ದಾರೆ. ಹುಡುಗರ ಜೊತೆ ಸಂವಾದ ನಡೆಸಿ ಸಚಿವರಿಗೆ ಮೋದಿ, ಬರೀ ಯೋಜನೆಗಳ ಪೋಸ್ಟ್ ಬೇಡ, ಸಂವಾದ ನಡೆಸಿ ಟ್ರೆಂಡ್ಗೆ ತಕ್ಕಂತೆ ಬದಲಾಗಲು ಪ್ರಧಾನಿ ಕಿವಿಮಾತು. ಯುವಜನರ ಜೊತೆ ನಿರಂತರ ಸಂಪರ್ಕದಲ್ಲಿರಲು ಮತ್ತು ಅವರಿಗೆ ಹತ್ತಿರಾಗುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಕ್ರಿಯವಾಗಿರೆಂದು ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಪ್ರಧಾನಿ ಮಂತ್ರಿ ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಗುಜರಾತ್ನಲ್ಲಿ ತೀವ್ರ ಮಳೆ ಆಗ್ತಾ ಇದೆ. ಅನೇಕ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ನವಸರಿ ಜಿಲ್ಲೆಯ ಮಿಂದರ್ ಪ್ರದೇಶದಲ್ಲಿ ಜಲಾವೃತವಾದ ಮನೆಯೊಂದರ ಸದಸ್ಯರನ್ನು ಕರಾವಳಿ ರಕ್ಷಣಾ ಪಡೆಯ ಸಿಬ್ಬಂದಿ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಿದ್ದಾರೆ ಎಂದು ವರದಿ ಹೇಳಿದೆ. ರಸ್ತೆ ಬದಿ ಮನೆ ಕಟ್ಟಡಗಳ ಗೋಡೆ ಜಾಹೀರಾತಿಗೂ ತೆರಿಗೆ. ಗ್ರಾಮ ಪಂಚಾಯತ್ಗಳಿಗೆ ಆದಾಯ ಹೆಚ್ಚಿಸಲು ಜಾಹೀರಾತು ಸುಂಕ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸಚಿವ ಖಂಡ್ರೆ ಸೂಚನೆ. ಹೆದ್ದಾರಿ ಮತ್ತು ಇತರ ರಸ್ತೆ ಬದಿಯ ಮನೆ ಮತ್ತು ಕಟ್ಟಡಗಳ ಗೋಡೆಯ ಮೇಲೆ ವಾಣಿಜ್ಯ ಜಾಹೀರಾತು ಬರೆಯುವುದು ಸಹಿತ ಇತರ ಕಾರಣಗಳಿಂದ ಗ್ರಾಮ ಪಂಚಾಯತ್ಗಳಿಗೆ ತೆರಿಗೆ ನಷ್ಟವಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸಮಿತಿ ರಚಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಕಾಳಿ, ನೇತ್ರಾವತಿ, ಯುಗಾಚಿ ನದಿ ಮಾಲಿನ್ಯ ಮುಕ್ತ. ಕೇಂದ್ರ ಸರ್ಕಾರದ ವರದಿಯಲ್ಲಿ ಉಲ್ಲೇಖ. ಕರ್ನಾಟಕದ ಅರ್ಕಾವತಿ ತುಂಗಭದ್ರಾ ದಕ್ಷಿಣ ಪಿನಾಕಿನಿ ಸಹಿತ 14 ನದಿಗಳು ಕಲುಷಿತ ಪಟ್ಟಿಯಲ್ಲಿ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ನಗರೀಕರಣ ಮತ್ತು ಕೈಗಾರಿಕರಣಗಳ ಸವಾಲು ನಡುವೆಯೂ ಪರಿಸರ ಸಂರಕ್ಷಣೆಯಲ್ಲಿ ಭರವಸೆ ಬೆಳಕೊಂದು ಮೂಡಿದೆ. ಕಾಳಿ, ನೇತ್ರಾವತಿ ಮತ್ತು ಯುಗಾಚಿ ನದಿಗಳು ಮಾಲಿನ್ಯ ಮುಕ್ತಗೊಂಡು ಕಲುಷಿತ ನದಿಗಳ ಪಟ್ಟಿಯಿಂದ ಹೊರಬಂದಿವೆ. ಕೇಂದ್ರ ಸರ್ಕಾರದ ಇತ್ತೀಚಿನ ವರದಿಯಲ್ಲಿ ರಾಜ್ಯದಲ್ಲಿ ಮಾಲಿನ್ಯ ಮುಕ್ತ ಜಲಮೂಲಗಳ ಸಂಖ್ಯೆ ಹೆಚ್ಚುತ್ತಿರುವ ಸಂಗತಿ ಬಹಿರಂಗಗೊಂಡಿದೆ. ಅಲ್ಲದೆ ವಾಯುಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದ ನಗರಗಳು ಪ್ರಮುಖ ಪ್ರಗತಿ ಸಾಧಿಸಿವೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇಂದು T20 ಸರಣಿಯ ದ್ವಿತೀಯ ಪಂದ್ಯ ಭಾರತ ಜಿಂಬಾಬ್ವೆ ಹರಾರೆಯಲ್ಲಿ ಸಾಗಲಿದೆ. ಸಂಜೆ 4:30 ಈ ಪಂದ್ಯ ಆರಂಭವಾಗಲಿದ್ದು ಗೆಲುವಿನ ಹಾದಿಯಲ್ಲಿ ಸರಣಿ ವಶಪಡಿಸಿಕೊಳ್ಳುವತ್ತ ಟೀಂ ಇಂಡಿಯಾದ ಚಿತ್ತ. ಆಗ್ರ ಕ್ರಮಾಂಕ ಇಲ್ಲಿ ಮಿಂಚಬೇಕಾಗಿದೆ. ಈ ಮೂಲಕ ಭಾರತ ಸರಣಿಯನ್ನು ಗೆಲ್ಲಬೇಕಾಗಿದೆ. ಉಸ್ತುವಾರಿ ಕೋಚ್ ಲಕ್ಷ್ಮಣ್ ನೇತೃತ್ವದಲ್ಲಿ ಮತ್ತೆ ಗೆಲುವಿನ ಲಯಕ್ಕೆ ಭಾರತ ಬಂದಿದೆ. ಕಾಮನ್ವೆಲ್ತ್ 2026 ಸೆಮಿಫೈನಲ್ಗೆ ಶ್ರೀಹರಿ, ವಿಶ್ವಕಪ್ ಶೂಟಿಂಗ್ನಲ್ಲಿ ಬೆಳಗ್ಗೆದ್ದ ಸಯಂ ಎಂದಿದೆ ವರದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಹಿಮಾಚಲ ಪ್ರದೇಶದಲ್ಲಿ ಟಾಟಾ ಸುಮೋ ಒಂದರ ಮೇಲೆ ಬೃಹತ್ ಬಂಡೆಕಲ್ಲು ಬಿದ್ದು 13 ಮಂದಿ ದಾರುಣ ಮೃತಪಟ್ಟಂತ ಘಟನೆ ನಡೆದಿದೆ. ಹಲವು ಮಂದಿಯನ್ನು ಹೊತ್ತೊಯ್ಯುತ್ತಿದ್ದ ಟಾಟಾ ಸುಮೋ ಟ್ಯಾಕ್ಸಿ ಮೇಲೆ ಬೃಹತ್ ಬಂಡೆಯದ್ದು ಉರುಳಿ ಬಿದ್ದ ಪರಿಣಾಮ ಟ್ಯಾಕ್ಸಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು 13 ಜನ ಮೃತಪಟ್ಟ ಘಟನೆ ಹಿಮಾಚಲ ಪ್ರದೇಶದ ಲಹಾವ್ಲ ಸ್ಪಿತಿ ಜಿಲ್ಲೆಯಲ್ಲಿ ನಿನ್ನೆ ನಡೆದಿದೆ. ಈ ಘಟನೆ ಉದಯಪುರ ಕಿಲ್ಲರ್ ರಸ್ತೆಯ ಕಾಡು ನಾಲ ಸಮೀಪ ಸಂಭವಿಸಿದೆ. ಚಂಬಾ ಜಿಲ್ಲೆಯ ನಿವಾಸಿಗಳನ್ನು ಹೊತ್ತೊಯ್ಯುತ್ತಿದ್ದ ಟಾಟಾ ಸುಮೋ ಟ್ಯಾಕ್ಸಿ ರಸ್ತೆ ಮೂಲಕ ಸಂಚರಿಸುತ್ತಿದ್ದ ವೇಳೆ ಏಕಾಏಕಿ ಭೂಕುಸಿತ ಉಂಟಾಗಿ ಬೃಹತ್ ಬಂಡೆಗಳು ವಾಹನದ ಮೇಲೆ ಉರುಳಿ ಬಿದ್ದಿವೆ. ಪರಿಣಾಮ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿ ಪ್ರಯಾಣಿಕರ ಅದರೊಳಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ. ಭೂಕುಸಿತದ ಹಿನ್ನೆಲೆಯಲ್ಲಿ ಗುರುವಾರ ರಾತ್ರಿ ಉದಯಪುರ ಕಿಲ್ಲರ್ ರಸ್ತೆಯನ್ನು ಮುಚ್ಚಲಾಗಿದೆ. ಮತ್ತೊಮ್ಮೆ ಭೂಕುಸಿತ ಸಂಭವಿಸಿ ಈ ಅವಘಡ ನಡೆದಿದೆ ಎಂದು ಕೂಡ ವರದಿ ಹೇಳಿದೆ. ಚಿನ್ನಧರಣೆ ಪ್ರತಿ ಗ್ರಾಮ್ಗೆ 270 ರೂಪಾಯಿಯಷ್ಟು ಇಳಿಕೆಯಾಗಿದೆ. 13,230 ರೂಪಾಯಿ. ಬೆಳ್ಳಿಧರಣೆ 8,500 ಇಳಿಕೆಯಾಗಿದ್ದು 2,24,000. ಮಲ್ಲಿಗೆ ಓಟೆಗೆ 300, ಜಾಜಿ ಓಟೆಗೆ 240 ರೂಪಾಯಿ ಎಂದಿದೆ ವರದಿ. ಅದೇ ರೀತಿ ಸಂಸತ್ನಲ್ಲಿ ನೀಟ್ ಚರ್ಚೆಗೆ ಕೇಂದ್ರ ಹೆದರುತ್ತಿದೆ ಎಂದು ಇಲ್ಲಿ ಹಲವರು ಪ್ರಶ್ನಿಸಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ವರದಿಗಳು, ಇನ್ನಷ್ಟು ಸುದ್ದಿಗಳನ್ನು ನಾವು ನೋಡೋದಾದರೆ, ಇವತ್ತಿನ ಪತ್ರಿಕೆಯಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ಹಳೆ ಗೂಡ್ ಶೆಡ್ನಲ್ಲಿ ಈಗ ಬ್ಯಾಲಸ್ಟ್ ಡಿಪೋ, ಹಳ್ಳಿ ನಿರ್ಮಾಣಕ್ಕೆ ಬೇಕಾದ ಜಲ್ಲಿಕಲ್ಲುಗಳ ಸಂಗ್ರಹಣಾಗಾರ ಸ್ಥಾಪನೆಗೆ ನೀಡಿದ್ದಾರೆ. ಈಗಾಗಲೇ ಎರಡು ಕಡೆ ರೈಲ್ವೆ ಕ್ರಾಸಿಂಗ್ ನಿಂದಿರುವ ಸಮಸ್ಯೆ ಇನ್ನಷ್ಟು ಉಲ್ಬಣಿಸುವ ಸಾಧ್ಯತೆ ಎಂದಿದೆ ವರದಿ. ನಗರದ ಹಳೆಯ ಗೂಡ್ ಶೆಡ್ ಇದ್ದ ಹೊಯ್ಗೆ ಬಜಾರ್ ನೀರೇಶ್ವಲ ಸಮೀಪದ ಯಾರ್ಡ್ನಲ್ಲಿ ರೈಲ್ವೆ ಬ್ಯಾಲೆಸ್ಟ್ ಡಿಪೋ ತಲೆ ಎತ್ತಲಿದೆ. ಬ್ಯಾಲೆಸ್ಟ್ ಘಟಕ ಎಂದರೆ ರೈಲ್ವೆ ಇಲಾಖೆಯ ಲಾಜಿಸ್ಟಿಕ್ ಮತ್ತು ಸಂಗ್ರಹಣ ಯಾರ್ಡ್ ಆಗಿರೋದು. ಇದರಿಂದ ಹಳಿ ನಿರ್ಮಾಣ ಮತ್ತು ನಿರ್ವಹಣೆಗೆ ಬೇಕಾದ ಜಲ್ಲಿಕಲ್ಲುಗಳ ಸಂಗ್ರಹಣೆ ಹಾಗೂ ಪೂರೈಕೆ ನಡೆಯಲಿದೆ. ಸಾಮಾನ್ಯವಾಗಿ ಬ್ಯಾಲೆಸ್ಟ್ ಡಿಪೋದಲ್ಲಿ ಮೆಷಿನ್ನಲ್ಲಿ ಕ್ರಶ್ ಮಾಡಿದ ಜಲ್ಲಿಕಲ್ಲುಗಳನ್ನು 1-2 ಮೀಟರ್ ಎತ್ತರಕ್ಕೆ ಪೇರಿ ಸೇರಿಸಲಾಗುತ್ತದೆ. ಯಾವುದೇ ಜಾಗಕ್ಕೆ ಹಳಿ ಸಂಬಂಧಿಸಿದ ಕಾಮಗಾರಿಗಳಿಗೆ ಈ ಜಲ್ಲಿಕಲ್ಲುಗಳನ್ನು ಬ್ಯಾಲೆಸ್ಟ್ ಆ್ಯಪರ್ ಮೂಲಕ ಕಳುಹಿಸಲಾಗುತ್ತದೆ ಎಂದು ಕೂಡ ಸುದ್ದಿ ಹೇಳಿದೆ. ಈ ರೈಲುಗಳಿಗೆ ಲೋಡ್ ಮಾಡುವುದಕ್ಕೆ ಪೂರಕವಾದ ಸೈಡಿಂಗ್ ಅಥವಾ ಪ್ರತ್ಯೇಕ ಹಳಿಗಳನ್ನು ನಿರ್ಮಿಸುವುದು ಕೂಡ ಈ ಕಾಮಗಾರಿಯ ಭಾಗವಾಗಿದೆ. ಗೂಡ್ಸ್ ಶೆಡ್ ಯಾರ್ಡ್ನಲ್ಲಿ ಹಳೆ ಗೋದಾಮು ಕ್ಷೇತ್ರಕ್ಕೆ ತೆರವು ಕಾರ್ಯ ನಡೀತಾ ಇದೆ ಎಂದು ಕೂಡ ವರದಿ ಹೇಳಿದೆ. ಗೂಡ್ಸ್ ಶೆಡ್ ಚಾಲ್ತಿಯಲ್ಲಿರುವ ಮಂಡೇಶ್ವರ ಮತ್ತು ಹೊಯ್ಗೆ ಬಜಾರ್ ಲೆವೆಲ್ ಕ್ರಾಸಿಂಗ್ ದಿನಕ್ಕೆ ಹಲವು ಬಾರಿ ಮುಚ್ಚಲ್ಪಟ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಇದೀಗ ಉಳ್ಳಲಕ್ಕೆ ಸ್ಥಳಾಂತರಗೊಂಡ ಬಳಿಕ ಸ್ಥಳೀಯರು ತುಸು ನಿರಳರಾಗಿದ್ದರು. ರೈಲ್ವೆ ವಿಭಾಗದ ಯಾರ್ಡ್ ಪ್ರದೇಶವನ್ನು ಬೇರೆಡೆಗೆ ವಿನಿಮಯ ಮಾಡಿ ಈ ಜಾಗವನ್ನು ಜಿಲ್ಲಾಡಳಿತ ವಹಿಸಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿತ್ತು. ಅಲ್ಲದೆ ಪಾಂಡೇಶ್ವರದ ರಸ್ತೆಯನ್ನು ಕೂಡ ಚತುಷ್ಪಥಗೊಳಿಸುವ ಯೋಜನೆಗೆ ಚರ್ಚೆಗೆ ಬಂದಿತ್ತು ಎಂದು ಕೂಡ ಇಲ್ಲಿ ನಾವು ನೋಡಬಹುದು. ಈಗ ಮತ್ತೆ ಅದೇ ವಿಚಾರಗಳು ಮನೆ ಮಾಡ್ತಾ ಇವೆ. ಸಸಿ ಇತ್ಲೋಕ್ ಇಂಡಿಯಾ ಅಣೆಕಟ್ಟು ನಿರ್ಲಕ್ಷ್ಯ, ಶಿಥಿಲಗೊಂಡಿದೆ ಕಾಲು ಸಂಕ, ಜನರಿಗೆ ಅಪಾಯ, ಕೃಷಿ ಭೂಮಿಗೂ ಸಂಕಷ್ಟ ಎಂದಿದೆ ವರದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಈ ದಿನದ ಪತ್ರಿಕೆಗಳಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ವಿಶೇಷವಾಗಿ ನಾವು ನೋಡೋದಾದರೆ ಕೊಲ್ಲೂರಿನಲ್ಲಿ 15 ಸೆಂಟಿಮೀಟರ್ ಮಳೆ ಬಂದಿದೆ. ಶುಕ್ರವಾರ ಬೆಳಗ್ಗೆ ಅಂತ್ಯ ಕಂಡ 24 ತಾಸುಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಕರಾವಳಿಯ ಬಹುತೇಕ, ದಕ್ಷಿಣ ಒಳನಾಡಿನ ಹಲವೆಡೆ, ಉತ್ತರ ಒಳನಾಡಿನ ಕೆಲವೆಡೆ ಸಾಧಾರಣ ಮಳೆಯಾಯಿತು. ಕೊಲ್ಲೂರಿನಲ್ಲಿ ರಾಜ್ಯದಲ್ಲಿ ಅಧಿಕವೆನಿಸಿದ 15 ಸೆಂಟಿಮೀಟರ್ ಮಳೆ ಬಂದಿದೆ. ವಿವಿಧೆಡೆ ಬಿದ್ದ ಮಳೆಯ ಪ್ರಮಾಣ ಆಗುಂಬೆ 13, ಸುಬ್ರಹ್ಮಣ್ಯ 7, ಬ್ರಹ್ಮಾವರ 6, ಕಾರ್ಕಳ, ಮೂಡುಬಿದಿರೆ, ಸಿದ್ದಾಪುರ, ಉಪ್ಪಿನಂಗಡಿ 5, ಧರ್ಮಸ್ಥಳ, ಕೋಟ, ಮಾಣಿ 4, ಮುಲ್ಕಿ 3, ಬೆಳ್ತಂಗಡಿ, ಪುತ್ತೂರು 2, ಕುಂದಾಪುರ, ಮಂಗಳೂರು, ಶಕ್ತಿನಗರ ತಲಾ 1 ಸೆಂಟಿಮೀಟರ್ ಮಳೆ ಬಂದಿದೆ. ಕಡಬದಲ್ಲಿ ಗುಡ್ಡ ಕುಸಿತ, ಮನೆ ಅಪಾಯದಲ್ಲಿದೆ. ಕಡಬ ತಾಲೂಕಿನಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ಪಂಚಾಯತ್ ವ್ಯಾಪ್ತಿಯ ಶಾಲೆ ಕಾಲೇಜು ರಸ್ತೆ ಅಡ್ಡಗದ್ದೆ ಎಂಬಲ್ಲಿ ಗುಡ್ಡ ಕುಸಿದು ಬಿದ್ದು ಗುಡ್ಡದ ಮೇಲಿದ್ದ ಬಾಡಿಗೆ ಮನೆಯೊಂದರ ಶೌಚಾಲಯ ಸಂಪೂರ್ಣವಾಗಿ ಕುಸಿದು ಬಿದ್ದು ಅಪಾಯದ ಹಂತದಲ್ಲಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಬೆಳ್ತಂಗಡಿಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಮಂಗಳೂರು ವಿದ್ಯಾರ್ಥಿಗಳ ಹೋರಾಟ 56 ಇಂಚಿನ ಒಂದು ರಾಜಕೀಯ ವ್ಯಕ್ತಿತ್ವಗಳಲ್ಲೂ ಕೂಡ ಈಗ ನಡುಕ ಹುಟ್ಟಿಸಿದೆ ಎಂದು ಸಾಕಷ್ಟು ವರದಿಗಳು ವೈರಲ್ ಆಗ್ತಾ ಇವೆ ಎಂದು ಇವತ್ತಿನ ಪತ್ರಿಕಾ ಮತ್ತು ವೆಬ್ಸೈಟ್ ಪ್ರಕಟಣೆಗಳು ತಿಳಿಸ್ತಾ ಇವೆ ಎಂದು ವರದಿ ಹೇಳಿದೆ. ಜೊತೆಗೆ ಯುವಕನೋರ್ವ ಮೃತಪಟ್ಟಂಥ ಆತ್ಮಹತ್ಯೆಗೈದಂಥ ಘಟನೆ ಕುಶಾಲನಗರದಲ್ಲಿ ನಡೆದರೆ ಯುವಕ ಮೃತಪಟ್ಟಂಥ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ ಎಂದು ವರದಿ ಹೇಳಿದೆ. ಕೊನೆಯದಾಗಿ ಮೊಡಂಕಾಪು ಪೂಜಾ ಸಾಮಗ್ರಿ ಕಳವು ಎಂದಿದೆ ಇನ್ನೊಂದು ಸುದ್ದಿ. ಸಾಸ್ತಾನದಲ್ಲಿ ಹೋಟೆಲ್ ಸಿಬ್ಬಂದಿ ಮೃತಪಟ್ಟಂಥ ಘಟನೆ ನಡೆದಿದೆ. ಫುಟ್ಬಾಲ್ ಪಂದ್ಯದ ವೇಳೆ ರೇಪರಿ ಸಾವು, ಇದು ಕುಂಬಳೆಯಲ್ಲಿ ನಡೆದಂಥ ಘಟನೆ. ಸ್ಕೀಮ್ ಕಚೇರಿಗೆ ಗ್ರಾಹಕರ ಮುತ್ತಿಗೆ, ಮಂಗಳೂರಿನ ಸಂಸ್ಥೆಯೊಂದು ನಡೆಸುವ ಸ್ಕೀಮ್ ಬಗೆಗೆ ಜನರಿಂದ ದುಡ್ಡು ಸಂಗ್ರಹಿಸಿ ಈಗ ಅವಧಿ ಪೂರ್ಣಗೊಂಡರೂ ಹಣ ಮರುಪಾವತಿಸಿದ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಕಚೇರಿಗೆ 100 ಗ್ರಾಹಕರು ಮುತ್ತಿಗೆ ಹಾಕಿದ್ದಾರೆ. ಕಾರು, ಐಷಾರಾಮಿ ಫ್ಲಾಟ್, ಚಿನ್ನಾಭರಣಗಳ ಸಹಿತ ಬಹುಮಾನದ ಅಂಶದಲ್ಲಿ ಸ್ಕೀಮ್ ಕಂಪನಿಯಿಂದ ಜನರಿಂದ ಹಣ ಸಂಗ್ರಹಿಸಲಾಗಿದೆ. ಸ್ಕೀಮ್ ಅವಧಿ ಮುಗಿದು 4-5 ತಿಂಗಳಾಗಿದ್ದರೂ ಸದಸ್ಯರಿಗೆ ಹಣ ಮರಳಿಸಿಲ್ಲ, ಯಾರು ಉತ್ತರಿಸಿಲ್ಲ. ಹಣ ಕೇಳಿದಾಗ ಕಟ್ಟಿದ ಹಣ ವಾಪಸ್ ನೀಡಲು ಬ್ಯಾಂಕ್ ಖಾತೆ ತಡೆಯ ನೆಪ ಹೇಳಿ 4 ತಿಂಗಳಿಂದ ದಿನ ತಿಳಿಸುವುದು ಬಿಟ್ಟರೆ ಹಣ ಕೊಟ್ಟಿರಲಿಲ್ಲ ಎಂದು ಆರೋಪಿಸಿದ ಗ್ರಾಹಕರು ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿದ್ದವರನ್ನು ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
3: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು, ಇನ್ನು ಕೆಲವೇ ಹೊತ್ತಲ್ಲಿ ನಮ್ಮ ಸಂವಿಧಾನ ಕಾರ್ಯಕ್ರಮ ಮೂಡಿಬರಲಿದೆ. ಸೊ ಇವತ್ತಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಇನ್ನು ಸಂವಿಧಾನದಲ್ಲಿರುವಂತಹ ಒಂದು ಕೆಲವೊಂದು ಮಾಹಿತಿಗಳನ್ನು ನಾವಂತೂ ಆಲಿಸೋಣ. ಅದೇ ರೀತಿ ಎಂಟು ಗಂಟೆ 30 ನಿಮಿಷಕ್ಕೆ ಕೊಂಕಣಿ ಕಾರ್ಯಕ್ರಮ, 9 ಗಂಟೆಗೆ ವಿಶೇಷವಾಗಿ ಮೂಡಿಬರಲಿದೆ ಕಾರ್ಯಕ್ರಮ ಸುತ್ತಮುತ್ತ, 10 ಗಂಟೆಗೆ ಸಾರಂಗ್ ಸಂಗಮ, 11 ಗಂಟೆಗೆ ಯಕ್ಷಗಾನ ಭಸ್ಮಾಸುರ ಮೋಹಿನಿ, ಇಂಚಾಂಡಿ ಇಂಚ ತುಳು ನಾಟಕದ 2ನೇ ಕಂತು 11 ಗಂಟೆ 30 ನಿಮಿಷಕ್ಕೆ, ಭಾವಗೀತೆಗಳು 12 ಗಂಟೆಗೆ, ತುಳುಹಾಡುಗಳು 12 ಗಂಟೆಗೆ, ಭಾವಗೀತೆಗಳು 12 ಗಂಟೆ 30 ನಿಮಿಷಕ್ಕೆ. ಅದೇ ರೀತಿ ಮಧ್ಯಾಹ್ನ 1 ಗಂಟೆಗೆ ಜನಪದ ಗಮ್ಮತ್ತು, 3 ಗಂಟೆಗೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ, 4 ಗಂಟೆ ಕಲಾ ಸಾರಂಗ್. ಇವೆಷ್ಟು ಇವತ್ತು ಮೂಡಿ ಬರುವಂಥ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. 1/2 ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
5: ಸಂಗಮ ಸಂಗಮ ಅನುರಾಗ ಸಂಗಮ ಸಂಗಮ.
6: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ರವರೆಗೆ ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
4: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು, ಎಲ್ಲವೂ ಇಲ್ಲಿ ಸಂಗಮ.
6: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
7: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
8: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ, ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು ಒಂದು ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು 4 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು 4 ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೆಯದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. 4 ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. 4 ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು ಇವೆಲ್ಲ ಮಾನವ ಹಕ್ಕಿನ ಘೋಷಣೆಯ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 ಜನವರಿ 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
7: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
9: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
10: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
6: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
4: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
6: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
11: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
12: ಹಾ ಬಂದೆ ಅಮ್ಮ.
11: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
12: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
11: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
12: ಆಯ್ತಮ್ಮ.
7: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಜೀವಂಕಿಯ ಮುಳ್ಳೆಂದಿಕ್ಕೂ ನೀರಾಳ್ಪೋಟ ಐಲ ಕಂಕು ಗೀತೆ ಮೇಳತ್ ಪೊರ್ಕ್ಯಾನ ನಮ್ರತೆ ಏನ್ ವಿಚಾರಲೆ. ಅಳೆ ಸೈಬ ತುಕ ಅಂಗಾರ ಉಂಗ್ ಸುಡುಲೆನ್ಸ್ ಸರ್ಡ್ ಕರೆಂಟ್ ನ ಹತಂತ್ಲಿ ಬೆಟ್ರಿ ಪಾಲುವನು ಕಾಳೋ ಕಾಂದಿಸ ಮುಣಲೋಗಿರು ಮೈಕಲ್ ಪದ್ರಾಬ ನಾತರ್ ಕುಜ್ನಾಥ್ ಕಿತೆನ್ ಸಹಸಾನ ಸಕಾಳಿಂಚಿ ಪೇಜ್ ಹುನ್ಕರ್ನ ಜೋನು ಊರುಲ್ಲಿ ಪೆಟ್ಯಾಗಲ್ನ ಹವೆ ಆಯ್ದಾಳ ಒಡೋಳು ದೂನ್ ಗಲ ಗಿರು ನಿಷ್ಠುರ ಏನ್ ಮಣಲೋ. ಮಕ ಡಯಾಬಿಟಿಸ್ ಅಸ ಸಂಜರ್ ಗುಳಿ ಗೆತ್ತ ಕುಜ್ನಾಥ್ ಸಕರ ಸತರ್ ದೋನ್ ಕುಲ್ಯಾರ ಹಣದಿ ನೀರ ಅಳ್ಪಟಾರ ಹವೆ ನಿ ದೋಗ್ನಜೋ ಜನಲೆಸ ಸರ್ಷಿ ಹಸಿಲ್ಲ ಪರ್ಕ್ಯಾನ ವಿನಂತಿ ಕೇಳಿ. ಡಯಾಬಿಟಿಸ್ ಹಸಿಲ್ಲಾನಿ ಸಕರ್ ಕಾಂಗ್ ನೋಜನೆಯೇ ತೂ ಕಾ ಅಲೆ ಉಲೇತಾಯಿ ವ್ಯಂಗಿ ತಳನ್ ಮುಣಲೋ ಬುಟ್ಟೆರ್ ಗಿರು. ಫಾದರ್ ಮೈಕಲಕ್ ಆನಿ ಮಕ ದೊಗಾಯಿಂಗಿ ಡಯಾಬಿಟಿಸ್ ಅಸ ದಿಕೋನು ಅಮ್ಚಾ ಕುಜ್ನಾಥ್ ಸಕರ್ನ ಸೈರೆ ಐಲಾರಿ ಸಕರ್ನಾಥಲ್ಲಿ ಚಸ್ಸಿ ಪಿಯ ಉಂಚಿ ಮುಣತ್ ಗಿರುನು ಜನಲತೆ ದಾರ ದಂಪ್ಲೆ. ಗಿರುನು ಮೋನ್ ಕೆಲ್ಲೆಂತರ್ ಪರ್ಕ್ಯಾಕ್ ಕೌಂಕು ಕಿತೆ ದಿವ್ಯತೆ ಕುಜ್ನಾಚಾ ಕಪಾಟಾಂತ್ ಪ್ಲಾಸ್ಟಿಕಚಾ ಬಾಕ್ಸಾಂತ್ ಚಾಯೆ ಸಂಗತ ಕೌಂಚಾಕ್ ವಾಪರುಂಚೆ ಬೆಕ್ರೆಚೆ ಬಿಸ್ಕುತಿ ಅಸಲ್ಲ ನಾ ಮುಳ್ಯಾರಿ ಸೈರ್ಯಾಂ ಖಾತಿರ್ ಹಣ ದೂರ್ಲಿ ಸಕರಿ ಕುಜ್ನಾಥ್ ಅಸಲ್ಲಿ ಅದ್ಲ ಐತರ ಮೀಸಾ ವೇಳಾರ ಕಾಣಿಕ್ ಜಾವನ ಇಲ್ಲಿ ಡಜನ್ ಬೋರ್ ಕೇಳಿ ಆಪಲ ಸಂತ್ರ ಜವನಾಚಾ ಮೆಜಾರ್ ಅಸಲ್ಲಿ ಪುಣು ಹ್ಯಾ ಪರ್ಕ್ಯಾಗ ದಿವಂಕು ಗಿರುಕು ನಾ ಕಾಸಲ್ಲೆ. ಅಪ್ಪಣು ಪಾದ್ರಾಬು ಮುಳ್ಳೆ ನೀಬ್ ದಿವನ ಇಲ್ಲೋ ಲುಟ್ಕರಿಸ ಮಣ್ಣು ಗಿರುಕು ಸ್ವಸ್ಟ್ ದರ್ಲೆ ಪರ್ಕ್ಯಾನ ಕಂಚಸ್ ಥರಾನ ಬಿತರ್ ಗುಸೋಂಗ್ ಜಾಯಿನಶೆ ಪೊಟ್ಟಿಕೋಚ ಬೈರ್ ತಾವನು ಕುಜ್ನಾ ಗೆಂಚ ಅನಿ ಕುಜ್ನಾ ಪಟ್ಲ ತಿನಿ ದಾರಾಂಚೋ ಒಯ್ಲೋ ಅನಿ ಸಕೇಲೋ ಕಿಳಿಗಲ್ನ ಆಯ್ಲೋ ಗಿರು. ಈ ಗರ್ಜೆಚ ಗರ ಬಿತರ್ ಸರಜೆತೆರ್ ಪಾಕ್ಯಾಚೆ ನಳೆ ಮಾತ್ರ ಕಾಣ ಬಿತರ್ ಸರಿಯತ್ ಪಾಕ್ಯಾಕ ನಿಸಣ ದೋರಿನ ಸೋಡುಂಗ್ ಸಾಧ್ಯನ ಅನಿ ನಳೆ ಕಡ್ಲರಿ ಮಾಳಿಯಚ ಕೂಡ ತಾವನು ಸಕಲ ಯೋಂಕು ದಾರಾ ಪಡ್ಲಾಶಿವಾಯ್ ಜಾಯ್ನ ಮುನ್ ಗಿರು ಜಾಣ ಅಸಲ್ಲೋ. ಹರ್ ರತಿ ಪರಿ ತ್ಯಾ ರತಿ ಪೊರ್ಕೋ ಯಥಾ ಪರ್ಯಂತ ಕುಜ್ನಾ ನಿಧನ ಅಸಲ್ಲೋ ಗಿರು. ಅಪ್ಲಿ ಮಂದ್ರಿ ಊಷೆ ಅನಿ ಓಲ್ಗೆವನು ಕುಜ್ನಾಚ ಬದ್ಲಾಕ ಸೈರ ಪದ್ರ ಬಚ ಕೂಡಾಂತ ಕೂಡಾಚೋ ದಾರಾಚೋ ಕಿಳಿ ಭದ್ರಕರ್ ನಡಿದ್ಲು ಲುಟ್ಕಾರ್ ಅನಿ ತಚ ಗ್ಯಾಂಗಾಚೆ ಪೊಟ್ಟಿಕೋಚೆ ಅನಿ ಕುಸ್ನಚೆ ಬಾಗಿಲ್ ಪೊಣ್ಣು ಬಿತರ ಇಲ್ಯಾರಿ ಸೈರ ಪದ್ರ ಬಚ ಕೂಡಾಕ ರಿಗೋಂಗ್ ಸಲೀಸ್ ನತ್ತಲ್ಲೆ ನಿದಲ್ಲೆ ಕಡೆ ಗಿರುಕು ನೀದ್ ಪಡ್ಲಿನ ಲುಟ್ಕಾರಚೆ ಸಂಗತಿ ತೊಡವೆಳಾನ್ ಯೋನು ದಾರ್ ಪೊಡ್ತಿ ತುಮಳ್ಳಿ ಬಿರಂತ್ ದೊಸ್ತಲಿತಕ ಸುಮಾರು ವೇಳೆ ನಿದಲ್ಲೆ ಕಡೆಸ್ ಕೂಸು ಪೊರ್ತುನ್ ಪೊರ್ತುನು ತೊಡವೆಳಾನ್ ಊಟೋನು ಮೇಟಾಸೋ ಆವಾಜ್ ಜಾಯಿನಶೆ ಹುಳು ಸೋಲೋನು ಪೊಟ್ಟಿಕೊಚ್ಚ ದಾರ ಸರ್ಷಿ ಆಯ್ಲೋ ಗಿರು. ಬೈರಿ ಕಿತೆನ್ಸ್ ಜಾಗ್ಮಗ ಸತಿ ಐಕೊಂಚಾಕ ದಾರಾಕ ಕಾನ್ ದೋವರ್ನ ಐಕೋನ್ ಪೊಳಲೆ ಬಾಯಿಂಚ ಕಟ್ಯಾರ ನೌಸೋ ಆವಾಜ್ ಲುಡ್ಕಾರತೋರು ನಾಥೋನ ಓ ಕಾಯಿ ಸೊಯ್ರೋ ಪದ್ರಾವಸ್ ನೈಮು ಏಕವೇಳ ಹೋ ಪೊರ್ಕೋ ಮೈಕಲ್ ಪದ್ರಾಬಾಕ ಮೇಳೋಂಕ ಇಲ್ಲೋ ತಸೋ ಸಂಗತಿ ತರ್ ಮೈಕಲ್ ಪದ್ರಾಬಾನ ತಸೋ ಸಂಗತಿ ಎತ್ತಲೋ ಮುಣ ಆಪ್ನಾ ಕಿತೆನ್ ಸಂಗೋಂಗ್ನ ಏಕವೇಳ ಪದ್ರ ವಿಸಾರಿತ್ತರ್ ರಾತಿ ತಚಿ ಒಳಗ್ ಜಲಿನ ದೇಕೋನ್ ಭದ್ರತೆಚ ದೃಷ್ಟೇನ ಬಿತ ಸೊಡ್ಲನ ಮುಣ ಸಂಗ್ಚೆ ರಾಗನ್ ಉಲ್ಲೇಲಾರಿ ದೋನ್ ಉತ್ತರ ಉಲೈತಾ ತೋಡವೇಳಾನ ಮೈಕಲ್ ಪದ್ರಾವಾಕ ಅಪ್ಪುನ್ ಕಿತೆ ಉಲೈಲೋ ಮುಳ್ಳೆನ್ಸ್ ವಿಸ್ರೋಣೆತ ಪದ್ರಿ ಮುನ್ ಸಂಗ್ಸೋ ಹೋ ಪೊರ್ಕೋ ಅನ್ನಡಿ ಸೋರ್ತರ್ ಸೋರ್ನು ಒಚ್ಚಂದಸಲೆ ಓಡ್ ದಿರ್ವೆಂಕಿತೆ ಗೋಲಿ ಮರಚ ಇಗಜೆಚ ಗರಾನತ್ಲೆ ಚಿಲ್ಲರ್ ಸಕ್ಕಡ್ ಜೋಮ ಗೆಲರ್ ಗಿರು ಕಡೆ ಕಾಯಿ 482 ರೂಪಾಯಿ ಮಿಲ್ಟಿತ್ ತೀನ್ ವರ್ಷ ಆದಿ 1000 ರೂಪಾಯಿ ದಿವನ್ ಗೆತ್ತಿರ್ಲೆ ಮೊಬೈಲ್ ಫೋನ್ ದಚ ಕಡೆ ಆಸಲ್ಲೆ ಆತಾ ಅರ್ಧವರ ಪ್ರಸಡ್ ತ್ಯಾ ಮೊಬೈಲಚಿ ಬಿಟ್ರಿ ಉರಣತ್ಲಿ ಮೈಕಲ್ ಪದ್ರಾಬಾಚ ಕೂಡಾಚೆ ದಾರ್ ಫೊಡ್ಲ್ಯಾರ ಏಕ ರೂ ವಿಸೈತ್ ಮಿಳ್ಚಿನ ತಜೆ ಪೊರ್ನೆ ಮೊಬೈಲ್ ಸೊಡ್ಲ್ಯಾರ ವಸ್ತ್ರ ಮಾತ್ರ ಅಸ್ತಿತ್ ಕೊಂಡ ಅಪ್ನೆ ಹ್ಯಾ ಪೊರ್ಕ್ಯಾಕ್ ಬಿತರ್ ಸೊಡುಂಗ್ ನತ್ತಲ್ಲಿ ಓಡ್ ಸೂಕ್ ಮಣ್ಣು ಗಿರುಕು ಬೊಗ್ಲೆನ್ಸನ ಓಳಕ್ ನತ್ತಲ್ಯಾಂಗ್ ಬಿತರ ಅಪೋನು ಕಿತೆ ಸೋಡುಣೆ ದಲರ್ ಫಲ ಗಿರು ಚೆರಸ್ ಅಪ್ರಾಧ ಗಲ್ತಿ ಶಿವಾಯಿ ಗಿರುನು ಮನುಷ್ಯ ಬಣದ ಕೆಲ್ಲೆ ಕೊನಿ ಉಸಾರ್ ಚೆನ್ನಾತ್ ಉಜ್ವಾಡಸ್ತಾನ ಐಲ್ಲೋತರ್ ಪೊರ್ಕು ಐಲ ಅಪ್ಪನ ಪದ್ರ ಮುಣತಾ ಮುಣ ಉಪಾಧ್ಯಕ್ಷ ಕಳೆಯುವೆತೆ 8 ವಾರ ಉಪರಾಂತ್ ಉಪಾಧ್ಯಕ್ಷ ಪಿಯೋನು ಮಾಂಸತಾಮನ್ ಗಿರು ಜಾಣ ಹಸಲು ಉಪಾಧ್ಯಕ್ಷ ವಹೇರ್ ಕೊಣಾಕಿ ತ್ಯಾರತಿ ಫೋನ್ ಕೊರಂಗು ತಚ ಮೊಬೈಲ್ ಅಂತ ಬೆಟ್ರಿಸ್ ನತ್ತಲಿ ಈಗ ಜಚೆ ಫೋನ್ ಫಾಡ್ಜಾವನು 3 ದಿಸಲ್ಲೆ ಫೋನ್ ಫಾಡ್ಜಲ್ಯಾರ ಗಿರುಕು ಬರೆನ್ಸ್ ಫೋನ್ ಇಲ್ಲೇ ತಿತ್ಲೆ ಪಟ್ಟಿ ಕುಜ್ನಾಥವನು ದಾಪ್ತಾರಾಗೆವನು ಪದ್ರಾಬ್ನಾ ಪದ್ರಾಬ್ನಾ ಮುಂಡ್ ಜಾಬ್ ದಿಂಚೋ ದೋಷಿ ನತ್ತಲ್ಲೋ ರೆತ್ತಿರ್ ಜಾವನು ಪದ್ರಾಬ್ ಇಲ್ಲೆ ಉಪರಾಂತ ದುರುಸ್ತ ಗೆಲಾರ್ ಪುರೋ ಮುಂಡ್ ಗಿರು ತ್ಯಾ ಫನಾಚ ಕಬ್ರೇಕಸ್ ಉಸೋಂಗ್ನ ಅಶೆ ತಶೆ ಚಿತ್ತನು ಗಿರುಕು ನೀದ್ ಪುಡಿಲ್ಲಿ ಪೊಟ್ಟಿಕೊಚ್ಚೆ ದಾರ್ ಪಟಾಪಟ್ ಬಡ ಇಲ್ಲನ ಗಿರುಕ್ ಜಾಗ್ ಜತನ ಬೈರ್ ಮಸ್ಕ್ ಉಜ್ವಾಡಿಲ್ಲೆ ಹೋ ಪೊರ್ಕಿ ಪೂನಿಕೆಲ್ಲ ಉಟ್ಲಾಕೊಂಡ ಮುಂಚಿಂತನು ಗಿರು ಹೊಳ್ತಾನ್ ಊಟೋನ ಇಲ್ಲೋ ರಾತ್ರಿ ಚಪರಿ ಮುಕ್ಲೆ ದಾರ್ ಕಟ್ಚೆ ಬದ್ಲಾಕ್ ಜನ ಎಲ್ಲಚೆ ದಾರು ಕಡ್ಲೆಂದಾಣೆ ಬೈರ್ ರಿಕ್ಷಾ ಸೋ ಬನ ಉಬಾಸುಲ್ಲೋ ಸೊಯ್ರೋ ಪದ್ರಾ ಕಿತ್ಯಾಕ ಬೈರ್ ನಿದ್ಲ ಕಟ್ಟು ನಿತೆಂದಸ ಸಾಡೆ ಪಾಸಾಂಗಿ ಓ ಸುಂಗಾಸ ಮುಣ್ತಲೋ ಬನ ಅಂಸರಾನ್ ಮುಣಲೋ ಗಿರುನು ಪೊಟ್ಟಿಕೊಚ್ಚೆ ದಾರುಕ್ ತೆಂಗಲೆ ಪಾಸ್ವರಂಗ್ ಫೋನ್ ಕರ್ತಾ ಮುಣ್ತಾನೆ ಸಂಗಲ್ಲೆ
फोनाक

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ. ಸ್ನೇಹಿತರೆ, ಬದುಕೆಂಬುದು ಒಂದು ಪುಸ್ತಕದ ಹಾಗೆ, ಅದರಲ್ಲಿರುವ ಪ್ರತಿಯೊಂದು ಅಧ್ಯಾಯಕ್ಕೂ ಅದರದೇ ಆದ ಮಹತ್ವವಿದೆ ಎಂಬಂತಹ ಕವಿವಾಣಿಯು ನನ್ನನ್ನು ಈ ದಿನ ಬಡಿದೆಬ್ಬಿಸಿತು. ಆ ಸಂದರ್ಭದಲ್ಲಿ ಬದುಕನ್ನು ರೂಪಿಸಿದ ಹತ್ತು ಹಲವು ಪುಸ್ತಕಗಳು ನನ್ನ ಕಣ್ಣ ಮುಂದೆ ಸಾಲಾಗಿ ನಿಂತಿರುವುದನ್ನು ಗಮನಿಸಿದೆ. ಪ್ರತಿಯೊಂದು ಪುಸ್ತಕದಲ್ಲಿ ಏನೋ ವಿಶೇಷತೆ ಇದ್ದುದನ್ನು ಕಂಡುಕೊಂಡೆ. ಹೀಗೆ ನನ್ನ ದೃಷ್ಟಿಯು ಆ ಸಾಲಾಗಿ ನಿಂತ ಒಂದು ಹಳೆಯ ಪುಸ್ತಕದ ಮೇಲೆ ನೆಟ್ಟಿತು. ಈ ಪುಸ್ತಕಕ್ಕೆ ಈಗ 90 ಹರೆಯ. ನನ್ನ ತಾತನ ಕಾಲದ ಈ ಪುಸ್ತಕ ಅತ್ಯಮೂಲ್ಯವಾದುದು ಎಂದು ನನ್ನ ಗಮನಕ್ಕೆ ಬಂತು. ಉಳಿದೆಲ್ಲ ಯೌವನ ತುಂಬಿದ ಪುಸ್ತಕಗಳ ನಡುವೆ ಈ ಮುದಿ ಹೊತ್ತಗೆಯು ಬಲಿಷ್ಠ ಆದ ಆಲದ ಮರದಂತೆ ನಿಂತದ್ದು ಕಂಡು ನಾನು ನಿಬ್ಬೆರಗಾದೆ. ಇನ್ನು ಮುಂದೆ ಇದನ್ನು ಇದೇ ಅವಸ್ಥೆಯಲ್ಲಿ ನನ್ನಿಂದ ನೋಡಲು ಸಾಧ್ಯ ಇಲ್ಲ. ಇದಕ್ಕೆ ಯೌವನ ತುಂಬಬೇಕು. ಇದು ಕೂಡ ಜ್ಞಾನಾರ್ಜನೆಯ ಭಂಡಾರ, ಅದಕ್ಕೂ ಹೊಸತನವನ್ನು ನೀಡಲೇಬೇಕು ಎಂದು ನಾನು ಅಂದುಕೊಂಡೆ. ಈ ಮೂಲಕ ಈ ಪುಸ್ತಕವನ್ನು ನನ್ನ ನಂತರದವರು ಕೂಡ ಓದಲೇಬೇಕು. ಈ ಆಶಯದೊಂದಿಗೆ ನಾನು ಮತ್ತು ನನ್ನ ಗೆಳೆಯ ಪಂಪ್ವೆಲ್ನ ಪ್ರಿಂಟರ್ಸಿಗೆ ಹೋದೆವು. ಅಲ್ಲಿನ ಮಾಲಕರು ನಮ್ಮನ್ನು ಮಾತಾಡಿಸಿ, ನೋಡಿ ಸ್ವಾಮಿ, ನಮ್ಮದು ಪ್ರಿಂಟಿಂಗ್ ಪ್ರೆಸ್, ಇಲ್ಲಿ ಆಮಂತ್ರಣ ಸಾವು ನೋವಿನ ಪತ್ರಿಕೆಗಳು ಮಾತ್ರ ತಯಾರಾಗುತ್ತವೆ. ನೀವು ಹೊತ್ತು ತಂದ ಹೊತ್ತಗೆ ತುಂಬಾ ಹಳೆಯದು, ಆದರೂ ಮೌಲ್ಯಯುತವಾದದ್ದು. ಇದನ್ನು ಬುಕ್ ಬೈಂಡಿಂಗ್ ಮಾಡಬೇಕಾಗಿ ಅದಕ್ಕಾಗಿಯೇ ಮಿಲಾಗ್ರಿಸ್ ಅಡೋರೇಷನ್ ಮೊನೆಸ್ಟ್ರಿಯ ರಸ್ತೆಯಲ್ಲಿ ಒಂದು ಬುಕ್ ಬೈಂಡಿಂಗ್ ಶಾಪ್ ಇದೆ. ಅಲ್ಲಿ ಒಬ್ಬರು ಇದ್ದಾರೆ. ಅವರು ನಯ ನಾಜುಕಾದ ರೀತಿಯಲ್ಲಿ ಈ ಪುಸ್ತಕಕ್ಕೆ ಹೊಸ ರೂಪ, ಹೊಸ ಆಯಾಮವನ್ನು ಕೊಡಬಲ್ಲರು ಎಂದಾಗ ನಾನು ಮತ್ತು ನನ್ನ ಗೆಳೆಯ ಮಿಲಾಗ್ರಿಸ್ ಕಡೆಗೆ ಹೊರಟೆವು. ಅವರು ಹೇಳಿದ ಸ್ಥಳಕ್ಕೂ ಬಂದೆವು. ಅಲ್ಲಿ ಬೀಗ ಜಡಿದಿತ್ತು. ಬಾಗಿಲಿನ ಮೇಲೆ ಒಂದು ಮೊಬೈಲ್ ಸಂಖ್ಯೆ ನಮೂದಿಸಲಾಗಿತ್ತು. ಅದಕ್ಕೆ ಕರೆ ಮಾಡಿದಾಗ ಓರ್ವ ಮಹಿಳೆ ನಮ್ಮಲ್ಲಿ ವಿನಯದಿಂದ ಮಾತನಾಡಿದರು. ನಮ್ಮ ಯಜಮಾನರ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಸದ್ಯಕ್ಕೆ ನಾವು ನಮ್ಮ ಮನೆಯಲ್ಲೇ ನಂದಿಗುಡ್ಡದಲ್ಲಿ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇವೆ. ನಿಮಗೆ ಸಮಯ ಇದ್ದರೆ ನಿಮ್ಮ ಪುಸ್ತಕದೊಂದಿಗೆ ನಮ್ಮ ಮನೆಗೆ ಬನ್ನಿ. ಹಾಗೆ ನಾವು ಅತ್ತವರದ ಮೂಲಕ ಅವರ ಮನೆ ತಲುಪಿದೆವು. ಸತಿಪತಿಗಳು ನಮ್ಮನ್ನು ಬರಮಾಡಿಕೊಂಡರು. ಅವರೊಂದಿಗೆ ಮಾತಿನ ಲಹರಿ ಆರಂಭವಾದಾಗಲೇ ತಿಳಿದಿತ್ತು ಪುಸ್ತಕ ಬೈಂಡಿಂಗ್ ಅಥವಾ ಬುಕ್ ಬೈಂಡಿಂಗ್ ಎಂಬುದು ಎಷ್ಟು ಮಹತ್ವದೆಂದು. ಹಳತಾದ ಪುಸ್ತಕಗಳನ್ನು ಹೊಸದಾಗಿ ಹಲವಾರು ವರ್ಷಗಳವರೆಗೆ ಹೇಗೆ ಕಾಪಾಡಬಹುದು ಎಂದು ಅವರು ಎಳೆ ಎಳೆಯಾಗಿ ವಿವರಿಸಿದರು. ನಾವು ಈ ಬುಕ್ ಬೈಂಡಿಂಗ್ನ ಕಾಯಕದಲ್ಲಿ ತೊಡಗಿದ್ದ ಇಬ್ಬರನ್ನು ಮಾತಾಡಿಸಿದೆವು. ಕಳೆದ 4 ಅಧಿಕ ಸಮಯದಿಂದ ಈ ಕೆಲಸದಲ್ಲಿ ತಲ್ಲೀನರಾಗಿರುವ ಐವನ್ ಲಾರೆನ್ಸ್ ಡಿಸೋಜರವರು ತಮ್ಮ ಜೀವನವು ಯಾವ ರೀತಿಯಲ್ಲಿ ಈ ಬುಕ್ ಬೈಂಡಿಂಗ್ ಕ್ಷೇತ್ರಕ್ಕೆ ಒಗ್ಗಿಕೊಂಡಿತ್ತು ಎಂಬ ಅನುಭವವನ್ನು ನಮ್ಮ ಜೊತೆಗೆ ಈ ರೀತಿಯಲ್ಲಿ ಹಂಚಿಕೊಂಡರು.
1: ನನ್ನ ಹೆಸರು ಐವನ್ ಲಾರೆನ್ಸ್ ಡಿಸೋಜಾ. ನಾನು ಸುಮಾರು 42 ವರ್ಷದಿಂದ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಬುಕ್ ಬೈಂಡಿಂಗ್ ಎಂದರೆ ಯಾವ ರೀತಿಯಲ್ಲಿ ಇದ್ದರೆ ಕೂಡ ಓಲ್ಡ್ ಬುಕ್ಸ್ ಎಂತ ಇದ್ದರೆ ಸಹ ನಾನು ಸರಿ ಮಾಡಿ ಕೊಡ್ತೇವೆ, ಹೊಸತ್ತು ಬುಕ್ ಆಗಿ ಮಾಡಿಕೊಡ್ತೇವೆ. ಸುಮಾರು ವರ್ಷದಿಂದ ನಾನು ಮತ್ತು ತಂದೆ ಒಟ್ಟಿಗೆ ಕೆಲಸ ಮಾಡಿಕೊಂಡು ಇದ್ದೇವೆ. 18 ವರ್ಷ ಆಯಿತು ತೀರೆ ಹೋಗಿ. ಅದರ ನಂತರ ನಾನೇ ಮುಂಚೆಯಿಂದ ತಂದೆ ಇರುವಾಗಲೇ ನಾನು ಆ ಕೆಲಸ ಮುಂದುವರಿಸುತ್ತಾ ಇದ್ದೇನೆ. ಈಗ ನನಗೆ 42 ವರ್ಷ ಸರ್ವಿಸ್ ಆಯಿತು ಬುಕ್ ಬೈಂಡಿಂಗ್ ಕೆಲಸದಲ್ಲಿ. ಮತ್ತು ಬುಕ್ ಬೈಂಡಿಂಗ್ ನಮಗೆ ಇಲ್ಲಿ ಇಡೀ ಮಂಗಳೂರಿನಲ್ಲಿ ಸೆಕ್ಷನ್ ಬೈಂಡಿಂಗ್ ಎಲ್ಲ ಯಾರು ಸಹ ಮಾಡೋದಿಲ್ಲ, ಅದೆಲ್ಲ ನಾವೇ ಮಾಡೋದು. ಇಡೀ ಬೈಬಲು ಅದೆಲ್ಲ ಅಂಥ ಬುಕ್ಕೆಲ್ಲ ಓಲ್ಡ್ ಬುಕ್ಕೆಲ್ಲ ನಾವೇ ರಿಪೇರಿ ಮಾಡೋದು. ಯಾವ ಪ್ರೆಸ್ಸಿನಲ್ಲಿ ಹೋದರೆ ಸಹ ಅದು ನಮಗೇ ಕಳಿಸ್ತಾರೆ. ನಾವು ಸೇಂಟ್ ಎಲಿಷಸ್ ಕಾಲೇಜ್ ಅವರದೆಲ್ಲ ಕೆಲಸ ನಾವೇ ಮಾಡೋದು. ಮತ್ತು ರೋಷನಿ ನಿಲಯದು ಕೆಲಸ, ಮತ್ತು ಮಿಲಾಗ್ರಿ ಶಾಲೆದು ಕೆಲಸ, ಮತ್ತು ಸೇಂಟ್ ಆಗ್ನಿಸ್ ಶಾಲೆದು ಪ್ರಾಜೆಕ್ಟ್ ಎಲ್ಲ ನಾವೇ ಮಾಡೋದು. ಬುಕ್ ಬೈಂಡಿಂಗ್, ಬುಕ್ ಬೈಂಡಿಂಗ್ ಎಂದರೆ ನಾವು ಯಾವ ರೀತಿಯ ಬುಕ್ಕನ್ನು ಓಲ್ಡಿದ್ದ ಬುಕ್ಕನ್ನು ಹೊಸತ್ತು ಮಾಡಿ ಕೊಡುತ್ತೇವೆ. ನಾವು ತುಂಬ ಎಷ್ಟು ಓಲ್ಡ್ ಇದ್ದರೆ ಗೆದ್ದಲ್ಲಿ ಇದ್ದದ್ದು ಬುಕ್ಕಾಗಲಿ ಯಾವ ಬುಕ್ಕಾಗಲಿ ನಾವು ಕರೆಕ್ಟ್ ಮಾಡಿ ಕೊಡುತ್ತೇವೆ, ಹೊಸ ಬುಕ್ಕಾಗಿ ಮಾಡಿ ಕೊಡ್ತೇವೆ. ಬುಕ್ ಬೈಂಡಿಂಗಲ್ಲಿ 4-5 ಕ್ವಾಲಿಟಿನ ನಮೂನೆದು ಬುಕ್ ನಾವು ಬೈಂಡ್ ಮಾಡಿ ಕೊಡುತ್ತೇವೆ. ಅದರಲ್ಲಿ ಫುಲ್ ರ್ಯಾಗ್ಜಿನ್ ಬೈಂಡಿಂಗ್, ಪ್ರಾಜೆಕ್ಟ್ ಬೈಂಡಿಂಗ್, ಕ್ವಾರ್ಟರ್ ಕ್ಯಾಲಿಕೋ ಬೈಂಡಿಂಗ್, ಹಾಫ್ ಕ್ಯಾಲಿಕೋ ಬೈಂಡಿಂಗ್, ಸ್ಪೈಲರ್ ಬೈಂಡಿಂಗ್ ಹಾಗೂ MS ಬೈಂಡಿಂಗ್. ಮತ್ತು ನಾವು ಫೈಲ್ ಸಹ ಮಾಡಿ ಕೊಡ್ತೇವೆ. ಈ ಕೆಲಸ ತೊಂದರೆ ಇಲ್ಲ, ಮಾಡ್ಬೋದು ಇದು. ಮತ್ತು ಸೆಕ್ಷನ್ ಬೈಂಡಿಂಗ್ ಮಾತ್ರ ಅದೊಂದು ಕಲೀಲಿಕ್ಕೆ ಸ್ವಲ್ಪ ಟಫ್ ಉಂಟು. ಹಾಗೆ ನಾನು ನನ್ನ ಮಿಸ್ಸಸ್ ಸಹ ಅವರಿಗೆ ಕಲಿಸಿದ್ದೇನೆ, ಅವರು ಸಹ ಅದು ಸ್ಟಿಚ್ ಎಲ್ಲ ಮಾಡ್ತಾರೆ. ಹಾಗೆ ನಾನು ಮತ್ತು ನನ್ನ ಮಿಸ್ಸಸ್ ಇಬ್ಬರು ಕೂಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮದು ಆಫೀಸು ಇಲ್ಲಿ ಮಿಲಾಗ್ರೀಸ್ ಹಾಲ್ ಆಪೋಸಿಟ್ನಲ್ಲಿದೆ. ಮೊದಲು ತುಂಬ ಸಮಯ ಇದು ಬುಕ್ ಬೈಂಡಿಂಗೆಲ್ಲ ಬರ್ತಿತ್ತು. ಈಗ ಮಕ್ಕಳಿಗೆ ಇದೆಲ್ಲ ಕಲಿಯುವ ಇಂಟ್ರೆಸ್ಟ್ ಇಲ್ಲ ಬುಕ್ ಬೈಂಡಿಂಗ್ ಕೆಲಸ. ಈಗ ಯಾರು ಸಹ ಮ್ಯಾಂಗ್ಳೂರಿನಲ್ಲಿ ಈಗ ಹೊಸತು ಹೊಸತು ಯಾರು ಸಹ ಕಲಿದಿಲ್ಲ ಈ ಕೆಲಸ. ಈಗ ಎಲ್ಲ ಮೊಬೈಲಲ್ಲಿ ಇದೆಲ್ಲ ಮಾಡಿ ಈಗ ಎಲ್ಲ ಕಂಪ್ಯೂಟರ್ ಬಂದು ಈಗ ಎಲ್ಲ ಈ ಬುಕ್ ಬೈಂಡಿಂಗ್ ಯಾರು ಸಹ ಮಕ್ಕಳಿಗೆ ಈಗ ಇಂಟ್ರೆಸ್ಟ್ ಇಲ್ಲ ಈ ಕೆಲಸ ಇದು ಮಾಡಲಿಕ್ಕೆ. ಹಾಗೆ ನಮಗೆ ಕೆಲಸ ಉಂಟು, ತೊಂದರೆ ಇಲ್ಲ, ತುಂಬ ಕೆಲಸ ಬರ್ತಾ ಉಂಟು. ಹಾಗೆ ಓಲ್ಡ್ ಬುಕ್ಸ್ ಎಲ್ಲ ಇಡೀ ಮ್ಯಾಂಗ್ಳೂರಿನಲ್ಲಿ ಯಾರು ಸಹ ಮಾಡಿದೆ ಅದೆಲ್ಲ ನಮಗೆ ತಂದು ಕೊಡ್ತಾರೆ. ಬುಕ್ ಬೈಂಡಿಂಗ್ ಅಂದರೆ ನಾವು ಕೈಯಲ್ಲಿ ಮಾಡುವ ಕೆಲಸ. ಈಗ ಹೊಸತು ಹೊಸತು ಈಗ ಮಿಷಿನ್ ಎಲ್ಲ ಬಂದಿದೆ, ಇಷ್ಟು ಮಿಷಿನ್ನಲ್ಲಿ ಎಲ್ಲ ಇದು ಸ್ಟಿಚ್ ಮಾಡೋದು, ಆದರೆ ಅದು ಅಷ್ಟು ಗಟ್ಟಿ ಬರುವುದಿಲ್ಲ. ನಾವು ಕೈಯಲ್ಲಿ ಸ್ಟಿಚ್ ಮಾಡಿದ ಅದು ಪರ್ಮನೆಂಟ್ ಬರ್ತದೆ, ಗಟ್ಟಿ ಬರ್ತದೆ. ಮತ್ತು ಫುಲ್ ರೆಗ್ಜಿನ್ ಎಲ್ಲ ಬೈಂಡಿಂಗ್ ಎಲ್ಲ ಮಾಡಿದರೆ ಒಂದು 20-25 ವರ್ಷ ಹಾಳಾಗೋದಿಲ್ಲ, ಅಷ್ಟು ನಾವು ಗಟ್ಟಿ ಮಾಡಿ ಕೊಡ್ತೇವೆ. ನಮಗೆ ಈ ಬುಕ್ ಬೈಂಡಿಂಗ್ ಕೆಲಸ ಖುಷಿ ಕೊಟ್ಟಿದೆ, ತೊಂದರೆ ಇಲ್ಲ, ನಮ್ಮದು ಜೀವನ ಇದರಲ್ಲೇ ಸಾಕ್ತದೆ. ಆರೋಗ್ಯದ ಮೇಲೆ ಸಮಸ್ಯೆ ಏನಿಲ್ಲ, ಒಂದೊಂದು ಸಲ ಮಾತ್ರ ಇದು ಗಮ್ಮೆಲ್ಲ ಸ್ವಲ್ಪ ಕೆಮಿಕಲ್ ಜಾಸ್ತಿ ಆದರೆ ಸ್ವಲ್ಪ ಕೈಯೆಲ್ಲ ಸ್ವಲ್ಪ ಇದಾಗ್ತದೆ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಶರೀರಕ್ಕೇನು ಒತ್ತಡ ಹಾಗೇನಿಲ್ಲ. ಕಟ್ಟಿಂಗ್ ಅದೆಲ್ಲ ನಮ್ಮದು ಹ್ಯಾಂಡ್ಲ್ ಇದು ಮಿಷಿನ್ ಕರೆಂಟ್ ಇದ್ದಲ್ಲ, ಹಾಗೆ ಅದೆಲ್ಲ ನಮಗೆ ತುಂಬ ತುಂಬ ಕಟ್ಟಿಂಗ್ ಇದ್ರೆ ಮಾತ್ರ ತುಂಬ ಹಾರ್ಡ್ ವರ್ಕ್ ಆಗ್ತದೆ. ನಮ್ಮ ಹತ್ರ ಕಟ್ಟಿಂಗ್ ಮಿಷಿನ್ ಎರಡು, ಪ್ರೆಸ್ಸಿಂಗ್ ಮಿಷಿನ್ ಎಲ್ಲ ಹೋಲ್ಸ್ ಮಾಡೋ ಮಿಷಿನ್ ಎಲ್ಲ ಉಂಟು ನಮ್ಮ ಹತ್ರ, ಮತ್ತು ಸೆಕ್ಷನ್ ಬೈಂಡಿಂಗ್ ಸ್ಟಿಚ್ ಮಾಡೋದೆಲ್ಲ ಉಂಟು. ಒಟ್ಟಾರೆ ನಮಗೆ ಕೆಲಸ ಇದ್ದು ನಮಗೆ ತೃಪ್ತಿ ಕೊಡ್ತದೆ. ನಾವೆಲ್ಲ ತುಂಬ ನಮ್ಮನೆದೆಲ್ಲ ಕೆಲಸ ಎಲ್ಲ ನಮಗೆ ದೂರ ದೂರ ಉಡುಪಿಯಿಂದ ಬರ್ತಾರೆ, ಕುಂದಾಪುರದಿಂದ ಎಲ್ಲ ಬೈಂಡಿಂಗ್ ಅಲ್ಲಿಂದೆಲ್ಲ ನಮಗೆ ಇಲ್ಲೇ ತಂದು ಕೊಡ್ತಾರೆ ಓಲ್ಡ್ ಬುಕ್ಕು. ಮತ್ತು ಹೆಚ್ಚು ನಮಗೆ ಫಾದರ್ನವ್ರದ್ದು ಎಲ್ಲ ಚರ್ಚಿದೆಲ್ಲ ಕೆಲಸ ನಾವೇ ಮಾಡೋದು, ಬುಕ್ ಬೈಂಡಿಂಗ್ ಎಲ್ಲ ಸೆಕ್ಷನ್ ಬೈಂಡಿಂಗ್ ದೇವರದು ಇದು ಬೈಬಲ್ ಎಲ್ಲ ನಾವೇ ಎಲ್ಲ ಮಾಡ್ತಾ ಇದ್ದೇವೆ. ಮಹಾಭಾರತ ಆಗಲಿ ಮುಸ್ಲಿಮ್ ಕುರಾನ್ ಎಲ್ಲ ನಮಗೆ ತುಂಬ ಬರ್ತದೆ ಬೈಂಡಿಂಗ್ಗೆ. ಎಲ್ಲ ನಾವು ಅದನ್ನು ಓಡಿದ್ದದೆಲ್ಲ ಕುರಾನ್ ಎಲ್ಲ ಸರಿ ಮಾಡಿ ಕೊಡ್ತೇವೆ, ಹೊಸತ್ತಾಗಿ ಮಾಡಿ ಕೊಡ್ತೇವೆ. ಹಾಗೆ ನಮಗೆ ಒಂದ್ಸಲ ಬಂದ ಕಸ್ಟಮರ್ ಮತ್ತೆ ನಮ್ಮನ್ನೇ ಉಟ್ಕೊಂಡು ಬರ್ತಾರೆ, ನಮ್ಮ ಶಾಪಿಗೆ ಬರ್ತಾರೆ. ಬುಕ್ ಬೈಂಡಿಂಗ್ ಒಂದು ಪ್ರತಿ ಅದು ನಮ್ಮದು ಹ್ಯಾಂಡ್ ವರ್ಕ್ ಕೆಲಸ, ಅದನ್ನು ಉಳಿಸೋದೇ ನಮ್ಮ ಕರ್ತವ್ಯ. ಓಲ್ಡ್ ಎಲ್ಲ ಬುಕ್ ಎಲ್ಲ ಸರಿ ಮಾಡಿ ನಾವು ಇನ್ನು ಸಹ ಎಲ್ಲರ ಮಕ್ಕಳಿಗೆ ಎಲ್ಲ ಅದು ಓದುವ ಹಾಗೆ ನಾವು ಮಾಡಿ ಕೊಡ್ತೇವೆ. ಹೌದು, ಈಗ ನಮಗೆ ಹಳೆಯದನ್ನೆಲ್ಲ ಎಲ್ಲ ಸರಿ ಮಾಡಿ ನಾವು ಕೊಡ್ತೇವೆ ಅಂತ ಎಲ್ಲರೂ ಸಹ ನಮಗೆ ಹೇಳ್ತಾರೆ. ಹಾಗೆ ನಮಗೆ ಭಾರೀ ಸಂತೋಷವಾಗುತ್ತದೆ. ನೀವು ನಮ್ಮಲ್ಲಿ ಇಲ್ಲಿ ಬಂದು ನಮ್ಮನ್ನು ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳ್ತೇನೆ. ನಮಸ್ಕಾರಗಳು.
0: ಶ್ರೀ ಐವನ್ ಲಾರೆನ್ಸ್ ಡಿಸೋಜಾ ಇವರು ಬುಕ್ ಬೈಂಡಿಂಗ್ ಕ್ಷೇತ್ರದಲ್ಲಿ ಸಾಧಿಸಿದ್ದು ಅಪಾರ. ಹಳತನ್ನು, ಮಹತ್ವಪೂರ್ಣ ದಾಖಲೆಗಳನ್ನು, ಧಾರ್ಮಿಕ ಗ್ರಂಥಗಳನ್ನು ನವೀನ ರೀತಿಯಲ್ಲಿ ಉಳಿಸಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪತಿಯ ಕಾಯಕದಲ್ಲಿ ಕೈಜೋಡಿಸುವ ಪತ್ನಿಯರು ಅಪರೂಪಕ್ಕೆ ಸಿಗುತ್ತಾರೆ. ಶ್ರೀ ಐವನ್ ರವರ ಮಡದಿ ಅನಿತರವರು ಅನುಭವಸ್ಥರು, ಬುಕ್ ಬೈಂಡಿಂಗ್ ಬಗ್ಗೆ ಅಪಾರ ಅನುಭವ ಉಳ್ಳವರು. ಅವರು ಈ ವೃತ್ತಿಯಲ್ಲಿರುವ ಪ್ರತಿಯೊಂದು ವಿಚಾರಗಳನ್ನು ಪುಸ್ತಕದ ಪುಟಗಳನ್ನು ತೆರೆದಂತೆ ನಮ್ಮೊಂದಿಗೆ ಈಗ ಹಂಚಿಕೊಳ್ಳುತ್ತಾರೆ.
2: ನನ್ನ ಹೆಸರು ಅನಿತಾ ಡಿಸೋಜಾ, ನಾನು ಐವನ್ ರವರ ಪತ್ನಿ. ನಮಗೆ ಮದುವೆಯಾಗಿ 25 ವರ್ಷಗಳು ಆದವು. ನಾನು ಇದು ಕೆಲಸವನ್ನು ಆರಂಭ ಮಾಡಿದ್ದು ನನ್ನ ಮಾವನ ನಿರ್ದೇಶನದಲ್ಲಿ. ಅವರಿಗೆ ಬಹಳ ಆಸೆ ಇತ್ತು ನನ್ನ ಸೊಸೆ ಸಹ ಇದು ಕೆಲಸವನ್ನು ಕಲಿಯಬೇಕೆಂಬುದು. ಹಾಗೆ ನಾನು ಕಲಿತೆ. ಈಗ ನಾನು ಒಂದು 15 ವರ್ಷದಿಂದ ನಾನು ನನ್ನ ಪತಿಯೊಂದಿಗೆ ಈ ಕೆಲಸದಲ್ಲಿ ತೊಡಗಿದ್ದೇನೆ. ಅದಕ್ಕೆ ನಮಗೆ ಈ ಕೆಲಸದಲ್ಲಿ ಒಂದು ಯಾವಾದರೂ ಬುಕ್ ಬರುವಾಗ ಒಂದು ನಾವು ನೋಡ್ತೇವೆ, ಇದನ್ನು ಸಿಂಪಲ್ ರೀತಿಯಲ್ಲಿ ಮಾಡಬಹುದಾ ಅಥವಾ ಒಳ್ಳೆ ರೀತಿಯಿಂದ ಮಾಡಬಹುದಾ. ಕೆಲವು ಸಲ ಮಕ್ಕಳಿಗೆ ಒಂದೇ ವರ್ಷಕ್ಕಾಗುವುದಾದರೆ ಅದು ಹೇಗೆ ಮಾಡಬಹುದು ಅಂತ ಅವರಿಗೆ ಹೇಳ್ತೇವೆ. ಕಡಿಮೆ ಕ್ರಯದಲ್ಲಿ ಆಗ್ತದ ಅಥವಾ ನಿಮಗೆ ತುಂಬ ಲೈಫ್ ಲಾಂಗ್ ಬರಬೇಕಾದ್ರೆ ಅದನ್ನು ಯಾವ ಮಟ್ಟದಲ್ಲಿ ಮಾಡಬಹುದು, ಅದೆಲ್ಲ ನಾನೀಗ ಕಲ್ತಿದ್ದೇನೆ. ಹೆಚ್ಚಾಗಿ ಕಲ್ತದ್ದು ನಾನು ಬೂಕ್ ಒಲಿಯುವುದನ್ನು ಕಲ್ತದ್ದು. ಅದು ತುಂಬ ಕಷ್ಟಕರ ಕೆಲಸ, ಯಾಕೆಂದರೆ ಅದು ಮಿಷಿನಲ್ಲಿ ನಾವು ಮಾಡುವುದಲ್ಲ, ನಮ್ಮ ಕೈಯಲ್ಲಿ ಅದನ್ನು ಮಾಡುವುದರಿಂದ ಅದಕ್ಕೆ ತುಂಬ ದಿವಸಗಳನ್ನು ಸಹ ನಾವು ತೆಗೆದುಕೊಳ್ತೇವೆ. ವಿಶೇಷವಾಗಿ ಈಗ ಹಿಂದೂವರ್ದು ರಾಮಾಯಣ, ಮಹಾಭಾರತ, ಮುಸ್ಲಿಮ್ನವರದ್ದು ಕುರಾನ್, ನಮ್ಮದು ಪವಿತ್ರ ಬೈಬಲ್, ಅದನ್ನೆಲ್ಲ ಒಲಿಲಿಕ್ಕೆ ನಾವು ಕೆಲವು ಸಮಯವನ್ನು ತೆಗೆದುಕೊಳ್ತೇವೆ. ಕೆಲವು ಸಲ ವೇಟಿಂಗ್ ಲಿಸ್ಟಲ್ಲಿ ಕೆಲವರು ಇರ್ತಾರೆ. ಈಗ ನಾವು ಹೇಳ್ತೇವೆ ನಮಗೆ ಈಗ ಬರುವುದು ಬೇಡ, ಆಗಸ್ಟ್ ಸೆಪ್ಟೆಂಬರ್ ನಂತರ ತಂದು ಕೊಡಿ ಹೇಳ್ತೇವೆ. ಹಾಗೆ ನಮ್ಮ ಕೆಲಸವು ತುಂಬ ಉತ್ತಮ ಕೆಲಸ. ನನಗೆ ನಿಜವಾಗಿ ಗೊತ್ತಿರಲಿಲ್ಲ ನಾನೊಂದು ಬುಕ್ ಬೈಂಡರ್ನ ಮಿಸ್ಸಸ್ ಆಗಿ ಹೀಗೆ ಒಂದು ಹೊಸತನ್ನು ನಾನು ಸಹ ಕಲಿತೇನೆ ಎಂಬುದನ್ನು ನನಗೆ ತಿಳಿದಿರಲಿಲ್ಲ. ಈಗ ಅದರದ್ದು ವಿಷಯ ಅಂತ ಎಲ್ಲ ನನಗೆ ಅನುಭವ ಆಗಿದೆ. ಮತ್ತು ಒಬ್ಬರು ಈಗ ಬುಕ್ ತಂದು ಬರ್ತಾರೆ. ಹೆಚ್ಚಾಗಿ ನಮಗೆ ಕೆಲಸ ಇರುವುದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ತುಂಬ ಕೆಲಸ ಇರ್ತದೆ. ಮತ್ತು ಜುಲೈಯಲ್ಲಿ ನಮ್ಮದು ಪುಸ್ತಕ ಒಣಗುವುದಿಲ್ಲ ಅಂತ ನಾವು ಅದನ್ನು ಪೆಂಡಿಂಗ್ ಇಡ್ತೇವೆ. ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಮಾಡ್ತೇವೆ. ಹಾಗೆ ನಮಗೆ ಕೆಲಸ ಇಲ್ಲ ಎಂಬುದು ಇಲ್ಲ. ನಮ್ಮ ಅಂಗಡಿಗೆ ಹೋಗಿ ನಾವು ಖಾಲಿ ಕೂತ್ಕೊಂಡಿದ್ದಂತೂ ಇವತ್ತು ತನಕ ಇಲ್ಲ. ನನ್ನ ಒಂದು 15 ವರ್ಷದ ಅನುಭವದಲ್ಲಿ ನನಗೆ ಇವತ್ತು ತನಕ ಸಹ ಗೊತ್ತಿಲ್ಲ. ಈವನ್ ಇದು ಕೊರೋನಾ ಬಂದ ಸಂದರ್ಭದಲ್ಲಿ ಆದರೂ ಸಹ ಬಂದಿದ್ದರೆ ಸಹ ನಾವು ಕೆಲಸ ಮಾಡಿದ್ದೇವೆ. ನಮಗೆ ದೇವರು ಅನುದಿನದ ಕೆಲಸವನ್ನು ನಾವು ಮಾಡಿ ನಮ್ಮ ದಿವಸವನ್ನು ನಾವು ತೆಗೆದಿದ್ದೇವೆ. ಹಾಗೆ ಯಾವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆ ನಮಗೆ ಯಾವತ್ತೂ ಇದೆ. ಅದರಿಂದ ಎಷ್ಟೇ ಕಷ್ಟಗಳು ಬಂದರೂ ನಾವು ಅದನ್ನು ಎದುರಿಸಿದ್ದೇವೆ. ಮತ್ತು ಒಂದು ಬೈಬಲ್ ಬಂದರೆ ಅದನ್ನು ಇಡೀ ಎಲ್ಲ ಪೇಜಸ್ಗಳನ್ನು ನಾವು ತೆಗೆಯಬೇಕಾಗ್ತದೆ. ತೆಗೆದು ನಾವು ಸೆಕ್ಷನ್ ಸೆಕ್ಷನ್ ಆಗಿ ಮಾಡಲಿಕ್ಕೆ ಉಂಟು. ಅದರಲ್ಲಿ 1, 2, 3 ನಂಬರ್ ಆಗಿ ಇರ್ತದೆ. ಅದನ್ನು ಎಲ್ಲ ತೆರೆದು ಪುನಃ ಅದನ್ನು ಟೈಟ್ ಮಾಡಲಿಕ್ಕೆ, ಅಂತಂದರೆ ಅದನ್ನೊಂದು 3 ದಿವಸ ಅಥವಾ 2 ದಿವಸ ಅದನ್ನು ಸರಿ ಸೆಟ್ ಆಗಲಿಕ್ಕೆ ಇಡಲಿಕ್ಕೆ ಉಂಟು. ಅದರ ನಂತರ ಅದನ್ನು ನಾವು ಮುಂದೆ ಹಿಂದೆ ಅಂತ ಪೇಸ್ಟ್ ಹಾಕಿ ಅದನ್ನು ಗಮ್ ಮಾಡಿ ಒಂದು ಬೂಕಿನಾಗಿ, ಮತ್ತು ಅದನ್ನು ಹಿಂದುಗಡೆ ಬ್ಯಾಕ್ ಕಟ್ಟಿಂಗ್ ಅಂತ ಉಂಟು, ಅದನ್ನು ಮಾಡಿ ನಾವು ಒಂದೊಂದೇ ಸೆಕ್ಷನನ್ನು ಕೈಯಲ್ಲಿ ಒಲಿಯುತ್ತಾ ಹೋಗಬೇಕು. ಒಲಿದಾದ ನಂತರ ಪುನಃ ಅದರ ಹಿಂದೆ ಮುಂದೆ ಪುನಃ ಒಲಿದು ಅದಕ್ಕೆ ನಿಮಗೆ ಕೆಲವು ಸಲ ಫುಲ್ ರ್ಯಾಗ್ಸಿನ್ ಅಂತ ಹೇಳ್ತಾರೆ, ಅದು ಫುಲ್ ರ್ಯಾಗ್ಸಿನ್ ಮಾಡಬೇಕಾಗುತ್ತೆ. ಕೆಲವರಿಗೆ ಆಫ್ ರ್ಯಾಗ್ಸಿನ್, ಆಫ್ ರ್ಯಾಗ್ಸಿನ್ ಎಂದರೆ ಒಂದು ಕಾರ್ಡ್ಬೋರ್ಡಿಗೆ ಮಧ್ಯದಲ್ಲಿ ಮಾತ್ರ ಮಾರ್ಬಲ್ ಹಾಕ್ಲಿಕ್ಕೆ, ಸೈಡಲ್ಲಿ ರ್ಯಾಗ್ಸಿನ್ ಹಾಕ್ಲಿಕ್ಕೆ, ಮತ್ತು ಎಂಡಿಂಗ್ಗೆ ಬ್ಯಾಕ್ ಸೈಡ್ಗೆ ರ್ಯಾಗ್ಸಿನ್ ಹಾಕ್ಲಿಕ್ಕೆ ಉಂಟು. ಹಾಗೆ ನಮೂನೆ ನಮೂನೆದು ಬೈಂಡಿಂಗ್ಗಳು ಉಂಟು ನಿಮಗೆ. ಮತ್ತು ಕೆಲವು ಸಲ ಖಾಲಿ ಉಳಿದು ಕೊಡೋದು MS ಮಾಡಲಿಕ್ಕೆ ಉಂಟು, ಅದು ಸಿಂಪಲ್ ಬೈಂಡಿಂಗ್. ಅದು ಬೇಕಾದರೆ ಬೆಳಿಗ್ಗೆ ಕೊಟ್ಟರೆ ಸಂಜೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು 10-15 ಬೂಕು, ಈವನ್ 20 ಬೂಕ್ ಆದರೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು MS ಬೈಂಡಿಂಗ್ ಅಂತ ಹೇಳುದು, ಅದು ಪೇಪರ್ ಬೈಂಡಿಂಗ್. ಅದಂದ್ರೆ ಕೆಲವು ಸಲ ತೆಳುವು ಪೇಪರ್ ಅಲ್ಲಿ ಮಾಡಬಹುದು, ಕಲರ್ ಪೇಪರ್. ಈಗ ನಿಮಗೆ ಬ್ಲೂ ಬೇಕಂತ ಹೇಳ್ತೀರಿ, ಆಗ ಬ್ಲೂ ಕಲರ್ ಅಲ್ಲಿ ಮಾಡುದು. ಪಿಂಕ್ ಬೇಕಾಗ್ತದೆ ಎಲ್ಲೋ, ಹಾಗೆ ಪೇಪರ್ಗಳು ಸಿಗ್ತವೆ, ಆ ಪೇಪರ್ನ ಮೂಲಕ ನಾವು ಮಾಡುದು. ಆ ಪೇಪರ್ಗಳಲ್ಲಿ ಸಹ ಕೆಲವು ದಪ್ಪ ಪೇಪರ್ ಬರ್ತದೆ, ಅದು ಡ್ರಾಯಿಂಗ್ ಮಾಡುದು ಪೇಪರ್ ಉಂಟಲ್ಲ ಅಂಥದ್ದು ಪೇಪರ್, ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ಒಂದು 40 ರೂಪಾಯಿ ಹಾಗೆಲ್ಲ ಇರ್ತದೆ. ಮತ್ತೆ ತೆಳುವು ಪೇಪರಿಗೆ ಒಂದು 20-30 ರೂಪಾಯಿ ಸಹ ಆಗ್ತದೆ. ಕೆಲವು ಸಲ ಕಸ್ಟಮರ್ ಹೇಳ್ತಾರೆ ನಿಮ್ಮದೆಂತ ಇಷ್ಟು ಕಮ್ಮಿ ಕ್ರಯ ಅಂತ ಬೂಕಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳುದು ನಮಗೆ ಎಷ್ಟಾಗ್ತದೆ ಅಷ್ಟು ನಾವು ಮಾಡುದು, ತುಂಬ ತುಂಬ ತೆಗೆದುಕೊಂಡು ಏನು ಪ್ರಯೋಜನ ಇಲ್ಲ ಅಲ್ಲ, ಹಾಗೆ ಹೇಳುದು. ಮತ್ತು MS ಬೈಂಡಿಂಗ್ ಅಂದ್ರೆ ಸ್ಟಿಪ್ ಬೈಂಡಿಂಗ್ ಹೇಳ್ತಾರೆ. ಸ್ಟಿಪ್ ಬೈಂಡಿಂಗ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ, 50 ರೂಪಾಯಿ ಆಗ್ತದೆ. ಅದರಲ್ಲಿ ಸಹ 40 ರೂಪಾಯಿ ಮಾಡಬಹುದು, ಕಾಲಲ್ಲಿ ಸ್ಟಿಚ್ ಮಾಡಿ ಕಾರ್ಡ್ಬೋರ್ಡ್ ಹಾಕಿ ಕ್ಯಾಲಿಕೋ ಹಾಕುದು, ಅದಕ್ಕೆ ರ್ಯಾಗ್ಸಿನ್ ಹಾಕ್ಲಿಕ್ಕಿಲ್ಲ, ಅದು ಸಹ ಸ್ವಲ್ಪ ಕಮ್ಮಿಯಲ್ಲೇ ಮಾಡುದು, ಅದು ಕ್ಯಾಲಿಕೋ ಹೇಳ್ತಾರೆ. ರ್ಯಾಗ್ಸಿನ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಆ ಟೈಪ್ ಅಲ್ಲಿ ಮಾಡ್ತೇವೆ. ಮತ್ತು ಕ್ವಾರ್ಟರ್ ಕ್ಯಾಲಿಕೋ, ಕ್ವಾರ್ಟರ್ ಕ್ಯಾಲಿಕೋ ಅಂದರೆ ಖಾಲಿ ಬದಿಗೆ ಅದು ಓಪನ್ ಬೈಂಡಿಂಗ್ ಮಾಡಲಿಕ್ಕೆ ಸಹ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಸಹ ಮಾಡಲಿಕ್ಕೆ ಆಗ್ತದೆ. ಆಗ ಇದು ಓಪನ್ ಬೈಂಡಿಂಗ್ ಮಾಡಿದ್ರೆ ಸ್ವಲ್ಪ ಕ್ರಯ ಜಾಸ್ತಿ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಮಾಡಿದರೆ ಸ್ವಲ್ಪ ಕ್ರಯ ಕಮ್ಮಿ ಆಗ್ತದೆ, 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ. ಮತ್ತು ಓಪನ್ ಬೈಂಡಿಂಗಿಗೆ 150 ರೂಪಾಯಿ, 200 ರೂಪಾಯಿ ಆ ಟೈಪಲ್ಲಿ. ಅದರಲ್ಲಿ ಸಹ ಕೆಲವರು ಸ್ಟಿಚ್ ಮಾಡಿ ಸಹ ಮಾಡಿಸ್ತಾರೆ, ಫುಲ್ ರ್ಯಾಗ್ಸಿನ್ ಹಾಗೆ ಮಾಡಿಸ್ತಾರೆ. ನಮ್ಮ ಹತ್ರ ಅಂದರೆ ನಾವು ಸೇಲ್ ಮಾಡೋದಿಲ್ಲ ಅಲ್ಲ, ಯಾರಾದರೂ ಕೊಟ್ಟ ಬೂಕನ್ನು ಮಾಡಿ ಅವರು ಕೂಡಲೇ ಕೊಂಡೋಗ್ತಾರೆ, ಅದು ಟೈಪಲ್ಲಿ ನಾವು ಮಾಡ್ತೇವೆ. ಮತ್ತು ಗ್ಲಾಸ್ ಪೇಪರ್ ಅಂತಂದರೆ ಮಕ್ಕಳದು ಬೂಕ್ ಉಂಟಲ್ಲ, ಬ್ರೌನ್ ಪೇಪರ್ ಬೈಂಡಿಂಗ್ ಮಾಡ್ತಾರಲ್ಲ, ಅದು ಸಹ ನಾವು ಮಾಡ್ತೇವೆ. ಯಾವಾಗ ಮಕ್ಕಳು ಶಾಲೆ ಅವರಾಗ ಮಕ್ಕಳು ಅವರದ್ದು ಪ್ಲಾಸ್ಟಿಕ್ ಕವರ್ ಮಾಡಲಿಕ್ಕೆ ಹೇಳ್ತಾರೆ, ಅದು ಸಹ ಮಾಡಿ ಅದು ಒಂದು ಬೂಕಿಗೆ ನಾವು 10 ರೂಪಾಯಿ ತೆಗೆದುಕೊಳ್ತೇವೆ. ತುಂಬ ಓಲ್ಡ್ ಬುಕ್ ಬರ್ತದೆ, ಅದನ್ನು ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಅಂದರೆ ತುಂಬ ದಿವಸ ತೆಗೆದುಕೊಳ್ತೇವೆ. ಹೊಸತ್ತು ಬುಕ್ ಬಂದರೆ ಈಗ ನಮಗೆ ಗಮ್ ಬೇಕಾಗ್ತದೆ, ಅದಕ್ಕೆ ನೂಲು ಬೇಕಾಗ್ತದೆ. ಆಗ ಕೆಲವು ನೂಲುಗಳು ಈಗ ನೋಡಿ ಆರ್ಡಿನರಿ ನೂಲುಗಳು, ಅದರಲ್ಲಿ ಸುತ್ತ 2 ನಂಬರ್, 8 ನಂಬರ್, 10 ನಂಬರ್ ಹಾಗೆಲ್ಲ ಉಂಟು. ಅದು ನಮಗೆ ಯಾವುದು ನಮಗೆ ಗೊತ್ತಾಗ್ತದೆ, ಅದು ಬೂಕ್ ನೋಡುವಾಗ ಯಾವ ನಮೂನೆಯದು ನೂಲನ್ನು ಯೂಸ್ ಮಾಡಬೇಕಂತ ಅದೇ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಈಗ ಆರ್ಡಿನರಿ ಬುಕ್ ಆದರೆ ಆರ್ಡಿನರಿ ನೂಲು ಯೂಸ್ ಮಾಡ್ತೇವೆ. ಸ್ವಲ್ಪ ಗಟ್ಟಿ ಬರಬೇಕಾದ್ರೆ ಸ್ವಲ್ಪ 2 ನಂಬರ್ ಇದು, 10 ನಂಬರ್ ಇದು ಹಾಗೆ ಯೂಸ್ ಮಾಡ್ತೇವೆ. ಆ ಟೈಪಲ್ಲಿ ನಾವು ಮಾಡ್ತೇವೆ. ಅದು ಬೂಕ್ ಮಾಡಲಿಕ್ಕೆ ಪೇಸ್ಟ್ ತಯಾರಿಕೆ ಮಾಡಲಿಕ್ಕೆ ಉಂಟು. ಆ ಪೇಸ್ಟನ್ನು ನಾವು ತಯಾರಿಸೋದು ಹೇಗೆಂದರೆ ಮೈಲು ತುತ್ತು ಮತ್ತು ಮೈದಾ ಹಾಕಿ ಮನೆಯಲ್ಲೇ ತಯಾರು ಮಾಡ್ತಿದ್ದೆವು. ಮೊದಲು ನನ್ನ ಅತ್ತೆಯರು ಇರುವಾಗ ಅವರು ಮನೆಯಲ್ಲೇ ಮಾಡ್ತಿದ್ರು, ನಾನು ಸಹ ಮನೆಯಲ್ಲೇ ಮಾಡ್ತಾ ಇರುವಾಗ ನನ್ನ ಮನಸ್ಸಿಗೆ ಆಯ್ತು ಮನೆಯಲ್ಲಿ ಮಾಡಿದ್ರೆ ಅದು ತುಂಬಾ ಹಾಳಾಗ್ತದೆ, ಅದಕ್ಕಿಂತ ರೆಡಿಮೇಡ್ ತಂದರೆ ಬೇಕಾದ್ರೆ ಫ್ರಿಡ್ಜ್ ಅಲ್ಲಿ ಸೇಡ್ಬೋದು, ಈಗ ಫ್ರಿಡ್ಜ್ ಎಲ್ಲ ಉಂಟಲ್ಲ ಹಾಗೆ ನಾವೀಗ ಮಾರ್ಕೆಟ್ ಇಂದವೇ ರೆಡಿಮೇಡ್ ಪೇಸ್ಟ್ ಅನ್ನು ತರಿಸ್ತೇವೆ. ಅದರಲ್ಲಿ ಸಹ ವಿಧಾನ ಉಂಟು, ಫೆವಿಕಾಲ್ ಅಂತ ಉಂಟು. ಫೆವಿಕಾಲ್ಗಳಲ್ಲಿ ಎರಡು ತರದ ಫೆವಿಕಾಲ್ ಉಂಟು, ಕೆಲವು ತುಂಬಾ ಹಣ ಕೊಡ್ತಾರೆ ಕೆಲವರು, ಅವರದ್ದು ಒಳ್ಳೆ ಮಾಡಬೇಕಂತ ಒಳ್ಳೆ ಫೆವಿಕಾಲ್ ಹಾಕ್ತೇವೆ. ಕೆಲವರಿಗೆ ಸ್ವಲ್ಪ ನರಗ್ತಾರೆ ಕೊಡುವಾಗ, ಆಗ ಅವರಿಗೆ ಸ್ವಲ್ಪ ಕಮ್ಮಿ ಬೆಳೆದು ಬೇರೆ ಟೈಪ್ ಇದು ಫೆವಿಕಾಲ್ ಹಾಕ್ತೇವೆ ಹಾಗೆ. ಮತ್ತು ಪೇಸ್ಟ್ ಸಹ ಹಾಗೆ, ಅದರಲ್ಲಿ ಸಹ ಎರಡು ರೀತಿದು ಉಂಟು. ಅದು ಮಾತ್ರ ಎರಡು ಸಹ ಒಂದೇ ಲಾಗ ಕಾಸ್ಟ್ಲಿ ಇದೆ, ಅದು ಹಾಕ್ಬೇಕು, ಇಲ್ಲಾದ್ರೆ ಗಟ್ಟಿ ಬರುವುದಿಲ್ಲ ಅಲ್ಲ ಬೂಕುಗಳು ಹಾಗೆ. ಪೇಸ್ಟ್ ಮೊದಲು ನಾವು ಮನೆಯಲ್ಲಿ ತಯಾರು ಮಾಡುದು, ಈಗ ನಾವು ರೆಡಿಮೇಡ್ ತಯಾರಿದ್ದು. ಈಗ ಹಾಳಾಗುದಿಲ್ಲ ಅಷ್ಟೇ ಅಂತ, ಮೊದಲು ತುಂಬಾ ಹಾಳಾಗ್ತಿತ್ತು. ಒಂದು ಬೂಕನ್ನು ಬೈಂಡ್ ಮಾಡಲಿಕ್ಕೆ ಅದೇ ಹೇಳಿದೆಲ್ಲ, ನಿಮ್ಗೆ ಖಾಲಿ ಸ್ಟಿಚ್ ಮಾಡಿ ಕೊಡುದಾದ್ರೆ ನನ್ನ ಯಜಮಾನರು ಬೆಳಿಗ್ಗೆ ಕೊಟ್ಟರೆ ಸಂಜೆ ಒಳಗೆ ಸಹ ಮಾಡಿ ಕೊಡ್ತಾರೆ. ಅದೇ ಸೆಕ್ಷನ್ ಬೂಕು ಅಥವಾ ನೀವು ಕೊಡುವಾಗ ಒಂದು 20 ಬೂಕು ಕೊಟ್ಟರೆ ಹೇಳುವ, ಅದು ನಮ್ಗೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಬೂಕ್ ಆದ್ರೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡ್ಲಿಕ್ಕೆ ತಯಾರುಂಟು. ಮತ್ತು ಇದು ಶಾಲೆಗಳದ್ದು ಸರ್ವಿಸ್ ಬುಕ್ ಅಂತ ಬರ್ತದೆ ಅದಕ್ಕೆ, ಮತ್ತು ಬೈಬಲ್ಗಳಿಗೆಲ್ಲ ಕುರಾನ್ಗೆ ಮತ್ತು ಮಹಾಭಾರತ ಅದಕ್ಕೆಲ್ಲ ಆ ಬುಕ್ಗೆಲ್ಲ ನಾವು ಕಮ್ಮಿ ಎಂದರೆ ಒಂದು 10 ದಿವಸ ತೆಗೆದುಕೊಳ್ತೇವೆ. ಅಷ್ಟು ಕೆಲವರಿಗೆ ಅರ್ಜೆಂಟ್ ಉಂಟು, ನಮಗೆ ಬೇಗ ಹೋಗ್ಲಿಕ್ಕೆ ಉಂಟು, ನಮಗೆ ಮಾಡಿಕೊಡಿ ಅಂದರೆ ಒಂದು 7 ದಿವಸದಲ್ಲಿ ಮಾಡಿಕೊಡ್ತೇವೆ. ನಮ್ಮದೊಂದು ವಿಶೇಷತೆ ಎಂದರೆ ಎಲ್ಲರೂ ಮನೆಯಲ್ಲಿ ಒಣಗಿಸ್ತಾರೆ, ನಾವು ಹಾಗೆ ಅಲ್ಲ, ನಾವು ಬಿಸಿಲಿಗೆ ಇಟ್ಟು ಆ ಬಿಸಿಲಿನ ತಾಪಕ್ಕೆ ಇಷ್ಟೇ ಅಂತ ಒಣಗಿಸಲಿಕ್ಕೆ ಉಂಟು, ಒಂದು ಮುಂದಿನ ಸೈಡ್, ಹಿಂದಿನ ಸೈಡ್, ಒಳಗಿನ ಸೈಡ್ ಅಂತ. ಅದುವೇ ನಮ್ಮದು ಈ ಬುಕ್ಕಿದು ಗುಟ್ಟು, ನಾವು ಬಿಸಿಲಿಗೆ ಒಣಗಿಸ್ತೇವೆ. ಅದು ಬಿಸಿಲಿಗೆ ಒಣಗಿದ ಬೂಕು ಸಾಧಾರಣ ನಿಮಗೆ ಸುಮಾರು ವರ್ಷ ತನಕ ಹಾಳಾಗುವುದಿಲ್ಲ. ಇಲ್ಲದ್ರೆ ಎಂತ ಆಗ್ತದೆ ಗೊತ್ತುಂಟ, ನಾವೀಗ ಅರ್ಜೆಂಟಿಗೆ ಮನೆ ಒಳಗೆ ಅಥವಾ ಫ್ಯಾನಿದ್ದು ಗಾಳಿಗೆ ಇಟ್ಟೇವಂತ ಎನಿಸಿ, ಅದು ಹೆಚ್ಚೆಂದರೆ ಒಂದು 2-3 ವರ್ಷ ಆಗುವ ಒಳಗಿನಿಂದ ಫಂಗಸ್ ಬರ್ತದೆ. ನಮ್ಮದು ಎಷ್ಟು ವರ್ಷ ಆದ್ರೆ ಒಂದು ಫಂಗಸ್ ಬರುದಿಲ್ಲ ಬೂಕಿಗೆ, ಅಂತ ಪೇಸ್ಟ್ ನಾವು ಹಾಕುದು ಅದು. ಮತ್ತು ಬಿಸಿಲಿಗೆ ಒಣಗಿಸೋದು, ಅದಕ್ಕೆ ನಮ್ಗೆ ಬಿಸಿಲಿಂದು ಅಗತ್ಯ ಉಂಟು. ಕಹಿ ನೆನಪು ಕೆಲವು ಸಲ ಇರ್ತದೆ, ಯಾವಾಗ್ಲೂ ಸುಖ ಇದ್ದಲ್ಲಿ ಕಷ್ಟ ಇದ್ದೇ ಇರ್ತದಲ್ಲ. ಕಹಿ ನೆನಪು ಅಂದ್ರೆ ಕೆಲವು ಸಲ ನಮ್ಮದು ಬೂಕು ಕೊಡುವಾಗ ಹಿಂದೆ ಕೊಡ್ಲಿಕ್ಕೆ ಬೇಗಕ್ಕೆ ಆಗುದಿಲ್ಲ, ಆಗ ನಮಗೆ ಕೆಲವರು ಒಂದು ಅಲ್ಲಿ ಬೂಕು ಕೊಟ್ರೆ ಅಂತ ಬೇಗ ಹಿಂದೆ ಕೊಡುದಿಲ್ಲ ಅಂತದೊಂದು ಕಹಿ ನೆನಪುಗಳು ನಮ್ಗೆ ಕೆಲವು ಸಲ ಬರ್ತವೆ, ಅದು ನಮ್ಮದು ಸಹ ತಪ್ಪು ಸಹ ಇರ್ತದೆ ಹಾಗೆ. ಅದೊಂದು ಕೆಲವು ಕಹಿ ನೆನಪುಗಳು. ಮತ್ತು ಅದೇ ಬೂಕು ಕೊಡುವಾಗ ನಾವು ಟೈಮಿಗೆ ಕೊಡದಿದ್ದರೆ ಅದೊಂದು ನಮ್ಮದು, ಅದರಲ್ಲಿ ಕೆಲವರದು ಬೂಕು ಇಲ್ಲ ಅಂತ ಹೇಳುದು ಕೆಲವರು ಇರ್ತಾರೆ. ನಾನಿಲ್ಲಿ ಬೂಕು ಕೊಟ್ಟಿದ್ದೇನೆ, ಬೂಕು ಇಲ್ಲ ಹೇಳಿದ್ದು ಕೆಲವರು ಇದೆ, ಅದು ನಮಗೆ ತುಂಬ ಬೇಜಾರು. ಯಾಕಂದ್ರೆ ಅವ್ರು ನಮಗೆ ಕೊಡುದಿರಲಿಲ್ಲ, ಬೇರೆಯವರಿಗೆ ಕೊಟ್ಟಿರ್ತಾರೆ ಬೇರೆ ಆ ಶಾಪಿಗೆ, ಅವ್ರಿಗೆ ನೆನಪಿದ್ದಿಲ್ಲ ಇಲ್ಲೇ ಕೊಟ್ಟದಂತ ಹಾಗೆ ಆಗ್ತದೆ. ಅದು ಕೆಲವು ಸಲ ಆಗ್ತದೆ, ಕೊಟ್ಟು ನಮ್ಮ ಹತ್ರ ಇಲ್ಲ ಅಂತ ವಾದಿಸುವವರು ಇರ್ತಾರೆ ಕೆಲವರು. ಕೆಲವು ಸಲ ಹಳೆಯ ಬೂಕುಗಳು ನಮಗೆ ಬರ್ತವೆ, ಅದನ್ನು ಚಂದ ಮಾಡಿ ನನ್ನ ಯಜಮಾನರು ಕೊಡುವಾಗ ಅವರಿಗೆ ಇದು ನನ್ನದೇ ಬುಕ್ ಅಲ್ಲ ಎಂಬಷ್ಟು ಖುಷಿ ಆಗ್ತದೆ. ಇದು ನಿಮ್ಮದೇ ಬುಕ್ ಹೇಳಿದ ಸಹ ಅವರು ನಂಬುದಿಲ್ಲ ಒಂದು. ಮತ್ತು ಕೆಲವರು ಎಂತ ಮಾಡ್ತಾರೆ, ಮನೆಯಲ್ಲಿ ಅವರಿಗೆ ಬಾರ್ ಆಗ್ತದೆ ಅಂತ ತಂದು ನಮ್ಮ ಅಂಗಡಿಗೆ ಹಾಕ್ತಾರೆ, ಮಾಡಿದ್ರೆ ಸಹ ಅವರು ಕೊಂಡೋಗುದಿಲ್ಲ, ಆಗ ನಮಗೆ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ಅದು ಅಷ್ಟು ಹಳತು ಬುಕ್ ಮಾಡಿ ಸಹ ಅವರು ಕೊಂಡೋಗ್ಲಿಲ್ಲ ಎಂಬ ಒಂದು ಅದು ಬೇಜಾರು ಸಹ ಇರ್ತದೆ. ಮತ್ತೊಂದು ಹಳೆ ಬುಕ್ ಮನೆಯಲ್ಲಿ ಬಾರ್ ಅಂತ ನಮ್ಮ ತಂದು ಹಾಕ್ತಾರೆ, ಈಗ ಹಾಗೆ ಆಗುದಿಲ್ಲ. ಈಗ ಅಂದ್ರೆ ಫೋನ್ಗಳಿವೆ, ಆಗ ನಾವು ಫೋನ್ ಮಾಡಿದ್ರೆ ಕೆಲವರಿಗೆ ನೆನಪಿರ್ತದೆ, ಕೆಲವು ಸಲ ಬೂಕು ಕೊಟ್ಟು ಹಳೆ ಬುಕ್ ಅಲ್ಲ, ನಾವು ಕೆಲವು ಸಲ ವಾಯ್ದಾ ಕೇಳ್ತೇವಲ್ಲ 2-3 ತಿಂಗಳು, ಆಗ ಅವರಿಗೆ ನೆನಪಿಲ್ಲ ಸಹ ಆಗಿರ್ಬೋದು. ಈಗ ಹಾಗೆ ಆಗುದಿಲ್ಲ ಹೆಚ್ಚಾಗಿ, ಈಗ ಹೆಚ್ಚಾಗಿ ನಾವು ಫೋನ್ ಮಾಡುವಾಗ ಬಂದುಕೊಂಡು. ಆದ್ರೆ ಸಹ ಹಾಗೆ ತುಂಬಾ ಮಂದಿ ಮಾಡಿದ್ದು ಉಂಟು, ಬೂಕು ಅವರ ಮನೆಗೆ ಬಾರ ಆಗ್ತದೆ ತಂದು ನಮ್ಮ ಹತ್ರ ಕೊಟ್ಟು ಹಿಂದೆ ಕೊಂಡೋಗದ್ದು ಬೂಕು ಕೆಲವು ಉಂಟು. ಕೆಲವು ಸಲ ನಮಗೆ ಅವರು ಹುಡಿ ಹುಡಿ ಬೂಕು ಅದು ಪೇಪರ್ ಕಟ್ ಆದದ್ದು ಸಹ ತಂದು ಕೊಡ್ತಾರೆ, ಯಾಕೆಂದ್ರೆ ಅದು ಅವರಿಗೆ ಅಗತ್ಯ. ಹಾಗೆ ಬೂಕು ಬಂದದ್ದುಂಟು, ತುಂಬಾ ಬೂಕು ನಮಗೆ ಬಂದದ್ದುಂಟು, ಅದು ಮಾತ್ರ ನಾವು ತುಂಬಾ ಟೈಮ್ ಕೇಳ್ತೇವೆ, ಅದು ಕೊಂಡೋಗಿದ್ದಾರೆ. ಯಾರು ನೋಡಿ ತುಂಬಾ ಓಲ್ಡ್ ಬೂಕು, ಇದು ನಮಗೆ ಬೇಕೇ ಅಂತ ಮಾಡಿ ಕೊಟ್ಟವರುಂಟು. ನಮಗೆ ಒಂದು ಸಲ ನಮ್ಮ ಚರ್ಚಿದು ಒಂದು 150 ಹಿಂದಿನದು ಒಂದು ಬೂಕು, ಅಂದ್ರೆ ಅದು ಅವರಿಗೆ ರಿಜಿಸ್ಟ್ರೇಷನ್ ನಮ್ಮ ಚರ್ಚಲ್ಲಿ ಗೊತ್ತುಂಟಲ್ಲ ಇಡ್ಲಿಕ್ಕೆ ಉಂಟಲ್ಲ ಎಷ್ಟೇ ವರ್ಷ ಆದ್ರೆ ಸಹ, ಹಾಗೆ ಬಂದದ್ದು ಫಾದರ್ ವಾಲ್ಟರ್ ಡಿ ಮೇಲೆ ಇರುವಾಗ ಅವರು ನಮಗೆ ಕೊಟ್ಟಿದ್ರು. ಅದಂದ್ರೆ 150 ಮೊದಲಿದು ಬೂಕು, ಅದನ್ನು ನಾವು ಹಾಗೆ ಪೇಪರ್ಗಳನ್ನು ನಾನಲ್ಲ ಮಾಡಿದ್ದು, ಅದು ಕೆಲಸ ನನ್ನ ಯಜಮಾನರೇ ಮಾಡಿದ್ದು. ಅಂದರೆ ಅದು ಅಷ್ಟು ಎಂಥ ಕಾನ್ಫಿಡೆಂಟ್ ಗೌಪ್ಯವಾಗಿ ಇಡುವುದು ಬುಕ್ ಅಲ್ಲ ಅದು, ಅದು ಹಾಗೆ ಇರ್ತದೆ. ಅದು ಮಾತ್ರ ನಾವು ಮಾಡಿದ್ದೇವೆ. ಸರ್ಕಾರಿ ಕಚೇರಿಗಳಿಂದ ನಮಗೆ ಬುಕ್ ಬರ್ತವೆ. ಹೆಚ್ಚಾಗಿ ಮೊದಲು ನಮಗೆ DC ಆಫೀಸ್ ಇದೆಲ್ಲ ಬರ್ತಿತ್ತು, ಈಗ ಎಲ್ಲ ಇಂಟರ್ನೆಟ್ ಬಂದು ಅದು ಎಲ್ಲ ಅವರು ಎಲ್ಲ ಅದರಲ್ಲಿ ರೆಕಾರ್ಡ್ ಮಾಡಿ ಇಡ್ತಾರೆ. ಈಗ ಮೊದಲು ಅವರು ನಮ್ಮದು DC ಆಫೀಸಿದು ಬರ್ತಿತ್ತು, ಈವನ್ KB ಅವರದ್ದು ಬರ್ತಿತ್ತು ಓಲ್ಡ್ ಬುಕ್ಕು. ನಾವು ಮಾತ್ರ ಮಾಡಿದ ಬುಕ್ಕಿಗೆಲ್ಲ ಸೀಲ್ ಇರ್ತದೆ ನಮ್ಮದು, FDSOZ ಅಂತ, ಈಗ ILDSOZ ಅಂತ. ಆದರೆ ಇದು ಒಳ್ಳೆ ಮಾಡುವುದು ನನ್ನ ಮಾವ. ಅವರು ಸಣ್ಣ ಪ್ರಾಯದಿಂದ ಅಂದರೆ ಅವರು 5ನೇ ಕ್ಲಾಸ್ನಲ್ಲಿ ಇರುವಾಗ ಒಬ್ಬರು ಅವರಿಗೆ ಆಗ ಬಡತನ ಇತ್ತಲ್ಲ, ಆ ಬಡತನದಲ್ಲಿ ಅವರಿಗೆ ಕಲೀಲಿಕ್ಕೆ ಆಗದೆ ಅವರು ಬೇರೆ ಕಡೆ ಹೋಗಿ ಎಲೋಶಿಯಸ್ ಯಾರೊಬ್ಬರಿಂದ ಕಲ್ತದ್ದು ಇದು ಬುಕ್ ಬೈಂಡನ್ನು, ಅದನ್ನೇ ಅವರು ವೃತ್ತಿಯಾಗಿ ಮಾಡಿ ಅವರಿಗೆ 4 ಮಕ್ಕಳು ಅದರಲ್ಲಿ ಅವರು ವಿದ್ಯಾಭ್ಯಾಸ ಅವರಿಗೆ ಕೊಟ್ಟಿದ್ದಾರೆ. ಅವರು ಒಳ್ಳೆ ಮಾಡಿ ಕಲಿತು ಈಗ ಒಳ್ಳೆ ಒಳ್ಳೆ ಅವರವರ ಗಂಡನವರ ಮನೆಯಲ್ಲಿ ಇದ್ದಾರೆ. ಒಬ್ಬರೇ ಮಗ, ನಾವು ಅದನ್ನು ಮುಂದುವರಿತಾ ಇದ್ದೇವೆ. ನನಗೆ ತುಂಬ ಖುಷಿ ಕೊಟ್ಟಿದೆ ಇದು ಕೆಲಸ. ಯಾಕೆಂದರೆ ಇಷ್ಟು ಬ್ಯುಸಿ ಇರ್ತೇವೆ ಅಂದರೆ ಒಂದೊಂದು ಸಲ ನಮಗೆ ಯಾವಾಗ ಬೆಳಿಗ್ಗೆ ಆಯಿತು ಸಂಜೆ ಯಾವಾಗ ಆಯಿತು ಅಂತ ಗೊತ್ತಾಗಲಿಲ್ಲ. ಅಷ್ಟು ನಾವು ಖುಷಿ, ಕೆಲಸ ಇಲ್ಲದಾಗ ನಾವು ನಮ್ಮ ನೆಂಟರ ಮನೆಗೆಲ್ಲ ಹೋಗಿ ಸಂತೋಷದಂದು ಇಲ್ಲಿ ಇದ್ದೇವೆ. ಹಾಗೆ ನಮಗೆ ಕೆಲವು ಸಲ ಕೇಳಿಕೊಂಡು ಬರ್ತಾರೆ, ನಮಗೆ ಇದು ವೃತ್ತಿಯನ್ನು ಕಳಿಸ್ತೀರಾ, ಇದು ಬುಕ್ ಬ್ಯಾನರ್. ಹಾಗೆ ಕಲಿತು ನಮ್ಮದು ಮೊದಲು ನನ್ನ ಮಾವ ಇರುವಾಗ ಅಲ್ಲಿ ಶಾಲೆ ಇತ್ತು, ವಾಲಿಂಜಸ್ ಅಂತ ಶಾಲೆ ಇತ್ತು. ಆ ಮಕ್ಕಳು ತುಂಬ ಮಂದಿ ನೋಡಿ ನೋಡಿ ಮಾಡಿದ್ದಾರೆ, ಕಲ್ತಿದ್ದಾರೆ. ಅಂದರೆ ಅವರದ್ದು ಬೂಕೆ ಒಲಿಲಿಕ್ಕೆ ಅದೆಲ್ಲ ಕಲ್ತಿದ್ದಾರೆ ಅವರಷ್ಟಕ್ಕೆ. ಮಾವ ಮಾಡೋದು ನೋಡಿ ನೋಡಿ ಅದಕ್ಕೆ ನಮಗೆ ಹಾಗೆ ವೃತ್ತಿ ಕಲಿಸ್ಲಿಕ್ಕೆ ಗೊತ್ತಾಗುವುದಿಲ್ಲ. ಕೇಳ್ತಾರೆ ಬಂದು, ನಮಗೆ ಸ್ವಲ್ಪ ಕಲಿಸ್ತೀರಾ, ಇದು ನಾವು ಸಹ ಕಲಿತೇವೆ ಕೇಳ್ತಾರೆ. ಹಾಗೆ ನಮಗೆ ಮಕ್ಕಳಿಲ್ಲ, ಹಾಗೆ ಎಲ್ಲರೂ ಸಾಹಿತಿಯವರು ಎಲ್ಲ ಹೆಚ್ಚಾಗಿ ಬರುವವರು ಹೇಳ್ತಾರೆ, ನೀವು ಮಾಡುವಾಗ ಬೂಕು ಬೇರೆ ಕಡೆ ಎಲ್ಲಿ ಸಹ ಮಾಡುವುದಿಲ್ಲ. ಅವರು ಫಿಲ್ಮ್ ಆ್ಯಕ್ಟರೇ ಆಗಿರಲಿ, ಸಾಹಿತಿಗಾರರೇ ಆಗಿರಲಿ, ಅಥವಾ ಡ್ಯಾನ್ಸರ್ನವರೇ ಆಗಿರಲಿ, ಸಿಂಗರ್ಸ್ನವರಾಗಿರಲಿ, ಅವರದ್ದು ಬೂಕೆಲ್ಲ ಇದೆ ವಿಲ್ಫಿರಿ ಬೆಂಬಸ್ದು, ಅವರದ್ದು ಸಹ ಕೆಲವು ಬೂಕ್ಗಳನ್ನು ನಾವು ಮಾಡಿದ್ದೇವೆ. ಇಲ್ಲಂತಿಲ್ಲ, ಅವರಿಗೆ ಕೊಟ್ಟದನ್ನು ನಮಗೆ ತಂದು ಕೊಡಿ. ಅವರಿಗೆ ಸಹ ಮೊದಲು ಪ್ರೆಸ್ ಇತ್ತು. ಪ್ರೆಸ್ ಮತ್ತು ಬೈಂಡಿಂಗ್ಗೆ ವ್ಯತ್ಯಾಸ ಉಂಟು. ಪ್ರೆಸ್ ಅಂದರೆ ಎಲ್ಲ ಮಿಷಿನ್ಗಳಲ್ಲಿ ಆಗುವುದು. ಈಗ ನಾವು ಕೊಟ್ಟ ಒಂದು ನಾವು ಎಂತಾದರೂ ಹೇಳಿದ್ದನ್ನು ಅವರು ಟೈಪ್ ಮಾಡಿ ಕಂಪೋಸ್ ಮಾಡಿ ಅವರು ಮಿಷಿನಲ್ಲಿ ಹಾಕ್ತಾರೆ. ನಮ್ಮದು ಬೈಂಡಿಂಗ್ ಆಗಲ್ಲ, ಬೈಂಡಿಂಗ್ ಕೈಯಲ್ಲಿ ಮಾಡೋದು ಕೆಲಸ ಎಲ್ಲವನ್ನು. ಈಗ ನಾವು ಒಂದು ಬೀಡಿ ಕಟ್ಟುವಾಗ ಹೇಗೆ ಎಲೆ ತರ್ತೇವೆ, ಅದನ್ನು ಕಟ್ ಮಾಡ್ತೇವೆ, ಬೀಡಿ ಕಟ್ತೇವೆ, ಹಾಗೆ ಇದು ಸಹ ಬೂಕ್ ತಂದದನ್ನು ಓಪನ್ ಮಾಡ್ತೇವೆ, ಅದನ್ನು ಪ್ರೆಸ್ಸಿಗೆ ಹಾಕ್ತೇವೆ, ಒಣಗಿಸ್ಲಿಕ್ಕೆ ಹಾಕ್ತೇವೆ, ಸ್ಟಿಚ್ ಮಾಡ್ತೇವೆ, ಪುನಃ ಗಮ್ಮಾಗಿ ಒಣಗಿಸ್ತೇವೆ. ಅದೆಲ್ಲದು ನಮ್ಮದು ಅದಕ್ಕೆ ಪ್ರಿಂಟಿಂಗ್ಗೆ ಮತ್ತು ಇದಕ್ಕೆ ಇರುವ ವ್ಯತ್ಯಾಸ ಉಂಟು, ತುಂಬ ವ್ಯತ್ಯಾಸ ಉಂಟು ಪ್ರಿಂಟಿಂಗ್ಗೆ ಮತ್ತು ನಮ್ಮದು ಇದಕ್ಕೆ ಯಾವುದಕ್ಕೆ ಕೈ ಕೆಲಸಕ್ಕೆ. ಈಗ ಹೇಳುವುದಾದರೆ ಒಂದು ನಾವು ಯೋಚಿಸುವ ಒಂದು ನಮಗೆ ಬೂಕ್ ಬರ್ತದೆ, ಅದು ತುಂಬ ಹಳತ್ತಿರ್ತದೆ, ಅದರದ್ದು ಹೊಗೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಕಲ್ಮಶ ಇರ್ತದೆ ಅಲ್ಲ ಒಂದು ಬೂಕ್ಗಳೇ, ನಮ್ಮ ಬೂಕ್ ಕೈಗಳಿಗೆ ಅದು ಅಂಟುತ್ತದೆ ಎಲ್ಲ ಆಗ್ತದೆ. ಅದರಲ್ಲಿ ರೋಗಕ್ಕೆ ಧೂಳು ಬರ್ತದೆ, ಪೊಲ್ಯೂಷನ್ ಸಹ ಇರ್ತದಲ್ಲ ಅದು ಬೂಕಲ್ಲಿ, ಇದು ಇರ್ತದಲ್ಲ ಧೂಳು ಇರ್ತದಲ್ಲ. ಆದರೆ ಸಹ ಇಷ್ಟು ತನಕ ನಮಗೆ ಅಂದರೆ ನಾವು ಇಲ್ಲದೆ ಸಹ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಮೊದಲು ಸಹ ಇತ್ತೆ, ಅದು ಹೇಳುದಕ್ಕೆ ಹೇಳಿಕ್ಕೆ ಆಗುದಿಲ್ಲ, ರೋಗದೇ ಹೇಳುದಿಲ್ಲ. ಆದರೆ ನನ್ನ ಯಜಮಾನರು ಈಗ ಒಂದು ಸಾಧಾರಣ 1 ವರ್ಷದಿಂದ ಅವರದ್ದು ಕಿಡ್ನಿದು ಟ್ಯೂಮರ್ ಆಗಿತ್ತು. ನಮಗೆ ಸಹ ಗೊತ್ತಿರಲಿಲ್ಲ, ಅವಾಗ ಯೂರಿನಲ್ಲಿ ಬ್ಲಡ್ ಹೋಗ್ತೈತೆ ಅಂತ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳಿದರು ಟ್ಯೂಮರ್ ಆಗಿ ಅದು ಒಳಗಿವೆ ಸತ್ತಿದೆ, ಹಾಗೆ ಅದು ರೈಟ್ ಸೈಡಿದ ಅವರದ್ದು ಕಿಡ್ನಿ ತೆಗೀಲಿಕ್ಕೆ ಆಯಿತು. ಹಾಗೆ ನಮಗೆ ಈಗ ಕಷ್ಟಗಳು ಆರಂಭ ಆದವು. ಹಾಗೆ ಅದನ್ನೀಗ ಅವರಿಗೆ ರೈಟ್ಸ್ ಇದು ಕಿಡ್ನಿ ಅವರದ್ದು ವರ್ಕ್ ಆಗೋದಿಲ್ಲ, ಫುಲ್ಲು ತೆಗೆದು ಇದು ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆದರೆ ಈಗ ನಾವು ಮದ್ದಲ್ಲಿ ಇದ್ದೇವೆ. ಅದು ಬೂಕಿಂದ ಬಂದದಂತ ಹೇಳಿಕೆ ಆಗ್ದಿಲ್ಲ. ನಾವು ಮೊದಲು ಇದ್ದ ನಮ್ಮ ಶಾಪಲ್ಲಿ ಜನ್ರೇಟರ್ ಇತ್ತು ಅವರದ್ದು, ನಮ್ಮ ಓನರ್ ಅವರದ್ದು, ಅದು ಹೊಗೆ ಅವರ ಇದಕ್ಕೆ ಹೋಗಿದೆ ಅಂತ ಡಾಕ್ಟರ್ ಅವರು ಹೇಳ್ತಾರೆ ಅಷ್ಟೆ. ಹೊಗೆ ಹೋಗಿ ಅದು ಆಗಿದೆ ಅಂತ, ಹೊಗೆ ಹೋಗಲಿಕ್ಕೆ ಕಾರಣ ನಮ್ಮದಿದ್ದು ಅಂಗಡಿ ಇದ್ರೆ ಅಲ್ಲಿಯೇ ಅವರು ಸಹ ಅವರದ್ದು ಜನರೇಟರ್ ಇಟ್ಟಿದ್ರು. ಹೇಳಿದರೆ ಅವರಿಗೆ ಅವರು ಅಂದರೆ ಕೆಲವು ಮನುಷ್ಯರಿಗೆ ಮನುಷ್ಯತ್ವ ಇರುವುದಿಲ್ಲ, ಅದು ಹೇಳಿಕ್ಕೆ ಆಗುದಿಲ್ಲ. ಅವರದ್ದು ತಪ್ಪಂತಲ್ಲ, ನಮ್ಮದು ಸಹ ನಮಗೆ ಸಹ ಕೆಲಸ ಬೇಕಂತ ನಾವು ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದೆವು, ಒಬ್ಬರನ್ನು ಮನನೋಯಿಸೋದಲ್ಲ. ಆದರೆ ಅವರದ್ದು ಜನರೇಟರ್ ಪ್ರಾಬ್ಲಮ್ಗೆ ಆಗವೇ ನಮಗೆ ಬೈಂಡಿಂಗ್ ಕೊಡಲಿಕ್ಕೆ ಬಂದ ಡಾಕ್ಟರ್ ಹೇಳಿದ್ದಾರೆ, ಈಗ ನೀನು ಯಂಗಿದ್ದೀಯ ಐವನ್ರವರು, ಈಗ ನಿಮಗೆ ಗೊತ್ತಾಗೋದಿಲ್ಲ ಅದರದ್ದು ಮತ್ತು ಅದೇ ಈಗ ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಅವರಿಗೆ ಆಗಿದೆ. ಅದು ಡಾಕ್ಟರ್ ಅವರು 100% ಹೇಳಿದ್ದಾರೆ ಹೋಗಿ ಹೋಗಿ, ಯಾಕಂದರೆ ಅವರು ಬೀಡಿ ಸಿಗರೇಟ್ ಎಳೆಯುವುದಿಲ್ಲ, ಡ್ರಿಂಕ್ಸ್ ಮಾಡೋದಿಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು ಟ್ಯೂಮರ್? ಅದು ಅವರಿಗೆ ಹೊಗೆಯಿಂದ ಬಂದಿದೆ ಅಂತ ನಮಗೆ ಡಾಕ್ಟರ್ ಅವರು ಹೇಳಿದ್ದಾರೆ. ಅದು ಬುಕ್ ಬೈಂಡಿಂಗಿಂದವೇ ಬಂದಿದೆ ಅಂತ ಅಲ್ಲ, ಅದರಲ್ಲಿ ಅಲ್ಲವೇ ಅಲ್ಲ, ಯಾಕಂದರೆ ಬರುವುದಾದರೆ ಅದು ಅವರಿಗೆ ಮೊದಲೇ ಬರಬೇಕಿತ್ತು, ಯಾಕಂದರೆ ಅವರು ಸಣ್ಣ ಪ್ರಾಯದಿಂದ ಕೆಲಸ ಮಾಡ್ತಾರೆ ಅದನ್ನು. ಬುಕ್ ಬೈಂಡಿಂಗ್ ನನಗೆ ಮೊದಲು ಖುಷಿ ಕೊಡಲಿಲ್ಲ, ಮದುವೆ ದಿವಸದರಲ್ಲಿ ಇವರು ಎಷ್ಟು ಕಷ್ಟಪಡ್ತಾರೆ ಅಂತ ಆಗ್ತಿತ್ತು. ಆದರೆ ಕ್ರಮೇಣ ಎಂತ ಕೈ ಕೆಸರಾದರೆ ಬಾಯಿ ಮೊಸರೆಂದಾಗೆ ತಿಳಿತ ತಿಳಿತ ಹೋದಂತೆ ಇದರದ ಅನುಭವ ಖುಷಿಯಾಗಿ ಈ ಕೆಲಸದಲ್ಲಿ ನಾನು ನಿಜವಾಗಿ ಹೇಳ್ತೇನೆ ಒಂದು ಆತ್ಮತೃಪ್ತಿಯೇ ಉಂಟು, ನಮಗೆ ಒಂದು ಖುಷಿ ಕೊಡ್ತದೆ. ನನಗೆ ನಾನು ಎಣಿಸೋದು ಕೆಲವು ಸಲ ಎಲ್ಲರೂ ಕೆಲಸ ಇಲ್ಲ ಹೇಳಿದರೆ ನಮಗೆ ಯಾವಾಗ ಕೆಲಸ ಇಲ್ಲ ಅಂತ ನನ್ನ ಮದುವೆಯ ಜೀವನದಲ್ಲಿ ನನಗೆ ಆಗಲಿಲ್ಲ. ಯಾವತ್ತು ಅವರು ಕೆಲಸ ಇಲ್ಲ, ಅಂಗಡಿಗೆ ಇವತ್ತು ಎಂತ ಸಹ ಕೆಲಸ ಇಲ್ಲ ಅಂತ ನಮಗೆ ಇವತ್ತು ನನಗೆ ಆ ಅನುಭವ ಆಗಲಿಲ್ಲ ಇವತ್ತು ತನಕ. ಕೆಲವು ಸಲ ಕೆಲಸ ಇದ್ರೆ ಬಾಳು ವಿಷಯ, ಇಷ್ಟು ಕೆಲಸ ಉಂಟು. ಈಗ ನಮಗೆ ಇದೇ ಕೆಲಸ ನೋಡುವಾಗ ಗೊತ್ತಾಗ್ತದೆ ಇಷ್ಟು ಉಂಟು, ಹೀಗೆ ಮಾಡಿ ಕೊಡುದು ಅಂತ ಸಹ ಆಗಿದ್ದು ಸಹ ಉಂಟು. ಹಾಗೆ ಇದು ಕೆಲಸದಲ್ಲಿ ನಮಗೆ ತೃಪ್ತಿ ಸಿಕ್ಕಿದೆ, ಬೇಜಾರು ಅಂತ ಆಗಲಿಲ್ಲ. ಬೇಜಾರದ ಪೇಸ್ಟ್ ಹಾಕ್ಲಿಕ್ಕೆ ಉಂಟು, ಅದು ಕೆಲಸ ಎನಿಸುವಾಗ ಒಂಥರ ಕಷ್ಟಕರದು, ಆದರೆ ಸಹ ನಮಗೆ ಕೆಲಸ ಮಾಡಿ ಹಣ ಸಿಕ್ಕುವಾಗ ತೃಪ್ತಿಕರ ಆಗ್ತದಲ್ಲ, ಅದರದ್ದು ನಮ್ಮದು ಯಶಸ್ಸು ಬಂದಿದೆ ಅಂತ ಆಗ್ತದಲ್ಲ. ಬುಕ್ ನಿಮಗೆ ಈಗ ನೀವು ನನಗೆ ಒಂದು ಒಳ್ಳೆ ಬುಕ್ ಮಾಡಿ ಕೊಡುವಾಗ ಇದೆಂದು ಇಷ್ಟು ಒಳ್ಳೆಯದಾಗಿದೆ ಬುಕ್ ಅಂತ ನಿಮಗೆ ಸಹ ಖುಷಿ. ನಮಗೆ ಕೆಲವರು ಜಾಸ್ತಿ ಹಣ ಕೊಟ್ಟೇ ಹೋಗ್ತಾರೆ. ನಾವು ನಮ್ಮ ಬುಕ್ಗಳಿಗೆ ಯೂಸ್ ಮಾಡೋದು ಒಂದು ಬೊಟ್, ನನಗೆ ಕನ್ನಡದಲ್ಲಿ ಹೇಳಿಕೆ ಗೊತ್ತಾಗ್ತಿಲ್ಲ, ಅದು ಸುತ್ತೆ ಅಂತ ಹೇಳ್ತಾರಲ್ಲ ಅದು, ಮತ್ತದು ಹೋಲ್ಸ್ ಮಾಡಲಿಕ್ಕೆ ಒಂದು ಸ್ಟೀಲ್ ಇದು ಬ್ರಾ ಇದು ಸಣ್ಣ ಸೂಜಿ ಹಾಗೆ, ಮತ್ತು ಒಲಿಲಿಕ್ಕೆ ಸೂಜಿ, ಮತ್ತು ಬೂಕು ಇದು ಮಾಡಲಿಕ್ಕೆ ಅಂತ ಗೊತ್ತುಂಟ ಹೋಲ್ ಮಾಡುವಂಥ ಒಂದು ಮಿಷಿನ್ ಥರ, ಮಿಷಿನ್ ಅಲ್ಲ ಅಂದರೆ ಕರೆಂಟಲ್ಲಿ ಅಲ್ಲ ಅದು, ಕೈಯಲ್ಲೇ ಹೋಲ್ಸ್ ಮಾಡೋದು ಅದರಲ್ಲಿ, ಅದಕ್ಕೆ ಒಂದು ಪಿನ್ ಹಾಕ್ಲಿಕ್ಕೆ ಉಂಟು. ಆ ಟೈಪ್ ಇದೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ. ಕತ್ತರಿ ಮತ್ತು ಅದು ಸ್ಕೇಲ್ ಕಟ್ಟಿಂಗ್ ಪ್ಲೇಯರ್ ಕೆಲವು ಸಲ ಬೇಕಾಗ್ತದೆ, ಮತ್ತದು ಗರಗಸ ಅಂತ ಹೇಳ್ತಾರಲ್ಲ, ಮತ್ತು ಎಕ್ಸೋ ಬ್ಲೇಡ್ ಅದೇ ಅದು ಅಂಥದ್ದೆಲ್ಲ ಯೂಸ್ ಮಾಡ್ತೇವೆ ನಾವು. ಅದಕ್ಕೆ ತುಂಬ ಇದು ಬೇಕಂತಾರೆ, ಪ್ರೆಸ್ ಮಿಷಿನ್, ಅದು ಪ್ರೆಸ್ ಮಿಷಿನ್ ಮತ್ತು ಕಟ್ಟಿಂಗ್ ಮಿಷಿನ್ ಅದೆಲ್ಲ ನಾವು ಯೂಸ್ ಮಾಡ್ತೇವೆ. ಪೇಪರ್ ರೆಡ್ಸ್ ಎಲ್ಲ ನಾವು ನಮ್ದಂದ್ರೆ ಪ್ರೈವೇಟ್ ಕೆಲಸ ಅಲ್ಲ, ದೊಡ್ಡ ದೊಡ್ಡ ಶಾಪಿಂದ ನಮಗೆ ತರ್ಲಿಕ್ಕೆ ಆಗುದಿಲ್ಲ. ನಮ್ದೊಂದು ಯಾವ್ದಾದ್ರು ರೆಗ್ಯುಲರ್ ಶಾಪಿಗೆ ಹೋಗಿ ನಾವು ಸಾಮಾನು ತರುದು, ಅಂದ್ರೆ ನಮ್ಗೆ ಲಾಟ್ ಲಾಟ್ ತರ್ಲಿಕ್ಕಿಲ್ಲಲ್ಲ, ಲಾಟ್ ಲಾಟ್ ತಂದ್ರೆ ಸ್ವಲ್ಪ ಕಮ್ಮಿಯಲ್ಲಿ ಆಗ್ತದೆ. ಇದು ನಾವು ನಮ್ಗೆ ಕೆಲಸ ಬರುವಷ್ಟೇ ಮಾಡುವುದರಿಂದ ಅವರು ನಮ್ಗೆ ಸ್ವಲ್ಪ ಕಮ್ಮಿಗೆ, ನಾವು ಅವರ ಶಾಪಿಗೆ ಹೋಗಿ ತರ್ತೇವೆ ಅಂತ ನಮ್ಗೆ ಸ್ವಲ್ಪ ಕನ್ಸೆಷನ್ ಮಾಡಿ ಕೊಡ್ತಾರೆ ಅಷ್ಟೇ. ನಮಗೆ ಆದಾಯ ಅಂತ ಇಲ್ಲ, ತಿಂಗಳಿಗೆ ಇಷ್ಟೇ ಅಂತ ಆದಾಯ ಇಲ್ಲ, ಆದ್ರೆ ಕೆಲವು ಸಲ ಇವತ್ತೊಂದು 50 ರೂಪಾಯಿ ನಾವು ದುಡಿದೀವಿ ಅಂತ ಎಣಿಸುವ, ನಾಳೆ 150, ಅದೇ ಕೆಲವು ಸಲ ನಾವು ದಿವಸಕ್ಕೆ 1,000 ದುಡಿದ ಸಹ ಉಂಟು. ಅದೇ ಒಂದೇ ಲೆಕ್ಕ ಅಲ್ಲ, ಬ್ಯಾಲೆನ್ಸ್ ಒಂದು ಇವತ್ತು ಕೆಲವು ಸಲ ಇಲ್ಲದ ಸಹ, ಇವತ್ತು ಈಗ ಕೆಲಸ ಮಾಡಿ ಸಹ ಕೆಲವರು ಕೊಂಡೋಗದ ದಿವಸ ಸಹ ಇರ್ತದೆ, ಕೆಲವು ಸಲ 3-4 ದಿವಸ ಯಾರ್ದು ಸಹ ಹಣ ಬರದ ದಿವಸ ಸಹ ಇರ್ತದೆ. ಆಗ ನಾವು ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಅದೇ ಹೇಳಿದೆಲ್ಲ ನಾನು, ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಇದ್ದದನ್ನು ನಾವು ಆಗ ದುಡಿದನ್ನು ಜುಲೈ ಆಗಸ್ಟ್ ತನಕ ನಾವು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ನಮಗೆ ಗೊತ್ತುಂಟಲ್ಲ ಆ ತಿಂಗಳಲ್ಲಿ ನಮಗೆ ಕೆಲಸ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಹೆಚ್ಚಾಗಿ ಜೂನ್ ತನಕ ನಮ್ಗೆ ಇರ್ತದೆ. ಅದೇ ಹೇಳಿದೆ ನಾನು, ಒಂದು ದಿವಸಕ್ಕೆ 50 ರೂಪಾಯಿ 150 ರೂಪಾಯಿ ಕೆಲಸಲ್ಲ. ಹಾಗೆಲ್ಲ ಹೈಫೈ ಜೀವನ ನಮ್ಮದಲ್ಲ, ದೇವರದಲ್ಲಿ ಒಂದು ನಿಲ್ಲಕ್ಕೆ ನಮಗೆ ಒಂದು ಮನೆ ಮತ್ತೊಂದು ಕೆಲಸಕ್ಕೆ ಒಂದು ಕೆಲಸ ಉಂಟು. ಕೊನೆಯದಾಗಿ ಹೇಳುವುದಾದರೆ ಈ ನಮ್ಮ ವೃತ್ತಿ ನಮಗೆ ತೃಪ್ತಿ ತಂದಿದೆ, ಆದರೆ ನಾವು ಮಾಡಿಕೊಟ್ಟ ಬೂಕುಗಳನ್ನು ಯಾರ ಮನೆಯಲ್ಲಿ ಇರ್ತವ ಅವರಿಗೆ ಅದು ಬೂಕು ನೋಡುವಾಗ ನಮ್ಮದೊಂದು ನೆನಪು ಇರಬಹುದಂತ ಒಂದು ನಮಗೆ ತೃಪ್ತಿಕರ ಜೀವನವಿದೆ. ಇದು ಒಂದು ನೀವು ನಮ್ಮೊಂದಿಗೆ ಬಂದು ನಮಗೆ ಒಂದು ಸಂದರ್ಶನ ಮಾಡಿ ನಮ್ಮ ಒಡನೆ ಕೆಲವು ಸಮಯ ನಿಮ್ಮ ಅಮೂಲ್ಯವಾದ ವೇಳೆಯನ್ನು ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ನನಗೆ ನನ್ನ ಪತಿಯಿಂದ ಇದೊಂದು ವಿದ್ಯೆ ನಾನು ಸಹ ಕಲಿತಕ್ಕೆ ನಾನು ನನ್ನ ಮಾವನಿಗೆ ಹೆಚ್ಚಾಗಿ ನನಗೆ ನನ್ನ ಮಾವನ ಮೇಲೆ ತುಂಬ ಅಭಿಮಾನ, ನನಗೆ ಒಂದು ಸಂತೋಷ ಕೊಡ್ತದೆ. ಯಾಕೆಂದರೆ ಅವರು ಅವರ ಮಗನಿಗೆ ಇದು ವೃತ್ತಿಯನ್ನು ಕಲಿಸಿದ್ದಕ್ಕೋಸ್ಕರ ಇವತ್ತು ನಾವು ಇದ್ದೇವೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಬಂದು ನಮ್ಮದು ಸಂದರ್ಶನ ತೆಗೆದುಕೊಂಡಕ್ಕೆ ನನ್ನ ಯಜಮಾನರ ಕಡೆಯಿಂದ ನಾನು ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನನ್ನೊಂದಿದು ಎರಡು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ಒಳ್ಳೆಯದು ಮಾಡಲಿ.
0: ಕೇಳುಗರೆ, ನಿಜವಾಗಿಯೂ ಬುಕ್ ಬೈಂಡಿಂಗ್ ವೃತ್ತಿಯು ಪ್ರಿಂಟಿಂಗ್ ಪ್ರೆಸ್ ವೃತ್ತಿಗಿಂತ ವಿಭಿನ್ನ ಮತ್ತು ತ್ರಾಸದಾಯಕವಾದುದು. ಇದು ಇಂತಿಷ್ಟೇ ನಿರ್ದಿಷ್ಟ ಆದಾಯವನ್ನು ಒಳಗೊಂಡಿರುವುದಿಲ್ಲ, ಆದರೂ ಆತ್ಮತೃಪ್ತಿಗೆ ಮೂಲ ಕಾರಣವಾಗುತ್ತದೆ. ಇದನ್ನು ಶ್ರೀಮತಿ ಅನಿತರವರು ವಿವರಿಸಿದಾಗ ಅವರ ಈ ಕೆಲಸಕ್ಕೆ ನಾನು ಜೈ ಎಂದೆ. ಕಾಯಕವನ್ನು ಕೈಲಾಸವೆಂದೇ ನಂಬಿದ ಈ ದಂಪತಿಗೆ ನಮ್ಮ ಸಾರಂಗ್ ಪರವಾಗಿ ಅಭಿವಂದನೆಗಳು. ಇದು ಇವತ್ತಿನ ವಿಶೇಷ. ಬದುಕೆಂಬ ಪುಸ್ತಕವು ಗೆದ್ದಲಿಗೆ ಬಲಿಯಾಗುವುದರ ಮೊದಲು ಈ ಪುಸ್ತಕದ ಸುತ್ತಲೂ ಇರುವ ಪ್ರಪಂಚದ ಹಲವಾರು ಅನುಭವಗಳನ್ನು ಈ ಜೀವನದ ಖಾಲಿ ಹಾಳೆಗಳಲ್ಲಿ ತುಂಬೋಣ, ರಕ್ಷಿಸೋಣ ಎನ್ನುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತಿದ್ದೇನೆ. ಇದು ಈ ದಿನದ ಸುತ್ತಮುತ್ತ ವಿಶೇಷ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಂಬ ವಿಶ್ವಾಸದೊಂದಿಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನಲ್ಲೆ ನಿನ್ನ ಮರೆಯಲ್ಲು. ಗಾಯಕರು ಸಿ ಅಶ್ವಥ್.

0: रेडियो सारंग 107.8 FM
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ
2: ಸಂಗಮ ಸಂಗಮ ಅನುರಾಗ ಸಂಗಮ ಸಂಗಮ
3: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ರವರೆಗೆ ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: Yes, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಾರಂಗ್ ಸಂಗಮ. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಾರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳು, ನೀವು ಆಲಿಸಿದಂಥ ಕಾರ್ಯಕ್ರಮಗಳು, ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಎಲ್ಲವನ್ನು ಕೂಡ ಹಂಚಿಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ನಾವು ಈ ಹೊತ್ತು ಇದ್ದೇವೆ. ಶ್ರೋತೃಗಳೇ, ಪ್ರತಿ ವಾರ ಸಾರಂಗ್ ಸಂಗಮ ಕಾರ್ಯಕ್ರಮ ನಡೀತದೆ. ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರತಿ ವಾರ ಮೂಡಿ ಬರ್ತಾ ಇರ್ತದೆ. ಕೆಲವು ಕಾರ್ಯಕ್ರಮಗಳು ಕೆಲವು ಕಾರಣಕ್ಕಾಗಿ ತಮಗೆ ಇಷ್ಟ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ಅನಿಸಿಕೆಗಳು ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಇರ್ಬೋದು. ಅವೆಲ್ಲವನ್ನು ಕೂಡ ನೀವು ಜನ ಜೊತೆ ಹಂಚಿಕೊಳ್ಳೋದು, ಹಂಚಿಕೊಳ್ಳಿದ ನಂತರ ಅದರಲ್ಲಿ ಏನು ಬದಲಾವಣೆಗಳಿದ್ರೆ ಬದಲಾವಣೆಗಳನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡುವುದು, ಅಥವಾ ನಿಮ್ಮ ಏನು ಭಾವನೆಗಳಿಗೆ ಇಲ್ಲಿ ಒಂದು ಅವಕಾಶವನ್ನು ನೀಡುವಂಥ ದೃಷ್ಟಿಯಿಂದಲೇ ಕಾರ್ಯಕ್ರಮ ಮೂಡಿ ಬರ್ತಾ ಇರುವಂಥದ್ದು. ಈ ವಾರ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ರೇಡಿಯೋ ಸರಂಗ್ನಲ್ಲಿ ಮೂಡಿ ಬಂದಿದೆ. ನೀವು ಕೇಳಿದಂಥ ಕಾರ್ಯಕ್ರಮಗಳು, ನೀವು ಇಷ್ಟಪಟ್ಟಂಥ ಕಾರ್ಯಕ್ರಮಗಳು, ಅದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನೀವಿಲ್ಲಿ ಹಂಚಿಕೊಳ್ಳಬಹುದು. ನೀವು ಕರೆಯನ್ನು ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡಬಹುದು. ಅಥವಾ ಈ ವಾಟ್ಸಪ್ ಸಂಖ್ಯೆಗೆ ತಮ್ಮ ಪತ್ರಗಳಿದ್ದರೆ, ಸಂದೇಶಗಳಿದ್ದರೆ ಕಳಿಸುವಂಥದ್ದನ್ನು ಕೂಡ ತಾವು ಮಾಡಬಹುದು ಅನ್ನೋದನ್ನು ಹೇಳ್ತಾ, ಕಳೆದ ಆದಿತ್ಯವಾರದಿಂದ ನಾವು ಕಾರ್ಯಕ್ರಮಗಳನ್ನು ನೋಡ್ತಾ ಹೋಗೋದೇ ಆದರೆ 19 ತಾರೀಕಿನಂದು ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂತ್ರ ಸಪ್ತಸ್ವರ ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾದರ್ ಮೆಲ್ವಿನ್ ನರನ್ ಅವರ ಸಂದೇಶ, ಸುಬ್ಬಣ್ಣ ಕಾದಂಬರಿಯ ಪೂರ್ತಿ ಭಾಗ ಪ್ರಸಾರ ಆಗಿತ್ತು. ಯಕ್ಷಹಾಸ್ಯ ವೈಭವ ಬೀರದ ಬೊಲ್ಪು ತುಳು ಕಾರ್ಯಕ್ರಮದಲ್ಲಿ, ಹಾಗೆಯೇ ಸಣ್ಣ ಹೊಸ ಕತೆಗಳು ಮಕ್ಕಳಿಗೆ ಸಾರಂಗಲ್ಲಿ ಪ್ರಸಾರ ಆಗಿತ್ತು. ಗೋರಕುಂಬಾರೆ ಹರಿಕತೆ ಪ್ರಸಾರವಾಗಿತ್ತು. ಹಾಗೆಯೇ ಕೊಂಕಣಿ ಬಹುಭಾಷಾ ಮೈಕಲ್ ತಪಲ್ಕದಲ್ಲಿ ಚಿನ್ನಪ್ಪ ಗೌಡ ಅವರ ಮಾತುಗಳು ಪ್ರಸಾರ ಆಗಿತ್ತು. ತಾಳಮಾಳದಲ್ಲಿ ಲಾರೆನ್ಸ್ ಪ್ರವೀಣ್ ಅವರ ಧ್ವನಿ ಮುದ್ರಿತ ಪ್ರಸಾರ, ಹಾಗೆಯೇ ಇತರ ಏನು ಕಾರ್ಯಕ್ರಮಗಳು ಅವತ್ತಿನ ದಿನ ನಾವು ಪ್ರಸಾರವಾಗಿದ್ದನ್ನು ನೀವು ಕೇಳಿರ್ಬೋದು. ಇನ್ನು ಅದರ ಜೊತೆಗೆ 20 ತಾರೀಕಿನಂದು ಕೂಡ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಆರಂಭ ಅಂದರೆ ಬೇರೆ ಬೇರೆ ಇತರ ಕಾರ್ಯಕ್ರಮಗಳು ಕೂಡ ಪ್ರಸಾರ ಅವತ್ತಿನ ದಿನ ಆಗಿದೆ. ಬೆಳಗ್ಗೆ ಮಾರ್ನಿಂಗ್ ಮಂತ್ರದಿಂದ ಆರಂಭ ಆದರೆ ಮಾಧ್ಯಮ ಸುದ್ದಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಸಂಘಟನ್ ಅನ್ನೋದರ ಬಗ್ಗೆ ಒಂದು ಮಾತು ಪ್ರಸಾರ ಆಗಿತ್ತು. ಬಸವ ಜಯಂತಿ ಡಾಕ್ಟರ್ ಯೋಗೀಶ್ ಕೈರೋಡಿಯವರ ಮಾತು, ಯಕ್ಷಹಾಸ್ಯ ವೈಭವ ಭಾಗ 3 ಪ್ರಸಾರ ಆಗಿತ್ತು. ಹಾಗೆಯೇ ಬೀರದ ಬಲ್ಪು 4 ಭಾಗ. ಹಾಗೆಯೇ ಪ್ರತಿದಿನ ಪ್ರಸಾರ ಆಗುವಾಗಿ ಈ ಥರ ಎಲ್ಲ ಕಾರ್ಯಕ್ರಮಗಳು, ಒಲವಿನ ಹಾಡು SMS ಆಧಾರಿತ, ವಾಯ್ಸ್ ಆಫ್ ಮಂಜುಳದಲ್ಲಿ ಅಜ್ಜನ ಕಾಲದ ಕೊಡೆಗಳು ಪ್ರಸಾರ ಆಗಿತ್ತು. ಹಾಗೆಯೇ ರೇಡಿಯೋ ಸಂಜೆ ಈ ಥರ ಕಾರ್ಯಕ್ರಮಗಳು ಅವತ್ತಿನ ದಿನ ಪ್ರಸಾರ ಆಗಿರುವಂಥದ್ದು. 21 ತಾರೀಕಿಗೆ ನಾವು ನೋಡ್ತಾ ಹೋದರೂ ಕೂಡ ಬೆಳಗ್ಗೆ ಭಕ್ತಿ ಸಾರಂಗದಿಂದ ಆರಂಭ ಆದರೆ ಕೊಂಕಣಿ ಕಾರ್ಯಕ್ರಮ ಅವತ್ತು ಪ್ರಸಾರ ಆಗಿರುವಂಥದ್ದು. ಹಾಗೆಯೇ ಕನ್ನಡ ಕಾರ್ಯಕ್ರಮ ತಾಳವು ಮಾಳೋ ಅವತ್ತಿನ ದಿನ ಪ್ರಸಾರ ಆಗಿರುವಂಥದ್ದು. ಕ್ಲಿಂಟಸ್ ಲೋಬೋ ಅವರ ಒಂದು ತಾಳವು ಮಾಲದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿರುವಂಥದ್ದು. ಯಕ್ಷಗಾನದಲ್ಲಿ ಭಸ್ಮಾಸುರ ಮೋಹಿನಿ ಭಾಗ 1 ಪ್ರಸಾರ ಆಗಿದೆ. ಬೀರದ ಬಲ್ಪು ತುಳು ಕಾರ್ಯಕ್ರಮ ಹಾಗೂ ಇತರ ಪ್ರತಿದಿನ ಪ್ರಸಾರ ಆಗುವಂಥ ಕಾರ್ಯಕ್ರಮಗಳು, ಕಲಾ ಸಾರಂಗ್, ಒಲವಿನ ಹಾಡು, ರೇಡಿಯೋ ಸಂಜೆ, ಇವೆಲ್ಲವೂ ಕೂಡ ಪ್ರಸಾರವಾದಂಥ ಕಾರ್ಯಕ್ರಮಗಳಾಗಿತ್ತು. ಈ ಕಾರ್ಯಕ್ರಮಗಳು ನೀವು ಕೇಳಿದ್ದೀರಿ. ನಿಮ್ಮ ಅನಿಸಿಕೆಗಳು ಈಗ ಒಂದೊಂದು ಕಾರ್ಯಕ್ರಮಗಳನ್ನ ನಿಮ್ಗೆ ನೆನಪು ಮಾಡುವಂಥದ್ದು, ಕೆಲವೊಮ್ಮೆ ಕಾರ್ಯಕ್ರಮವನ್ನು ಕೇಳಿದ ನಂತರ ನಮಗೆ ಮರ್ತು ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ನೆನಪು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಆಗ ನಿಮ್ಗೆ ಅನಿಸುತ್ತೆ ಒಂದು ಬೈದನತ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಇನ್ನು 22 ತಾರೀಕಿನಂದು ಕೂಡ ಪ್ರತಿದಿನ ಪ್ರಸಾರ ಆಗುವಾಗಿ ಕಾರ್ಯಕ್ರಮಗಳು, ಕೊಂಕಣಿ ಕಾರ್ಯಕ್ರಮದಲ್ಲಿ ಕವಿತಾ ಫೆಸ್ಟ್ ವಲ್ಲಿ ವಗ್ಗ ಅವರದು, ಹಾಗೆಯೇ ಕನ್ನಡ ಕಾರ್ಯಕ್ರಮದಲ್ಲಿ ಯಕ್ಷಮಂಗಳದ ಜಬ್ಬಾರ್ ಸುಮು ಅವರು ಮಾತಾಡಿದಂಥ ಮಾತು, ಮೈಕಾಲ್ ತೊಪಲ್ಕ, ಭಸ್ಮಾಸುರ ಮೋಹಿನಿ ಪ್ರಸಾರ ಆಗಿತ್ತು ಯಕ್ಷಗಾನ, ಹಾಗೆ ಇತರ ಬ್ಯಾರಿ, ಕೊಂಕಣಿ, ಒಲವಿನ ಹಾಡು, ಹೃದಯ ರಾಗದಲ್ಲಿ ಸತೀಶ್ ನರ್ತಿಕಲ್ಲು ವೇಣೂರು ಇವರು ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಇದ್ದರು. ಹಾಗೆಯೇ ಅವತ್ತಿನ ರೇಡಿಯೋ ಸಂಜೆಯಲ್ಲಿ ಅತಿಥಿಯಾಗಿ ಯಜ್ಞ ಮಂಗಳೂರವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದರು. ಇವಿಷ್ಟು ಪ್ರಸಾರವಾದಂಥ 22 ತಾರೀಕಿನ ಕಾರ್ಯಕ್ರಮ. ಇನ್ನು 23 ತಾರೀಕಿಗೆ ನಾವು ಬರುವುದಾದರೂ ಕೂಡ ಅವತ್ತಿನ ಭಕ್ತಿ ಸಾರಂಗದಿಂದ ಆರಂಭ ಆದರೆ ಪನೀರ್ ಬುರ್ಜಿ ಅವಲಕ್ಕಿ ಅಡುಗೆ ಮನೆಯಲ್ಲಿ ಪ್ರಸಾರ ಆಗಿತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ಜಗ್ವಾ ನಾಟಕ ಪ್ರಸಾರ ಆಗಿತ್ತು. ಬ್ಯಾರಿ ಕಾರ್ಯಕ್ರಮದಲ್ಲಿ ಟೊಬ್ಯಾಕೋದ ಬಗ್ಗೆ ಮಾತು ಪ್ರಸಾರ ಆಗಿತ್ತು. ಹಾಗೆಯೇ ಡಾಕ್ಟರ್ ಪ್ರದೀಪ್ ನಾವೂರವರು ಕನ್ನಡ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಭಸ್ಮಾಸುರ ಮೋಹಿನಿ ಭಾಗ 3 ಪ್ರಸಾರ ಆಗಿದೆ. ಎಸ್ ಜಾನಕಿ ಅವರ ನುಡಿ ನಮನ ತುಳು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿತ್ತು. ಹಾಗೆ ಇತರ ಕಾರ್ಯಕ್ರಮಗಳು ಪ್ರತಿದಿನ ಪ್ರಸಾರ ಆಗುವ ಹಾಗೆ ನಾವು ಅವತ್ತು ಕೂಡ ಪ್ರಸಾರ ಆಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವಿಷ್ಟು ಪ್ರಮುಖವಾದಂಥ ಕಾರ್ಯಕ್ರಮ. 24ನೇ ತಾರೀಕು ಅಂದರೆ ನಿನ್ನೆ ಪ್ರಸಾರ ಆಗಿರುವಂಥದ್ದು ಬೆಳಗ್ಗೆ ಭಕ್ತಿ ಸಾರಂಗದಿಂದ ಆರಂಭ ಆದರೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಆಂಜೆಲೋ ಮಫಿ ಲೈಫ್ ಆ್ಯಂಡ್ ಜರ್ನಿ ಇದರ ಬಗ್ಗೆ ಪ್ರಸಾರ ಆಗಿತ್ತು. ಗಜಲ್ ಹಾಡುಗಳು ಹಾಗೆಯೇ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ನಿನ್ನೆಯಲ್ಲಿ ಇತ್ತು. ಆಯುರ್ವೇದದ ವೈದ್ಯರು ನಿನ್ನೆ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದ್ದರು. ಹಾಗೆಯೇ ಭಸ್ಮಾಸುರ ಮೋಹಿನಿ ಭಾಗ 4 ತುಳು ಕಾರ್ಯಕ್ರಮದಲ್ಲಿ ಇಂಚಾಂದ್ ಎನ್ನದ ಜಿ ಎನ್ನುವ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಗಜಲ್ ಹಾಡುಗಳು ಹಾಗೆಯೇ ಮಾರ್ಗದರ್ಶಿ ಇವೆಲ್ಲವೂ ಕೂಡ ನಿನ್ನೆ ಪ್ರಸಾರವಾದಂಥ ಕಾರ್ಯಕ್ರಮಗಳು. ಕೆಳಗರೆ ಇಷ್ಟು ಕಾರ್ಯಕ್ರಮಗಳು, ಅನೇಕ ನೇರ ಪ್ರಸಾರ, ಒಂದು 3-4 ನೇರ ಪ್ರಸಾರ ಕಾರ್ಯಕ್ರಮಗಳಿತ್ತು. ಇವೆಲ್ಲವೂ ಕೂಡ ಈ ವಾರ ಪ್ರಸಾರ ಆಗಿದೆ. ಅತಿಥಿಗಳು ಬಂದಿದ್ದರು ಕಾರ್ಯಕ್ರಮಕ್ಕೆ. ನೀವು ಈ ಕಾರ್ಯಕ್ರಮವನ್ನು ಕೇಳಿದ್ದೀರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಬೋದು. ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಯಾವ ಕಾರ್ಯಕ್ರಮಗಳನ್ನು ಕೇಳಿದ್ದೀರಿ, ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ, ಅಥವಾ ಇತರ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಿಯೂ ನೀವು ಹಂಚಿಕೊಳ್ಬೋದು ಅಂತ ನಿಮ್ಮಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಹಾಗೆಯೇ ನೀವು ಸಂದೇಶವನ್ನು ಕೂಡ ನಮಗೆ ಮೆಸೇಜನ್ನು ವಾಟ್ಸಪ್ ಮೆಸೇಜನ್ನು ಕೂಡ ಕಳಿಸಬಹುದು. ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಏನಾದರೂ ಪತ್ರಗಳನ್ನು ಬರೆದಿದ್ದರೆ ಅಥವಾ ಕಳಿಸಲಿಕ್ಕೆ ಆಗದಿದ್ದರೆ ಅದನ್ನು ಕೂಡ ನೀವು ಕಳಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬಹುದು ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ಕೇಳುಗರೆ, ರೇಡಿಯೋ ಸಾರಂಗನ್ನು ಈಗ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಅವಕಾಶಗಳಿದೆ. ಅವಕಾಶದ ಅದರಿಂದಾಗಿ ಕೇವಲ ಈಗ ರೇಡಿಯೋ ಅನ್ನುವಂಥದ್ದು ಕೇವಲ ಏನು ರೇಡಿಯೋದಲ್ಲಿ ಕೇಳಬೇಕು ಅಂತಿಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅದು ಆ್ಯಪ್ಗಳ ಮೂಲಕ ಕೂಡ ಕೇಳುವಂಥ ಬಹಳ ದೊಡ್ಡ ಅವಕಾಶ ಇದೆ. ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಮಾತ್ರ ಅಲ್ಲ, ಇತರರಿಗೂ ಕೂಡ ಅದರ ಬಗ್ಗೆ ಹೇಳಿ. ಈಗ ಒಂದು ರೇಡಿಯೋದಲ್ಲಿ ಕಾರ್ಯಕ್ರಮ ಇದೆ, ಈ ರೀತಿಯಲ್ಲಿ ನಾವು ಮತ್ತೆ ಕೇಳುಗರನ್ನು ಮತ್ತಷ್ಟು ಸಂಖ್ಯೆಯನ್ನು ಸೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ಒಂದು ಪತ್ರವನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತೇನೆ. ಪತ್ರವನ್ನು, ನಮಸ್ತೆ, ದಿನಾಂಕ 22/7/2026 ಹೃದಯರಾಗ ಕಾರ್ಯಕ್ರಮದಲ್ಲಿ ಓಕೆ ಹೃದಯರಾಗ ಚೆನ್ನಾಗಿತ್ತು. ಸತೀಶ್ ನಟ್ಟಿಕಲ್ಲು ಅವರು ವಿವಿಧ ಧ್ವನಿಗಳನ್ನು ಅನುಕರಿಸಿದ ರೀತಿ ಸಂತೋಷ ನೀಡಿತು. ಕೇವಲ ಧ್ವನಿಯ ಮೂಲಕವೇ ನಮ್ಮನ್ನು ಮಂತ್ರಮುಗ್ಧರಾಗಿಸಿದ ಅವರ ಕಲಾ ಸೇವೆ ಎಷ್ಟು ಹೊಗಳಿದರೂ ಸಾಲದು. ಹಾಡಿದ ಯಕ್ಷಗಾನದ ಹಾಡುಗಳು ತುಂಬ ಚೆನ್ನಾಗಿತ್ತು. ಅವುಗಳಲ್ಲಿ ಭಾವನೆಗಳು, ರೌದ್ರತೆ, ಭಕ್ತಿರಸ ಎಲ್ಲವೂ ಕೂಡ ತುಂಬ ಹೈಲೈಟ್ ಆಗಿತ್ತು. ಆದರೆ ಆ ಸಮಯ ತುಂಬ ಕಡಿಮೆ ಅಂತ ಎನಿಸಿತು. ಇನ್ನಷ್ಟು ಕೇಳಬೇಕಿತ್ತು ಎಂಬ ತುಡಿತಕ್ಕೆ ಇನ್ನೊಮ್ಮೆ ಅವರ ಸಂದರ್ಶನವನ್ನು ಎದುರು ನೋಡುತ್ತೇನೆ. ಕೇಳುಗರಿಂದ ಬೆರೆತು ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಿದ ರೀತಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದಿತು. ಅವರ ಈ ಕಲೆ ನಿರಂತರವಾಗಿ ಬೆಳೆದು ನಾಡಿನಾದ್ಯಂತ ಇನ್ನೂ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಲಿ ಎಂದು ಹಾರೈಸುತ್ತೇನೆ. ಒಲವಿನ ಹಾಡು ಮತ್ತು ಅಂದೆ ಸಂಜೆ ಯಜ್ಞ ಅವರೊಂದಿಗೆ ಸಂದರ್ಶನ ಕೂಡ ಉತ್ತಮವಾಗಿತ್ತು. ಅವರ ಅನೇಕ ಅನುಭವಗಳನ್ನು ಕೆಲವೊಬ್ಬರಿಗಾದರೂ ಸ್ಫೂರ್ತಿ ಕೊಡಬಲ್ಲದು. ಈ ವಾರ ಅನೇಕ ಅತಿಥಿಗಳ ಆಗಮನ ಸಾರಂಗಕ್ಕೆ ಹಬ್ಬದಂತಿತ್ತು ಅನ್ನುವಂಥ ಒಂದು ಮಾತನ್ನು ಪೂರ್ಣಿಮಾ ಸಾಲೆತ್ತೂರವರು ತನ್ನ ಪತ್ರದ ಮೂಲಕ ಕಳಿಸಿದ್ದಾರೆ. ಬಹಳ ಚೆನ್ನಾಗಿತ್ತು ನಿಮ್ಮ ಪತ್ರ, ವಂದನೆಗಳು ಪೂರ್ಣಿಮಾ ಸಾಲೆತ್ತೂರವರಿಗೆ. ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡಬಹುದು, ನಿಮ್ಮ ಪತ್ರಗಳನ್ನು ಕೂಡ ನೀವು ಕಳಿಸಬಹುದು, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ಕರೆಯನ್ನು ಮಾಡಿ 6364204949. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ.
0: ಅದೇ ಸುಶೀಲ ಫಲ್ನೆ ಎಂಚೋಲರ್ ಆರಾಮ ನಮಲ ಆರಾಮ ಫಲ್ನೆ ದಾದಾಮನ್ ಪರ
1: ಮಾಧ್ಯಮ ಸಿಕ್ಕಿಲ್ಲ ಬಾಕಿ ಮಾಡ್ಕೊಂಡು ಹೋಗ್ಲ ಜಾತ ಒಂದ್ ಮಿಗಿಲ ಇನ್ನ ಇಲ್ಲಿ ಬಟ್ಟೆ ಹೇಗೆ ತಗೊಳ್ಬೇಕು ಅಂತ ಲೇಟ್ ಆಗ್ತದೆ.
0: ಒಂದು ಲೇಟ್ ಆದ್ರೆ
1: ಧನ್ಯವಾದ
0: ಯಕ್ಷಗಾನವನ್ನು ಹಾಕಿದ್ರೆ ಒಳ್ಳೇದಿತ್ತು. ಸೊ ಹಾಗೇನೆ ಬೆಳಿಗ್ಗೆ ಸ್ವಲ್ಪ ಸರ್ ಲೇಟ್ ಆಗಿದೆ ಅಂತ ಹೇಳ್ತಾರೆ, ನೋಡೋದ್ರ ಬಗ್ಗೆ ನಾವು ನೋಡ್ತೇವೆ. ಎಸ್ ಕೆಳಗರೆ ನೀವು ಕೂಡ ಕರೆಯನ್ನ ಮಾಡಬಹುದು. ನೀವು ನೋಡಿದಂಥ ನ್ಯೂಸ್ ನೋಡಿದಂಥ ಅಲ್ಲ ಕೇಳಿದಂಥ ಕಾರ್ಯಕ್ರಮಗಳು ಯಾವುದಿದೆ ಅದರ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನೀವು ಕರೆಯನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ಪನ್ನು ಮಾಡಿ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಈ ಸಾರಂಗ್ ಸಂಗಮ ಕಾರ್ಯಕ್ರಮ ಇರುವಂಥದ್ದೇ ನಿಮ್ಮ ಅನಿಸಿಕೆಗಳಿಗೆ ಕಿವಿಯಾಗಲಿಕ್ಕೆ. ಒಬ್ಬರು ಕಾಲರ್ ಇದ್ದಾರೆ, ನಮಸ್ಕಾರ.
2: ಹಲೋ,
0: ನಮಸ್ತೆ ನಮಸ್ತೆ. ರತ್ನ ಶೆಟ್ಟಿ ಪಲ್ನೆ ಪಲ್ನೆ ಮೇಡಮ್. ಏನ ವಾಯ್ಸ್ ಬೇಕಾ ಒಂದು ರತ್ನ ಶೆಟ್ಟಿ ದಾನೆ ಗೊತ್ತೂಜಿ ವಾಯ್ಸ್ ಒಂಚೂರು ಸರಿ ಕೇನೊಂದಿಜ್ಜಿ ಪಾತ್ರ ಒಂಚೂರು ಕೇಂಡ್ರಿ ಯಜ್ಞ ಮಂಗಳೂರು ಅಡ್ಡೆ ಆತನು ಬನ್ನಿ ಅದೇ ಅಂಚಲ ತುಂಬಲೇ ಸರಿ ಸರಿ ಗೊತ್ತಾಗುತ್ತೆ. ಅದು ಒಂಚೂರು ಆತ್ ಕ್ಲಾರಿಟಿ ಇದ್ದೀರಿ ಪಾತೇರ್ನ ಒಂಚೊಂಚು ಅರ್ಥ ಬಂತೊಂಡೆ ನಾವೇ ಅಂದ ಸತೀಶ್ ಅತಿಗಲ್ಲ ಅಂದ್ರೆ ಶಾರದಾ ಕಾಲೇಜ್ ಹೃದಯ ಅಂದು ಇದನ್ನ ಹಲೋ ವೆಲ್ ನಾಕ್ ಹಲೋ ಡಾಕ್ಟರ್ ರತ್ನ ಶೆಟ್ಟಿ ಅವರು ಕಾಲ್ ಅನ್ನು ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರು. ಸತೀಶ್ ಸತ್ತಿಕಲ್ ಅವರು ಹಾಗೇನೆ ಹೆಲೋ ಡಾಕ್ಟರ್ ಕಾರ್ಯಕ್ರಮ ಅದು ಯಜ್ಞ ಮಂಗಳೂರು ಇವರೆಲ್ಲ ಮಾತುಗಳು ಚೆನ್ನಾಗಿತ್ತು. ಇನ್ನೂ ಕೂಡ ಅಂತ ಅತಿಥಿಗಳು ಬರಲಿ ಅನ್ನೋದು ಅವರ ಆಶಯ. ಎಸ್ ಕೇಳುಗರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹೇಳಲಿಕ್ಕೆ ಕರೆಯನ್ನು ಕೂಡ ಮಾಡ್ಬೋದು. ಕರೆ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ ಮತ್ತೊಂದು ಒಂದು ಸಣ್ಣ ವಿರಾಮವನ್ನು ನಾನು ಪಡ್ಕೊಳ್ತೇನೆ. ಯಾರಿಗೆಲ್ಲ ಕಾಲ್ ಮಾಡಲಿಕ್ಕಿದೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದೆ ನೀವು ಕೂಡ ಕರೆಯನ್ನು ಮಾಡಿ ಅಂತ ಹೇಳ್ತಾ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಸಾರಂಗ್ ಸಂಗಮ.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ಸಾರಂಗ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ
1: ಸರ್, ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ, ಮುರುಡೇಶ್ವರ ತಾಲೂಕು, ಹಾಸನ ಜಿಲ್ಲೆ.
0: ಹೇಳಿ ಸರ್. ಹೇಳಿ ಹೇಳಿ. ನಮಸ್ಕಾರ.
1: ನನ್ನ ಹೃದಯಾಗ ಚೆನ್ನಾಗಿ ಬಂತು ಓದಾರದು. ಅವ್ರು ಮಿಮಿಕ್ರಿ ಕಲಾವಿದ ಇದಾರಲ್ಲ.
0: ಹೌದು ಹೌದು.
1: ಅವ್ರು ಚೆನ್ನಾಗಿ ನಡೆಸ್ಕೊಟ್ರು ಸರ್ ಕಾರ್ಯಕ್ರಮನ.
0: ಹೌದು ಹೌದು.
1: ಯಕ್ಷಗಾನ ಮತ್ತೆ ಇವೆಲ್ಲ ಚೆನ್ನಾಗಿ ಹೇಳಿದ್ರು ಅವ್ರದ್ದು. ಮತ್ತೆ ಇವರು ಕದ್ರಿ ಗೋಪಾಲನಾಥ್ ಇದ್ರಲ್ಲಿ ಸ್ಯಾಕ್ಸೋಫೋನ್ ನುಡಿಸಿದ್ರು ಬಾಯಿನಲ್ಲಿ, ತುಂಬಾ ಅದ್ಭುತ ಸರ್ ಅದ ಆ ಕಲೆ. ಎಲ್ರಿಗೂ ಬರಲ್ಲ ಅವರು ಮುಂದೆ ಮುಂದೆ ಮುಂದೆ ಇದಾಗ್ಲಿ, ಅವ್ರಿಗೂ ಬಾಳು ಬಂಗಾರವಾಗ್ಲಿ ಅಂತ ನಾವು ಈ ಮೂಲಕ ಹೇಳ್ತೀವಿ. ಮತ್ತೆ ಇನ್ನೊಂದು ಏನ್ ಗೊತ್ತದ, ಶನಿವಾರ ಭಾನುವಾರಕ್ಕೆ ಏನು ವಿಶೇಷ ಪ್ರೋಗ್ರಾಮ್ ಕೊಡ್ಲಿಲ್ಲ, ಎಲ್ಲರೂ ರಜಾ ಇರುತ್ತೆ. ಸಾರಂಗ ಕೇಳಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾವು ತಲೆ ಹೇಳ್ತಾ ಇದೀವಿ, ನೀವು ಸುಮ್ನೆ
0: ಇದ್ದೀರಾ.
1: ನೇರ ಪ್ರಸಾರ ಅಲ್ಲ ಸರ್, ಈಗ ಈಗ ಶನಿವಾರ ಭಾನುವಾರಗಳಲ್ಲಿ ನೇರ ಪ್ರಸಾರ ಅಂದ್ರೆ ಇದು ಇದು ಮೊಲವಿನಾಡು ಇರ್ತದ ಅಂತವು ಯಾವ್ದು ನೇರ ಪ್ರಸಾರ ಬೇಕು ಅಂತ ಮತ್ತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ, ಯಾಕೆ ಕೆಲವರ ಸಂಖ್ಯೆ ಜಾಸ್ತಿ ಆಯ್ತಾ ಇದೆ.
0: ಅಲ್ಲ ಸರ್, ನೇರ ಪ್ರಸಾರ ಇದ್ರೆ ಒಳ್ಳೇದು ಹೇಳೋದಾ, ಅಲ್ಲ ಏನಾದ್ರು ಸ್ಪೆಷಲ್ ಪ್ರೋಗ್ರಾಮ್ ರೆಕಾರ್ಡೆಡ್ ಇದ್ರೆ ಒಳ್ಳೇದು ಅಂತ ಹೇಳೋದಾ, ನಿಮ್ಮ ಅನಿಸಿಕೆ?
1: ನೇರ ಪ್ರಸಾರ ಇದ್ರೆ ಒಳ್ಳೇದು, ಅಕಸ್ಮಾತ್ ನೇರ ಪ್ರಸಾರ ಮಾಡಕ್ ಸದ್ಯ ಸಾಧ್ಯ ಇಲ್ಲ ಇದ್ರೆ ಅದೇ ರೆಕಾರ್ಡೆಡ್
0: ಮಾಡಬಹುದು. ಯಾವ್ದಾದ್ರು ಒಳ್ಳೆ ರೆಕಾರ್ಡೆಡ್ ಬರಲಿ ಅಂತ ನೀವು ಹೇಳೋದಲ್ವಾ?
1: ಅಲ್ಲ, ಈ ನಮ್ಮ ಉರವಿ ನಾಟಕಗಳು ನಮ್ದೇ ಇರ್ತಾವಲ್ಲ, ಒಂದ್ ಮೆಚ್ಚಿನ ಇರ್ತಾವಲ್ಲ, ಸೋಮವಾರ ಬರುತ್ತಲ್ಲ.
0: ಅದನ್ನೇ ಖಂಡಿತ ಇದ್ರ ಬಗ್ಗೆ ಮಾತಾಡಿ.
1: ನೇರ ಪ್ರಸಾರ ಇದ್ರಿದ್ದು ತುಂಬಾ ಒಳ್ಳೇದು, ನೋಡಿ ಗಮನಿಸಿ.
0: ಖಂಡಿತ ಖಂಡಿತ. ಆಯ್ತು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸಿಡಿ ಚಂದ್ರಶೇಖರ್ ಅವರು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋ ಒಂದು ಶನಿವಾರ ಆದಿತ್ಯವಾರ ಸ್ವಲ್ಪ ಜನ ಹೆಚ್ಚು ಕೇಳ್ತಾರೆ, ನೀವು ನೇರ ಪ್ರಸಾರ ಇಲ್ದಿದ್ರೆ ಯಾವುದಾದ್ರೊಂದು ಒಳ್ಳೆ ಕಾರ್ಯಕ್ರಮವನ್ನು ಅದು ರಿಪೀಟ್ ಆದರೂ ಹಾಕ್ಬೋದಲ್ಲ ಅಂತ. ಖಂಡಿತವಾಗಿಯೂ ಶನಿವಾರ ಆದಿತ್ಯವಾರ ಹೆಚ್ಚಿನ ಒಳ್ಳೆ ಕಾರ್ಯಕ್ರಮಗಳನ್ನು ರಿಪೀಟ್ ಹಾಕುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಇನ್ನು ಕೂಡ ಹೊಸತನದ ಕಾರ್ಯಕ್ರಮಗಳಿದ್ರೆ ಒಳ್ಳೆಯದು ಅಂತ ಅವರ ಮಾತು. ನಿಮ್ಮ ಅನಿಸಿಕೆಯನ್ನಾಗ ನಾವು ಗೌರವಿಸ್ತೇವೆ. ಕೇಳುಗರೆ, ಇನ್ನು ಕೂಡ ಯಾರಿಗೆಲ್ಲ ಕಾಲ್ ಮಾಡಲಿಕ್ಕಿದೆ ಮಾಡ್ಬೋದು, ಕೊನೆಯ ಒಂದು 5 ನಿಮಿಷಗಳು ಬಾಕಿ ಉಳಿದಿರುವಂಥದ್ದು. ನಿಮ್ಮ ಅನಿಸಿಕೆಗಳನ್ನು ಹೇಳಿ, ಖಂಡಿತವಾಗಿಯೂ ಕರೆಯನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡಿ. ಹಾಗೆ ಕೇಳುಗರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಚಂದ್ರಶೇಖರ್ ಅವರು ಹೇಳಿದರೆ ಅದು ಬಹಳ ಸಂತೋಷದ ಸಂಗತಿ. ಹೇಗೆ ಅಂತ ಹೇಳಿದರೆ, ಕೇಳುಗರು ಇನ್ನಷ್ಟು ಕೇಳುಗರಿಗೆ ಹೇಳಬೇಕು ಅಂತ. ಆ್ಯಪ್ನ ಮೂಲಕ ರೇಡಿಯೋ ಸಾರಂಗನ್ನು ಕೇಳಬಹುದು ಅಂತ. ಈಗ ಯಾವುದೇ ಏನು ಅದಕ್ಕೆ ಮಿತಿಗಳಿಲ್ಲ, ಇಲ್ಲಿ ಮಾತ್ರ ಕೇಳೋದು, ಅಲ್ಲಿ ಮಾತ್ರ ಕೇಳೋದು. ಮೊಬೈಲ್ನಲ್ಲಿ ಇಂಟರ್ನೆಟ್ ಅನ್ನೋದೊಂದು ಇದ್ದರೆ ಎಲ್ಲೂ ಬೇಕಿದ್ರೂ ಏನು ರೇಡಿಯೋವನ್ನು ಕೇಳುವಂಥ ಅವಕಾಶ ಇವತ್ತಿನ ಈ ಕಾಲದಲ್ಲಿ ಇದೆ. ಅದು ಅಬ್ರಾಡ್ ಇರಲಿ ಅಥವಾ ಎಲ್ಲೇ ಇರಲಿ, ರೇಡಿಯೋ ನಮ್ಮ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಇದೆ, ಹಾಗೆಯೇ ರೇಡಿಯೋ ಗಾರ್ಡ್ನಲ್ಲಿ ಕೇಳ್ಬೋದು, ಅಥವಾ ಜಸ್ಟ್ ವೆಬ್ಸೈಟಲ್ಲಿ ರೇಡಿಯೋ ಸಾರಂಗ್ ಅಂತೇಳಿ ನೀವು ಪ್ಲೇ ಮಾಡಿದರೆ ಕೇಳ್ಬೋದು. ಹಾಗೆಯೇ ಹಿಂದೆ ಕೇಳುಗರು ಯಾರೋ ಕೇಳ್ತಾ ಇದ್ರು, ಕನ್ನಡ ರೇಡಿಯೋ ಅಂತ ಅದರಲ್ಲೂ ಕೂಡ ಕೇಳ್ತದೆ ಅಂತ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಅವಕಾಶ ನಮಗೆ ಇದೆ. ಕಾಲರ್ ಇದ್ದಾರೆ, ನಮಸ್ಕಾರ.
2: ಶಿಶಿ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ, ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಗದ್ದೆ ಮಂಜುನಾಥ ಸ್ವಾಮಿ ಕಾತ್ಯಾಯಿನಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜೈ ಜಗನ್ನಾಥ. ಆಷಾಢಿ ಏಕಾದಶಿಯ ಶುಭಾಶಯ ಎಲ್ಲ ಬಾಂಧವರಿಗೆ. ಶ್ರೀಕೃಷ್ಣ ನಮಸ್ಕಾರ. ಇದು ನಿಮ್ದು ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ ಎಲ್ಲ, ಮುಖ್ಯವಾಗಿ ಹೇಳುದಾದ್ರೆ ಹರಿಕತೆ ಆಗ್ಲಿ, ಮತ್ತೆ ಮಾರ್ನಿಂಗ್ ಮಂತ್ರ, ಮತ್ತೆ ಸಾರಿ ಹರಿಕತೆ ಮತ್ತೆ ಭಕ್ತಿ ಇದು ಸಂಬಂಧಪಟ್ಟ ಬೆಳಗಿನ ಕಾರ್ಯಕ್ರಮ, ಹಾಗೆ ಯಕ್ಷಗಾನ, ಇದೆಲ್ಲ ತುಂಬಾ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಒಂದು ಅದ್ರ ಜೊತೆ ನಮ್ದೊಂದು ಒಂದು ಕೋರಿಕೆ ಇತ್ತು. ಅದೇ ಏನಂದ್ರೆ, ಈಗ ನೋಡಿ ಇದು ನೀವು ಇದು ಕೊಂಕಣಿ ಪ್ರವಚನ ಬರ್ತದಲ್ಲ ಸಂಡೇ, ಅದು ನೋಡಿ ಹೇಗೆ ಒಂದು ವ್ಯಾಟಿಕನ್ ಪರಂಪರೆಗೆ ಬದ್ಧರಾಗಿ ಅದನ್ನ ಪ್ರಸಾರ ಮಾಡ್ತಾರೆ, ಹಾಗಾಗಿ ಎಷ್ಟು ಪ್ರಭಾವಶಾಲಿ ಆಗಿದೆ ಅಲ್ವಾ. ಅದೇ ಒಂದು ನಿನ್ನೆ ನೋಡಿ ಫಾದರ್ ಅವರದ್ದೆಲ್ಲ ಬಂತು ಗುರು ಪರಂಪರೆದು, ಅದೆಲ್ಲ ಉತ್ತಮ ಕಾರ್ಯಕ್ರಮಗಳು, ಅದು ನೋಡಿ ಬಹಳ ಪ್ರಭಾವಶಾಲಿ ಆಗಿದೆ. ಅದೇ ಒಂದು ಮಾಪದಂಡವನ್ನ ನೀವು ಯಾಕೆ ಅಳವಡಿಸಿ ಈ ಹರಿಕತೆ ಅಥವಾ ನಮ್ಮ ಇದು ಮಾರ್ನಿಂಗ್ ಮಂತ್ರ ಅಥವಾ ಗಮಕ ಇದನ್ನ ಪ್ರಸಾರ ಮಾಡುವಾಗ ಆ ಪರಂಪರೆಗೆ ಬದ್ಧರಾಗಿದ್ದರ ಆ ಹೇಳುವವರು ಅಂತ ಒಂದು ಕಾಳಜಿ ಒಂದು ವಯಸ್ಸು ನನ್ಗೆ ಅನ್ರೀಸನೇಬಲ್ ಅಂತ ಅನಿಸುದಿಲ್ಲ. ಒಂದು ಸಾಧ್ಯ ಆದ್ರೆ ಅದೊಂದು, ಯಾಕಂದ್ರೆ ಇದು ತುಂಬಾ ಜಾಗ್ರತೆ ಇರ್ಬೇಕು, ಇದು ಮಾಯವಾದ ಭಾಷೆ ಸುನಿಲುವೆ ಸರ್ವನಾಶ ಅಂತ ಹೇಳಿದ್ದಾರೆ. ಇದ್ದ ಭಕ್ತಿ ಕೂಡ ಎಲ್ಲಿಯಾದ್ರೂ ನಾವು ಒಂದೇ ಸಮುದ್ರದ ಆಗಿರುವ ಭಗವಂತನು ಒಂದೇ, ನಾವು ಹನಿಯಾಗಿ ಸಮಾನ, ಅದು ಒಂದೇ ಅಂತ ಹೇಳುವ ಒಂದು ಧೋರಣೆಯಿಂದ ಹೇಳಿದ್ರೆ ಹರಿಕತೆ ಇದ್ದ ಭಕ್ತಿಯು ನಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ಹೀಗೆ ಹಾಲಿಗೆ ಒಂದು ಒಂದು ವಿಷ ಸ್ವಲ್ಪ ಒಂದು ಹನಿ ಸೇರಿಸಿದ ಅದು ವಿಷ ಆಗ್ತದೆ, ಇದ್ದ ಭಕ್ತಿಯು ಹಾಳಾಗದ ಅದು ನಮ್ಮ ಜವಾಬ್ದಾರಿ ಅಲ್ಲ ಸಮಾಜಕ್ಕೆ. ಅದಕ್ಕೆ ಒಂದು ದಯವಿಟ್ಟು ಒಂದು ಕಾಳಜಿ ವಹಿಸಿ ಕಾಲಕಳಿಯ ಪ್ರಾರ್ಥನೆ ಈ ಪರಂಪರೆ ಅಂತ
0: ಒಂದು ನೀವು ಕೆಲಸ ಮಾಡಬಹುದು ಹೇಳಿದ್ರೆ ಈ ಪರಂಪರೆ ಅಥವಾ ಯಾವುದರಲ್ಲಿ ಸರಿಯಾಗಿ ಹೇಳ್ತಾರೆ ಅದರ ಬಗ್ಗೆ ನಮ್ಗೆ ಅಷ್ಟು ಜ್ಞಾನ ಇರ್ಲಿಕ್ಕಿಲ್ಲ. ಒಂದು ವೇಳೆ ನಿಮ್ಗೆ ಅದರ ಮಾಹಿತಿ ಇದ್ರೆ ಇಲ್ಲಿ ಇಂಥ ಸೋರ್ಸ್ಗಳು ಸಿಗ್ತದೆ ಅಥವಾ ಯಾರಾದ್ರೂ ಇಂಥ ಸೋರ್ಸ್ ಅನ್ನ ಕೊಡ್ತಾರೆ ಅನ್ನೋದಿದ್ರೆ ನೀವು ನಮ್ಗೆ ಅದನ್ನ ಸೂಚಿಸಬಹುದು. ಯಾಕೆಂತ ಹೇಳಿದ್ರೆ ನಮ್ಗೆ ಆಧ್ಯಾತ್ಮದ ಬಗ್ಗೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ನಮ್ಮ ಇರುವುದು ನಮ್ಮ ಮಿತಿಯಲ್ಲಿ ನಮ್ಗೆ ಗೊತ್ತಿರುವುದು. ಈಗ ನೀವು ಬೇರೆ ವಿಷಯಗಳನ್ನ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು. ನಾವು ಇದ್ದದ್ರಲ್ಲಿ ಶ್ರೇಷ್ಠವನ್ನು ಅಥವಾ ನಮ್ಗೆ ಲಭ್ಯವಿರುವುದನ್ನು ಹಾಕುವಂತ ಪ್ರಯತ್ನವನ್ನು ನಾವು
2: ಮಾಡ್ತೇವೆ.
0: ನೀವು ಕಳಿಸಿದನ್ನು ಎಲ್ಲವನ್ನೂ ಕೂಡ ನಮ್ಮ ಆಡಳಿತ ಮಂಡಳಿ ಓಕೆ ಅಂತ ಹೇಳುತ್ತಾ ಅದು ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ನಮ್ಮದೇ ಆದಂತ ನಿಬಂಧನೆ ಇರ್ತದೆ. ಖಂಡಿತ ಮಾಡಿ ನಮ್ಗೆ ಹೇಳಿ, ಅದನ್ನು ಸ್ವೀಕರಿಸಿ.
2: ಸಂತೋಷ, ಸಂತೋಷ, ತುಂಬಾ ಸಂತೋಷ ಸರ್. ಖಂಡಿತ ನಾವು ಪ್ರಯತ್ನ ಮಾಡ್ತೇನೆ ಆದಷ್ಟು ಬೇಗ ನಿಮ್ಗೆ. ಅದು ತುಂಬಾ ಸಂತೋಷ ಆಯ್ತು, ತುಂಬಾ ಆನಂದ ಆಯ್ತು. ಹರೇ ಥ್ಯಾಂಕ್ ಯು, ಹರೇ ಕೃಷ್ಣ, ರಾಧೇ.
0: ಎಸ್ ಕೇಳುಗರೆ, ಕೊನೆಯ ಮೂರ್ನಾಲ್ಕು ನಿಮಿಷಗಳು ಬಾಕಿ ಇದೆ. ನೀವು ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ನೀವು ಕೇಳಿದಂಥ ಕಾರ್ಯಕ್ರಮಗಳು, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಇವೆಲ್ಲವೂ ಕೂಡ ಬಹಳ ಏನು ಪ್ರಮುಖವಾಗಿರ್ತದೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಡೆಸುವವರಿಗೂ ಕೂಡ. ನೋಡಿ, ಅನೇಕ ಸೂಚನೆಗಳನ್ನು, ಅನೇಕ ಸಲಹೆಗಳನ್ನು ನೀವು ಕೊಟ್ಟ್ರಿ. ಕೆಲವೊಮ್ಮೆ ನಾವು ಆಲೋಚನೆ ಮಾಡದೇ ಇರುವಂಥ ಸಲಹೆಗಳು ಅಥವಾ ನೀವು ಕೇಳುಗರ ದೃಷ್ಟಿಯಿಂದ ಹೇಳುವಂಥ ಆಲೋಚನೆಗಳು ಅದೆಲ್ಲವೂ ಕೂಡ ಬಹಳ ಅಗತ್ಯ. ಅಂತ ಸಲಹೆ ಸೂಚನೆಗಳಿದ್ದರೆ ಖಂಡಿತವಾಗಿಯೂ ನೀವು ಅದನ್ನು ಹೇಳಿ, ನೀವು ಕರೆಯನ್ನು ಮಾಡಿ ಅಥವಾ ನಮಗೆ ಪತ್ರದ ಮೂಲಕವೂ ನೀವು ಅದನ್ನು ತಿಳಿಸಬಹುದು ಅನ್ನೋದನ್ನು ಹೇಳ್ತಾ, ಕೊನೆಯ ಒಂದೆರಡು ನಿಮಿಷಗಳು ಬಾಕಿ ಇದೆ. ಯಾರಿಗಾದರೂ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡಬಹುದು. ಆಗ್ತಾನೆ ಹೇಳ್ತಾ ಇದ್ದೆ, ನೀವು ಪತ್ರಗಳನ್ನು ನಮ್ಮ ವಿಳಾಸಕ್ಕೆ ಬರಿಬೋದು. ಹಾಗೆ ಆ್ಯಪ್ನ ಮೂಲಕ ಡಿಜಿಟಲ್ ಆಗಿ ರೇಡಿಯೋವನ್ನು ಕೇಳುವಂಥ ಅವಕಾಶಗಳು, ಅದ್ರ ಜೊತೆಗೆ ಯಾರಿಗಾದರೂ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂಥ ಮನಸ್ಸಿದ್ರೆ, ಈಗ ನಾನೊಂದು ಕವನ ಓದ್ತೀನಿ, ನಾನೊಂದು ಕತೆ ಓದ್ತೇನೆ ಅನ್ನೋದಿದ್ರೆ, ಅದು ಪ್ರಸಾರಕ್ಕೆ ಯೋಗ್ಯವಾಗಿದ್ದರೆ ನೀವು ಅಂಥ ಕಾರ್ಯಕ್ರಮಗಳನ್ನು ರೇಡಿಯೋದಲ್ಲಿ ನಮ್ಮ ಸ್ಟೇಷನ್ಗೆ ಬಂದೇ ನೀವು ಕೊಡ್ಬೋದು. ಅಥವಾ ನೀವು ಒಳ್ಳೆ ಬರಹಗಾರರು, ಒಂದು 4-5 ಪೇಜ್ ಒಂದು ಕತೆ ಬರೆದಿದ್ದೀರಿ, ಅದು ನನಗೆ ರೇಡಿಯೋ ಸ್ಟೇಷನ್ಗೆ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರೆ ನೀವು ಅಂಥ ಪತ್ರಗಳನ್ನು ನಮಗೆ ಕಳಿಸಬಹುದು. ನಿಮ್ಮ ಹೆಸರನ್ನು ನಾವು ಹೇಳಿ ಆ ಕತೆಗಳನ್ನು ಓದುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂಥ ಅವಕಾಶಗಳು ಕೂಡ ನಮ್ಮ ರೇಡಿಯೋದಲ್ಲಿ ಇದೆ. ಸೊ ಎಲ್ಲವನ್ನು ಕೂಡ ನೀವು ಸದುಪಯೋಗ ಪಡಿಸಿಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಈ ಕಾರಣಕ್ಕೋಸ್ಕರ ಸಮುದಾಯ ಬಾನುಲಿ ಅನ್ನುವಂಥದ್ದು, ಸಮುದಾಯದ ಜನರು ಇದರಲ್ಲಿ ಒಟ್ಟು ಸೇರಿಕೊಂಡು ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು, ಕೇವಲ ಆರ್ಜೆಗಳು ನಡೆಸುವಂಥದ್ದು ಅಂತ ಅಲ್ಲ. ಇಲ್ಲಿ ಸಮುದಾಯದ ಧ್ವನಿ ಬೇಕು, ಸಮುದಾಯದ ಜನರು ಜೊತೆಯಾಗಬೇಕು ಅಂತ ಅನ್ನುವಂಥದ್ದು. ಅಂದರೆ ವಾಯ್ಸ್ ಫಾರ್ ವಾಯ್ಸ್ ಲೆಸ್ ಅಂತ ನಾವು ಹೇಳ್ತೇವೆ. ಧ್ವನಿ ಇಲ್ಲದವರಿಗೂ ಧ್ವನಿಯಾಗುವಂಥ ಒಂದು ಅವಕಾಶ ರೇಡಿಯೋದಲ್ಲಿ ಇದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದನ್ನು ಕೂಡ ಈ ಮೂಲಕ ನಾನು ಹೇಳ್ತಾ, ಇವತ್ತು ಅನೇಕ ಜನ ಕರೆಯನ್ನು ಮಾಡಿದಿರಿ, ನಿಮ್ಮ ಸಂದೇಶಗಳನ್ನು ಕಳಿಸಿದ್ದೀರಿ, ನೀವು ಹೇಳಿದಂಥ ಎಲ್ಲ ಅನಿಸಿಕೆಗಳು, ನೀವು ಹೇಳಿದಂಥ ನಿಮ್ಮ ಎಲ್ಲ ಭಾವನೆಗಳು, ಅದಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲವನ್ನೂ ಕೂಡ ಗೌರವಿಸ್ತಾ, ಹೀಗೆಯೇ ನಿಮ್ಮ ಪತ್ರಗಳು ಬರಲಿ, ನಿಮ್ಮ ಸಲಹೆ ಸೂಚನೆಗಳು ಬರಲಿ, ಅದರ ಜೊತೆಗೆ ರೇಡಿಯೋವನ್ನು ಕೇಳಿ, ಹಾಗೆಯೇ ಇತರರಿಗೆ ಕೇಳುವುದಕ್ಕೂ ಕೂಡ ನೀವು ಅವರಿಗೆ ಸಲಹೆಯನ್ನು ನೀಡಿ ಅನ್ನೋದನ್ನು ಕೂಡ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಈ ವಾರ ಮತ್ತೆ ಇವತ್ತಿನಿಂದ ಮುಂದಿನ ಶನಿವಾರದವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತದೆ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ನೀವು ಖಂಡಿತವಾಗಿಯೂ ಹಂಚಿಕೊಳ್ಳಬಹುದು. ಯಾಕೆಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ಅತಿ ಅಮೂಲ್ಯವಾದದ್ದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಕೊನೆಯ ಕಾಲರ್ ಒಬ್ಬರು ಇದ್ದಾರೆ. ನಮಸ್ಕಾರ.
3: ನಮಸ್ತೆ.
0: ನಮಸ್ಕಾರ ಅಶೋಕ್ ಅವರೇ.
3: ಅಶೋಕ್ ಮಂಗಳೂರು.
0: ಹೇಳಿ ಹೇಳಿ ಸರ್, ಹೇಳಿ.
3: ಕಾರ್ಯಕ್ರಮ ಒಳ್ಳೆ ಒಳ್ಳೆ ಬರ್ತದೆ.
0: ಓಕೆ.
3: ನಾವು ಕೇಳೋದು ಕಮ್ಮಿ, ಖಾಲಿ ಒಲವಿ ನಾಡು ಮಾತ್ರ, ಮತ್ತೆ ಸಂಜೆ ಸಂಜೆ ಟೈಮ್.
0: ಓಕೆ.
3: ಮತ್ತೆ ಒಂದು ಆದಿತ್ಯ ಅವ್ರ ಏನಾದ್ರು ಒಂದು ಪ್ರೋಗ್ರಾಮ್ ಇಟ್ಟರೆ ಒಳ್ಳೇದು ಬೆಳಿಗ್ಗೆ. ಆದಿತ್ಯ ಅವರದ್ದು ಸ್ಪೆಷಲ್. ಯಾಕಂದ್ರೆ ಆದಿತ್ಯ ಕೆಲವರೆಲ್ಲ ಮನೆಯಲ್ಲಿ ಇರ್ತಾರೆ. ಮುಂಚೆ ಅಲ್ಲಿ ಇತ್ತು ಅದು, ಒಂದು 10 ಗಂಟೆ 11 ಗಂಟೆ ತನಕ.
0: ಮತ್ತೊಂದು ಮಾಡಿದ್ವಿ,
3: ಪ್ರಯತ್ನ ಮಾಡಿದ್ರೆ ಒಳ್ಳೇದು.
0: ಆದಿತ್ಯವಾರ ಅಲ್ವಾ,
3: ಮನೇಲಿ ಅದೇ ಯಾರಾದ್ರೂ ಒಬ್ಬರು ಬಂದು 11 ಗಂಟೆ ತನಕ.
0: ಅಂದ್ರೆ ಅಶೋಕ್ ನೀವು ಈಗ ಹೇಳುವ ಕೇಳುಗರ ಏನು ಅನಿಸಿಕೆ ಬಾರಿ ಒಳ್ಳೆ ಒಂದು ಇದು, ನಾವು ಆರಾಮದಲ್ಲಿ ಮನೆಯಲ್ಲಿ ಕೂತು ಕೇಳ್ಬಹುದಲ್ಲ ಅಂತ. ರೇಡಿಯೋದಲ್ಲೂ ಕೂಡ ಇರುವವರು ಹಾಗೆ ಅನ್ಕೊಳ್ತಾರೆ, ನಾವೊಂದು ಮನೇಲಿ ಆರಾಮಾಗಿ ಕೂತ್ಕೊಳ್ಬಹುದಲ್ಲ ಅಂತ.
3: ಮತ್ತೆ ಸ್ವಲ್ಪ ಮೆಲ್ಲ ಕೇಳ್ತದೆ.
0: ಓಕೆ ಓಕೆ,
3: ಸೌಂಡ್ ಸರಿ. ಮತ್ತೆ ಒಂದು ಪಲ್ಲವಿ ನಾಡಕ್ಕೆ ನೀವು ಒಂದೊಂದು ವಾರದ ಒಂದು ದಿನ ಬಂದ್ರೆ ಬಾರಿ ಒಳ್ಳೆಯದು ಅಂತ.
0: ಯಾರು
3: ನೀವು?
0: ಇಲ್ಲ, ಇದ್ದವರು ಬಹಳ ಇದ್ದವರು ಬಹಳ ಚೆನ್ನಾಗಿ ನಡೆಸಿಕೊಡ್ತಿದ್ದಾರೆ. ನಾನು ಬಂದು ಅದನ್ನ ಇದು ಮಾಡೋದು ಬೇಡ, ಅದಕ್ಕೆ ಸಮಸ್ಯೆ.
3: ನಡೆಸಿಕೊಡ್ತಾರೆ, ನೀವು ಒಂದು ವಾರ ಒಂದು ತಿಂಗಳು ಒಂದ್ಸಲ ಬನ್ನಿ. ಧನ್ಯವಾದ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅಶೋಕ್ ಮಂಗಳಾದೇವಿ ಅವರು ಕರೆಯನ್ನ ಮಾಡಿದ್ರು. ಸೊ ನಿಮ್ಮ ಅನಿಸಿಕೆ ಕೂಡ ಚೆನ್ನಾಗಿತ್ತು. ನೋಡುವ ಏನೆಲ್ಲ ಇದರ ಬಗ್ಗೆ ನಾವು ಆಲೋಚಿಸ್ತೇವೆ. ಎನಿವೇಸ್, ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಅವರು ಕೊನೆಯ ಕಾಲ್ ಇದ್ದಾರೆ, ಲೇಟ್ ಆಗಿ ಕಾಲ್ ಮಾಡ್ತಿದ್ದಾರೆ. ನಮಸ್ಕಾರ.
4: ನಮಸ್ಕಾರ ಅಭಿಷೇಕ್ ಅವರೇ. ಇಷ್ಟವರೆಗೆ ಕೇಳಲೇ ಇಲ್ಲ ನಿಮ್ಮ ಕಾರ್ಯಕ್ರಮ, ಈಗ ನೆನಪಾಯ್ತು. ಪರವಾಗ ನಿಮ್ಮನ್ನು ನಾವೊಂದು ಮಾತಾಡ್ಬೇಕಲ್ಲ. ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ ಈ ವಾರದಲ್ಲಿ. ತಾವೊಂದು ಭಾಷಣ, ತಾವೊಂದು ತಮ್ಮೊಂದು ಭಾಷಣ ಕೇಳಿದೆ ಯಾರ 10 ಗಂಟೆಗೆ ಭಾನುವಾರ, ಬಹಳ ಒಳ್ಳೇದಿತ್ತು. ಎಲ್ಲ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿತ್ತು. ನಿಮ್ಮಂತಹ ಆರ್ ಜೆ ಇರುವಾಗ ಒಳ್ಳೆ ಕಾರ್ಯಕ್ರಮ ನೀಡ್ತೀವಿ. ಅದೇ ನಮ್ಮ ಹಿರಿಯ ಎಡವಾಡ್ ಅವರು ಅವರ ಇದು ಬಲವಿನ ಹಾಡು ಕೇಳಿದೆ, ಅವರ ಸೌಮ್ಯದ ಮಾತು ಕೇಳುವಾಗ ನನಗೂ ಒಂದು ಹಾಡು ಕೇಳುವ ಅಂತ ಆಯ್ತು.
0: ಸಂತೋಷ. ಎಸ್, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ವಂದನೆಗಳು ಎಚ್ ಮೊಹಮ್ಮದ್ ವೇಣೂರ್ ಅವರಿಗೆ. ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ 5ನೇ ಕಂತು.

0: ಹೇಳ್ತೇನೆ, ದೃಢನಾದಂತಹ ಭಸ್ಮಾಸುರನ್ನು ಎದುರಿಕೊಳ್ಳುವುದು ಸರಿ, ಆದರೆ ಸ್ವಲ್ಪ ನಾನು ಆಲೋಚಿಸಬೇಕಾಗುತ್ತದೆ. ಒಂದು ವೇಳೆ ಆತನಿಗೆ ಅನುಮಾನ ಹುಟ್ಟಿದ್ರೆ ಇದು ಹೆಣ್ಣ ಅಥವಾ ಹೆಣ್ಣಿನ ರೂಪವಾ? ಹಾಗೆ ಅನುಮಾನ ಹುಟ್ಟಿದ್ರೆ ಮತ್ತೆ ಅವನನ್ನು ಕೊಲ್ಲಿಕ್ಕಾಗದ? ಅವನು ಪಡೆದಂತಹ ವರವನ್ನೇ ಉಪಯೋಗಿಸಿಕೊಂಡು ಅವನನ್ನು ಕೊಲ್ಲಬೇಕು. ಹೇಗೆ ಹೇಗೋ ಕೊಲ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಈ ರೂಪದಲ್ಲಿ ಅವನಿಗೆ ಸಂಶಯ ಬರಬಾರದು. ಹೌದು, ಹೀಗೆ ಹೋಗುದಲ್ಲ. ಹೆಣ್ಣು ವೇಷವನ್ನು ಮಾಡುವುದು ಸುಲಭ. ಹೆಣ್ಣು ವೇಷವನ್ನು ಮಾಡಿದ ಮೇಲೆ ಅದಕ್ಕೆ ತಕ್ಕಂತೆ ಹಾವಭಾವಗಳು ಮೈಗೂಡ್ಬೇಕಲ್ಲ, ಅದು ಕಷ್ಟ ಅಂತ ಹೇಳಿದ್ರು. ನೋಡಿ, ಈ ಸ್ವರ ಒಂದು ಸರಿಯಾಗಬೇಕಾದ್ರೆ ನಾನು ಕಷ್ಟ ಎಷ್ಟು ಪಟ್ಟಿದ್ದೇನೆ.
1: ಹೌದಾ? ಸ್ವರ ಇರ್ಲಿಲ್ವಾ?
0: ಸ್ವರ ಇರ್ಲಿಲ್ಲ ಅಂತಲ್ಲ,
1: ಮತ್ತೆ
0: ಆಗಿನದು ಗಂಡು ಸ್ವರ, ಈಗಿನದು ಹಾಗಲ್ಲ, ಹೆಣ್ಣು ಸ್ವರ ಇದೆ. ಅವನ ಎದುರಿಗೆ ಹೋಗಿ ಭಸ್ಮಾಸುರ ಅಂತ ನಾನು ಹೇಳಿದ್ರೆ ಅನುಮಾನ ಹುಟ್ಟಿಲ್ವಾ? ಇದು ಹೆಣ್ಣಿನ ರೂಪ ಉಂಟು, ಸ್ವರ ಮಾತ್ರ ಗಂಡಿದ್ದುಂಟು, ಹಾಗಾಗಬಾರ್ದು. ಸ್ವರದಲ್ಲಿಯೂ ವ್ಯತ್ಯಾಸ ಆಗಬೇಕು, ನಡೆಯುವಂತಹ ಹಾವಭಾವದಲ್ಲಿ ಮುಖದ ಭಾವನೆಯಲ್ಲಿ ಬದಲಾವಣೆ ಆಗಬೇಕು. ಅದಕ್ಕೆ ಬೇಕಾಗಿ ಬೀರಂತ ಕಿರುನಗೆಯ ಕಣ್ಣಿನ ವಾರೆ ನೋಟದ ಕಾಂತಿಯ. ಹೆಣ್ಣು ಮಕ್ಕಳ ಕಣ್ಣು ಅಂದ್ರೆ ಕಮಲದ ದಡದ ಹಾಗೆ, ಕಮಲೇ ಕಮಲೋತ್ಪತ್ತಿ ಹೇಗೆ, ಕಮಲ ಎನ್ನುವಂತಹ ಒಳಗೆ ಇನ್ನೊಂದು ಕಮಲ ಹುಟ್ಟುದಂತ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಹೇಗೆ, ಮುಖ ಎನ್ನುವಂತಹ ಕಮಲದಲ್ಲಿ ಕಣ್ಣು ಎನ್ನುವಂತದ್ದು ಇನ್ನೊಂದು ಕಮಲ ಉತ್ಪತ್ತಿ ಆದದ್ದು. ಕಣ್ಣಿಗೆ ಕಮಲದ ದಡ ಅಂತ ಹೇಳ್ತಾರೆ. ಮುಖವನ್ನು ಕಮಲಕ್ಕೆ ಹೋಲಿಸಿದ್ರೆ ಕಣ್ಣು ಎನ್ನುವುದು ಕಮಲದ ದಳವಾಗುತ್ತದೆ. ಹಾಗಾಗಿ ಬೀರುತ್ತ ಕಿರುನಗೆಯ ಕಣ್ಣಿನ ವಾರೆ ನೋಟದ ಕಾಂತಿಯ, ನನ್ನ ಕಣ್ಣನ್ನು ನೋಡುವಾಗಲೇ ನನಗೆ ಅರ್ಥ ಆಗಬೇಕು, ಆಹಾ ಈ ಹೆಣ್ಣನ್ನು ನಾನು ಮುದ್ದಾಡಬೇಕು, ಅಪ್ಪಿ ಹಿಡಿಯಬೇಕು, ಹೀಗೆಲ್ಲ ಕಾಮ ಹುಟ್ಟಬೇಕು ಅವನಿಗೆ. ಮತ್ತೆ ಹೇಳಿ ಕೇಳಿಲ್ವಾ, ಕಾಮಾತುರಾಣ್ಯಂ ನ ಭಯ ನ ಲಜ್ಜ, ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದು ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಮೇಲೆ, ನನ್ನನ್ನು ಕಂಡ ಮೇಲೆ, ನನ್ನನ್ನು ಆಕರ್ಷಿತರಾದ ಮೇಲೆ ಮತ್ತೆ ಅವನು ಸುಮ್ಮನಿರ್ತಾನೆ, ನಾನು ಬೇಕು ಬೇಕು ಎನ್ನುವ ಹಾಗೆ ಅವನು ಹಬ್ಬಿಸ್ತಾನೆ. ಆಮೇಲೆ ವರ್ಣ ಆಕೃತಿ ಗತಿ ಶ್ರುತಿ ಮತ್ತೆ ಇವೆಲ್ಲ ಸೇರಿದ್ರೆ ಸೌಂದರ್ಯ ಅನ್ನಿಸಲ್ಪಡುತ್ತದೆ. ನೋಡಿದ್ದೀರಾ, ನನ್ನದಾದಂತಹ ಆಕಾರ, ತಟ್ಟುವಲ್ಲಿ ತಟ್ಟಿದ್ದೇನೆ, ಒತ್ತುವಲ್ಲಿ ಒತ್ತಿದ್ದೇನೆ, ಮೆತ್ತುವಲ್ಲಿ ಮೆತ್ತಿದ್ದೇನೆ, ಮೆತ್ತಿಕೊಳ್ಳಲು ಹೆಚ್ಚಾಯ್ತಾ? ಹೆಚ್ಚಾದ್ರೂ ಅಲಂಕಾರ ಆಗುದಿಲ್ಲ,
1: ಎಷ್ಟಿದ್ರು ಸಾಕಾಗುದಿಲ್ಲ.
0: ಆಗತ್ತೆ ಹೇಳಿ, ಲೆಕ್ಕಕ್ಕಿಂತ ಹೆಚ್ಚಾಗಬಾರ್ದು, ಲೆಕ್ಕಕ್ಕಿಂತ ಕಡಿಮೆ ಆಗಬಾರ್ದು. ಒಂದು ಹದಾದಲ್ಲಿ ನಾನು ಈ ರೂಪವನ್ನು ತಾಳಿತೇನೆ. ಆಯ್ತು, ಹೋಗುದು ಹೇಗೆ?
1: ಹೇಗೆ
0: ಹೀಗೆ ಹೋದ್ರೆ ಆಗಿ ಸಾಮ ಗಂಡು ನಡಿಗೆ ಹೋಗುದು, ಮದ ತುಂಬಿದ ಆನೆ ಹೇಗೆ ಹೋಗುತ್ತದೆ ಹಾಗೆ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯಲ್ಲಿ ಸರಿ ಸುಮ್ಮನೆ ನಡ್ಕೊಂಡು ಹೋದ್ರೆ ಅವನಿಗೆ ಅನುಮಾನ ಹುಟ್ಟಿದ್ರೆ ಸುಮ್ಮನೆ ನಡೆದುಕೊಂಡು ಹೋಗುದಲ್ಲ. ಹೆಣ್ಣು ಮಕ್ಕಳಿಗೆ ಹೂ ಅಂದ್ರೆ ಪಂಚಪ್ರಾಣ, ಹೂವನ್ನು ಕಂಡ್ರೆ ಸಾಕು, ಅದನ್ನು ಕೊಯ್ಯುವುದು, ಮಾಲೆ ಮಾಡುವುದು, ಮುಡಿಗೆ ಏರಿಸಿಕೊಳ್ಳುವುದು, ಅದೇ ಉದ್ದೇಶವನ್ನು ನಾನು ಈಡೇರಿಸಿಕೊಳ್ಬೇಕು. ಅದಕ್ಕಾಗಿ ಕಾಡುತ್ತಿರುವಂತಹ ಸುಮಗಳನ್ನೆಲ್ಲ ಕೊಯ್ಯುತ್ತಾ ಕೊಯ್ಯುತ್ತಾ ಮಾಲೆ ಮಾಡಿ ಭಸ್ಮಾಸುರನ ಮುಂದೆ ನಾನು ಕಾಡಿಸಿಕೊಳ್ಬೇಕು. ಹೇಗೆ ಹೋಗುತ್ತೇನೆ?

0: ನಾನು ಎಲ್ಲಿದ್ದೇವೆ? ಭೂಮಿಯ ಮೇಲೆ ನಾನಿದ್ದೇನೋ? ಅಲ್ಲ, ನನ್ನ ಮೇಲೆ ಭೂಮಿ ಇದೆಯೋ? ಸ್ವಪ್ನ ಲೋಕದಲ್ಲಿದ್ದೇನೋ? ಅಲ್ಲ, ಜಾಗೃತಾವಸ್ಥೆಯಲ್ಲಿದ್ದೇನೋ? ಅಬ್ಬಬ್ಬ, ನೋವಾಗುತ್ತಾ ಇದೆ. ಜಾಗೃತಾವಸ್ಥೆಯಲ್ಲಿ ನಾನಿದ್ದೇನೆ. ಎಂತಹ ಸೌಂದರ್ಯ ರಾಶಿ ನನ್ನ ಕಣ್ಣ ಮುಂದೆ! ಚಿನ್ನದ ಬೊಂಬೆ, ರನ್ನದ ಬೊಂಬೆ, ದಂತದ ಬೊಂಬೆ, ಬೆಳದಿಂಗಳ ಬಾಳೆ, ಹಾಲಿನಲ್ಲಿ ಮಿಂದಬಳೆ. ಒಂದು ನನಗೆ ಅರ್ಥವಾಗುತ್ತಾ ಇಲ್ಲ.
1: ಸರಿ,
0: ಜೀವನದಲ್ಲಿ ಭಸ್ಮಾಸುರ ಬಹಳಷ್ಟು ಕಷ್ಟಪಡುತ್ತಾ ಇದ್ದಾನೆ. ನನಗಾಗಿ ಇವಳನ್ನು ಬ್ರಹ್ಮದೇವ ಸೃಷ್ಟಿಸಿ ನನ್ನ ಮುಂದೆ ಕಳುಹಿದ್ದಾನೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೆಣ್ಣು ಮಕ್ಕಳ ಪಂಚ ಅಂಗಗಳು ಪರಿಪೂರ್ಣವಾಗಿರಬೇಕು. ಕುಟಿಲ, ಚಂಚಲ, ಕಠಿಣ, ಕೃಶ, ಮಾಂದ್ಯ. ಕುಟಿಲತೆ ಕೂದಲಲ್ಲಿ, ಚಂಚಲತೆ ಕಣ್ಣಲ್ಲಿ, ಕಾಠಿಣ್ಯ ಎದೆಯಲ್ಲಿ, ಕೃಶತ್ವ ನಡುವಿನಲ್ಲಿ, ಮಂದತೆ ನಡೆಯಲ್ಲಿ, ಪರಿಪೂರ್ಣ ವಾರಿಮಣಿ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ನನ್ನಷ್ಟಕ್ಕೆ ನಾನು ಯೋಚಿಸುವುದು, ನಾನು ಎಂತಹ ಹುಚ್ಚ! ಆ ಪರಮೇಶ್ವರನ ಹೆಂಡತಿ, ಆ ಮುದುಕಿ, ಆ ಹಲವು ಮಕ್ಕಳ ತಾಯಿ, ಅವಳನ್ನು ನೋಡಿಯೂ ನಾನು ಮನಸ್ಸು ಮಾಡಿಬಿಟ್ಟರಲ್ಲೋ. ಅವಳನ್ನು ದರ ಧರಣೆ ಎಳೆದುಕೊಂಡು ಬಂದು ಇವಳ ಪಾದಮೂಲದಲ್ಲಿ ಬಂಧಿಸಬೇಕು. ಅಲ್ಲ, ಇವಳ ಸೇವಕಿಯನ್ನಾಗಿಸಬೇಕು. ಇವಳನ್ನು ಕಂಡ ಮೇಲೆ ಹೇಗಾದರೂ ಮಾಡಿ ಇವಳನ್ನು ನನ್ನವಳನ್ನಾಗಿಸಿಕೊಳ್ಳಬೇಕು. ಮಾತನಾಡಬೇಕಾಗಿದೆ. ಯಾವ ರೀತಿಯಲ್ಲಿ? ಈ ಪ್ರಪಂಚದಲ್ಲಿ ಹೊಗಳಿಕೆಗೆ ಮಾರು ಹೋಗದವರು ಯಾರೂ ಇಲ್ಲ. ಎಂತಹ ಮಹಾತ್ಮರೇ ಆಗಲಿ, ಹೊಗಳಿದಾಕ್ಷಣ ಅವರಾಗಿ ಬಿಡ್ತಾರೆ. ನಿನ್ನೆ ನಿಮ್ಮದು ಒಂದು ಎಷ್ಟು ಒಳ್ಳೆದಾಗಿದೆ ಹೇಳಿದ್ರೆ ಎಷ್ಟು ಸುಖ ಆಗಲಿಕ್ಕಿಲ್ಲ. ಸಾಧಾರಣ ಒಂದು ಮಧ್ಯ ವಯಸ್ಸಿನ ನಾರೀಮಣಿಯನ್ನು ಕಂಡಾಕ್ಷಣ ನಿನಗೆ 40 ಆಯ್ತ, ನಿನ್ನನ್ನು ಕಂಡಾಗ 16 ಹಾಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಆ ನಾರೀಮಣಿಗೆ ಎಷ್ಟು ಸಮಾಧಾನ ಆಗಲಿಕ್ಕಿಲ್ಲ. ಕೃಷ್ಣವರ್ಣದ ನಾರೀಮಣಿಯನ್ನು ನೀನು ಕಪ್ಪಾದರೂ ಎಷ್ಟು ಲಕ್ಷಣ ಇದ್ದಿ ಅಂತ ಕೇಳಿದ್ರೆ ಎಷ್ಟು ಸಮಾಧಾನ ಆಗ್ಲಿಕ್ಕಿಲ್ಲ. ಹಾಗೆಂದು ಇವಳು ಕುರೂಪಿಯರುವಲ್ಲ, ಇವಳು ಸುರ ಸುಂದರಿಯೇ ಸರಿ, ಹೊಗಳುವುದಕ್ಕೆ ನನಗೆ ಶಬ್ದ ದಾರಿದ್ರ್ಯ ಉಂಟಾಗಿದೆ. ಆದರೂ ಪ್ರಯತ್ನಿಸಿ.

0: ಮಾತನಾಡಬೇಕಾಗಿದೆ.
1: ನನ್ನ ಮಾತಿಗೆ ಪ್ರತಿಕ್ರಿಯೆ ಇರಬಹುದು ಎನ್ನುವ ಹಾಗೆ ಕೆಲವು ಸಂಖ್ಯೆಗಳಿಂದ ನಾನು ಅರ್ಥ ಮಾಡಿಕೊಳ್ಳಬೇಕು. ರೊಟ್ಟಿ ತಟ್ಟಿ ಅಭ್ಯಾಸ ಉಂಟು ಇವರಿಗೆ, ಜಲದೋಷ ಉಂಟು. ನೀನು ನೆಲವನ್ನು ಗೀಚುವುದಲ್ಲ, ನನ್ನ ಎದೆಯನ್ನೇ ಗೀಚುವುದು. ಪ್ರತಿಕ್ರಿಯೆ ಕಾಣಿಸುತ್ತಾ ಇದೆ, ಹಾಗಿದ್ರೆ ಮಾತನಾಡಬೇಕು. ಹೇಗೆ, ಇವಳು ಹೆಣ್ಣಲ್ಲ,
2: ಮತ್ತೆ
1: ದೇವರಾಣೆ ಹೆಣ್ಣಲ್ಲ, ಇವಳು ಅಯ್ಯೋ.

0: ಸ್ವರ ಸ್ವಲ್ಪ ದಪ್ಪ ನಮ್ಮದು, ಪ್ರಯತ್ನಿಸ್ತೇನೆ ಅವನಿಗೆ ಹಿತವಾಗಿ ಕೇಳಿಸಬೇಕು.
1: ಓ ಲಾರಿ ಬಳಿ, ಓ ಸುಂದರಾಂಗಿ,
0: ಕೇಳಿಸುತ್ತಾ ಇಲ್ಲ.
1: ಭೇದ ಬಿಜ್ಜ ಗಭ್ರಮ್ಮ ಎಲ್ಲವನ್ನು ಇವಳಿಗೆ ಕೊಟ್ಟಿದ್ದಾರೆ, ಕಿವಿ ಮಾತ್ರ ಕೇಳಿಸುತ್ತಾ ಇಲ್ಲ.
0: ಏನಾದರೂ ಒಂದು ದೋಷವನ್ನು ಮಾಡಿಯೇ ಮಾಡ್ತಾನೆ, ಕಿವಿ ಕೇಳಿಸುವುದಿಲ್ಲ ಎಂದಾದ ಮೇಲೆ ಇವಳಿಗೆ ಬಾಯಿ ಬರುವುದಕ್ಕೂ ಸಾಧ್ಯತೆ ಇಲ್ಲ.
1: ಹಾಗಿದ್ರೆ ಏನು ಮಾಡೋಣ?
0: ಕಣ್ಣು ಕಾಣಿಸ್ತಾ ಇದೆ ಯಾಕೆ
2: ಅಲ್ಲ
0: ಅಂತಾದ್ರೆ ಈ ಕಾಣಿಗೆ ಬರುವುದಕ್ಕೆ ಸಾಧ್ಯವಿಲ್ಲವಾಗಿತ್ತು.
1: ಹಾಗಿದ್ರೆ
0: ನನ್ನ ಪ್ರೇಮ ನಿವೇದನೆಯನ್ನು ನಾನು ಅಭಿನಯದ ಮೂಲಕ ಅವಳಿಗೆ ತೋರಿಸಿ ಬಿಡ್ತೇನೆ. ಮೊದಲಾಗಿ ಒಂದು ಮುತ್ತನ್ನು, ಒಂದು ಚುಂಬನವನ್ನು ಗಾಳಿಯಲ್ಲಿ ಹಾರಿಬಿಡ್ತೇನೆ.
2: ಆಹಾ,
0: ಇವಳಿಗೆ ಅರ್ಥವೇ ಆಗಲಿಲ್ಲ. ಹಾಗಿದ್ರೆ ಏನು ಮಾಡೋಣ? ಇದು ನನ್ನ ಪ್ರಣಯದ ಸಂಕೇತ, ಇದನ್ನೇ ಹಾರಿಸಿ ಬಿಡ್ತೇನೆ. ಬ್ರಹ್ಮದೇವರಿಗೆ ಸಾವಿರ ನಮಸ್ಕಾರ. ಇವಳಿಗೆ ಬಾಯಿಯೂ ಬರ್ತದೆ, ಕಿವಿಯೂ ಕೇಳುತ್ತದೆ, ಕಣ್ಣು ಕಾಣಿಸ್ತದೆ, ಸಂತೋಷವಾಯಿತು.
3: ನಿನ್ನಷ್ಟಕ್ಕೆ ನೀನು ತರ್ಕ ಮಾಡಿದ್ದ, ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ ಅಂತ ಹೇಳಿ.
0: ಏನು ಪ್ರತಿಕ್ರಿಯೆ ಇರಲಿಲ್ಲ ಆದ ಕಾರಣ.
3: ಹಾಗಲ್ಲ, ಮತ್ತೆ ನೀವೆಲ್ಲ ನಮಸ್ಕಾರ ಕೊಟ್ಟು, ಅದು ಬೇರೆ ಯಾರಿಗಾದ್ರೂ ನಮಸ್ಕಾರ ಆದ್ರೆ ಮತ್ತೆ ನಾವು ಹಿಂದೆ ತಿರುಗಿ ಮುಂದೆ ತಿರುಗಿ ಎಲ್ಲ ನೋಡುದು ಯಾಕೆ?
0: ಬೇರೆ ಯಾರು ಇಲ್ಲ, ನೀನು ಅವರೊಳೇ ಇರುವುದು. ಆದ ಕಾರಣ ನಿನ್ನೇ ಕುರಿತು ಮಾತನಾಡ್ತಾ ಇದ್ದೇನೆ.
3: ನನ್ನಲ್ಲಿ ಮಾತಾಡಿದ?
0: ಹೌದು.
3: ಓ ಏನು
0: ನಾರಿಮಣಿ,
3: ಏನು
0: ಓ ಸೌಂದರ್ಯದ ಕಣಿ,
3: ಓಹೋ,
0: ಇದುವರೆಗೆ ನಿನ್ನಂತಹ ಹೆಣ್ಣನ್ನು ನಾನು ಕಂಡವನಲ್ಲ.
1: ದಟ್ಟವಾದಂತಹ ಅರಣ್ಯ, ಎಂಟದೆಯ ಭಂಟರಿಗೂ ಕೂಡ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ.
3: ನೀನು ಬಂದಿದ್ದಿ,
0: ನಿನ್ನನ್ನು ಕಂಡಾಕ್ಷಣ ನನ್ನಷ್ಟಕ್ಕೆ ನಾನು ಹೋಗುವುದು ಸರಿಯಲ್ಲ, ನಿನ್ನನ್ನು ವಿಚಾರಿಸಬೇಕು, ನಿನಗೆ ಒಂದು ವ್ಯವಸ್ಥೆ ಮಾಡಬೇಕು.
3: ವ್ಯವಸ್ಥೆ
0: ಯಾಕೆ ಹೇಳಿದ್ರೆ, ಕಾಡಿನಲ್ಲಿ ಒಬ್ಬಳೇ ಹೆಣ್ಣು ಇರುವುದಲ್ವಾ?
3: ಹೌದು.
0: ನಾನು ವ್ಯವಸ್ಥೆ ಮಾಡದೇ ಇದ್ರೆ ನಾಳೆ ನಮಗೆ ಸುದ್ದಿ ಬಂದಿತ್ತು.
3: ಹೇಗೆ?
0: ನಮ್ಮ ರಾಜ್ಯದಲ್ಲಿ ಒಂದು ಶಬ್ದ ಇದೆ.
3: ಯಾವುದು?
0: ಅವ ಚಿವುಟಿದ, ಅವ ಮೀಟಿದ ಅಂತ ಹೇಳಿ. ಹಾಗೇನಾದ್ರೂ ಸುದ್ದಿ ಬಂದ್ರೆ ನಮಗೆ ಕೇಳುವುದಕ್ಕೆ ಕಷ್ಟ ಸಾಧ್ಯವಾದೀತು.
3: ನೀನು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ
1: ಅಂದ್ರೆ ನಾರಿಯನ್ನು ಶೋಷಣೆ ಮಾಡುವಂತಹ ಸಮಾಜ.
0: ಆದ ಕಾರಣ ನಾನು ಜಾಗೃತನಾದೆ.
3: ಓ, ನನ್ನ ರಕ್ಷಣೆಗೆ ನೀನೀಗ ಮುಂದಾದದ್ದ?
0: ನಿನ್ನ ಮರ್ಯಾದೆಯ ಬಗ್ಗೆ ನನಗೆ ಕಾಳಜಿ.
3: ಓಹೋ,
0: ನಾರಿಮಣಿ,
3: ಏನು
0: ಯಾರು ನೀನು? ಒಬ್ಬಳೇ ಈ ದಟ್ಟವಾದಂತ ಅರಣ್ಯಕ್ಕೆ ಬಂದಿದ್ದಿ. ನಿನ್ನ ಅಪ್ಪನಾರು ಅಮ್ಮನಾರು, ಹೆಸರೇನು, ಯಾವ ಊರಿಂದ ಬಂದವಳು, ಯಾಕಾಗಿ ಬಂದವಳು, ಎಲ್ಲಾ ವಿಚಾರಗಳನ್ನು ಹೇಳಬಹುದೇ?
3: ನನ್ನ ಪರಿಚಯ ಬೇಕಾ? ಮುಂಚಿತವಾಗಿ ನೀನು ಯಾರು ಅಂತ ಆಗ್ಬೇಕಲ್ಲ.
1: ಯಾರಯ್ಯಾ?

0: ಮಾತು ಎನ್ನುವಂತ ಮುತ್ತು ಉದುರಿ ಹಾಳಾಗುವುದು ಬೇಡ, ವ್ಯರ್ಥವಾಗುವುದು ಬೇಡ ಎನ್ನುವ ಕಾರಣದಿಂದ ಬಂದ.
1: ಹಾಗೆಲ್ಲ ಹೆದರಿಸಬಾರ್ದು ಹೆಣ್ಣು ಮಕ್ಕಳನ್ನು.
0: ಭಯವಾಯ್ತೆ
1: ಮತ್ತೆ ನಿನ್ನ ಮುತ್ತು ಹೆಕ್ಕುವಂತ ಕೆಲಸದಲ್ಲಿ ನಾನೀಗ ಸತ್ತು ಹೋಗುತ್ತಿದ್ದೆ.
0: ಭಯ ಪಡಬೇಡ
1: ಅಯ್ಯ, ನನ್ನ ಪರಿಚಯವನ್ನು ಕೇಳುತ್ತಾ
0: ಇದ್ದೀಯ,
1: ಬಹಳಷ್ಟು ಹೊಗಳೋದಕ್ಕೆ ಆರಂಭಿಸಿದೆ.
0: ಸರಿ
1: ತಪ್ಪಲ್ಲ ಬಿಡು, ನನ್ನಂತಹ ಹೆಣ್ಣನ್ನು ಕಾಣುವಾಗ ಎಂತಹ ಗಂಡ ಆದ್ರೂ ಕೂಡ ಹೊಗಳಲೇಬೇಕು.
0: ಕಡಿಮೆ ಆಯ್ತು ನಾನು ಹೇಳಿದ್ದು.
1: ಹೌದಾ, ಹೆಚ್ಚಾದ್ರೆ ಸಮಯ ಹೆಚ್ಚಾಗುತ್ತದೆ, ಇರಲಿ. ಆದ್ರೆ ಪರಿಚಯ ಕೇಳುತ್ತಾ ಇದ್ದೀಯ, ಊರು ಯಾವುದು, ಹೆಸರೇನು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದೆ, ಹೋಗುವುದು ಎಲ್ಲಿಗೆ, ಹಾಗೆಲ್ಲ ಹೇಳಲಿಕ್ಕೆ ಆಗುತ್ತದ? ಹೆಣ್ಣು ಮಕ್ಕಳಿಗೆ ನಾಚಿಕೆ ಎನ್ನುವಂತಹ ತಡೆಗೋಡೆ ಒಂದಿರುತ್ತದೆ, ಆ ತಡೆಗೋಡೆಯನ್ನು ಬಿಟ್ಟು ಬರ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಪರಿಚಯ ಮೊದಲಾದ್ರೆ ನಾನು ಮತ್ತೆ ನನ್ನ ಪರಿಚಯವನ್ನು ಹೇಳಿಕೊಳ್ಳಬಹುದು. ಅದಕ್ಕೆ ಕೇಳುದು, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಊರು ಯಾವುದು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುದು, ಯಾಕಾಗಿ ಬಂದೆ.
0: ಪರಿಚಯ

0: ಹೇಳ್ತಾರೆ.
1: ಪ್ರಪಂಚಕ್ಕೆ ನಾನು ಸಿಂಹನಿದ್ದೇನೆ
2: ಅಂದ್ರೆ
1: ವೀರನಿದ್ದಾರೆ ಧೀರನಿದ್ದಾರೆ.
2: ಅದು ಹಾಗೆ ಎಲ್ಲರೂ ಹೇಳಿಕೊಳ್ಳಿ, ನಾನು ವೀರ ನಾನು ಧೀರ ಅಂತ ಹೇಳಿ
1: ಕೇಳು ಕೇಳು.
2: ನಾಲ್ಕು ಜನ ಬಂದ್ರೆ ಗಟ್ಟಿಯವರು ಬಂದ್ರೆ ನೀನು ಮತ್ತೆ ಓಡಬೇಕು.
1: ಕೇಳು ಕೇಳು.
2: ಹೇಗೆ
1: ಕೈಲಾಸ ಗೊತ್ತಿದೆ ಅಲ್ಲ, ನೀನೇನು ಮಾಡುವುದು
2: ಅಲ್ಲ ಎತ್ತ ಹೇಳಿದ್ದು.
1: ನೀನು ನಗಾಡುವುದು
2: ಮತ್ತೆ ನಿನ್ಗೆ ಹೇಗೆ ಕೇಳಿದ್ರೆ
1: ಕೈಲಾಸ
2: ಅಲ್ಲ ನಿನ್ನ ಪರಿಚಯವನ್ನು ಕೇಳಿದ್ದೆ ನಾನು. ನನ್ನ ಕೈಲಾಸ ಪರಿಚಯ
1: ಅದು ಪೀಠಿಕೆ.
2: ನಿನ್ನ ಪೀಠಿಕೆ ಕೈಲಾಸದಿಂದಲ್ಲ?
1: ನಮ್ಮದು ಪೀಠಿಕೆ ಮಾತ್ರ ದೊಡ್ಡದು,
2: ಮತ್ತೆ
1: ವಿಷಯ ಬಹಳ ಕಡಿಮೆ.
2: ಹಾಗೆ
1: ಕೈಲಾಸದ ಒಳೆಯ ಪರಮೇಶ್ವರ ಗೊತ್ತಲ್ಲ?
2: ಅಯ್ಯೋ ಪರಮೇಶ್ವರ ದೇವರು ಎಲ್ಲರಿಗೂ ಗೊತ್ತುಂಟು.
1: ಮಕ್ಕಳೆಷ್ಟಿದ್ದಾರೆ ಗೊತ್ತಲ್ಲ?
2: ಹೌದು.
1: ಮತ್ತೆ ಯಾರೆಲ್ಲ ಹೇಳು?
2: ಇದು ದೊಡ್ಡ ಹೊಟ್ಟೆವನಿದ್ದಾನೆ
1: ಗಣಪತಿ.
2: ಇಲ್ಲ ನಿನಗೆ ದೊಡ್ಡ ಸೊಂಡಿಲು ಇಲ್ಲ ಇಲ್ಲ. ಆಮೇಲೆ ಆರು ಮಗ ಇದ್ದಾನೆ.
1: ಆರು ಮುಖ ಇದೆಯಾ?
2: ಆರು ಮುಖ ಇಲ್ಲ,
1: ನನಗೆ ಕಾಣಿಸುವುದಿಲ್ಲ. ಉಂಟ ಅಂತ ಮುಖ ತಿರುಗಿಸಿದ್ರೆ ತಲೆಯು ತಿರುಗುತ್ತದೆ.
2: ಹೌದೌದು.
1: ಇಲ್ಲಲ್ಲ ಈ ಬದಿಯಲ್ಲಿ
2: ಇಲ್ಲ, ತಲೆಯಲ್ಲಿ ಕೋಡಿ ಇಲ್ಲ, ನಂದಿ ಅಲ್ಲ. ಆಮೇಲೆ ಈಗ ಗೊತ್ತಾಯ್ತು ನನಗೆ, ಹಣ್ಣು ಕೆಂಪಗಾಗಿ ಉಂಟು, ದೊಡ್ಡದು ಉಂಟು. ನೀನ್ ಅವನೇ ವೀರಭದ್ರ?
1: ವೀರಭದ್ರನಿಗೂ ನನಗೂ ಸಾಮ್ಯತೆ ಇದೆ. ಹಾಗೆಂದು ನಾನು ಭದ್ರೇಶನು ಅಲ್ಲ.
2: ಮತ್ತೆ
1: ಆಮೇಲೆ ಹುಟ್ಟಿಕೊಂಡವ ಮುಂದುವರಿಸು.
2: ಹೇಗೆ
1: ಗೊತ್ತಿಲ್ವ ನಿನಗೆ?
2: ಇಲ್ಲ.
1: ಆಮೇಲೆ ಯಾರು ಹುಟ್ಟಿಕೊಂಡು?
2: ಆಮೇಲೆ ಯಾರು ಹುಟ್ಟುದು ಸುಮ್ಮನೆ?
1: ಇಲ್ಲಿಗೆ ಧರಿಸುವಂತಹ ಭಸ್ಮದಲ್ಲಿ ಹರಳೊಂದು ಸಿಕ್ಕಿತು, ಕೈಲಾಸ ಪರ್ವತದ ಕೆಳಗೆ ಬಿಸಾಡಿದ, ಅಲ್ಲಿ ನಾನು ಹುಟ್ಟಿಕೊಂಡೆ. ನೀನೇನು ಮಾಡ್ತಾ ಇದ್ದಿ?
2: ಎಂತದ್ದು?
1: ನೀನು ಮಗುದ?
2: ಮತ್ತೆ ಕಸವ ಇದು,
1: ತಾತ್ಸಾರ ಮಾಡಬೇಡ.
2: ಕಸದಲ್ಲಿ ಹುಟ್ಟಿದ್ದು ಮತ್ತೆ ಎಂತದ್ದು?
1: ಈ ಕಸದಲ್ಲಿಯೂ ರಸ ಇದೆ,
2: ಮತ್ತೆಂತದ್ದು?
1: ಅದನ್ನು ನೀನು ಅರ್ಥೈಸಿಕೊಳ್ಳಬಹುದು.
2: ಒಂದು ಭಸ್ಮದಲ್ಲಿ ಹರಳು ಸಿಕ್ಕಿದ್ದು, ಅದರಲ್ಲಿ ಹುಟ್ಟಿದ್ದು ಮತ್ತೆ ಕಸವೇ.
1: ಆದ ಕಾರಣವೇ ಪರಮೇಶ್ವರ ಭಸ್ಮಾಸುರ.
2: ಭಸ್ಮಾಸುರ ಸತ್ತೇ ಹೋಗಲಿ ಅಜ್ಜಿ, ಮಣ್ಣು ಕಿತ್ತು ಹೋಗಲಿ ಅಜ್ಜಿ.
1: ನಿನ್ನನ್ನು ಕಂಡ ಮೇಲೆ ಜೀವಿಸಬೇಕು ಎನ್ನುವ ಆಶೆ ನನಗೆ ಹುಟ್ಟಿದೆ. ಇಷ್ಟು ಬೇಗ ಸತ್ತೇ ಹೋಗು ಅಂತ ಹೇಳಿದ್ರೆ?
2: ಅಲ್ಲ ನಾನು ಹಾಗಲ್ಲ ಹೇಳಿದ್ದು, ನನ್ನ ಬುದ್ಧಿಗೆ ನಾನು ಬೈಕೊಂಡದ್ದು.
1: ಸರಿ,
2: ಭಸ್ಮಾಸುರ ನಿನ್ನ ಹೆಸರು ಕೇಳಿದ್ದೇನೆ.
1: ನಾನೇ ಭಸ್ಮಾಸುರ. ಈಗ ನೋಡಿದ್ದು ನಿನ್ನನ್ನು
2: ಸಾರ್ಥಕ ಆಯ್ತು.
1: ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿಕೊಂಡ,
2: ಮತ್ತೆ ನಾವೆಲ್ಲ ಕೆಟ್ಟ ಅಪ್ಪ ಅಮ್ಮನಿಗೆ.
1: ಅಲ್ಲ ನನ್ನ ವಿಷಯ ಹೇಳಿದ್ದು, ನಿಮ್ಮದು ನನಗೆ ಅಗತ್ಯ ಇಲ್ಲ.
2: ಅಲ್ಲ ನಮ್ಮದು ಹಾಗೆ.
1: ಆದ ಕಾರಣ ನೀನು ಯಾರು ಎನ್ನುವ ವಿಚಾರವನ್ನು ಹೇಳು.
2: ನನ್ನ ಪರಿಚಯ ಬೇಕು.

ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇಂಚಾಂದಿ ಎನ್ನುದು ಜ ರಚನೆ ಬುಕ್ಕ ನಿರ್ದೇಶನ ಕುಸುಮಾಕರ್ ಕೊಟ್ಟಾರ. ಪಾಲ್ಪಡೆಯು ನಕಲು ಬೋಜ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ರಾಜ ರೋಷನ್ ಕುಲಶೇಖರ, ರಾಮಯ್ಯ ಕುಸುಮಾಕರ್ ಕೊಟ್ಟಾರ, ಸೀತಾರಾಮ ಶ್ರೀಪತಿ ಕಲಂಬಾಡಿ, ಅಪ್ಪು ರಾಕೇಶ್ ಕೊಟ್ಟಾರ, ವಕೀಲರಾದ ಜಯಪ್ರಕಾಶ್ ಎಕ್ಕೂರ್, ಸಂಪ್ರೀತ ಬಿಂದಿಯಾ ಕುಲಾಲ್. ಶೀರ್ಷಿಕೆ ಗೀತೆ ಗಾಯನ ಅಭಿಷೇಕ್ ಶೆಟ್ಟಿ, ಸಂಗೀತ ಪ್ಯಾಟ್ಸನ್ ಪೆರೆರಾ, ಸಂಕಲನ ರೋಷನ್ ಕುಲಶೇಖರ. ಒಂದು ರೇಡಿಯೋ ಸಾರಂಗದ ಪ್ರಸ್ತುತಿ ತುಳುನಾಟಕ ಇಂಚಾಂದಿ ಎನ್ನುಜ ನೆತ್ತ ರಡ್ನೆಗ್ಗೆನ ಇತ್ತಕೆನ್ಗ.
1: ಒಂದು ಅಂಚ ಪೂರ ಸಂಗತಿ ಸೀತಾರಾಮ, ಪನಿಯರ ಬಂದ ತಿನಿಯರ ಮುಟ್ಟಜ್ಜಿಯ.
2: ಒಂದು ರಾಮಾಯಣ
1: ದಾದ
2: ಎಲ್ಲಂಜಿ ಬಂದಾಗ ಇರಗೊಂಜಿ ಎಡ್ಡೆ ಮೈಪಿ ಮತ್ತೊಂದು ಬರ್ಪೆ
1: ಮೈಪು ಎಂಕ್ ನೆಕ್ಕಿಯ ಎಂಕ್ ಸೀತಾರಾಮ
2: ಮೈ ಪತ್ತಿಯ ರಾಮಾಯಣ
1: ಬಕ
2: ಮೈಪೆ ಮೈಪೆ ಕೋರಿ ಬಂಡಿನಿ ಇರೊಂಜಿ ಬೇಲೆ ಮಲ್ಕೊಡು.
1: ಎದ್ದಿನ ಬೇಲೆಯ
2: ಹಿಂದೆ ಅಕ್ಲೆಗೆ ಬಿನ್ನಿ ಪನೊಚ್ಚಿ ಒಂಜಿ ರಡ್ಡು ಸಾರ ಕೊರ್ಲೆ ರಡ್ಡು ದಿನೊಟ್ಟು ಕೋರಿ ಇರ್ರ ದೊಂಪದಡಿಟ್ಟು ಗುಂಟೋಡು ಕಟ್ಟುಪಾಡು.
1: ಎಂಟ ಬೆಡ್ಡ ಜಾತಿ ದತ್ತ ಇದು ತೂತತ್ತ ಹೋರ ಸೀತಾರಾಮ ಐದು ಒಂದು ಸಾರ ರಡ್ಡು ಸಾರ ಪತ್ತೊಂದು
2: ಒಂದು ಕಾಸು ತಿಕ್ಕಂಡತ್ತ ನನ್ನ ತಡ ಮಲ್ಪುಂದಾಯೇ ಯಾನ್ ಬರ್ಪೆ.

0: ರಾಮಾಯಣ
1: ಅಲೆ
0: ಅಲೆ ಅವಳು ರಡ್ ಜನ ಏರಾ
1: ಓಲು
0: ಓಲಾ ಮಿನಿ ಡೊನೇಷನ್ ಬೈದಿನ ತೂಲೆಗೆ ಒಂದು ಯಾನ್ ಬರ್ಪ
1: ಅಕ್ಕಲು ಡೊನೇಷನ್ ಬೈದಿಲ್ಲ ತೋರ್ಬಿಂದ ಯಾನಿಕ್ ಅವ ಎನ್ನ ಬುಡಾರದ ಕುಲತ್ತಯ ರಾಜಲ ಭೋಜಲ
0: ಓ
1: ಮಿನ್ನ ಒಂದು ನೆನಪು ಶಕ್ತಿ ಹೋದು ಮಾರ ಎಂಕ ಸುಖ ಇದೆಯ ನಿನ್ನ ಮಂಡ ಗೊಂದು ದಂಡಪೇಡು ಬುಡಿಯಡ ಮುಂಡ ಸೀತಾರಾಮ ನಿನ್ನ ಏಳು ಜನ್ಮದ ತುಂಬುದಲ್ಲ ನೆನಪು ಬರಡು ನಿಕ್ಕು ಯಾವ ಎಂಕು ಮಂಡ ಮಂತ ಹಾಲು ಮಲ್ಪಾರ

0: भोजन ओ भोजन
1: राधे राधे राजरे
0: ಎಂಚಿನಾ ನೀವು ಪರವನ ತಾಳ ಮದ್ದಲೆ ನೋಡೋದು ಹೋಗು ಹೋಗು ಒಳಗೆ ಹೋಗು ಬನ್ನಿ ಬನ್ನಿ ಧನಿ ನಮಸ್ಕಾರ ಹೇಗಿದ್ದೀರಾ ಹುಷಾರಿದ್ದೀರಾ
2: ನಿನ್ನ ಕನ್ನಡ ಅಲ್ಪನೇ ಪೀಲಮಾರ ಎಂಕು ತುಳುಟು ಬಾಡಯ್ಯಪ್ಪ ಕೊರ್ಪ ಬನ್ನು

0: ಆತ್ಮೀಯರಾದು ಎಲ್ಲರ ಸಾರ ರೂಪಾಯ ಅವಡು ಮಾಡಯ ಎಪಕೊತ್ಪಯ.
1: ತುಂಬೆ ಮಗ್ಗೆ ಪೋಯ್ ಈ ಸರಿ ಅಲಕ್ಕ ರಿಕ್ಷಾ ಮಾರು ಏನಂದು.
2: ಧನಿ ಧನಿ ಎಂತ ಗೊತ್ತಾ,
0: ಯಾರು ವರ ಬಂದಯ್ಯ ಬೆಂಕ ಕನ್ನಡ ಅರ್ಥ ಬುದ್ ಬಂದು ಇತ್ತು ತುತ್ತು ತುಲುಟ ಬಾಸ್ತರು.
2: ತೂಲೆ ರಾಮಯ್ಯ ಎಷ್ಟು ದಿನ ಅಂಡ್ ರಿಕ್ಷಾ ಉಳೈ ಉಂಟು ಬಿನಿಯರೆ ಪೋಯರಲ್ಲ ಪೂಜಿ ಬಾಡ ಎಲ್ಲಿಂದ ಕೊರ್ಪಿನಿ ಪಣ್ಲಿಗೆ.
0: ಬೆಂಕು ಅವು ಮತ ಪೂಜಿ ಮಾರಾಯ ನಿಕ್ಕು ಎಂಪಿನ ಬೋಟಾಂಡ್ಲ ಮಲ್ಪುಲ ಇರುವರಪ್ಪ ಬೆಂಕಿ ಎಲ್ಲರ ಈ ಕೊರೋಡು ಕೊರೋಡು ಎಂಕು ಎಂಕು ಬೋಡುತ್ತೆ.
2: ತೂಲೆ ದನಿ ಎಂಕು ಎರಡು ದಿನ ಟೈಮ್ ಕೊರ್ಲೆ ಎನ್ನ ಡ್ಯಾಡಿ ಎನ್ಮ ಸಾವಿರ ಕಡಪೋಯ ಬಂತೇರ್ ಬತ್ತಿ ಪೆಟ್ಟಿಗೆ ಕೊರ್ಪೆ ಆವಂದೆ
0: ಅಂತಯ್ಯ ಎನ್ನ ಬೆಕಾಡಿದ್ದು ಶುರುವಾತ ಮಾರ ಕೈ ಕಿನ್ಮಾರ.
2: ರಾಮಯ್ಯನ ನಾನು ಈಗ ಏತ ಕಾಸು ಬಾಕಿ ಆವಡು.
0: ದಾದಯ್ಯ ರಾಜು ನಿಕ್ ಬರ ಬಣ್ಣ ಅರ್ಥ ಪೂಜಯನ್ ಎಕಡ್ ಬಣ್ಣ ಸರ್ ಆವಡುಂಟು
2: ಅಂಚಾಂಡ ನನ್ನ ಪಪ್ಪ ಎನ್ಮ ಸಾವಿರ ಕಡಪುಡುವೆ ಅವೇನಿರೇ ಕೊರ್ಪೆ ಅಪಗ ಈ ರೆಂಕ್ ಎಷ್ಟು ಪಿರ ಕೊಡಬೇಕು.
0: ಎಂತ ಬಂಡ
2: ಈ ರೆಂಕ್ ಎಷ್ಟು ಪಿರ ಕೊಡಬೇಕು.
0: ಅಪಗಾಂಡ ಈತ ಎನ್ಮ ಸಾರ ಕೊರಿಯಾಡ ಐನೂರು ಪಿರ ಕೊಡೋಡು ಅಂದ
2: ಎಂಕೀರಿ ಏತಾವೋಡು
0: ಬರ ಬಂದತಯ್ಯ ಬಿ ಎನ್ಮ ಸಾರ ಪಂದ ಬ್ಯಾನಿಕ್ ಐನೂರು ಪಿರ ಕೊಡೋಡು
2: ಅದು ಪಾಯಿಂಟ್ ಈಗ ನನಗೆ ಐನೂರು ಎಪ್ಪ ಕೊರ್ಪರ್ ಪಂಡ್ಲೆಗೆ
0: ಕೊರ್ಪ ಮಾರಯ್ಯ ಯಾನ್ ತಾನೆ ಬಲಿಪುವನಯ್ಯ ರಾಜ
2: ಕೊರ್ಕ ಬಂಡ ಏಪ ಕೊರ್ಪುನಿ ಎನ್ನ ಕಾಸಿಗೆ ಬಿಲೇನೆ ಇಲ್ವಾ. ನೀವು ಏನು ಬೇಕಾದ್ರೂ ಮಾಡಿ ಎಂಕಿತ್ತೆ ಐನೂರು ಬೋಡೇ ಬೋಡು.
0: ನಿಮ್ಮ ಎಂಪಿನಯ್ಯ ಮುಂದು ಲೆಕ್ಕ ಬರ ಎನ್ಮ ಸಾರ ಐನೂರು ಎನ್ಮ ಸಾರ ಪನ್ನೊಂದುಲ್ಲ ನಿನ್ನ ಲೆಕ್ಕ ನಮ್ಮ ಮಂಡ ಬಿಂಗರ ಅಂತ ಬೋಡಿಯ
2: ಎಂಕಿತ್ತೆ ಐನೂರು ರೂಪಾಯಿ ಬೋಡೇ ಬೋಡು ಈರೇನ ಓವರ್ ಆಕ್ಟಿಂಗ್ ಬೋರ್ಚಿ
0: ಚಕ್ಕು ವ್ಯಾಧಾನಯ್ಯ ಆತ ಮಲ್ಲಲ್ಲ ಪಟ್ಟಿಂಗೇನಯ್ಯ ಪುರಾರದ ಕಲ್ಲ ಕಾಸು ಬತ್ತಾರ ಅಂದಯ್ಯನು ಐನೂರು ರೂಪಾಯಿ ತುಂಬಾರಿ ಬಂತಾಗ ಅಂಟಾಂಡು ನಿಕ್ಕಲು.

0: ರಾಜೇಂಚಲ ಬದುಕಿಯ ಮಾರೆ ಯಾನ್ ಪೋಪಿನ ಎಡ್ಡೆ ನಂದು ಇಜಿನ ಈ ಪರಬೇನ ಮಂಡೆ ದಿನೀರುಂಡಿತ್ತೆ
1: ಭೋಜ ಬಡಕಿಯ ಬಲಿಪುನು ದಯ ಭೋಜ ಈ ಬಡಕಿಯ ಬಲಿಪುನು ಎಲ್ಲ ಬೇರೆ ಬಾತಂ ಬರ್ತಾರಯ್ಯ
0: ಪರಬೆ ತೂದಲ ಮಾರೆ ಅಯ್ಯೋ ಈ ಪರಬೆ ಕೇನು ಹಿಡಿದು ಕೊಂಚ ಐಡಿಯಾ ಮೇಲೆ ಪೊಟ್ಟು
1: ದಾದಯ್ಯ ಭಿನ್ನಾತೆಗ ಮಂತ್ರ ಬಾಡಂದಲ್ಲಯ್ಯ
0: ಡೇ ರಾಮಾಯಣ ಇರಡ ಒಂದ್ ಸಾವಿರದ ಚಿಲ್ಲರು
1: ಬಾಡಾಯ್ ಕೇಮ್ನಾಗ ಬೋಲಿಪುವಯ್ಯ ನಿನ್ನ ಬಂದ ತಾರ ಬಲ್ತು ಬತ್ತಿದೀಯ
0: ಡೇ ಇರಡ ಗುಡ್ಡಪ್ಪೆ ಮಾತ ಬುರ್ಚಿ ಚಿಲ್ಲರ ಜಿನ ಪಣ್ಲೆ ಯಾನ್ ಪೇರ್ದ ಅಂಗಡಿ ಬೋದು ಬರ್ಪೆ
1: ಕೋರ್ದಪಟ್ಟ ತಿಮ್ಮಯ್ಯನ ಮಗೆ ರಾಮಯ್ಯೇ ಆತ್ವಜಿ ಪಪ ಪಪ ಪಪ ಪಟ್ಟಿಗೆ ಬಂದರ ಯಾರ ನಿಖಲು ಅಂದಯ್ಯ ಪಾತ ನಗದ್ದ ಅಲತ ನಮ್ಮಂತ ಪಾತರವ ತುಂಬಿ ಬಿರ ಮಲ್ತ ತುಂಬ ಮಾತಾರಡು ಒಂದು ಸಾರದ ತಿಲ್ಲರತ್ತ ಬೆತನು ಬೆತನು ತಮ್ಮ ನದಲಗೆ ತಗೆಂಬು ಮರ ನೋಡು ಬರ್ಪರ
0: ಕೊರ್ಲೇವರ ಎಂಚಿನೇರಿ ಈ ಜನ ಪಾರಪ್ಪೆ ಕಾಸು ಕೊರಲಿಲ್ಲ ನರ್ಗು ನೂದು ಇರ್ನೂದು ಐನೂದು ಸಾರ ಇದು ರಾಮಾಯಣ ಸಮಂಡಿ ಸಮಂಡಿ ಇದು ಇರ್ನ ಮಲ್ಲ ಉಪಕಾರ ಅಂಡ್ ಪೇರ್ದ ಅಂಗಡಿಗೆ ಪೋಪಿನ ಒಂಜು ಒರಿಂಡು ಆಟಿ ತಿಂಗಳು ಯಾನೇನು ಇಲ್ಲಡೆ ಬಪ್ಪಿನಿ ಬಗೋಡೆಗ
1: ಒಂದು ಸಾರ ಬೇರೆ ಕೊಪ್ಪಿನಿ ಅಂಕ ಒಂದು ಸಾರ ಬಂಡು ಅನ್ನ
0: ಏನೇ ಒಂದ್ ಸಾರ ಒಂದ್ ಸಾರದ ನೋಟು ಬ್ಯಾನ್ ಆತಿನೈತೆ ಆ ಒಲ್ತಿ ಯಾನು ಕೊಪ್ಪಿನಿ ರೀ ಒಂದು ಸಾರದ ನೋಟು ದೀವಂಡ ಉಲಾಯಿ ಕುಲ್ಲೋಡವ್
1: ನಿನ್ನ ತಿಂಗಳ ಬೇರೋಡು ಮಾರಾಯ ಬೆನ್ನ ಬಂದಿರ್ತಾರ ಬೋಯ್ತೇಬೋಲು
0: ರೇ ರಾಮಯ್ಯನ ಇದಾಲ ಮಂಡೆ ವೆಚ್ಚ ಮಲ್ಪಡ್ಸಿ
1: ಬಗಸಾದ ಮಲ್ಪನು
0: ಇರೇಗೆ ಒಂದ್ಸಾರತೆ ಒಂದ್ಸಾರ ಬಡನು ಕೊರ್ಪೆ ಬೊಕ್ಕ ಏನಂದೂರ್ರೆ ಬಲ್ಲಿ ಇರಡ ಒಂಜಿ ಸಾರ ಉಂದು ಪಂದಿಯರಗಂಡ ಗೊತ್ತಾಂಡ ಇರ್ನ ಬೇತೆ ಕಾಸಲ ಮಾಯಕ್ಕಾವು ಬೋಡ ಒಂದ್ಸಾರದ ನೋಟು
1: ಭೋಜ ಅಂತ ಬಟ್ಟು ಮಾರ ಪೋಬಾನ ಮಲ್ತು
0: ಎಂಚ ಪರಬನ ಮಂಗೆ ಮಲ್ತೀನಿ ನಮ್ಮೊಡನ ಈ ಜನತಾ
1: ಎಂತಿನ ಕರ್ಮಯ ಮಾರ ಎನ್ನ ಬಿಲ್ಲಾಡು ಮಗಳು ರಡ್ಡ ಜನ

ಆ ಬೋಧಗ ಪಂಪಿನ ವೀರಾಜೆ ಈ ಬೋಧ ರಾಜ ನಕಲೆ ನಾನು ಓ ಮಂಜೂರು ಮಿನ್ನೆ ಗಿಡಪಿದಿ ಎನ್ನ ಪುದರ್ ರಾಮಯಣೆ ಅತ್ತು.

0: Dada yapma. İdabala ya. İdabala.
1: Parçandı. Devere. İpara bir sahip inleceğe. Oğlu pondalı undu. Marida.
0: Atı yapma. İdabala. Kandı batmanın mel batmaya. Ayıptı dede tampo. Tampo panandın. Panandın lamada ya. Beçam alıp bırakta. Da sahip tutana da dandı. Da bala bala. Da. Kayıt tutula bala.
1: Dadı gotun dedjere. Kandı uncu bunda var niye? Avu sita aynı van pe.
0: Ay pi ben dan mı ya?
1: De, tule mungur çapun. Aksi.
0: Bantı baya, bari bari ko mara. De dad baya po. Mone gön jammer ana. Bayra sonla katın mara. De nip sita and bandı. Mamta regla fa fatta re bay pi ney mulu. Anda ba. Baba, bir de bala, bir de bala ba. Ben ben ben ben ben ben ben ben ben ben
1: ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben
0: ben ben ben ben ben ben ben ben ben ben ben ben ben ben
1: ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben ben
0: Bunda bir tane bu katan matan adam inna. Dümbere bantı gen plan ben inna kahda. İnna amme bu dar adam bunu. İbalu baba baba. Aram ben adam bunu anma be. Baba bala, bu tamtita, bu tamtita, bolu de boyliya. Tamtita.
2: ಓ ಅಜ್ಜರೇ ನಾನು ಲೆತ್ತರೆ ಬತ್ತೆ ಬತ್ತೆ ಬತ್ತೆ
0: ಅಂತಿಯ ಬಾಲ ಅಪ್ಪಗೆ ಸೀತಾತನ್ಗೆಯ ಬಂದು ನಾಲ್ ಎಡ್ಡ ಮುಚ್ಚಿ ಕೊಟ್ಟು ಕಡಪಡು ಬಕ ದೂರ ಉಂತಾವಾ ಒಂತ ದೂರ ಉಂತದ್ದು ಕೊಡ್ತೆ ಬಾಲ ಬಿಪ್ಪಿಂದ ಬಿತ್ತಲು ಗಿಡಿ ಪ್ರಸಾದ ಪಟ್ಟುವೆ ಇಲ್ಲದಲ್ಪ ಅಂತ ದೋಕೆ ಪಡು ನಾನು ಮೂಂಕುದ ಪೊಡಿ ಬತ್ತೊಂದು ಬರ್ತಾವ
2: ಆವಜ್ಜರ ಬನ್ನಗ ತಿನಿಯರ ಪತ್ತೊಂದು ಬಲ್ಲೆ ಅವೆ
0: ಬೆಪ್ಪಿದ ಬೋದ ದೋಕುಲಿಯ ಬಂದಿ ಬಿತ್ತಲ್ಡು ಬಂದಿ ಪರಬೆರಲ್ಲಿರಂದು ಗೊತ್ತಾಪುಜಿ ಅಲ್ಪಿಂಗೆ
1: ಅಂಚಿಗೆ ಮುಟ್ಟಾಂಡಲ ಪರಬಗ ಜೀವುಡು ಆಸೆ ತುಲಗೆ

0: ಅಂಚಿನ ದಾದಾ ಆಂಟಿ ಯಶು.
1: ವಿನಯ್, ಇರ ಆಫೀಸ್ ಇಡ್ದು ಬನ್ನಗ ಇರ್ನ ಗಾಡಿ ಡೈಲಿ ಒಂಜಿ ಲೇಡಿ ಉಪ್ಪಲತ ಅವ್ ಏರಿಯೇ ಅಲೆಗ್ಲ ಇರೆಗ್ಲ ದಾದ ರಿಲೇಷನ್ಶಿಪ್.
0: ದಾದ ಯಶು ಒಂಜಿ ಸಿಲ್ಲಿ ಮ್ಯಾಟರ್ ಅವೇನು ಆತು ಮಲ್ಲ ಮಲ್ತು ಕುಂದಿನ
1: ಇರೆಗವು ಸಿಲ್ಲಿ ವಿಷಯ ಅವು ವಿನಯ್. ಎನ್ನ ಬಂಜಿಗ್ ಬಿಸತ್ತಿ ಪಾಡಿನ ಅನುಭವ ಆಪುಂಡು. ಒಂಜಿ ಮ್ಯಾರೇಜ್ ಆತಿನ ಆಣು ಒಂಜಿ ಪೊನ್ನನ ಒಟ್ಟಿಗೆ ತಿರುಗುನ ಅವಿರಿಗ ಸಿಲ್ಲಿ ವಿಷಯ.
0: ಯಶು ಒಂತ ಕೂಲ್ ಅದಕ್ಕೇನು ಅವು ಎನ್ನ ಆಫೀಸ್ ದ ಲೇಡಿ ಈ ದಾದ ಪನು ಒಂದು ಪುರ ಕಾಮನ್ ಈ ಒಂಜಿ ಎಜುಕೇಟೆಡ್ ಆದ ಇಂಚ ಪಾತೇರ್ನ
1: ಅವ್ಯ ಪ್ಲೇಸ್ಡ್ ಯಾನು ಶಾಪಿಂಗ್ ಪೋಯ್ನಾಲು ಬನ್ನಗ ಏರಾಂಡಲ ಒಂಜಿ ಆನನೊಟ್ಟಿಗೆ ಕುಲ್ಲೊಂದು ಬತ್ತಿಂಡ ದಾದ ಪಂತ್ವರಿಯೇ ಇರ್ ದಾದ ಪಂತ್ವರ್ ಆವ್ಯ ಇರ್ಲ ಆ ಪೊನ್ನುಲ ಎಡ್ಡುಪ್ಪುಲೆ ಯಾನು ಯಾನು ಅಪ್ಪೆಲ್ಲಡೆ ಪೋಪೆ.
0: ಏನನ ಅರ್ಥ ಮಲ್ಪು ಯಶು, ನಿಕ್ಕ ದಾದ ಕಮ್ಮಿ ಮಲ್ದೆ ಪನಿಗೆ ಈ ಎನ್ನ ಪ್ರೀತಿನ ಈತೆನ ಅರ್ಥ ಮಲ್ತೀನಿ. ಐ ಲವ್ ಯು ಯಶು, ಐ ಲವ್ ಯು, ಐ ಲವ್ ಯು.

0: ಕೋರ್ದ ಕಟ್ಟ ಇಜ್ಜಿ ಬಂದು ಕಂಬುಲ ಗಿಡ ಬೇರೆ ಶುರು ಮಾಡ್ತಾರ ರಾಮಾಯಣ
1: ಅತ್ತಿಯ ಸೀತಾರಾಮ ಜೋಕುಲು ಮನಿ ಬಂದ ಕುಂಟುವಯ ಮೂಜ ಅಂಬಡ ಉದ್ದು ಲವ್ ಗಯ್ಯ ಲವ್ ವಿಮನ ಲವ್ ನೇನು ಪತ್ತು
0: ಅತ್ತಿ ರಾಮಾಯಣ ಯಾನಿರಡೊಂಜಿ ಪನ್ಪುನಿ ಇತ್ತೆ ಅಪ್ಪುನಂತೆ ಜಾಸ್ತಿ ಆಯ್ಲಕ ತೋಜೇರಿ
1: ಜಾಸ್ತಿ ಅಂತ ಬೆಂಕು ಕಮ್ಮಿ ಮಲ್ಪರ ಬೆಪ್ಪಿಂದು ಎಂಕು ಸೀತಾರಾಮ ಅವು ಉಪ್ಪಾಡು ಸೀತಾರಾಮ ಇದ ಮರ ನೀ ವಕೀಲರೆಡೆ ಪೋಪೆ ಬಂದತ್ತ ಅವು ದಾದಾಂಡು ದಾದ ಬಂಡೇರು ಮಾರಾಯ ಬೆಂಕು ಮಂಡ ವ್ಯಕ್ತಾಪುಂಡು ದಾದ ಬಂಡೇರಾರು
0: ಅಂದ ರಾಮಾಯಣ ಸಂಗತಿ ಪೂರ ಪಂಡೆ ಒಯ್ಕಲ ಕಡೇ ಕೊರ ಇರಡ ಪಾತೆರ್ರೆ ಆರೆ ಬರ್ಪೆ ಬಂತೀರ್ರಿ ಒಂತೆ ಹೊರತುಗು ಬರುವೆರಿ ಬರ್ವೇರು ಈರೆ
1: ಪಾತೆರ್ಲೇರಡು ತುಕ
0: ಒಂದು ರಾಮಾಯಣ ಒಂದು ಯಾನೊಂಜಿ ಜನಟ ಕೋರಿತೋತೆ ಒಡ ತಿರ್ಪುಗ ಬಂದಾಳಿ
1: ಸೀತಾರಾಮ ಮಿನ್ನ ಒಂದು ಕೆಪ್ಪೆ ಗಂದೇ ಪಟ್ಟು ದಪ್ಪು ಗಂದಾಪು ನೆಂಕು

0: ಎಂಚಿನ ಸೋಲ್ತುಲೆ ರಾಮಾಯಣ್ಣ. ಇರೆಗ್ ಕೋರಿಗ ನೋಡು ಬಂದು ಅಡ್ವಾನ್ಸ್ ಕೊಡ್ದು ಬೈದಿನತ್ತೆ ಅನ್ನು ಆನೆಯ ರಾತ್ರಿ ಕೋರಿನ ಕುದುಕೆ ತುಂಬಿನಿಗೆ.
1: ಎಂಚಿನ ಬಂಪ ಮಾರಾಯ, ಈ ಬದುಕು ಎತ್ತ ಮಾರಾಯ, ಅಬ್ಬಿ ಮಲ್ಲ ಸಂಕೃತಿಯ ನಿನ್ನನ್ನು ಕುದುಕೆ ಬಂದು ಮಾದಿನ ಮಲ್ಲ ಮಾರ.
0: ಆಯ್ನ ಆವಾಡಿ ರಾಮಾಯಣ್ಣ, ಎಲ್ಲಂಜಿ ಎಕ್ಕೂರುಡು ಕಟ್ಟೊಂಡು ಇರೇನ ಉರಿಯನ್ ಅಲ್ಪ ದೆರ್ಪುಗ ದಾದಾನ್ ಪಾರ.
1: ನನ್ನ ಬಂತ ದಿನ ಅಂಡ ಸೀತಾರಾಮ ನಿಕುಲು ನಾಲಾಯಿಂದ ನನ್ನ ಸೇರ್ದು ಎನ್ನೇ ದೆಪ್ಪೋಡು.

0: ಅಪ್ಪಿಯ ಬರಬರ ತುಂಬನಾಗ ಹಿಂಗ್ ಬೇಡರ ಲಾಪುನಿ ಅಪ್ಪಿತಾರಮ್ಮ
1: ಅಂಚಿನದ ದಾಂಡಿಗೆ ಇರು ವೈಕಲ ಜಗ್ಗಂದನಾರು
0: ಮಲ್ಪುನ್
1: ದಾದ ವಕೀಲರೆ ಬರ್ಪೆರತ್ತೆ ಅರೆಡ ಪಾತೆರ್ದು ಒಂಜೆಕರ ಅಡ್ಡು ಮಲ್ತು ಬಿಡ್ಲೆ ಒಕ ಏತು ದಿನ ಇಂಚೇನೆ ಮಂಡೆ ಬೆಚ್ಚ ಮಲ್ಪುವಾರು ನನ ಸಂಪ್ರೀತನಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಲ್ಪಡತ್ತೆ ಪಾಪ ಅಪ್ಪಮ್ಮನ ಎಲ್ಲಿ ಪುನಗನೆ ಕಳೆ ಒಂದು ನಾನು ಅಲೆಗೆ ಈ ರತ್ನ ಏರುಲ್ಲೇರ್ ಬನ್ಲಿಗೆ ಅಲೆ ವಕೀಲರನ್ನ ಸುದ್ದಿದೆ ಪುನಗ ವಕೀಲರನ್ನ ಕಾರ ಬತ್ತನತ್ತೆ
2: ತುಳುನಾಟಕ ಇಂಚಾಂದಿ ಎನ್ನದಜ ನೆತ್ತ ರಡ್ನೆ ಎಗ್ಗೆನ್ ಕೇಂದರ್ ಮೂಜಿನ ಎಗ್ಗೆನ್ ಎಲ್ಲದ ಪ್ರಸಾರಡ್ ಕೇಂಗ ಉಂದು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಲ್ಲರು ನನ್ನ ದುಂಬಗ ಕೆಲವೊಂಚಿ ತುಳು ಪದಕುಲೇನಕ್ಕೆ ಏನಂದು ಬರ್ಕ.

ಈತನೇಟ ಕೆಲವಂಚಿ ತುಳುತ ಪದಕುಲೆಂದು ಕೇನಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೇನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಗಮ್ಮತ್ತು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ದತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ದಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೆಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ಐಟಿಇಸಿ ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ.

0: ಹರಾರಿಯಲ್ಲಿಂದು ಎರಡನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಮೋಕಿದ ಬಂದುಲೆ
2: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು,

ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು ಒಂದು ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು.

ಬರುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ

ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ರೈ ಕೋಳಿ. ಕಲಾ ಸಾರಂಗ್ನಲ್ಲಿ ಹೋದ ವಾರ ಶಿಕ್ಷಕ ದಂಪತಿಗಳ ಮನೆಯಲ್ಲಿ ನಡೆದಂತಹ ಮಾತುಕತೆಯನ್ನು, ಅದರ ಮೊದಲ ಭಾಗವನ್ನು ನಿಮಗೆ ಕೇಳಿಸಿದ್ದೇವೆ. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಶಿಕ್ಷಕರು ಬಿ ಶ್ರೀನಿವಾಸರಾವ್ ಅವರೊಂದಿಗೆ ಮಾತುಕತೆ. ಈಗ ಮತ್ತೊಂದು ಸಂಚಿಕೆ ತೆರೆದುಕೊಳ್ತಾ ಇದೆ. ಶ್ರೀನಿವಾಸರಾವ್ ಅವರ ಸಹಧರ್ಮಿಣಿ, ಅವರು ಕೂಡ ಪ್ರಶಸ್ತಿ ವಿಜೇತ ಶಿಕ್ಷಕಿ, ಸಾಹಿತ್ಯ ಸೇವಕ ದಂಪತಿಗಳ ಒಂದು ಭಾಗ. ಅವರನ್ನು ಮಾತಾಡಿಸಬೇಕು. ಅವರು ಕೂಡ ಅಷ್ಟೇ ಸಾಧನೆಯನ್ನು ಮಾಡಿದವರು ಮತ್ತು ಈಗಲೂ ಕೂಡ ಕ್ರಿಯಾಶೀಲ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ. 1945 ಪಣಂಬೂರಿನಲ್ಲಿ ಹುಟ್ಟಿದ್ದಾರೆ. ವಿದ್ಯಾದಾಯಿನಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ, ಆಮೇಲೆ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ 90 ನಿವೃತ್ತಿಯನ್ನು ಪಡೀತಾರೆ. ಸುಮಾರು 3 ಒಂದು ಶೈಕ್ಷಣಿಕ ಸೇವೆ ಬರೆದು, ಆಮೇಲೆ ನವದೆಹಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ಎಜುಕೇಷನ್ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಹಿರಿಮೆಗೆ ಪುರಸ್ಕಾರ ಅಂತ ಹೇಳಿ, ಆಮೇಲೆ ಸಾಹಿತಿಯಾಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. 4 ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಸಾಹಿತ್ಯ ಸಂಗಮದಿಂದ ಅದನ್ನು ನಡೆಸಿ ರಾಜ್ಯಮಟ್ಟದ ಕವಿಗೋಷ್ಠಿಗಳು, ಕಾರ್ಯಾಗಾರಗಳನ್ನು ಮಾಡಿದ್ದಾರೆ. ಆಮೇಲೆ ಉಡುಪಿ, ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ಸಾಹಿತ್ಯ ಸಂಗಮ ಆ ಸಂಸ್ಥೆಯ ಮೂಲಕವಾಗಿ ಅನೇಕ ಕಡೆ ಅವರು, ಅವರ ಪತಿಯವರು ಸೇರಿಕೊಂಡು ಸುಮಾರು 550 ಹೆಚ್ಚಿನ ಶಾಲೆಗಳಲ್ಲಿ ಮಕ್ಕಳಿಗೆ ಸಾಹಿತ್ಯದ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಒಬ್ಬರು ಕಲಾವಿದೆಯಾಗಿ, ಸಂಗೀತ ಕಲಾವಿದೆಯಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ, ಇಳಿ ವಯಸ್ಸಿನಲ್ಲಿ ಯಕ್ಷಗಾನ ವೇಷವನ್ನು ಮಾಡಿದ ಯಕ್ಷಗಾನ ಕಲಾವಿದೆಯಾಗಿ, ಹೀಗೆ ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ಅವರು ನಿರತರಾಗಿದ್ದಾರೆ. ಕಲ್ಲಾವು ಸಾವಿತ್ರಿ ಶ್ರೀನಿವಾಸ ಸೇವಾ ಟ್ರಸ್ಟ್ 2004 ಅದನ್ನು ಪ್ರಾರಂಭ ಮಾಡಿದರು, ಅವರ ಪತಿಯವರ 70 ಹುಟ್ಟುಹಬ್ಬಕ್ಕೆ. ಅದರ ಮೂಲಕವಾಗಿ ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿ, ಗುರುದೇವಾನುಗ್ರಹ ಪುರಸ್ಕಾರ, ಕರ್ನಾಟಕ ದಂಪತಿ ರತ್ನ ರಾಜ್ಯಮಟ್ಟದ ಗೌರವ, ಆಮೇಲೆ ಬೊಳಂತಕೋಡಿ ಕನ್ನಡ ಪ್ರಶಸ್ತಿ, ಇತ್ತೀಚೆಗೆ ವೈಕಾಡಿ ಜನಾರ್ದನ ಆಚಾರ ಸೇವಾ ಪ್ರತಿಷ್ಠಾನದಿಂದ ಪ್ರಶಸ್ತಿ, ಹೀಗೆ ತುಂಬ ಪ್ರಶಸ್ತಿಗಳು ಪಡ್ಕೊಂಡು ಬಂದಿರತಕ್ಕಂತಹ ಒಬ್ಬರು ನಿವೃತ್ತ ಶಿಕ್ಷಕಿ ಸಾವಿತ್ರಿ ಎಸ್ ರಾವ್ ಅವರು ನಿಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಮಾತಾಡೋಣ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಬಹಳ ಸಂತೋಷ ಆಯಿತು ನಿಮ್ಮ ಸಾಧನೆಯನ್ನು ಕೇಳಿ ನೋಡಿ. ಬಹುಶಃ ನಿಮ್ಮ ಪತಿ ಮತ್ತು ನೀವು ಸೇರಿಕೊಂಡು ಮಾಡಿದಂಥ ಸಾಹಿತ್ಯದ ಶೈಕ್ಷಣಿಕವಾದ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ನಾವು ಕೇಳಿದವರು ಕೂಡ, ಸ್ವತಃ ನೋಡಿದವರು ಕೂಡ. ನೀವು ಮದುವೆ ಆಗೋದಕ್ಕೆ ಮೊದಲೇ ಇಂತಹ ಆಸಕ್ತಿಗಳನ್ನು ಬೆಳೆಸಿಕೊಂಡಿದ್ದೀರಿ ಅಂತ ನಾನು ಕೇಳಿದೆ. ಇದಕ್ಕೆ ಯಾವ ರೀತಿಯಲ್ಲಿ ನಿಮ್ಮ ಪರಿಸರ, ನಿಮ್ಮ ಕುಟುಂಬ, ನೀವು ಹುಟ್ಟಿದಂಥ ಒಂದು ಊರು, ಇದೆಲ್ಲ ನಿಮಗೆ ಸಹಕಾರಿ ಆಯಿತು ಅಂತ ಹೇಳ್ಬೋದಾ?
2: ನಾನು ಹುಟ್ಟಿದ್ದು ಪಣಂಬೂರಿನಲ್ಲಿ. ಪಣಂಬೂರು ಶಾಲೆಯಲ್ಲಿ ನಮಗೆ ಒಳ್ಳೆಯ ಪ್ರೋತ್ಸಾಹ ಇತ್ತು. ಅದು ಒಂದು ಸರ್ಕಾರಿ ಶಾಲೆ ಆದರೂ ಸಹ ಅಲ್ಲಿ ಪ್ರತಿ ತಿಂಗಳು ಒಂದು ತಿಂಗಳ ಹಬ್ಬ ಅಂತ ಕಾರ್ಯಕ್ರಮ ಮಾಡ್ತಿದ್ರು. ಆ ತಿಂಗಳ ಹಬ್ಬ ಕಾರ್ಯಕ್ರಮದಲ್ಲಿ ನಾವೇ ಮಕ್ಕಳೇ ಎಲ್ಲ ಸೇರಿಕೊಂಡು, ಮತ್ತೆ ನಮ್ಗೆ ಪಿ ಸಿ ವಾಸುದೇವರಾವ್ ಅಂತ ಹೇಳಿ ಒಬ್ರು, ಅವ್ರು ಮಾಸ್ಟರ್ ಆಗಿದ್ರು, ನಮ್ಮ ಮನೆ ಹತ್ರ ಇದ್ರು ಅವರು,
1: ಗಮಕಿಗಳು
2: ಅವರು ನಮ್ಗೆ ಒಂದು ಅಣ್ಣನ ಹಾಗೆ, ಮತ್ತೆ ಒಳ್ಳೆ ಸಂಗೀತ ಹಾಡ್ತಾರ ಅವರು, ಪದ್ಯಗಳೆಲ್ಲ ಸಂಗ್ರಹ ಇತ್ತು ಅವ್ರ ಹತ್ರ. ನಮ್ಗೆ ಬೇಕಾದ ಪದ್ಯಗಳನ್ನ ನಾವು ಅವರಿಂದ ತಕೊಳ್ತಾ ಇದ್ವಿ. ಅವರು ನಮ್ಗೆ ಅದ್ರ ರಾಗ ಹೇಳಿಕೊಡ್ತಿದ್ರು. ಆಮೇಲೆ ನಾವು ಕೆಲವು ಮಕ್ಕಳೆಲ್ಲ ಒಟ್ಟು ಸೇರಿ ಅದಕ್ಕೆ ಸ್ಟೆಪ್ ಹಾಕೋದು ನಾವೇ. ಯಾಕೆ ನಮ್ಮ ಪಣಂಬೂರಲ್ಲಿ ನಮ್ಗೆ ಆಸಕ್ತಿ ನಿಜವಾಗಿ ನಮ್ಗೆ ಡಾನ್ಸ್ ಮಾಡೋದು, ಹಾಡುವುದು, ಕುಣಿಯುವುದು ಮತ್ತು ಎಲ್ಲದರಲ್ಲಿ ಆಸಕ್ತಿ ತುಂಬಾ. ಯಾಕೆಂದ್ರೆ ನಾವು ಸುಮ್ಮನೆ ಕೂತವರೇ ಅಲ್ಲ, ಅದೇನೋ ನನ್ನಲ್ಲಿ ಆಸಕ್ತಿ, ಅದು ಯಾಕೆ ಬೆಳೀತ ಗೊತ್ತಿಲ್ಲ. ಅಂತೂ ಚಿಕ್ಕಂದಿನಿಂದಲೂ ನಾವು ಹಾಡ್ತಾ ಇದ್ವು, ಕುಣಿತಾ ಇದ್ವು, ಹಾರಾಡ್ತಾ ಇದ್ವಿ, ಮರ ಹತ್ತುತ್ತಾ ಇದ್ವು, ಈಜಾಡ್ತಿದ್ವು, ಎಲ್ಲ ಮಾಡ್ತಿದ್ವಿ. ನಾವು ಬಹಳ ಬಾಲ್ಯವನ್ನ ನಾವು ಸಂತೋಷದಲ್ಲಿ ಅನುಭವಿಸಿದ್ದೇವೆ. ನಾವೊಟ್ಟಿಗೆ 7 ಮಕ್ಕಳು, 4 ಹುಡುಗಿಯರು, ನಾವು 3 ಹುಡುಗರು, ನಾನು ಮಧ್ಯದವಳು, ನನಗೆ ಒಬ್ಬ ಅಣ್ಣ, ಒಬ್ಬ ಅಕ್ಕ, 2 ತಮ್ಮಂದ್ರು, 2 ತಂಗಿಯಂದ್ರು. ನಮ್ಮ ದೊಡ್ಡ ಸಂಸಾರ, ನಮ್ದು ಕೂಡು ಕುಟುಂಬ. ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಸಹ ಎಲ್ಲ ಒಟ್ಟಿಗೆ ಇದ್ದವ್ರು. ನಮ್ದೊಂದು ದೊಡ್ಡ ಮನೆ, ದೊಡ್ಡ ಅಂಗಳ, ಅದರಲ್ಲಿ ಎಲ್ಲಾ ಕೆಲಸ ಇತ್ತು. ಬೇಸಾಯ ಗೀಸಾಯ ಎಲ್ಲ ಮಾಡ್ಲಿಕ್ಕಿತ್ತು ನಮ್ಗೆ. ನಾವು ವಿದ್ಯಾದಾಯನಿಗೆ ಹೋಗಿ ಕಲ್ತದ, ಆಮೇಲೆ ಪಣಂಬೂರ್ ಆದ್ಮೇಲೆ ವಿದ್ಯಾದಾಯನಿಗೆ ಹೋಗಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದವರು.
1: ಈಗ ಶಾಲೆಯಲ್ಲಿ ವಿದ್ಯಾರ್ಥಿನಿ ಆಗಿದ್ದುಕೊಂಡು ಏನೆಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತೀವಿ?
2: ಅದೇ ಹೇಳಿದ್ದಲ್ಲ ನಾನು, ಏನು ಅಂತ ಹೇಳಿದ್ರೆ ನಾಟಕ ಮಾಡೋದು, ಡಾನ್ಸ್ ಮಾಡೋದು, ನಾವೇ ಸ್ಟೆಪ್ ಹಾಕೋದು. ನಮ್ಗೇನು ಯಾರು ಹೇಳಿಕೊಡೋರು ಏನಿಲ್ಲ, ಏನೋ ನಮ್ದ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ. ಅಲ್ಲೇ ನಾವು ನಾಟಕ ಮಾಡ್ತಾ ಇದ್ವು, ಎಲ್ಲ ಮಾಡ್ತಾ ಇದ್ವು. ಭಜನೆ, ಭಜನೆ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಗೊಬ್ರು ಮಾಸ್ಟರ್ ಇದ್ರು, ಕೇಶವ ಕಾರಂತರು ಅಂತ, ಪಣಂಬೂರಲ್ಲಿ ಇರುವಾಗ್ಲೆ ಅವ್ರು ನಮ್ಗೆಲ್ಲ ಭಜನೆ ಹೇಳಿಕೊಡೋರು. ಆಮೇಲೆ ಅವರ ಕ್ಲಾಸಲ್ಲಿ ಇರುವಾಗ ನಮ್ಗೆ ಡಂಬೆಲ್ಸು ಮತ್ತೆ ಲೇಸಿಮು ಎಲ್ಲ ಕೊಟ್ಟು ಇದನ್ನೆಲ್ಲ ಅವ್ರು ಹೇಳಿಕೊಡ್ತಾ ಇದ್ರು. ಸ್ವಲ್ಪ ನಾವೇ ಅದನ್ನ ಹಿಡ್ಕೊಂಡು ಅದ್ರಲ್ಲಿ ಏನೆಲ್ಲ ಮಾಡೋದೆಲ್ಲ ಮಾಡ್ತಿದ್ವಿ ನಾವು. ಮತ್ತೆ ನಮ್ಮ ಪಣಂಬೂರು ದೇವಸ್ಥಾನ ಅಂತ ಇತ್ತು, ಅಲ್ಲಿ ಸಹ ಏಕಾಹ ಭಜನೆ ಆಗುವಾಗ ನಮ್ಮನ್ನ ಅಲ್ಲಿ ಕರಿತಾ ಇದ್ರು ಅವರು. ಅಲ್ಲಿ ಒಬ್ರು ಶಾನ್ಬಾಗ್ರು ಅಂತ ಇದ್ರು, ಅವರು ಸಹ ಹಾಗೆ ನಮ್ಮ ಹತ್ರ ಎಲ್ಲ ಮಕ್ಕಳಿಂದ ಕುಣಿದು ಭಜನೆ ಆಗ್ಲೇ ಮಾಡಿಸ್ತಾ ಇದ್ರು. ಮತ್ತೆ ನಮ್ಮ ಊರಲ್ಲಿ ಒಂದು ಸಂಕೀರ್ತನೆ ಅಂತ ಉಂಟು, ತುಳಸಿ ಪೂಜೆ ಆಗುವಾಗ ಮನೆ ಮನೆಗಳಲ್ಲಿ ತುಳಸಿ ಪೂಜೆ ಆಗ್ಲಿಕ್ಕೆ ಉಂಟು. ಅದಕ್ಕೆ ಈ ವಾದಿರಾಜರು ಬರೆದಂತಹ ತುಳಸಿ ಸಂಕೀರ್ತನೆ ಅಂತ ಉಂಟು. ಅದನ್ನ ನಾನು ಆಗಲೇ ಚಿಕ್ಕಂದಿನಿಂದಲೇ ಹಾಡ್ತಾ ಇದ್ದೆ. ಅದನ್ನ ನೋಡಿ ನಮ್ಮ ಪಿ ಸಿ ವಾಸ ಮಾಸ್ಟ್ರು, ನೀವು ಹುಡುಗಿ ಆದ್ರೂ ತೊಂದರೆ ಇಲ್ಲ, ನೀನ್ ಹಾಡ್ಬೇಕು ಅಂದ್ರೆ ನಿಜವಾಗಿ ಆಗ ಗಂಡಸರು ಮಾತ್ರ, ಈ ಸುತ್ತು ಬರೋದೆಲ್ಲ ಉಂಟಲ್ಲ ಅದು ಗಂಡಸರಿಗೆ ಮಾತ್ರ, ಹೆಂಗಸರೆಲ್ಲ ಅದೆಲ್ಲ ಮುಂದುವರ್ಲಿಕ್ಕಿಲ್ಲ ಅಲ್ಲಿ ಆಗ ಆ ಟೈಮ್ನಲ್ಲಿ. ಆದ್ರೆ ಅವ್ರು ಹೇಳಿದ್ರು ನಾನು ಚಿಕ್ಕವಳಾಗಿರುವಾಗ ನೀನ್ ನಮ್ಮೊಟ್ಟಿಗೆ ಸೇರಿ ಸಂಕೀರ್ತನೆ ಹಾಡ್ಬೇಕು ಅಂತ. ಹಾಗೆ ನಾನು ಆಗಲೇ ಶುರು ಮಾಡಿದ್ದೆ.

0: ಮತ್ತೆ ಅಲ್ಲಿಂದ ಆಗಾತ ಸ್ಪರ್ಧೆಗಳು ಇರಲಿಲ್ಲ. ನಾನು ಅವರ ಪ್ರೇರಣೆಯಿಂದಲೇ ನಾನು ಈಗ ಮಕ್ಕಳಿಗೆ ಹೇಳಿಕೊಡೋದು ಅದನ್ನೆಲ್ಲ ಮಾಡಿಕೊಂಡು ಮಾಡ್ಕೊಂಡು ಶಾಲೆಯಲ್ಲಿ ಇದ್ದದ್ದು. ಅವರು ಮತ್ತೆ ಒಬ್ಬರೇ ಇದ್ದವರು, ಅವರ ಮನೆಗೆ ನಾವು ಹೋಗ್ತಿದ್ದೇವೆ ತುಂಬಾ ಮನಮೂರಲ್ಲಿ ಪಣಂಬಳ ದೇವಸ್ಥಾನದಲ್ಲಿ ಅವರ ಮನೆ ಇತ್ತು. ಅವರು ತುಂಬಾ ಪದ್ಯಗಳ ಸಂಗ್ರಹ ತುಂಬಾ ಸಂಗ್ರಹ ಆಯ್ತು ಅವರಲ್ಲಿ. ಅವ್ರು ನಮ್ಗೆ ಯಾವ ಹೊತ್ತಿಗೆ ಹೋದ್ರು ಸಹ ಹೇಳಿಕೊಡ್ತಿದ್ರು, ಅದನ್ನ ಕಲಿತು ನಾವು ಅದಕ್ಕೆ ಡಾನ್ಸ್ ಎಲ್ಲ ಮಾಡ್ತಿದ್ದಾರೆ. ವಿದ್ಯಾಧ್ಯಯನಕ್ಕೆ ಹೋದಾಗ ನಿಜವಾಗಿ ನೋಡ್ಲಿಕ್ಕೆ ಹೋದ ಯಕ್ಷಗಾನ ಅಥವಾ ದೇವಸ್ಥಾನಗಳಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಅಲ್ಲಿ ಪಣಂಬಳ ದೇವಸ್ಥಾನದಲ್ಲಿ ಸಹ ಯಕ್ಷಗಾನ ನಾಟಕ ಎಲ್ಲ ಆಗ್ತಿತ್ತು. ಅಲ್ಲೆಲ್ಲ ತುಂಬಾ ಕಲಾವಿದರೆಲ್ಲ ಎಲ್ಲ ಇದ್ರು. ಹಾಗೆ ನೋಡ್ತಾ ಇದ್ವಿ, ನಮ್ಗೆ ಆಸೆ ಆಗ್ತಿತ್ತು ನಾವು ಸಹ ಹೀಗೆ ನಾಟಕ ಮಾಡ್ಬೋದಲ್ಲ ಹೊರಗೆ ಒಳಗೆ ಅಲ್ಲ ಶಾಲೆ ಒಳಗಲ್ಲ ಅಲ್ಲ ಯಕ್ಷಗಾನ ಮಾಡ್ಬೋದಲ್ಲ. ಆದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ನಮ್ಮ ಮನಂಬೂರಲ್ಲಿ ಯಾರೊಬ್ಬರು ನಮ್ಗೆ ಸಂಗೀತ ಕಲಿಸುವವರಾಗ್ಲಿ ಯಕ್ಷಗಾನ ಕಲಿಸುವವರಾಗ್ಲಿ ಯಾರೂ ಇರ್ಲಿಲ್ಲ. ಆಮೇಲೆ ವಿದ್ಯಾಧ್ಯಯನಿಗೆ ಹೋದೆ. ವಿದ್ಯಾಧ್ಯಯನಿಗೆ ಹೋದಾಗ ಅಲ್ಲಿ ಎಲ್ಲ ಪ್ರೋತ್ಸಾಹ ಇತ್ತು. ಅಲ್ಲಿ ಒಬ್ರು ಡಾನ್ಸ್ ಮಾಸ್ಟರ್ ಇದ್ರು ಪದ್ಯಸರು ಅಂತ ಹೇಳಿ ನಮ್ಗೆ ಕಲಿಸಬೇಕು ಕಲಿಬೇಕು ಅಂತ ಆಸಕ್ತಿ ಇತ್ತು. ಆದ್ರೆ ನಾವು ಪಣಂಬೂರಿಂದ ವಿದ್ಯಾಧ್ಯಯನಿಗೆ ನಡ್ಕೊಂಡು ಬಂದು ಕಲ್ತವರು. 5 ಮೈಲು 5 ಮೈಲು ಬೆಳಿಗ್ಗೆ 5 ಮೈಲು ಸಾಯಂಕಾಲ 5 ಮೈಲು ನಡ್ಕೊಂಡೆ ಹೋಗಿ ಬುದ್ಧಿ ಇಟ್ಕೊಂಡು ಹೋಗಿ ಊಟ ಮಾಡಿ ನಾವು ಬೆಳೆದವರು. ಆದ ಕಾರಣ ಅವ್ರು ಹೇಳ್ತಾರೆ ಅವರೆಲ್ಲ ಶಾಲೆ ಬಿಟ್ಟ ಮೇಲೆ ನಮ್ಗೆ ಹೇಳಿಕೊಂಡು ಶಾಲೆ ಬಿಟ್ಟ ಮೇಲೆ ನಾವು ನೋಡಿದ್ರೆ ಅವ್ರು ಹೇಳುದೇನು ನಿಮ್ಮ ಮಕ್ಕಳ ಮುಖ ನೋಡುವಾಗಲೇ ನಮ್ಗೆ ದುಃಖ ಆಗ್ತದೆ, ಯಾಕೆ ನಿಮ್ಮ ಮಧ್ಯಾಹ್ನ ಸ್ವಲ್ಪ ಬುದ್ಧಿ ಊಟ ಮಾಡಿದೆ ನಿಮ್ಗೆ ಆಯಾಸ ಆಗಿರ್ತದೆ ಈಗ ಇದಾದ ಮೇಲೆ ಮತ್ತೆ ನೀವು ಮನೆ ಬಂದು ಯಾವಾಗ ನೀವು ಅಂತ ನಮ್ಮನ್ನವರು ಕಲಿಸ್ಲಿಕ್ಕೆ ಒಪ್ಲೇ
1: ಇಲ್ಲ.
0: ನಮ್ಗೆ 11 ನಮ್ಮ ಕಾಲಕ್ಕೆ 8ನೇ ಕ್ಲಾಸ್ ಪಣಂಬೂರಲ್ಲಿ, ಆಮೇಲೆ 4th ಫಾರ್ಮ್ 5th ಫಾರ್ಮ್ 6th ಫಾರ್ಮ್ ಅಂತ ಹೀಗೆ 3 ಒಟ್ಟಿಗೆ ನಾವು 11 ವರ್ಷ
1: ನೋಡಿ
0: ಅಂದ್ರೆ ಈಗ ಎಸ್ ಎಲ್ ಸಿ ಆದ ಕೂಡಲೇ ನನಗೆ ಒಳ್ಳೆ ಮಾರ್ಕ್ಸ್ ಸಿಕ್ತು. ಅದಕ್ಕೆ ನಮ್ಮ ಅಮ್ಮನಿಗೆ ತುಂಬಾ ಕಷ್ಟ, ಯಾಕಂದ್ರೆ ಅವ್ರು ರಿಟೈರ್ಡ್ ಆಗಿಲ್ಲ, ಈಗ ಮಾಸ್ಟರ್ ಆಗಿದ್ದು ಅವರು ರಿಟೈರ್ಡ್ ಆಗಿದೆ. ನಾವು 7 ಜನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಅವರ ಬಗ್ಗೆ ತಿಳಿಸಬೇಕಾಗಿತ್ತು, ಎಲ್ಲ ಮಾಡ್ಬೇಕಾಗಿತ್ತು. ನನ್ನ ಅಣ್ಣ ಡಿಗ್ರಿ ಮಾಡಿದ್ದ, ಸೊ ಅವನಿಗೆ ನನ್ನ ಅಣ್ಣನ ಹೆಚ್ಚು ಕಲಿಸಲಿಲ್ಲ. ಅವಳು ತುಂಬಾ ಹುಷಾರಿದ್ದ ಅವಳು, ಬಟ್ ಅವಳನ್ನು ಬೇಗ ಮದುವೆ ಮಾಡಿಬಿಟ್ರು. ನನಗೆ ಕಲಿಬೇಕಂತ ಆಸಕ್ತಿ ಇದ್ರು. ನಮ್ಮ ಆರ್ಥಿಕ ಒಂದು ಅಡಚಣೆಯಿಂದ ಆರ್ಥಿಕ ಪ್ರಾಬಲ್ಯ ಎಲ್ಲದಿದ್ದ ಕಾರಣ ಅಣ್ಣನಿಗೆ ಮನಸ್ಸಿತ್ತು ಒಳ್ಳೆ ಮಾರ್ಕ್ಸ್ ಉಂಟಲ್ಲ ಇವಳನ್ನು ಪಿ ಯು ಸಿಗೆ ಹಾಕಬೇಕು ಅಂತ. ಪಿ ಯು ಸಿಗೆ ಹಾಕಬೇಕಾದ್ರೆ ಪಣಂಬೂರಿಂದ ನಾನು ಮಂಗಳೂರವರೆಗೆ ಬರಬೇಕಾಗಿತ್ತು. ನನ್ನ ನಂತರ ಇದ್ದಾರಲ್ಲ ತಮ್ಮದ್ರು ತಂಗಿಯರಲ್ಲಿ ಇದ್ದಾರಲ್ಲ, ಆ ಅಣ್ಣ ಏನ್ ಮಾಡಿದ ಅಂದ್ರೆ ನನ್ನನ್ನು ಕರ್ಕೊಂಡೋಗಿ ಗೌರ್ಮೆಂಟ್ ಕಾಲೇಜಲ್ಲಿ ಪಿ ಯು ಸಿಗೆ ಹಾಗೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಇವಳು ಪಿ ಯು ಸಿ ಮಾಡಲೇಬೇಕು ಹುಷಾರಿದ್ದಾಳೆ ಅವಳು ಕೇಳಿಕೊಂಡು ಹಾಗೆ ಹೋದಾಗ ಅದನ್ನೆಲ್ಲ ತಿಳಿಸಿ ಎಲ್ಲ ಬಂತು. ಲಾಸ್ಟ್ ಡೇ ಅಲ್ಲಿ ಅದು ಕೊಡ್ಲಿಕ್ಕೆ ಅದನ್ನು ವಾಪಸ್ ಕೊಡ್ಲಿಕ್ಕೆ ಅಪ್ಪನ ಹತ್ರ ಬಂದು ಕೇಳಿದ್ರೆ ಅಪ್ಪ ಹೇಳಿದ್ರು ನನ್ನ ನನ್ನದೇ ಮಾತು ಹೇಳಿದ್ರು, ಈಗ ನೀನು ಹುಡುಗಿ ನಿನಗೆ ಪಿ ಯು ಸಿ ಆದ ಮೇಲೆ ಪುನಃ ಡಿಗ್ರಿ ಮಾಡ್ಬಿಡ್ತೇನೆ. ಡಿಗ್ರಿ ಮಾಡಿದ್ರೆ ಏನು ಯೋಜನೆ ಇದೆ ಮತ್ತು 4 ಜನ ಇದ್ದಾರೆ ಅವರಿಗೂ ಕಲಿಸ್ಬೇಕು. ನಾನು ಮತ್ತೆ ನೀವು ಮದುವೆ ಆಗಿ ಹೋಗೋ ಹುಡುಗಿ ಅದ ಕಾರಣ ನಿಮ್ಮನೆಯನ್ನು ಬೇಗ ಬೇಗ ಮದುವೆ ಮಾಡಿ ಕೊಡ್ತೇವೆ ನಾವು. ನಿನ್ಗೆ ಕಷ್ಟ ಆಗ್ತದೆ ನನಗೆ, ಇನ್ನು ನೀನ್ ನಿರ್ಧಾರ ಮಾಡು, ಕಲಿಲೇಬೇಕಂತಿದ್ರೆ ನಾನು ಕಟ್ಟದಲ್ಲಿ ಕಲಿಸ್ಬೇಕಾಗತ್ತೆ ಅಂತ ಎಲ್ಲ ಹೇಳಿದ್ರು. ನಾನು ಒಂದು ದಿನ ರಾತ್ರಿ ಇಡೀ ಯೋಚನೆ ಮಾಡಿ ಬೇಡ ನನ್ನ ಅಪ್ಪನಿಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ಹೇಳಿದ್ರೆ ಅಣ್ಣನ ಹತ್ರ ಹೇಳಿದ್ರಿಲ್ಲ ನಾನು ಪಿ ಯು ಸಿಗೆ ಬರುದಿಲ್ಲ ಅಂತೇಳಿ. ಹಾಗಾದ್ರೆ ಏನ್ ಮಾಡ್ತೀನಿ, ಅದನ್ನು ಟ್ರೈನಿಂಗ್ ಹೋಗ್ತೇನೆ ಅಂತ. ಅವ್ರು 2 ಚಾಯ್ಸ್ ಇತ್ತು ನನಗೆ, ಒಂದು ಟೈಪ್ ರೈಟಿಂಗ್ ಮತ್ತು ಶಾರ್ಟ್ ಹ್ಯಾಂಡ್, ಇನ್ನೊಂದು TCH. ನಾನು ಎಣಿಸಿದೆ ನನಗೆ ಅಂದರೆ ಕುಣಿಯೋದ್ರಲ್ಲಿ ಹಾಡುವುದರಲ್ಲಿ ಆಡುವುದರಲ್ಲಿ ಎಲ್ಲದರಲ್ಲಿಯೂ ಇಷ್ಟ. ಟೈಪ್ ರೈಟಿಂಗಿಗೆ ಹೋದರೆ ಅದು ಶೇಡಿಗುಡ್ಡೆಗೆ ಬರಬೇಕಾಗಿತ್ತು, ಪಣಂಬೂರಿಂದ ಶೇಡಿಗುಡ್ಡೆಗೆ ಟೈಪ್ ರೈಟಿಂಗ್ ಬರಬೇಕಾಗಿತ್ತು. 1 ಗಂಟೆ 2 ಗಂಟೆ ಕ್ಲಾಸು, ಅಲ್ಲಿ ಬರೀ ಟೈಪ್ ರೈಟಿಂಗ್ ಮೆಷಿನ್ ಒಟ್ಟಿಗೆ ಆಡಬೇಕು.
1: ಅಷ್ಟರವರೆಗೂ ನಿಮಗೆ ಅಧ್ಯಾಪಕ ಆಗಬೇಕು ಅಂತ ಏನು ಆಸೆ
0: ಇರಲಿಲ್ಲ? ಅಧ್ಯಾಪಕ ಆಗಬೇಕು ಅಂತ ಆಸೆ ಇರಲಿಲ್ಲ. ಆದರೆ ಅದು ಟೈಪ್ ರೈಟಿಂಗ್ ಬೇಡ ನಂಗೆ, ಅದರಲ್ಲಿ ಯಂತ್ರಗಳ ಮೂಲಕ ಅಲ್ಲಿ ಆಡ್ಲಿಕ್ಕೆ ಇಡ್ಲಿಕ್ಕೆ ಎಂತ ಸಹ ಇಲ್ಲ. ಅಲ್ಲಿ ಇದು ಟ್ರೈನಿಂಗ್ ಶಾಲೆಗೆ ಹೋದ್ರೆ ಅಲ್ಲಿ ಸಂಗೀತ ಹಾಡೋದು ನಾಟಕ ಮಾಡೋದು ಅದೆಲ್ಲ ಇರ್ತಲ್ಲ ಅವಕಾಶ ಅಂತ ಹೇಳಿದೆ. ಅಲ್ಲಿ ಬಲ್ಮಠದಲ್ಲಿ ಟಿ ಸಿ ಎಚ್ ಗೆ ಸೇರಿದ್ ಒಂದು ವರ್ಷ, ಅಲ್ಲಿ ನಮ್ಗೆ ಆಗ ಒಂದೇ ವರ್ಷ ಎಸ್ ಎಲ್ ಸಿ ಆಗಿ ಒಂದು ವರ್ಷದಲ್ಲಿ ನಮ್ಗೆ ಟಿ ಸಿ ಎಚ್ ಟ್ರೈನಿಂಗ್ ಆಗ್ತಿತ್ತು. ಹಾಗೆ ಅಲ್ಲಿಗೆ ಆ ಉದ್ದೇಶದಿಂದ ಸೇರಿದ್ದು ನಾನು. ಟೈಪ್ ರೈಟಿಂಗ್ ಹೋದ್ರೆ ನಮ್ಗೆ ಆಡ್ಲಿಕ್ಕಿಲ್ಲ, ಕುಣಿಲಿಕ್ಕಿಲ್ಲ, ಹಾಡ್ಲಿಕ್ಕಿಲ್ಲ ಅಂತ ಹೇಳಿ ಟ್ರೈನಿಂಗ್ ಹೋದ್ರೆ ಅಲ್ಲಿ ಯೂಶುವಲ್ ಶಾಲೆ ಅಲ್ಲ, ಇಡೀ ದಿನ ಇರ್ತದೆ ಅಲ್ಲಿ. ಮತ್ತೆ ಹಾಗೆ ನಾನು ಟ್ರೈನಿಂಗ್ ಸೇರಿದ್ದು.
1: ಈ ತರಬೇತಿ ಸಮಯದಲ್ಲಿ ಏನಾದ್ರೂ ನಿಮಗೆ ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ಇತ್ತ?
0: ಅವಕಾಶ ಅಂತ ಅಂತದೇನಿರ್ಲಿಲ್ಲ,
1: ಟ್ರೈನಿಂಗ್
0: ಟ್ರೈನಿಂಗ್ ಶಾಲೆಯಲ್ಲಿ ಅಂತದೇ ನಾಟಕ ಮಾಡ್ಲಿಕ್ಕಿತ್ತು, ನಾಟಕ ಎಲ್ಲ ಇತ್ತು. ಆದ್ರೆ ಇದಕ್ಕೆಲ್ಲ ಅಷ್ಟು ಬಲ್ಮಠದಲ್ಲಿ ಆಗ ಅಷ್ಟು ಪ್ರೋತ್ಸಾಹ ಅಂತ ಹೇಳಿ ಏನು ಇರ್ಲಿಲ್ಲ.
1: ಅದಾದ್ಮೇಲೆ ಇಮಿಡಿಯೇಟ್ ಕೆಲಸ ಸಿಕ್ಕಿತ್ತು
0: ನನಗೆ. ಅದು ಒಂದು ಟ್ರೈನಿಂಗ್ ಆದ ವರ್ಷವೇ ನನಗೆ ವಿದ್ಯಾದಾಯಿನಿಯಲ್ಲಿ ನಾನು ಕಲಿತ ಶಾಲೆಯಲ್ಲಿ ನನಗೆ ಶಿಕ್ಷಕಿಯಾಗಿ ನನ್ನನ್ನು ಸೇರಿಸ್ಕೊಂಡ್ರು. ಹಾಗಾಗಿ ಅಲ್ಲಿ ನಾನು 5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಸಹ ಒಳ್ಳೆ ಸ್ಕೋಪ್ ಇತ್ತು ಮಾತ್ರ.
1: ಸಾವಿತ್ರಿಯರೇ, ಈಗ ನೀವು ವಿದ್ಯಾದಾಯಿನಿಯಲ್ಲಿ ಶಿಕ್ಷಕಿಯಾಗಿ ಸೇರಿದ್ರಿ, ನಿಮಗೆ ಸಹಜವಾಗಿದ್ದಂತಹ ಆಸಕ್ತಿಗಳನ್ನ ಮಕ್ಕಳ ಮೂಲಕ ಹೇಗೆ ಬೆಳೆಸಿದ್ರಿ?
0: ಅದೇ ಮಕ್ಕಳಲ್ಲಿ ನಾನು ಬೆಳೆಸಲಿಕ್ಕೆ ಅಂತ ಹೇಳಿದ್ರೆ ಸ್ಪರ್ಧೆಗಳಿದ್ದಾಗ ಅವರಿಗೆ ತಯಾರು ಮಾಡಿದೆ ನಾನು. ಭಾಷಣ ಬರೆದು ಕೊಟ್ಟೆವು, ನಾಟಕ ಬರೆದು ಕೊಟ್ಟೆವು, ಭಗವದ್ಗೀತೆ ಹೇಳಿಕೊಟ್ಟೆವು, ಭಾವಗೀತೆ ಹೇಳಿಕೊಟ್ಟೆವು, ಜಾನಪದ ಗೀತೆ ಹೇಳಿಕೊಟ್ಟೆವು. ಹಾಗೆ ಅದನ್ನು ಅವರಿಂದ ಬೆಳೆಸಿದೆವು. ಮತ್ತೆ ನಮ್ಮಲ್ಲಿ ಸ್ಕೂಲ್ ಡೇ ಆಗುವಾಗ ಅವರಿಗೆಲ್ಲ ನಂದು ಬೇರೆ ಬೇರೆ ಎಲ್ಲ ಹೊಸ ಹೊಸ ರೀತಿಯ ಡಿಲ್ಲಿ ಇದರಲ್ಲಿ ಬರ್ತಾ ಇದ್ದ ದೂರದರ್ಶನದಲ್ಲಿ ಅದನ್ನೆಲ್ಲ ಮಕ್ಕಳಿಗೆ ನಾನು ಮಾಡಿಸ್ತಾ ಇದ್ದೆ. ನವಿಲು ಡಾನ್ಸು ಅದಿದೆಲ್ಲ ಮಾಡಿಸ್ತಾ ಇದ್ದೆ. ಹಾಗೆ ಮಕ್ಕಳಿಂದ ಬೆಳೆಸಿದೆ.
1: ಎಷ್ಟು ಸರ್ವಿಸ್ ಮಾಡಿದ್ರಿ ನೀವು?
0: ನಾನು ಅಲ್ಲಿ ವಿದ್ಯಾದಾಯಿನಲ್ಲಿ 5 ವರ್ಷ.
1: ಅದು ಮತ್ತೆ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಕಾರಣ?
0: ನನ್ನ ಮದುವೆ ಆಯ್ತು. ಮದುವೆ ಆದ ಮೇಲೆ ಮತ್ತೆ ಇಲ್ಲಿ ಸುರತ್ಕಲ್ಲಿಂದ ನಾನು ಮಂಗಳೂರಿಗೆ ಬಂದೆ.
1: ಈಗ ಮದುವೆ ಆದ ಬಗ್ಗೆ ಕೂಡ ಬಹುಶಃ ನೀವು ಸಮಾನ ಆಸಕ್ತಿಯವರು, ಮತ್ತೆ ನಿಮ್ಮ ಆನಂತರ ಚಟುವಟಿಕೆ ಎಲ್ಲ ನೋಡಿದ್ರೆ ಎಲ್ಲಿಯಾದರೂ ನೀವು ಪರಸ್ಪರ ಪರಿಚಯ ಇದ್ದುಕೊಂಡು ಮದುವೆ ಆದರು ಅಂತ ನೋಡಿದ್ರೆ ಗೊತ್ತಾಗ್ತದೆ. ಹಾಗೇನಾದ್ರೂ ಆಯ್ತಾ ಅಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ?
0: ಸಾಂಪ್ರದಾಯಿಕ ರೀತಿಯಲ್ಲಿ ಆದದ್ದು ಅಂದ್ರೆ ಒಂದು ಕಾಂಪಿಟೇಷನ್ ಮಾಡಿದ್ರು ಅವರು, ಅದರದ್ದು ಅವ್ರಿಗೆ ನನ್ನ ಸಂಬಂಧ ಇಲ್ಲ. ಅವರು ಮಂಗಳೂರಲ್ಲಿ ಇದ್ರು, ನಾನು ಸುರತ್ಕಲ್ಲಲ್ಲಿ ಇದ್ದೆ. ಟೀಚರ್ಸಿಗಾಗಿ ಡಿಪಾರ್ಟ್ಮೆಂಟ್ ಒಂದು ಕಾಂಪಿಟೇಷನ್ ಮಾಡಿತ್ತು, ಅದರಲ್ಲಿ ಭಕ್ತಿಗೀತೆ ಮತ್ತು ಲಘು ಸಂಗೀತ ಅಂತ ಹೇಳಿ. ನನಗೆ ವಿದ್ಯಾದಾಯಿನಿಯಲ್ಲಿ ಲಘು ಸಂಗೀತಕ್ಕೆ ಭಾಗವಹಿಸು ಅಂತ ಹೇಳಿದ್ರು. ಹಾಗೆ ನಾನು ಲಘು ಸಂಗೀತಕ್ಕೆ ಭಾಗವಹಿಸಿದೆ ಸ್ಪರ್ಧೆಯಲ್ಲಿ. ಅದರಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದೆ. ಅದನ್ನು ಕಂಡಕ್ಟ್ ಮಾಡಿದ್ರಲ್ಲಿ ಇವರಿದ್ರು, ಅದು ನಂಗೆ ಗೊತ್ತಿಲ್ಲ. ಆಮೇಲೆ ಅವ್ರು ನೋಡಿದ ನಾನು ಹಾಡಿದ್ದ, ನಾನು ಆಗ ಹಾಡಿದ ಪದ್ಯ ಶ್ರೀನಿವಾಸ ನೀನೇ ಪಾಲಿಸು ಅಂತ.
1: ಶ್ರೀನಿವಾಸ
0: ಕೊನೆಗೆ ಅಲ್ಲಿ ಬರ್ತದೆ, ಶ್ರೀನಿವಾಸ ಕೈಯ ಪಿಡಿದು ಅಂತ ಬರ್ತದೆ ಕೊನೆಗೆ. ಅದು ಏನು ದೇವರ ಇಚ್ಛೆಯೋ ಗೊತ್ತಿಲ್ಲ ನಂಗೆ. ಆ ಪದ್ಯ ಕೇಳಿ ಅವರಿಗೆ ತುಂಬಾ ಇಷ್ಟ ಆಗಿತ್ತಂತ, ಅವ್ರು ಮತ್ತೆ ಹೇಳ್ತಾರೆ ಹಾಗೆ, ಆ ಪದ್ಯ ನೀನು ಹಾಡಿ ತುಂಬಾ ಇಷ್ಟ ಆಗಿತ್ತು ಅಂತ.
1: ಶ್ರೀನಿವಾಸನೇ ಸಿಕ್ಕಿದ?
0: ಶ್ರೀನಿವಾಸನೇ ಸಿಕ್ಕಿದ ಆಮೇಲೆ. ಹಾಗೆ ನನ್ನ ಚಿಕ್ಕಪ್ಪನ ಮಗ ಅವರ ಶಾಲೆಯಲ್ಲಿ ಅಸಿಸ್ಟೆಂಟ್ ಆಗಿದ್ದ. ಅವರು ಎಲೋಶಿಯಸ್ ಅಲ್ಲಿ ಮಾಸ್ಟರ್ ಆಗಿ ಹೆಡ್ ಮಾಸ್ಟರ್ ಆಗಿರುವಾಗ ನನ್ನ ಚಿಕ್ಕಪ್ಪನ ಮಗ ಅವರ ಅಸಿಸ್ಟೆಂಟ್ ಆಗಿದ್ದ. ಅವನದು ರೆಕಮೆಂಡೇಶನ್, ತುಂಬಾ ಒಳ್ಳೆಯ ಹುಡುಗ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಮತ್ತೆ ತುಂಬಾ ತಾಳ್ಮೆ, ತುಂಬಾ ಒಂಥರ ಬಹಳ ಒಳ್ಳೆದಿದ್ದಾರೆ, ನಿನಗೆ ಹೇಳಿ ಮಾಡಿಸಿದಂತ ಹುಡುಗ ನಿಮ್ಮ ಮದುವೆ ಆಗು ಅಂತ ಹೇಳಿದ್ರು. ಮತ್ತೆ ನಮ್ಮ ಜಾತಕ ಸಹ ಕೂಡಿ ಬಂತು, ಜಾತಕದಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿ, ನಮ್ಮ ಜಾತಕ ನೋಡೋಕ್ರಮ ಸರಿ ಆಗ್ತದೆ, ಒಳ್ಳೇದುಂಟು ಅಂತ ಆಯ್ತು. ಹಾಗೆ ಮತ್ತೆ ಅದು ಆಗಿನ ಕಾಲದಲ್ಲಿ ಒಂದು 15 ದಿನದಲ್ಲಿ ಮದುವೆ ಆಗಿದೆ. ಈಗಿನ ಹಾಗೆ ನಿಶ್ಚಯ ಆಗಿ ಎಲ್ಲ ಇಲ್ವೇ ಇಲ್ಲ, ಒಂದು ಬಂದು ನೋಡಿ ಬಂದು ಒಂದು 15 ದಿನದಲ್ಲಿ ಮದುವೆ ಆಗಿಬಿಟ್ಟಿದೆ ನಮ್ಗೆ.
1: ಈಗ ಮದುವೆ ಆದ ತಕ್ಷಣ ನೀವು ಮೊದಲ ಕೆಲಸವನ್ನು ಅಲ್ಲಿಂದ ಬಿಟ್ರ?
0: ಹೌದು. ನನಗೆ
1: ಈ ಕಡೆಯಿಂದ ಆಫರ್ ಬಂದ ನಿಮಗೆ?
0: ಹೌದು. ಇಲ್ಲಿ ಅಂದ್ರೆ ಅಮ್ಮ ಆಕ್ಚುಲಿ ಇಲ್ಲಿಯರ ಹೆಡ್ ಮಾಸ್ಟ್ರು ನನ್ನ ಚಿಕ್ಕಮ್ಮನ ಅಣ್ಣ, ಅವರು ಚಿಕ್ಕಪ್ಪನ ಹೆಂಡತಿಯ ಅಣ್ಣ, ಅವ್ರಿಗೆ ನಂದೆಲ್ಲ ಮೊದಲಿಂದಲೇ ಗೊತ್ತುಂಟು. ನಮ್ಮ ಮನೆಗೆಲ್ಲ ಯಾವಾಗ್ಲೂ ಬರ್ತಾ ಇದ್ರು, ನಮ್ದು ಅಬಿಲಿಟಿ ಎಲ್ಲ ಏನು, ನಾವೇನ್ ಮಾಡ್ತೇವೆ ಅಂತೆಲ್ಲ ಗೊತ್ತುಂಟು ಅವರಿಗೆ. ನನ್ನ ಅತ್ತೆಯವರು ಹೇಳಿದ್ರು ನೀನು ಕೆಲಸಕ್ಕೆ ಹೋಗುದು ಬೇಡ ಅಷ್ಟು ದೂರಕ್ಕೆ ಅಂತ ಆಯ್ತು. ಆಮೇಲೆ ಏನು ಮಾಡೋದು ಅಂತ ಹೇಳುವಾಗ ಅವರೇ ಹೇಳಿದರು, ಚಿಕ್ಕಮ್ಮನ ಅಣ್ಣ ಅವರು, ಶಿವರ ಮಾಸ್ಟ್ರು, ನೀನು ಇಲ್ಲಿಗೆ ಬಾ, ಈಗ ಟೆಂಪರರಿ, ಮತ್ತೆ 1-2 ವರ್ಷ ನಿಂಗೆ ಪರ್ಮನೆಂಟ್ ಆಗ್ತದೆ ಅಂತ ಹೇಳಿ ಹಾಗೆ ನನ್ನನ್ನು ಸೇರಿಸ್ಕೊಂಡ್ರು.
1: ಈಗ ಖಾಸಗಿ ಶಾಲೆಗೆ ಬಂದ್ರಿ ನೀವು?
0: ಖಾಸಗಿ
1: ಸರ್ಕಾರಿ ಅಪಾಯಿಂಟ್ಮೆಂಟ್ ಎಲ್ಲ ಆಗ್ತಾ ಇತ್ತಲ್ಲ, ಅದಕ್ಕೆ ಪ್ರಯತ್ನ ಮಾಡಿಲ್ವ ನೀವು?
0: ಇಲ್ಲ, ಪ್ರಯತ್ನ ಮಾಡ್ಲಿಕ್ಕೆ ನನಗೆ ನಿಜವಾಗಿ ನೋಡಿದ್ರೆ ಎಸ್ ಎಲ್ ಸಿ ಆದ ಕೂಡಲೇ ನನಗೆ ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ನನಗೆ ಬಂದಿದೆ, ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಬಟ್ ಅದು ನಮ್ಮ ಅಣ್ಣ ಎಲ್ಲ ಬೇಡ ಹೇಳಿದ, ಅದು ಟ್ರಾನ್ಸ್ಫರ್ ಆಗ್ತದೆ ಪೋಸ್ಟ್ ಆಫೀಸ್ ಅಲ್ಲಿ
2: ಇಲ್ಲ ಆದರೆ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಬೇಡ ನೀನು ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿದ. ಹಾಗೆ ಮತ್ತೆ ಟಿ ಸಿ ಎಚ್ ಮಾಡಿ, ಆದರೆ ಮೊದಲೇ ಬಂದಿದ್ದೆ, ಎಸ್ ಎಲ್ ಸಿ ಆದ ಕೂಡಲೇ ಬಂದಿದೆ, ಮತ್ತೆ ಬೇಡ ಅಂತ ಹೇಳಿ ಟಿ ಸಿ ಎಚ್ ಮಾಡಿ ಶಿಕ್ಷಕ
1: ಬರುತ್ತೆ. ಅಶೋಕನಗರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೆ?
2: ಅಶೋಕನಗರದಲ್ಲಿ ನಾನು 68 to 90 ಅಷ್ಟು ವರ್ಷ ಕೆಲಸ, 22 ಕೆಲಸ ಮಾಡಿದ್ದೇನೆ. ಇಲ್ಲ, ಅವ್ರು ಮತ್ತೆ ಬಂದದ್ದು, ನಾನು 68 ಸೇರಿದೆ, ಅವ್ರು 73 ಬಂದದ್ದು. ಅದು ಶಾಲೆ ಅಂದ್ರೆ ಬಿಲ್ಡಿಂಗ್ ಎಲ್ಲ ಆಗಬೇಕು ಹಾಗೆ ಅಂತ ಹೇಳಿಕೊಂಡು ಅವ್ರ ಮ್ಯಾನೇಜ್ಮೆಂಟ್ ಅವರು ಕರೆದ್ರು, ಆಮೇಲೆ ಅವರು ಬಿಟ್ಟು ಬಂದ್ರು. ಹಾಗೆ ಮತ್ತೆ ನಾವು ಅವರು ಹೆಡ್ ಮಾಸ್ಟರ್, ನಾನು ಅಸಿಸ್ಟೆಂಟ್ ಆಗಿ ಅಲ್ಲಿ ನಮ್ಮದು ಕಾರ್ಯಕ್ರಮ ಮುಂದುವರಿಯಿತು.
1: ಆಗಿನ ನಿಮ್ಮ ಚಟುವಟಿಕೆಗಳೆಲ್ಲ ಹೇಗಿತ್ತು?
2: ಆಗ ಸಹ ಇದೇ ರೀತಿ ನಮ್ಮ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗಬೇಕಾ ಶಾಲೆಯಲ್ಲಿ, ಕಲಿಯುವುದನ್ನು ಬಿಟ್ಟು ಬೇರೆ ಇತರ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕು ಅದನ್ನೆಲ್ಲ ನಮ್ಮ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ಟಿದ್ದೇವೆ. ನನಗೆ ಅವರು ತುಂಬ ಸಪೋರ್ಟಿವ್, ಅವರಿಗೆ ನಾನು ಸಪೋರ್ಟಿವ್. ಅದರ ಜೊತೆಯಲ್ಲಿ ನಮ್ಮ ಅಶೋಕನಗರ ಶಾಲೆಯಲ್ಲಿ ಹಲವಾರು ಶಿಕ್ಷಕರಿದ್ದರು, ಎಲ್ಲರೂ ಒಂದೊಂದರಲ್ಲಿ ಪರಿಣತಿಯನ್ನು ಪಡೆದರು. ಕೆಲವರು ನಾಟಕ ಮಾಡುವಾಗಲಿ, ಕೆಲವರು ಇನ್ನೂ ಉಳಿದ ಚಟುವಟಿಕೆಗಳಲ್ಲಿ, ತುಂಬ ಚಟುವಟಿಕೆ ದೇವಾಲಯಗಳಲ್ಲಿ ಸ್ಕೌಟ್ಸ್ ಇತ್ತು, ಮತ್ತೆ ನಾವು ಮಕ್ಕಳನ್ನು ಎಲ್ಲೆಲ್ಲಿಗೆ ಹಾಸನಕ್ಕೆ ಕರ್ಕೊಂಡು ಹೋಗಿದ್ದೇವೆ. ಕಾಂಪಿಟೇಷನ್ ಇದ್ರೆ ಒಂದು ಮಾತಿತ್ತು, ಆಗಾಗ ಅಶೋಕನಗರದ ಬಂದ್ರೆ ನಮಗೆ ಪ್ರೈಸ್ ಇಲ್ಲ. ಅಷ್ಟು ನಮ್ಮ ಮಕ್ಕಳು ಸಹ ನಾವು ಭೇದ ಭಾವ ಮಾಡ್ತಿರಲಿಲ್ಲ, ಯಾವ ಜಾತಿಯವರೇ ಆಗಲಿ, ಯಾವ ಬಡವರಾಗಲಿ, ಶ್ರೀಮಂತರಾಗಲಿ, ಯಾರಲ್ಲಿ ಎಬಿಲಿಟಿ ಉಂಟು, ಯಾರಲ್ಲಿ ಶಕ್ತಿ ಉಂಟು, ಅವರನ್ನು ಆಯ್ಕೆ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಮೇಲೆ ನಾವು ಕರ್ಕೊಂಡು ಹೋಗ್ತಿದ್ವಿ ಮಕ್ಕಳನ್ನು. ನಾವು ಕಾಂಪಿಟೇಷನ್ ಗುರುಬೇ ಕರ್ಕೊಂಡು ಹೋಗಿದ್ದೇವೆ. ಮತ್ತೆ ಒಂದ್ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಲ್ಲಿ ಆಯ್ತು, ಮಕ್ಕಳ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಲ್ಲಿ ಮಕ್ಕಳದ್ದಾಯ್ತು. ನಮ್ಮ ಶಾಲೆಗೆ 4 ಜನರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮಕ್ಕಳಿಗೆ ಡಿಪಾರ್ಟ್ಮೆಂಟ್ ಅವರಿಗೂ ಹಾಗೆ ಅಶೋಕನಗರದವರು ಹೇಳಿ ಹೇಳ್ಕೊಡ್ತಾರೆ. ಹಾಗೆ ನಾವು ಆ ತರದ ದುಡ್ಡು ನೋಡ್ಕೊಳ್ಳಿಲ್ಲ. ನಾವು ಒಂದು ನಾವು ಕೈಯಿಂದ ಹಾಕ್ತಿದ್ವಿ, ಇಲ್ಲದಿದ್ರೆ ಮ್ಯಾನೇಜ್ಮೆಂಟ್ ಇಂದ ಹಾಕಿ ಮಕ್ಕಳಿಂದ ದುಡ್ಡು ತಗೊಳ್ತಿರ್ಲಿಲ್ಲ. ಹಾಗೆ ಮೈಸೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಆಯ್ತಾಯ್ತು ಆಗ ಮಕ್ಕಳಿಗೆ. ಆಗ ನಮ್ಮ 4 ಶಾಲೆ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ನನ್ನ ಅಣ್ಣನ ಮನೆಯಲ್ಲಿ ಅಣ್ಣನ ಮನೆಯಲ್ಲಿ ಆ ಮಕ್ಕಳನ್ನು ಅಲ್ಲಿ ಇಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಅಂದ್ರೆ ಮಕ್ಕಳಿಗೆ ಆಟ ಮಾತ್ರ ಅಲ್ಲ, ಆಕಾಶವಾಣಿಯಲ್ಲಿ ವರ್ಷಕ್ಕೆ 4 ಕೋಟಿ ನಾವು ಕರ್ತಾ ಇದ್ದೇವೆ, ಕರಿತಾ ಇದ್ದೇವೆ ನಮ್ಮನ್ನ ಅಲ್ಲಿ. ಅಬ್ದುಲ್ ರಹಮಾನ್ ಪಾಷಾ, ಜಯಶ್ರೀ ಒಂದೊಂದ್ಸಲ ಅವ್ರು ಶಾಲೆಗೆ ಬಂದು ರೆಕಾರ್ಡ್ ಮಾಡ್ಕೊಂಡು ಹೋದದ್ದು ಸ್ಟೂಡೆಂಟ್. ಅಲ್ಲ, ಇದರದ್ದು ಸ್ವಾತಂತ್ರ್ಯ ದಿನಾಚರಣೆ ಆಗುವಾಗ ಅವರಿಗೆ ಮಾಡುವಂತಾಗಿತ್ತು. ಅದಕ್ಕೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಂದ ಮಾಡಿಸಿ ಅದಕ್ಕೆ ಪ್ರಜಾಡಿಸಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ವರ್ಷದಲ್ಲಿ 4 ಕಾರ್ಯಕ್ರಮ ಕೊಡ್ಬೋದು ಒಂದು ಸಂಸ್ಥೆ. 4 ಅವಕಾಶ
1: ಹಾಡಿದ್ದೀರಿ ಅಥವಾ ನಾಟಕ ಅಭಿನಯಗಳೆಲ್ಲ ಮಾಡಿಸ್ತಾ ಇದ್ರಿ, ಈಗ ನೀವೇ ಬರೆದು ಮಾಡ್ಕೊಳ್ತೀರಿ?
2: ಹೌದು, ನಾವು ಪದ್ಯಗಳೆಲ್ಲ ನಾವೇ ಬರಿತಾ ಇದ್ದೇವೆ, ಬರಿತಾ ಇದ್ದೇವೆ. ನಮಗೆ ನಾಟಕಕ್ಕೆ ಬೇಕಾದ ಪದ್ಯಗಳೆಲ್ಲ ಸಾಮಾನ್ಯ ನಾವೇ ಬರಿತಾ ಇದ್ದೇವೆ. ಅದು ಒಂದು ನವಿಲು ಗೆರೆ, ನವಿಲು ಗೆರೆ ಕವನ ಸಂಕಲನ, ಮತ್ತೊಂದು ಹಾಡು ಬಾಕಿದೆ, ಆಮೇಲೆ ಮತ್ತೊಂದು ದೊಡ್ಡವರ ಬಾಲ್ಯ, ಮತ್ತೊಂದು ಹುಲಿಯಲ್ಲಿ ಹಚ್ಚಿಸಿದ ಬಾಲಕ, ಇನ್ನೊಂದು ಐದು ಕಿಸ್ಸಗಳನ್ನು ಪ್ರಿಂಟ್ ಮಾಡಿದ್ದೇನೆ. ಇದು ನಾನೇ ಮಕ್ಕಳಿಗಾಗಿ ಬರೆದಂತಹ ಪದ್ಯ.

0: ಕರಿ
1: ಅದು ಮಕ್ಕಳಿಗಾಗಿ ಬರ್ತದೆ,
0: ಮಕ್ಕಳಿಗಾಗಿ ಎಲ್ಲ. ಮತ್ತು ನಂದು ಲೇಖನಗಳು ಇದರಲ್ಲೆಲ್ಲ ಬರ್ತಾ ಇತ್ತು, ಯಾವ್ದ್ರಲ್ಲಿ ನಿಮ್ಮ ದೇವಾಣಿಯಲ್ಲಿ ಮತ್ತೆ ನಿಮ್ಮ ದೊಡ್ಡ ದೊಡ್ಡ ಪೇಪರ್ಗಳಲ್ಲೆಲ್ಲ. ಈಗ ಅತ್ತೆ ಸೊಸೆಯರಲ್ಲಿ ಮಧುರ ಬಾಂಧವ್ಯ ಸಾಧ್ಯ ಇಲ್ಲವೇ, ಇಂಥ ಲೇಖನಗಳನ್ನು ನಾನು ಪತ್ರಿಕೆಗಳಿಗೆ ಸಹ ಕೊಡ್ತಾ ಇದ್ದೆ. ಮತ್ತೆ ಕೆಲವು ಈಗ ಸೋವನೀರೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಮಕ್ಕಳ ಸಾಹಿತ್ಯ ಪುಸ್ತಕದಲ್ಲಿ ಡಿಪಾರ್ಟ್ಮೆಂಟ್ ಮಾಡುವಂಥದ್ದು, ಅದರಲ್ಲೆಲ್ಲ ನಾನು ಹೆಚ್ಚಾಗಿ ಮಕ್ಕಳಿಗೆ ಬರೆಯೋದು ಜಾಸ್ತಿ. ಮತ್ತೆ ಸ್ಕಿಟ್ ಎಲ್ಲ ಬರೆದು ಕೊಡ್ತಾ ಇದ್ದೆ. ಈಗ ಮಕ್ಕಳು ಬಂದರೆ ಏಕಪಾತ್ರ ಅಭಿನಯ ಇದೆಲ್ಲ ಬಂದರೆ ಬರೆದು ಕೊಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ವಿ. ಭಾಷಾಂಶ ಭಾಷಾಂಶನ ಬರೆದು ಕೊಡುಗಳು ಅವರು ಎತ್ತಿದ ಕೈಯವರು ಅವರು ಭಾಷಣ. ಈಗಲೂ ಸಹ ಆಶಾ ದಿಲೀಪ್ ಅಂತ ಇದ್ದಾಳೆ, ಅವಳು ಈಗ ಅವಳೇ ಸ್ವತಃ ಬರೀತಾಳೆ. ಈಗ ಕಾಲೇಜಿಗೆ ಸ್ಟೂಡೆಂಟ್ ಆಗಿ ಈಗ ಕೊಡ್ಲ ಮಗಳು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾಳೆ. ಅವಳು ಸಾಧಾರಣ ಕಾಲೇಜಿಗೆ ಹೋಗುವವರೆಗೆ ಇವರಿಂದ ಬಂದು ಬರ್ತಕೊಂಡು ಹೋಗಿ ಪ್ರೈಸ್ ಪಡಿತಾ ಇದ್ಲು. ಈಗ ಅವಳು ಸ್ವತಂತ್ರವಾಗಿ ಎಲ್ಲಾ ಕಡೆಗೆ ಹೋಗಿ ಭಾಷಣ ಕೊಡ್ಲಿಕ್ಕೆ ಹೋಗ್ತಾಳೆ. ಅವಳು ಅಷ್ಟು ಹುಷಾರಾಗಿದ್ದಾಳೆ,
1: ಕವಿಗೋಷ್ಠಿಯಲ್ಲಿ ಎಲ್ಲ ಭಾಗವಹಿಸ್ತಾಳೆ, ಈಗ ಸಾವಿತ್ರಿ ಹೆಸರಾವ್ ಅವರು ಸ್ವತಃ ಕೆಲವು ಮಕ್ಕಳ ಕವನಗಳು ಕೂಡ ಬರೆದಿದ್ದಾರೆ, ಅವರ ಬಾಯಲ್ಲಿ ನಾವು ಕೆಲವು ಕೇಳುವ.
0: ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ, ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ, ಮೂಗಿನ ಮೇಲೆ ಕನ್ನಡಕ ಕೈಯಲ್ಲಿ ವಾಕಿಂಗ್ ಸ್ಟಿಕ್, ಮೂಗಿನ ಮೇಲೆ ಕನ್ನಡಕ ಕೈಯಲ್ಲಿ ವಾಕಿಂಗ್ ಸ್ಟಿಕ್, ನಶ್ಯದ ಬುರುಡೆ ಸೊಂಟದಲ್ಲಿ ಚಿಲ್ಲರೆ ಕಾಸು ಜೇಬಿನಲ್ಲಿ, ನಶ್ಯದ ಬುರುಡೆ ಸೊಂಟದಲ್ಲಿ

0: ಮಕ್ಕಳು ನಕ್ಕರು ಬಾಯಲ್ಲಿ ಹಲ್ಲೇ ಇಲ್ಲ. ಗೇಲಿಯ ಮಾಡಿ ಮಕ್ಕಳು ನಕ್ಕರು ಇವರಿಗೆ ಸಿಟ್ಟೇ ಬರೋದಿಲ್ಲ. ಗೇಲಿಯ ಮಾಡಿ ಮಕ್ಕಳು ನಕ್ಕರು ಇವರಿಗೆ ಸಿಟ್ಟೇ ಬರೋದಿಲ್ಲ. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಬಾಲ್ಯದ ದಿನವನ್ನು ಸ್ಮರಿಸುವರು, ಹೊಸ ಹೊಸ ಆಟವ ಕಲಿಸುವರು. ಬಾಲ್ಯದ ದಿನವನ್ನು ಸ್ಮರಿಸುವರು, ಹೊಸ ಹೊಸ ಆಟವ ಕಲಿಸುವರು. ಸಾಹಸ ರೋಚಕ ಕತೆಗಳ ಹೇಳಿ ನಮ್ಮನ್ನು ಬೆರಗುಗೊಳಿಸುವರು. ಸಾಹಸ ರೋಚಕ ಕತೆಗಳ ಹೇಳಿ ನಮ್ಮನ್ನು ಬೆರಗುಗೊಳಿಸುವರು. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಇನ್ನೊಂದು ಪದ್ಯ, ಸಣ್ಣ ಮಕ್ಕಳಿಗೆ ನಾವು ಉಪದೇಶ ಮಾಡಬಾರ್ದು ಅಂತ ಒಂದು ನಿಯಮ ಉಂಟು. ನೇರವಾಗಿ ಅವರಿಗೆ ಉಪದೇಶ ಮಾಡಬಾರ್ದು ಅಂತ. ಆ ಕಾರಣಕ್ಕೆ ನಾನು ಒಂದು ಅವರಿಗಾಗಿ ಬರೆದಂಥ ಪದ್ಯ ಇದು. ಪುಟ್ಟ ಸ್ನಾನ ಮಾಡಲಿಲ್ಲ ತನ್ನ ಮೈಯ ನುಜ್ಜಿ. ಪುಟ್ಟ ಸ್ನಾನ ಮಾಡಲಿಲ್ಲ ತನ್ನ ಮೈಯ ನುಜ್ಜಿ. ಅದಕ್ಕೆ ನೋಡಿ ಅವನ ಕೈ ಕಾಲು ತುಂಬ ಕಜ್ಜಿ. ಅದಕ್ಕೆ ನೋಡಿ ಅವನ ಕೈ ಕಾಲು ತುಂಬ ಕಜ್ಜಿ. ಈ ಪದ್ಯವನ್ನು ನಾವು ಹೇಳಿದರೆ ಆಗ ಯಾರು ಸರಿಯಾಗಿ ಮೈ ತೊಳೆದು ತಿಕ್ಕಿ ಸ್ನಾನ ಮಾಡಿಕೊಂಡು ಬರುವುದಿಲ್ಲವ ಅವರು ತಮ್ಮ ಆ ಒಂದು ಕ್ರಮವನ್ನು ಸರಿಗೊಳಿಸ್ತಾರೆ. ಈ ಪದ್ಯವನ್ನು ಕೇಳಿದಾಗ ಒಬ್ಬ ಹುಡುಗ ಏನು ಮಾಡಿದಾನಂತೇಳಿದರೆ, ನಮ್ಮ ಮನೆಯಲ್ಲಿ ನಾನು ಸರಿಯಾಗಿ ಸ್ನಾನ ಮಾಡ್ತೇನೆ ಆಯಿತಾ, ನಿನ್ನೆ ನನಗೆ ಹೇಳಬೇಡ ನೀನು ಅಂತ ಹೇಳಿದ್ದಾನೆ. ಆದರೆ ಇದು ಮಕ್ಕಳಿಗೆ ನೇರವಾಗಿ ನಾವು ಹೇಳಬೇಕಾಗಿಲ್ಲ, ಅವರು ಅದನ್ನು ಕೇಳಿಸಿಕೊಂಡು ತಮ್ಮ ತನವನ್ನು ತಿದ್ದಿಕೊಳ್ಳಿಕ್ಕೆ ಸಾಧ್ಯವೇ ಇದೆ. ಈಗ ಅದೇ ರೀತಿಯಲ್ಲಿ ಇನ್ನೊಂದು ಸಹ ಇದೆ. ಈಗ ಮಕ್ಕಳು ತಮಗೆ ತುಂಬ ತಿಂಡಿ ಬೇಕು ತಿಂಡಿ ಬೇಕು ಅಂತ ಹೇಳ್ತಾ ಇರ್ತಾರೆ, ಮತ್ತು ಬೇಕು ಮತ್ತು ಬೇಕು ಅಂಥೇಳಿ. ಅದಕ್ಕೆ ಸಹ ನಾನು ಒಂದು ಪದ್ಯ ಬರೆದಿದ್ದೇನೆ. ಇನ್ನೂ ಬೇಕು ಬೇಕು ಎಂದು ಹತ್ತು ಲಾಡು ತಿಂದ. ಇನ್ನೂ ಬೇಕು ಬೇಕು ಎಂದು ಹತ್ತು ಲಾಡು ತಿಂದ. ಮತ್ತೆ ಅಳುತ್ತಾ ಬಂದು ಅಮ್ಮ ಹೊಟ್ಟೆ ನೋವು ಎಂದ. ಮತ್ತೆ ಅಳುತ್ತಾ ಬಂದು ಅಮ್ಮ ಹೊಟ್ಟೆ ನೋವು ಎಂದ. ಇದರಿಂದ ಏನಾಗ್ತದೆ, ಬೇಕಾದಕ್ಕಿಂತ ಹೆಚ್ಚು ತಿಂದರೆ ಹೊಟ್ಟೆ ನೋವು ಆಗ್ತದೆ ಎಂಬುದು ಈ ಪದ್ಯದಲ್ಲಿ ಅವರಿಗೆ ಗೊತ್ತಾಗ್ತದೆ. ಯಾರಾದರೂ ಹೀಗೆ ಮಕ್ಕಳು ಗಲಾಟೆ ಮಾಡಿದರೆ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ನಂಗೆ ಇನ್ನೂ ಕೊಡು ಇನ್ನೂ ಕೊಡು ಅಂತ ಹೇಳಿದರೆ, ಈ ಪದ್ಯವನ್ನು ನಾವಾಗ ಒಂದು ಚಂದ ಮಾಡಿ ಹೇಳಿಬಿಟ್ರೆ ಆಗ ಮಕ್ಕಳಿಗೆ ಅರ್ಥ ಆಗ್ತದೆ, ಹೌದು ತಿನ್ನಬಾರ್ದು ಹೊಟ್ಟೆ ನೋವಾಗ್ತದೆ ಅಂತ ಹೇಳಿಕೊಂಡು. ಹೀಗೆ ಮಕ್ಕಳ ಗುಣನಡತೆಗಳನ್ನು ತಿದ್ದಲಿಕ್ಕೆ ಬೇಕಾದಂತಹ ಪದ್ಯಗಳು ಸಾಕಷ್ಟು ರಚನೆಯಾಗಬೇಕು. ಇಂಥ ಸಣ್ಣ ಸಣ್ಣ ಪದ್ಯಗಳನ್ನು ನಾವು ಮಕ್ಕಳು ಸಣ್ಣವರಾಗಿರುವಾಗಲೇ ಅವರ ಕಿವಿಗೆ ಕೇಳಿಸ್ತಾ ಇದ್ದರೆ ಆಗ ನಿಜವಾಗಿಯೂ ಮಕ್ಕಳು ಏನು ಮಾಡ್ತಾರೆ ಗೊತ್ತುಂಟ, ಪದ್ಯವನ್ನು ಕೇಳದಿದ್ದಂಥ ಮಕ್ಕಳೇ ಇಲ್ಲ. ನಾವು ಜೋಗುಳ ಯಾಕೆ ಹಾಡ್ತೇವೆ ಮಲಗಿಸುವಾಗ ಅಂದರೆ, ಆ ಜೋಗುಳದ ಧ್ವನಿಗೆ ಮಕ್ಕಳು ಅಲ್ಲೇ ಚಂದ ಮಾಡಿ ಕೇಳ್ತಾ ಕೇಳ್ತಾ ಕೇಳ್ತಾ ನಿದ್ರೆ ಮಾಡ್ತಾರೆ. ಅದಕ್ಕೆ ಆ ಪದ್ಯಗಳನ್ನೆಲ್ಲ ಹಿಂದಿನಿಂದಲೂ ನಮ್ಮ ಹಿರಿಯರು ಮಕ್ಕಳಿಗೆ ಆ ಪದ್ಯಗಳನ್ನು ಹೇಳ್ತಾ ಹೇಳ್ತಾ ಆಟ ಆಡಿಸ್ತಾ ಅವರನ್ನು ಮಲಗಿಸ್ತಾ ಇದ್ರು, ಊಟ ಮಾಡಿಸ್ತಾ ಇದ್ರು, ಅದು ಒಳ್ಳೇದಾಗ್ತದೆ ಅವರಿಗೆ.
1: ಚೆನ್ನಾಗಿದೆ, ಮಕ್ಕಳಿಗೆ ಮಕ್ಕಳ ಒಂದು ಮನಸ್ಸಿಗೆ ತಟ್ಟುವ ರೀತಿಯ ಹಾಡು. ಈಗ ಸಾವಿತ್ರಿ ಹೆಸರು ಇದೆ. ಈಗ ನಿಮಗೆ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಸಾಂಸ್ಕೃತಿಕವಾದ ಮನಸ್ಸು ಮೊದಲೇ ಇತ್ತು, ಅದಕ್ಕೆ ಪೂರಕವಾದ ಬೆಳವಣಿಗೆಗೆ ಈಗ ನಿಮ್ಮ ಯಜಮಾನರು ಪತಿಗಳು ಹೇಗೆ ನಿಮಗೆ ಒಂದು ಪ್ರೇರಣೆ ಅಥವಾ ಪ್ರೋತ್ಸಾಹ ಕೊಟ್ಟರು?
0: ಅವರು ಮೊದಲಿಂದಲೂ ಪುಸ್ತಕಗಳನ್ನು ಓದುವುದರ ಆಯ್ತು ಅವರಿಗೆ. ಶಾಲೆಗಳಲ್ಲಿ ಸಹ ಹಾಗೆ, ನಮ್ಮ ಶಾಲೆಯಲ್ಲಿ ತುಂಬ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೇವೆ ಮಕ್ಕಳಿಗೆ ಕೊಡಬೇಕು ಅಂತ. ಒಳ್ಳೊಳ್ಳೆ ಪುಸ್ತಕಗಳನ್ನು ಅವರು ಇದರಲ್ಲಿ ನಮ್ಮ ಕಬಾಟಲ್ಲೆಲ್ಲ ಇಟ್ಟು ಮಕ್ಕಳಿಗೆ ಓದಿ ಕೊಡ್ತಿದ್ರು ಪ್ರತಿ. ಹಾಗೆ ಅವರಿಂದ ನನಗೆ ಆಸಕ್ತಿ ಬೆಳೆಯಿತು. ಯಾವುದೇ ಒಂದು ಪೇಪರ್ ತುಂಡು ಸಿಕ್ಕಲಿ ಅವರದನ್ನು ಓದ್ತಾರೆ ಅಂತ ಒಂದು ಹವ್ಯಾಸ ಅವರಲ್ಲಿ. ಅದಕ್ಕೊಂದು ಕಾರಣ ಇದೆ, ಅವರು ಹೈಸ್ಕೂಲಲ್ಲಿ ಇರುವಾಗ ಅವರನ್ನು ಲೈಬ್ರೇರಿಯನ್ ಆಗಿ ಮಾಡಿದ್ರಂತೆ. ಆ ಲೈಬ್ರೇರಿಯನ್ ಮಾಡಿ ಮಕ್ಕಳಿಗೆ ಲೈಬ್ರೇರಿ ಕೊಡುವ ಕೆಲಸ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ದಂತಹ ಎಲ್ಲಾ ಪುಸ್ತಕಗಳನ್ನ ಓದ್ತಾ ಇದ್ರು. ಹಾಗಾಗಿ ಅವರು ಅಲ್ಲಿಯೇ ಆ ಓದುವ ಹವ್ಯಾಸವನ್ನು ಬೆಳೆಸಿದ್ರಿಂದ ಅಲ್ಲಿ ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿದೆ. ಇನ್ನು ಅವರ ಶಾಲೆಯಲ್ಲಿ ಕೊಟ್ಟಂತ ಸರ್ಟಿಫಿಕೇಟ್ ಉಂಟಲ್ಲ, ಅದರಲ್ಲಿ ಅವರ ಹೆಡ್ ಮಾಸ್ಟರ್ ಬರೆದಿದ್ದಾರೆ, ಹಿ ಹ್ಯಾಸ್ ಗಾಟ್ ಎ ಗುಡ್ ಅಂತ ರೈಟಿಂಗ್ ಅಂತ ಒಂದು ಹಾಗೆ ಬರೆದಿದ್ದಾರೆ. ಸ್ಕಿಲ್ ಉಂಟು ಅವರಲ್ಲಿ ಅಂತ ಹೇಳಿಕೊಂಡು ಗುಡ್ ಹ್ಯಾಂಡ್ ಏನೋ ಒಂದು ಬರ್ತಾರೆ ಸರ್ಟಿಫಿಕೇಟ್ ಅಲ್ಲಿ ಹಾಗೆ ಬರ್ತಿದ್ದಾರೆ. ಅಂದ್ರೆ ಆಗ್ಲೇ ಅವರು ಬರಿತಾ ಇದ್ರು, ಹಾಗೆ ಅವರ ಸಹವಾಸದಿಂದ ನನಗೂ ಅದು ಬೆಳೀತಾ ಹೋಯ್ತು.
1: ಈಗ ನೀವಿಬ್ರು ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಆ ಅವಧಿಯಲ್ಲಿ ಈಗ ಜೊತೆಯಾಗಿ ಮಾಡಿದ ಕಾರ್ಯಕ್ರಮಗಳು ನೆನಪಾಗ್ತದೆ? ಈಗ
0: ಜೊತೆಯಾಗಿ ಅಂದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ನಾನು ಸೇರ್ತಾ ಇದ್ದೆ. ಈಗ ಹೆಡ್ ಮಾಸ್ಟರ್ ಆಗಿರ್ಬೋದು, ನಾನು ಅಸಿಸ್ಟೆಂಟ್ ಆಗಿರ್ಬೋದು, ಆದ್ರೂ ನಮ್ಗೊಂದು ಬೇರೆ ರೀತಿಯ ಸಂಬಂಧ ಉಂಟಲ್ಲ. ಅವರು ಮಾಡೋ ಕೆಲಸದಲ್ಲಿ ನನ್ನದು ಪಾತ್ರ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ಹಾಗೆ ಆ ತರ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಆಮೇಲೆ ಮತ್ತೆ ನಾವು ಮಕ್ಕಳ ಸಾಹಿತ್ಯ ಸಂಗಮ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಆಗ್ಲೂ ಸಹ ನಾವು ಈ ನಾಟಕದಲ್ಲಿ ಡಾನ್ಸಿನಲ್ಲಿ ನಮ್ಗೆ ತುಂಬಾ ಆಸಕ್ತಿ ಇಬ್ಬರಿಗೆ ಸಹ. ಶಾಲೆ ಬಿಟ್ಟು ಬಂದ ಕೂಡಲೇ ಎಲ್ಲಿ ಕಾರ್ಯಕ್ರಮ ಉಂಟು ನಾನು ಓಡ್ತಾ ಇದ್ವಿ, ರಾತ್ರಿ ಗಟ್ಟಿ ಓಡ್ತಾ ಇದ್ವಿ. ಮನೆಯಲ್ಲಿ ಮನೆ ಕೆಲಸ ಮಾಡಿ ಮನೆಗೆ ಬಂದು ಎಂತೆಂತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ನಾವು ಓಡ್ತಾ ಇದ್ವಿ. ಅಷ್ಟು ಇಂಟ್ರೆಸ್ಟ್ ಇತ್ತು ನಮ್ಗೆ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ನನಗೂ ಇಂಟ್ರೆಸ್ಟ್ ಇತ್ತು. ನಮ್ಮದು ಏನು ಅಂತ ಹೇಳಿದ್ರೆ ಸಮಾನ ಮನಸ್ಸು, ಸಮಾನ ಅಭಿರುಚಿ ಅಂತ ಹೇಳ್ಬೋದು. ಅವರಿಗೂ ಎಲ್ಲ ಯಕ್ಷಗಾನದಲ್ಲಿ ಸಹ ಅವರಿಗೆ ಆಸಕ್ತಿ, ನನಗೂ ಆಸಕ್ತಿ, ಸಾಹಿತ್ಯದಲ್ಲಿ ನಾಟಕದಲ್ಲಿ ಇಬ್ಬರಿಗೂ ಆಸಕ್ತಿ ಇತ್ತು. ಹಾಗಾಗಿ ಅದು ಒಬ್ಬರನ್ನೊಬ್ಬ ನೋಡ್ಕೊಂಡು, ಮತ್ತೆ ಅವರು ಕತೆ ಹೇಳುವುದರಲ್ಲಿ ಬಹಳ ಒಂದು ಪರಿಣತರು ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮನೆಗೆಲ್ಲ ನೆಂಟರಿಗಿಂಟ್ರೆಲ್ಲ ಬಂದ್ರೆ, ಮಕ್ಕಳೆಲ್ಲ ಬಂದ್ರೆ ಎಲ್ಲ ಕೂತುಗೊಳಿಸಿ ಒಂದು ಬೇರೆ ಬೇರೆ ಅಜ್ಜಿ ಕತೆ, ಇನ್ನೊಂದು ಕತೆ, ಮತ್ತೊಂದು ಕತೆ, ಎಲ್ಲ ಕತೆಗಳನ್ನು ಹೇಳ್ತಾರೆ ಅವರು. ಅವರು ಕತೆ ಹೇಳುವುದನ್ನು ಕೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಈಗ ಅದಕ್ಕೆ ನಾನು ಆಮೇಲೆ ಏನ್ ಮಾಡಿದೆ ಅಂದ್ರೆ, ಎಲ್ಲ ಶಾಲೆಗಳಿಗೆ ಹೋಗಿ ಕತೆ ಕೇಳೋಣ, ಹಾಡು ಹಾಡೋಣ, ಕನ್ನಡವನ್ನು ಉಳಿಸಿ ಬೆಳೆಸೋಣ ಅಂತ ಒಂದು ಕಾರ್ಯಕ್ರಮವನ್ನೇ ಹಮ್ಮಿಕೊಂಡಿದ್ದೆ. ನಾನೇ ಹೋಗುದು ಎಲ್ಲ ಶಾಲೆಗಳಿಗೆ, ಶನಿವಾರ ದಿನ ಬ್ಯಾಗ್ಲೆಸ್ ದಿನ ಅಂತ ಹೇಳ್ತಾರಲ್ಲ, ಆ ದಿನ ಹೋಗುದು, ನಾನೇ ಹೋಗಿ ಕೇಳುದು ನಿಮ್ಮ ಶಾಲೆಗೆ ನಾನು ನಾಡ್ದು ಬರ್ತೇನೆ ಅಂತ. ಅವರ ಪರ್ಮಿಷನ್ ತಗೊಂಡು ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ನಾನೇ ಹೋಗಿ, ಅವ್ರು ಕೊಡುದಿಲ್ಲ ನಮ್ಗೆ ಸಂಭಾವನೆ, ಕೊಡ್ಲಿ ಕೊಡೋದೇ ಇರ್ಲಿ ಏನೇ ಮಾಡ್ಲಿ, ನಾನಂತೂ ಹೋಗಿ ಎಲ್ಲ ಸಾಧಾರಣ ಮಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲಾ ಶಾಲೆಗಳಿಗೆ ನಾನೇ ಹೋಗಿ ಆ ಕಾರ್ಯಕ್ರಮ ಕೊಟ್ಟು ಬರ್ತಾ ಇದ್ದೆ. ನಂದು 88 ಕಾರ್ಯಕ್ರಮ ಆಗಿದೆ, ಅದು ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು.
1: ಇದೆಲ್ಲ ನೀವು ಸೇವೆಯಲ್ಲಿ ಇರುವಾಗಲೇ
0: ಅಲ್ಲ, ನಂದು ಬಿಟ್ಟ ಮೇಲೆ.
1: ಅದೇ ಈಗ ನೀವು ಈಗ ಅವರು ನಿವೃತ್ತರು, ನಿಮ್ಮಿಂದ ಮೊದಲಾದ್ರು
0: ಅಲ್ಲಿ ನನ್ನ ನಂತರ ಅವ್ರು ನಿವೃತ್ತರಾದ್ರು. ನಾನು 90 ರಿಟೈರ್ಡ್, ಅವರು ನನ್ನ ಸ್ವ ಇಚ್ಛಾ ನಿವೃತ್ತಿ ತಕೊಂಡದ್ದು. ಹೌದೌದು, ಅಂದ್ರೆ ನಂಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯ್ತು, ಮತ್ತೆ ಕೆಲಸ ಮಾಡುವ ಅಗತ್ಯ ಇರ್ಲಿಲ್ಲ, ಹಾಗೆ ಸಾಕಾಗಿ ಸುಸ್ತಾಗ್ತದೆ.
1: ನೀವು ಸ್ವಯಂ ನಿವೃತ್ತಿ ಪಡ್ಕೊಂಡ್ರೆ ಅವರು ನಿವೃತ್ತಿ ಆದ್ರು,
0: ಅವ್ರು ನಿವೃತ್ತಿ ಆದ್ರು.
1: ಆಮೇಲೆ ನಿಮ್ಮ ಆಸಕ್ತಿಗಳನ್ನು ನೀವು ವಿಸ್ತರಿಸುವುದಕ್ಕೆ ಬೇಕಾಗಿ ಈ ಸಾಹಿತ್ಯ ಸಂಘ ಮಾಡಿದ್ರು.
0: ಸಾಹಿತ್ಯ ಸಂಘಮ ಅಂದ್ರೆ ಅದು ಅದೇ ಹೇಳಿದಲ್ಲ, ಅದು ಒಂಥರ ಅಚಾನಕ್ ಆಗಿ ಅವ್ರ ಬಳಕಡ್ರು ಹೇಳಿದ್ರು ನಾವೀಗೊಂದು ಸಂಘ ಸ್ಥಾಪನೆ ಮಾಡಬೇಕು ಅಂತ. ಆಗ ಇವರು ಒಪ್ಪಿಕೊಂಡ್ರು, ಆಮೇಲೆ ಅದರ ಒಟ್ಟಿಗೆ ಸೇರ್ಕೊಂಡು ಮತ್ತೆ ಅದ್ರ
1: ಸಾಹಿತ್ಯ ಸಂಗಮ ಅಂತ ಹೇಳಿದ್ರೆ ಅದರಲ್ಲಿ ನೀವೇ ಇದ್ದಂತ ಬೇರೆ ಸಮಿತಿ?
0: ಅಲ್ಲ ಅಲ್ಲ, ಅದು ವರ್ಕಿಂಗ್ ಕಮಿಟಿ ಉಂಟಪ್ಪ, ಎಲ್ರು ಈಗ ನಮ್ಮ ಮನೆಯಲ್ಲೇ ಮೀಟಿಂಗ್ ಆಗೋದು, ನಮ್ಮ ಮನೆಯ ಆಫೀಸು. ಇಲ್ಲಿ ಅವರಿಗೆ ನಾನು ಊಟ ಉಪಹಾರ ಎಲ್ಲ ಉಚಿತವಾಗಿ ಮಾಡಿಕೊಡ್ತಾ ಇದ್ದೆ. ಅವರ ಸಂಪರ್ಕ ನಮ್ಗೆ, ಸಜ್ಜನರ ಸಹವಾಸ ಆಯ್ತು, ಸಾಹಿತಿಗಳ ಸಹವಾಸ ಆಯ್ತು. ಮತ್ತೆ ಪಳಕಡ್ರು ಆಗ ಹೇಳಿದ್ರು, ನನ್ನ ಎಲ್ಲ ಬರೆದ ಪದ್ಯಗಳೆಲ್ಲ ನಂದು ಪುಸ್ತಕದಲ್ಲಿ ಇತ್ತು, ಅದಕ್ಕೆ ಅವ್ರು ಹೇಳಿದ್ರು ನೀನ್ ಇದನ್ನೆಲ್ಲ ಪ್ರಿಂಟ್ ಯಾಕೆ ಮಾಡಬಾರ್ದು ಅಂತ ಹೇಳಿ. ಹಾಗೆ ಮತ್ತೆ ಅವರ ಪ್ರೋತ್ಸಾಹದಿಂದ ಪ್ರಿಂಟ್ ಮಾಡಿದ್ದು. ಹಾಗೆ ಮತ್ತೆ ಸಾಹಿತ್ಯಿಕ ಚಟುವಟಿಕೆ, ಮಕ್ಕಳಿಗೆ ನಾವು ಕಥಾರಚನಾ ಕಮ್ಮಟ, ಕವನ ರಚನಾ ಕಮ್ಮಟ ಮಾಡ್ತಾ ಇದ್ವಿ ಅಲ್ಲ, ಆಗ ಅವರಿಗೆ ನಾವು ಹೇಳಿಕೊಡ್ಬೇಕಾದ್ರೆ ನಾವು ಮೊದಲು ಬರಿಬೇಕಲ್ಲ. ಆಗ ದಾರಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ನಮ್ಮದು ಇದೇ ಯೋಚನೆ, ಇವತ್ತು ನಾನು ಕಥಾರಚನಾ ಕಮ್ಮಟದಲ್ಲಿ ಯಾವ ಕಥೆ ಹೇಳೋದು, ಕವನ ರಚನಾ ಕಮ್ಮಟದಲ್ಲಿ ಯಾವ ಕವನ ಹೇಳೋದು, ಅವರಿಗೆ ಮಾದರಿ ಆಗ್ಬೇಕಲ್ಲ, ಹೇಳ್ಬೇಕಲ್ಲ ನಾವು. ಹಾಗೆ ಅವರಿಗೆ ಹೇಳ್ತಾ ಹೇಳ್ತಾ ನಾವು ಬರಿತಾ ಬರಿತಾ ಹೋಯ್ತಾಗ ಅವರಿಗೆ ಹೇಳ್ಬೇಕಾಗಿ ನಾವು ಬರಿತಾ ಇತ್ತು, ಅವರೊಟ್ಟಿಗೆ ಸೇರಿದ ಮೇಲೆ ನಾವು ಹೆಚ್ಚು ಬರೆದೆವು. ಮತ್ತೆ ಎಲ್ಲರ ಸಂಪರ್ಕ, ನಮ್ಮೆಲ್ಲ ಮಕ್ಕಳ ಸಾಹಿತ್ಯ ಸಂಗಮದಲ್ಲಿ ಇದ್ದದೆಲ್ಲ ಸಾಮಾನ್ಯ ಮಕ್ಕಳ ಸಾಹಿತಿಗಳೇ ಇದ್ದದು, ತುಂಬಾ ಜನ ಇದ್ರು, ಕಾಸರಗೋಡಿಂದ, ಉಡುಪಿಯಿಂದ ಎಲ್ಲ ಬರ್ತಾ ಇದ್ರು, ಪುತ್ತೂರಿಂದೆಲ್ಲ ಬರ್ತಾ ಇದ್ರು. ಅವರ ಸಹವಾಸದಿಂದ ಮತ್ತೆ ಸಾಹಿತ್ಯಿಕ ಚಟುವಟಿಕೆ ಜಾಸ್ತಿ ಆಯ್ತಾ ಹೋಯ್ತದೆ.
1: ಈಗ ಮಕ್ಕಳು ಎಲ್ಲೆಲ್ಲಿಂದ ಬರ್ತಿದ್ರು?
0: ಮೂರು ಜಿಲ್ಲೆಗಳಿಂದ ಬರ್ತಾ ಇದ್ರು ಅವರಿಗೆ, ಮೂರು ಜಿಲ್ಲೆಗಳಿಂದ ಅಲ್ಲಿ ಬಂದ್ರೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಈಗ ಆ ದಿನ ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಅಂತ ಶಾಲೆಗಳನ್ನೇ ಹುಡುಕ್ತಿದ್ವಿ ನಾವು. ಈಗ ಅಂತ ಫೆಸಿಲಿಟೀಸ್ ಮಾಡಿಕೊಡುವಂತ, ಅದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂತ ಶಾಲೆಗಳಲ್ಲೇ ನಾವು ಮಾಡ್ತಾ ಇದ್ವಿ.
1: ಅದಕ್ಕೆ ಬೇಕಾಗಿ ರಿಹರ್ಸಲ್ ಗಳೆಲ್ಲ ಇಲ್ಲೇ ಮಾಡ್ತಿದ್ರೆ ನೀವು?
0: ರಿಹರ್ಸಲ್ ಅಂದ್ರೆ ಒಂದು ಅವರಿಗೆ ಅಧ್ಯಕ್ಷರ ಆಯ್ಕೆ ಅಂತ ಅವರಿಗೆ, ಅದು ನಾವು ಅಲ್ಲಿ ಹೋಗಿ ಮಾಡ್ತೇವೆ. ಎಲ್ಲಿ ಯಾವ ಶಾಲೆಯಲ್ಲಿ ಆಗ್ತದೆ ಅಲ್ಲಿ ಹೋಗಿ ಮಾಡ್ತೇವೆ. ಅಧ್ಯಕ್ಷರ ಆಯ್ಕೆ ಮತ್ತೆ ಸ್ವಾಗತ ಭಾಷಣ ಮಾಡುದು, ಅವರಿಗೆಲ್ಲ ತರಬೇತಿ ಕೊಡ್ಲಿಕ್ಕೆ ಅಲ್ಲಿ ನಾವು ಆಯಾ ಶಿಕ್ಷಕರಿಗೆ ಹೇಳ್ತೇವೆ. ಅಲ್ಲಿ ಯಾರು ಆಯ್ಕೆ ಆಗಿದಾರ ಆ ಶಾಲೆಯ ಶಿಕ್ಷಕರಿಗೆ ನಾವು ಹೇಳ್ತೇವೆ, ನೀವು ಅವರಿಗೆ ಟ್ರೈನಿಂಗ್ ಮಾಡಿ ಅಂತ ಹೇಳಿಕೊಂಡು. ಮತ್ತೆ ಕವಿಗೋಷ್ಠಿ ಕಥಾಗೋಷ್ಠಿಗೆ ಮಕ್ಕಳನ್ನ ಆಯ್ಕೆ ಮಾಡುವಾಗ ಅವ್ರು ನಮ್ಗೆ ಬರೆದು ಕಳಿಸ್ಬೇಕು ಅವರ ಕವನಗಳನ್ನ, ಕಥೆಗಳನ್ನ. ನಮ್ಮ ಇದೆ ಮನೆ ಅಡ್ರೆಸ್ ಇದು, ಅದಕ್ಕೆ ಕಳಿಸ್ಕೊಡ್ಬೇಕು. ಕಳಿಸಿಕೊಟ್ಟು ಆಯ್ಕೆಯಾದ ಮೇಲೆ ಅವರಿಗೆ ನಾವು ಅದನ್ನು ಹೇಗೆ ಓದುದು. ಅಲ್ಲಿ ನಮ್ಮ ಕಾರ್ಯಕರ್ತರು ಮೂರು ಜಿಲ್ಲೆಗಳಲ್ಲಿ ಇದ್ದಾರೆ.
1: ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿದ್ರು?
0: ರಾಜ್ಯ ಮಟ್ಟದಲ್ಲಿ ನಾವು ಓದೋದಷ್ಟೇ, ಅದು ಈ ಮಕ್ಕಳ ಧ್ವನಿ ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಲ್ಲ. ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದೇವೆ. ಇಲ್ಲಿ ನಿಮ್ಮ ಅಂಥದ್ದು ಶಿವಮೊಗ್ಗ ಜಿಲ್ಲೆ ಹತ್ರ ಅಲ್ಲಿ ಒಂದು ಶಾಲೆಗೆ ಹೋಗಿದ್ದೇವೆ, ಹಾಗೆ ಮೈಸೂರಿಗೆ ಹೋಗಿದ್ದೇವೆ, ಶೃಂಗೇರಿಗೆ ಹೋಗಿದ್ದೇವೆ, ಕವಿತಾ ರಚನಾ ಕಮ್ಮಟ ಮಾಡಲಿಕ್ಕೆ ನಮ್ಮನ್ನೆಲ್ಲ ಆ ಥರ ಎಲ್ಲ ಕರೆದಿದ್ದಾರೆ. ನಾವು ಮಾಡುದಂದ್ರೆ ಅವ್ರಿಗೆ ಇಷ್ಟ ಆಗಿದೆ ಮಾತ್ರ, ಮಕ್ಕಳು ತುಂಬಾ ಸಂತೋಷ ಪಡ್ತಾರೆ.
1: ನೀವೇ ಹೋಗಿ ಅಲ್ಲಿ ಅದನ್ನು ಕಂಡಕ್ಟ್ ಮಾಡಿ?
0: ಅಲ್ಲ, ಅಲ್ಲಿ ಅಲ್ಲಿಯ ಕಾರ್ಯಕರ್ತ ನಮ್ಮನ್ನ ಕರೀತಾರೆ. ಈಗ ಕವನ ರಚನೆ ಕಮ್ಮಟ ಮಾಡುವಾಗ ನಾವು ಹೋಗುದಿಲ್ಲ,
1: ಸಂಪನ್ಮೂಲ ವ್ಯಕ್ತಿಗಳಾಗಿ
0: ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗುದು. ಹಾಗೆ ಕೆಲವೊಂದ್ಸಲ ಕೊಡ್ತಾರೆ ದುಡ್ಡು, ಕೆಲವೊಂದ್ಸಲ ಕೊಡುದಿಲ್ಲ, ಆದ್ರೂ ನಾವು
1: ಹೋಗ್ತಿದ್ವಿ.
0: ತುಂಬಾ ಪ್ರಯೋಜನ ಪಡೆದು ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಅದರಲ್ಲಿ. ಈಗಲೂ ಸಹ ನೆನ್ಪಿಟ್ಟುಕೊಂಡಿದ್ದಾರೆ, ಈಗಲೂ ಸಹ ಕೆಲವರು ಅದರಲ್ಲಿ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಕೆಲವು ಮಕ್ಕಳೇ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ. ನಮ್ದು ಮಕ್ಕಳ ಸಹಾಯ ಸಂಗಮದಲ್ಲಿ ಕೊನೆಗೆ ಏನಿತ್ತು ಅಂದ್ರೆ ಮಕ್ಕಳೇ ಬರೆದು ಪ್ರಿಂಟ್ ಮಾಡಿದ್ರೆ ಆ ಪುಸ್ತಕಕ್ಕೆ ಹರಿಕೃಷ್ಣ ಪುನರೂರು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಕೊಂಡು ಆತರ ಅವರೊಂದು ಸ್ಕೀಮ್ ಮಾಡಿದ್ರು. ಮತ್ತೆ ವರ್ಷಕ್ಕೊಂದು 8-10 ಮಕ್ಕಳಿಗೆ ಬಹುಮಾನ ಸಿಕ್ತಿತ್ತು. ಹಾಗೆ ಬಹುಮಾನ ಅಂತ ಹೇಳಿ ಅಲ್ಲ, ಯಾರು ಪ್ರಿಂಟ್ ಮಾಡಿದಾರ ಅವರಿಗೆ ಒಂದು ಒಳ್ಳೆ ಪುಸ್ತಕ ಸ್ವಲ್ಪ ಒಳ್ಳೇದಿರ್ಬೇಕು. ಬರೀ ಒಂದು 4 ಪೇಜ್ ಮಾಡಿ ಪುಸ್ತಕ ಮಾಡೋ ಆಗುದಿಲ್ಲ, ಒಂದು ಇಂತಿಷ್ಟು ಲಿಮಿಟಿ ಉಂಟಾರಲ್ಲಿ. ಹಾಗೆ ಮಾಡಿದ್ರೆ ಅವರಿಗೆ ಪ್ರೋತ್ಸಾಹ ಧನ ಅಂತ ಅವ್ರು ಶುರು ಮಾಡಿದ್ರು. ಮತ್ತೆ ಪುನರೂರು ಹೇಳಿದ್ರು ನಾವು ಅವರಿಗೊಂದು ಇದು ಕೊಡುವ ಅಂತ ಹೇಳಿ, ಒಂದು ಪ್ರೋತ್ಸಾಹ ಧನ ಕೊಡುವ ಅಂತ ಹೇಳಿ. ಹಾಗೆ ಒಂದು 2,000 ರೂಪಾಯಿ ಅವರಿಗೆ ಕೊಡ್ತಾ ಇದ್ವಿ. ಹಾಗೆ ಮಕ್ಕಳು ಬರ್ಲಿಕ್ಕೆ ಶುರು ಮಾಡಿದ್ರು. ತುಂಬಾ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಮಕ್ಕಳು, ಒಳ್ಳೊಳ್ಳೆ ಪುಸ್ತಕ ಪ್ರಿಂಟ್ ಆಗಿದೆ ಮಕ್ಕಳದ್ದು.
1: ಈಗ ಸವಿತಮ್ಮ, ನೀವು ಈ ಮಕ್ಕಳ ಧ್ವನಿ ಅಂತ ಹೇಳಿದ್ರಲ್ಲ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಮಾಡ್ತಾ ಇದ್ದೀರಿ ಅಂತ, ಅದರ ಸ್ವರೂಪ ಹೇಗಿರ್ತದೆ?
0: ಈಗ ಅವರಿಗೆ ನಾವು ಎಲ್ಲ ಆಯ್ಕೆ ಮಾಡ್ತೇವಲ್ಲ, ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ, ಮತ್ತೆ ಇನ್ನು ಕವಿಗೋಷ್ಠಿಯಲ್ಲಿ ಭಾಗವಹಿಸೋರು ಯಾರು, ಕಥಾಗೋಷ್ಠಿಯಲ್ಲಿ ಭಾಗವಹಿಸೋರು ಯಾರು, ಧನ್ಯವಾದ ಕೊಡೋರು ಯಾರು, ಇದೆಲ್ಲ ಮಾಡ್ತೇವಲ್ಲ. ಅಲ್ಲಿ ಶಾಲೆಗಳವರು ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸ್ಟೇಜ್ ವ್ಯವಸ್ಥೆ ಮಾಡೋದು, ಸೀಟಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದೆಲ್ಲ ಆ ಶಾಲೆಗಳವರು ಅವರ ಊರಿನವರ ಸಂಪರ್ಕ ಪಡೆದು ಅವರಿಂದ ಧನ ಸಹಾಯ ಪಡೆದು ಅವರೆಲ್ಲ ಅರೇಂಜ್ ಮಾಡ್ತಾರೆ.
1: ಭಾಗವಹಿಸುವ ಮಕ್ಕಳು ತಾಲೂಕಿಂದ ಬೇರೆ ಕಡೆಯಿಂದ
0: ಬರ್ತಾರೆ, ಎಲ್ಲ ಅವರನ್ನು ಹೆತ್ತವರು ಕರ್ಕೊಂಡ್ ಬರ್ತಾರೆ, ಶಿಕ್ಷಕರು ಕರ್ಕೊಂಡ್ ಬರ್ತಾರೆ. ಅವ್ರು ಬಂದು ಹೋದಕ್ಕೆ ನಾವು ಅವರಿಗೆ TA ಕೊಡ್ತೇವೆ, DA ಕೊಡ್ತೇವೆ ಅವರಿಗೆ, ಅವರಿಗೆ ಟ್ರಾವೆಲಿಂಗ್ ಅಲವೆನ್ಸ್ ಅಂದ್ರೆ ಬಸ್ಸಿನ ಫೇರ್ ಕೊಡ್ತೇವೆ ನಾವು. ಅವ್ರು ಕಾರ್ ಮಾಡಿಕೊಂಡು ಬಂದ್ರೆ ನಾವಿಲ್ಲ, ಅಲ್ಲಿಂದ ಇಲ್ಲಿಗೆ ಬಸ್ಸಿಗೆ ಎಷ್ಟಾಗ್ತದೆ ಅದನ್ನ ನಾವು ಅವರಿಗೆ ಕೊಡ್ತೇವೆ. ಯಾರೇ ಭಾಗವಹಿಸಲಿ, ಕವಿಗೋಷ್ಠಿಯಲ್ಲಿ ಕಥಾಗೋಷ್ಠಿಯಲ್ಲಿ ಭಾಗವಹಿಸಿದವರಿಗೆ ಧನ್ಯವಾದ ಸಂಪಣೆ ಎಲ್ಲದಕ್ಕೆ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ನಾವು ಅವರಿಗೆ ಬಂದು ಹೋಗುವಂತ ಬಸ್ ಫೇರ್ ಅನ್ನ ಕೊಡ್ತೇವೆ. ಉಳ್ಕೊಳ್ಳುವ ವ್ಯವಸ್ಥೆ ಅವರು ಮಾಡ್ತಾರೆ ಅಲ್ಲಿ ಶಾಲೆಗಳಲ್ಲಿ. ಅಲ್ಲಿ ಒಳ್ಳೆಯ ಬಾತ್ರೂಮ್ ಎಲ್ಲ ಇರ್ಬೇಕಲ್ಲ, ಸ್ನಾನ ಮಾಡ್ಲಿಕ್ಕೆ ಅದಕ್ಕೆಲ್ಲ ಇರ್ಬೇಕಲ್ಲ, ಅದು ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಅದು ಹೇಗಿರ್ತ ಅಂತ ಹೇಳಿದ್ರೆ ಬೆಳಿಗ್ಗೆ ಬಂದ ಕೂಡಲೇ ಒಂದು ಕೆಲವರು ಮೆರವಣಿಗೆ ಮಾಡ್ತಾರೆ, ಕೆಲವರು ಮೆರವಣಿಗೆ ಮಾಡುದಿಲ್ಲ. ಮತ್ತೆ ಇನ್ನು ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ಎಲ್ಲ ಸಾಹಿತಿಗಳ ಫೋಟೋ ಎಲ್ಲ ಹಾಕಿ ಎಲ್ಲ ಚಂದ ಮಾಡಿ ಮಾಡುವವರು ಇದ್ದಾರೆ. ಬಂದ ಕೂಡಲೇ ಒಂದು ಉದ್ಘಾಟನಾ ಕಾರ್ಯಕ್ರಮ, ಆ ಉದ್ಘಾಟನಾ ಕಾರ್ಯಕ್ರಮ ಸ್ವಲ್ಪ ದೊಡ್ಡವರನ್ನ ಸೇರಿಸ್ಕೊಳ್ತೇವೆ, ಬರೀ ಮಕ್ಕಳನ್ನೇ ಸೇರಿಸ್ಕೊಳ್ಳುದಲ್ಲ, ದೊಡ್ಡವರನ್ನ ಊರ್ನ ನಮ್ಗೆ ಯಾರು ಸಹಾಯ ಮಾಡಿದ್ದಾರೆ ಅವರನ್ನ ಸೇರಿಸ್ಕೊಳ್ತೇವೆ, ಅವರೆಲ್ಲ ಬರ್ತಾರೆ. ಆಮೇಲೆ ಮತ್ತೆ ಅದು ಬೆಳಗ್ಗೆ ಇಡೀ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಮಧ್ಯಾಹ್ನ ಮೇಲೆ ಮಕ್ಕಳಿಗೆ ಕೆಲವು ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ, ಸಾಹಿತ್ಯಿಕ ಸ್ಪರ್ಧೆಗಳನ್ನ ಅವ್ರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ಬಾಲವಾಡಿ ಮಕ್ಕಳಿಂದ ಹಿಡಿದು PU ಕಾಲೇಜಿನ ವರೆಗೆ ನಮ್ಮ ಮಕ್ಕಳು ಕೆಲವು ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ. ಸಾಯಂಕಾಲ ಅವರದ್ದು ಪ್ರತಿಭಾ ಪ್ರದರ್ಶನ ಅಂತ ಒಂದೊಂದು ಶಾಲೆಯಿಂದ 15 ನಿಮಿಷ ಪ್ರೋಗ್ರಾಮ್ ಅವರಿಗೆ ಅವರಿಗೆ ಸಾಗಿ ನಾವು ಬಂದು ಹೋಗುವಂತ ಚಾರ್ಜ್ ಅನ್ನ ಕೊಡ್ತೇವೆ ಅವರದು. ಅಂದ್ರೆ ಒಳ್ಳೆಯ ಸಿಲೆಕ್ಟೆಡ್ ಕಾರ್ಯಕ್ರಮ ಆಗಬೇಕು, ಫಿಲ್ಮ್ ಡಾನ್ಸ್ ಎಲ್ಲ ಮಾಡಬಾರ್ದು, ಸಾಹಿತ್ಯಿಕವಾಗಿ ಒಳ್ಳೆಯ ಸಂಸ್ಕಾರವಂತ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ ಮಾಡಬೇಕು.
1: ವಿಚಾರಗೋಷ್ಠಿ ಕವಿಗೋಷ್ಠಿ ಎಲ್ಲ ಇರ್ತದೆ,
0: ಎಲ್ಲ ಇರ್ತದೆ.
1: ಈಗ ಬೆಳಗಿನ ಸಂಜೆವರೆಗೆ
0: ಅಲ್ಲ, ಇದು ಬೆಳಗಿನ ಕಾರ್ಯಕ್ರಮ ಹೀಗೆ ಆಯ್ತಲ್ಲ, ಮಧ್ಯಾಹ್ನ ಮೇಲೆ ಪ್ರತಿಭಾ ಪ್ರದರ್ಶನ, ಮರುದಿನ ಬೆಳಿಗ್ಗೆ ಮಕ್ಕಳಿಂದಲೇ ಕವಿಗೋಷ್ಠಿ. ಅದು ಕವಿಗೋಷ್ಠಿ ನಾವು ಆಯ್ಕೆ ಮಾಡಿದವರು ಇದ್ದಾರಲ್ಲ ಅವರಿಂದ ಮಾತ್ರ ಕವಿಗೋಷ್ಠಿ. ಮೊದಲೇ ಕಳಿಸ್ಬೇಕು, ಕಳಿಸಿದಾಗ ಅದು ಆಯ್ಕೆ ಆದವರಿಗೆ ತಿಳಿಸ್ತೇವೆ, ಅವರಿಗೆ ಓದುವಂತದನ್ನ ಹೇಳಿಕೊಡ್ತಾರೆ ಅಲ್ಲಿ ವಾಚನ ಹೇಗೆ ಮಾಡಬೇಕು ಅಂತ ಹೇಳಿ. ಕಥೆಯೂ ಹಾಗೆ ಒಂದು ಆ ಸ್ವಾರಸ್ಯವಾಗಿ ಓದುವ ಹಾಗೆ ಹೇಳಿಕೊಡ್ಬೇಕು ಅವರು. ಆಮೇಲೆ ಅಧ್ಯಕ್ಷರು ಅದಕ್ಕೆ ಮಕ್ಕಳೇ, ಕವಿಗೋಷ್ಠಿಗೆ ಸಹ ಅಧ್ಯಕ್ಷರು ಮಕ್ಕಳೇ, ಕಥಾಗೋಷ್ಠಿಗೂ ಅಧ್ಯಕ್ಷರು ಮಕ್ಕಳೇ. ಹಾಗೆ ಅದಾಯ್ತಲ್ಲ, ಈಗ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಸಣ್ಣ ಮಕ್ಕಳಿಗೆ ಒಂದರಿಂದ ನಾಲ್ಕನೇ ತರಗತಿಯವರಿಗೆ ಅಭಿನಯ ಗೀತೆ ಗೋಷ್ಠಿ ಅಂತ, ಆ ಮಕ್ಕಳಿಗೂ ಅವಕಾಶ ಸಿಗ್ಬೇಕು ಅಂತ ಅವರ ಅಭಿನಯ ಗೀತೆಯನ್ನು ಅಲ್ಲಿ ಚಂದ ಮಾಡಿ ಬಂದು ಅಭಿನಯ ಮಾಡಿ ಹೇಳ್ಬೇಕು. ಹಾಗೆ ಒಂದು ಐದು ಮಕ್ಕಳಿಗೆ ನಾವು ಅದಕ್ಕೆ ಅವಕಾಶ ಕೊಡ್ತೇವೆ. ಆನಂತರ ಮಧ್ಯಾಹ್ನ ಮೇಲೆ ಸಮಾರೋಪ ಸಮಾರಂಭ, ಯಾವುದಾದ್ರೂ ಒಬ್ಬ ಸಾಹಿತಿಯನ್ನು ಸನ್ಮಾನ ಮಾಡುವುದು, ಮತ್ತೆ ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡುವುದು, ಅದೆಲ್ಲ ನಾವು ಮಧ್ಯಾಹ್ನದ ಮೇಲೆ ಕಾರ್ಯಕ್ರಮ ಮಾಡಿ ಎರಡು ದಿನದ ಕಾರ್ಯಕ್ರಮವನ್ನ ಮುಗಿಸ್ತೇವೆ.
1: ಈಗ ಎಷ್ಟು ವರ್ಷ ನಡೆಯಿತು ನಿಮ್ಮ ಈ ಮಕ್ಕಳ ಧ್ವನಿ ಕಾರ್ಯಕ್ರಮ?
0: 7 ವರ್ಷ ನಡೆಸಿದ್ದೇವೆ. 1993 2019 27 ವರ್ಷ ನಡೆಸಿದ್ದೇವೆ.
1: ಎಷ್ಟು ಶಾಲೆಗಳನ್ನು ಸಂಪರ್ಕ ಮಾಡಿದ್ದೀರಿ?
0: ತುಂಬಾ, ಅದು ಎಷ್ಟು ಶಾಲೆಗಳ ಶ್ರಮ ತುಂಬಾ ಇದೆ ನಮ್ಗೆ. ಅವರ ಶಾಲೆ ಕಾಂಟ್ಯಾಕ್ಟ್ ಆಗ್ಬೇಕು, ಆ ಮಕ್ಕಳಿಂದ ಕಲೆಕ್ಟ್ ಆಗ್ಬೇಕು, ಮತ್ತೆ ಅದನ್ನ ಆಯ್ಕೆ ಮಾಡ್ಬೇಕು, ಆ ಶಾಲೆಗಳಿಗೆ ಹೋಗ್ಬೇಕು, ನಾವು 2 ಸಲ ಹೋಗ್ಬೇಕಾಗತ್ತೆ, ಎಲ್ಲ ಮಾಡ್ಬೇಕಾಗತ್ತೆ. ಹಾಗಾಗಿ ತುಂಬಾ ಶ್ರಮ ಇದೆ. ಮಾತ್ರ ಅಂದ್ರೆ ಮುಖ್ಯವಾಗಿ ನಾವು ಹೋಗ್ತಾ ಇದ್ವಿ, ಬಾಗಿದ್ದಾರೆ, ಬರ್ತಾರೆ, ಎಲ್ಲರ ಸಹಕಾರದಿಂದ ನಾವಿಬ್ರು ಸ್ವಲ್ಪ ಮುಂದುವರಿಸಿಕೊಂಡು ಮಾಡ್ಬೇಕಲ್ಲ. ಈಗ ಶಾಲೆಗಳನ್ನು ಕಾಂಟ್ಯಾಕ್ಟ್ ಆಗೋದೆಲ್ಲ ಅವರಿಗೆಲ್ಲ ಇದ್ದಾರೆ ಕಾರ್ಯಕರ್ತರು, ಎಲ್ಲಿ ಎಲ್ಲಿ ಅವರು, ಕುಂದಾಪುರದವ್ರು ಇದ್ದಾರೆ, ಸುರತ್ಕಲ್ ಅವರು ಇದ್ದಾರೆ, ಉಡುಪಿ ಅವರು ಇದ್ದಾರೆ, ಕಾಸರಗೋಡಿನವ್ರು ಇದ್ದಾರೆ, ಅವರಿಗೆಲ್ಲ ಇದನ್ನು ಮಾಡ್ಲಿಕ್ಕೆ ಆಗ್ತದಾ? ಸೊ ಅದಕ್ಕೆ ನಿಜವಾಗಿ ನೋಡ್ಲಿಕ್ಕೋರು ಮುತುವರ್ಜಿ ವಹಿಸ್ಬೇಕು ನಾವೇ ಅಲ್ವಾ? ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಆಗದೆ ನಾವೇ ಮಾಡ್ಬೇಕಾಗತ್ತೆ, ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಅದು ಈ ಲಾಕ್ಡೌನ್ ಆದಮೇಲೆ ನಿಂತೋಯ್ತು. 2020 ಲಾಕ್ಡೌನ್, 21 ಲಾಕ್ಡೌನ್, 22 ಶಾಲೆಗಳು ಸರಿ ಶುರು ಆಗ್ಲಿಲ್ಲ, ಅದ ಕಾರಣ ಮಾಡ್ಲಿಲ್ಲ. 23 ಈ ಸಲ ಮಾಡಬೇಕು ಅಂತ ಹೇಳಿದ್ದೇವೆ, ಮಾಡ್ತೇವೆ ಅಂತ ಹೇಳಿದ್ದಾರೆ, ಮುಂದುವರಿಸಬೇಕು ಅಂತ ನಮ್ಮ ಆಸೆ. ಯಾಕೆಂದ್ರೆ ಮುಂದೆ ಇಷ್ಟು ಅಂದ್ರೆ ಎಲ್ಲರ ತನು ಮನ ಧನ ಎಲ್ಲ ಇದೆ. ಈಗ ನಮ್ಮ ಮೀಟಿಂಗಿಗೆ ಬರ್ತಾರೆ, ನಮ್ಮ ಮನೆಗೆ ಎಲ್ಲ ಸ್ವಂತ ಖರ್ಚು ಮಾಡಿ ಬರ್ತಾರೆ. ಕೆಲವರು ಕಾರಲ್ಲಿ ಬರ್ತಾರೆ, ಕಾರು ಬಾಡಿಗೆ ಮಾಡ್ಕೊಂಡು ಬರ್ತಾರೆ, ನಾವು ಅವ್ರಿಗೆ ಒಂದು ಪೈಸೆ ಕೊಡ್ತಿರ್ಲಿಲ್ಲ. ಪೈಸೆ ಕೊಡ್ಲಿಕ್ಕೆ ನಮ್ಮ ಹತ್ರ ಸಂಘದಲ್ಲಿ ಹಣವೂ ಇಲ್ಲ. ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ ಹಣ ಡೊನೇಷನ್ ಕಲೆಕ್ಷನ್ ಮಾಡಿ ನಾವು ಮಾಡುದು.
1: ಈಗ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ನೀವು ಮಾಡಿದ ಕೆಲಸ, ಆಮೇಲೆ ರಿಟೈರ್ಡ್ ಆದ್ಮೇಲೆ ಮಕ್ಕಳ ಧ್ವನಿ ಈ ಸಾಹಿತ್ಯ ಸಂಗಮದ ಮೂಲಕ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇತ್ಯಾದಿಗಳನ್ನೆಲ್ಲ ಮಾಡಿದಿರಿ, ಅದರ ಜೊತೆಗೇನೆ ಯಕ್ಷಗಾನದಲ್ಲಿ ಕೂಡ ಆಸಕ್ತಿ ಉಂಟು ಸಾವಿತ್ರಮ್ಮನಿಗೆ ಅಂತ ನಾನು ಕೇಳಿದೆ. ಈ ಇಡೀ ವಯಸ್ಸಿನಲ್ಲಿ ಕೂಡ ನೀವು ಕುಣಿದಿದ್ದೀರಂತೆ, ಅರ್ಥ ಹೇಳಿದ್ದೀರಂತೆ, ಇದು ಹೇಗೆ ಈ ಸ್ಫೂರ್ತಿ ಬಂತು?
0: ನಾನು ಹೇಳಿದ್ನಲ್ಲ, ನನಗೆ ಬಾಲ್ಯದಿಂದಲೂ ಯಕ್ಷಗಾನ ಅಂದರೆ ತುಂಬ ಇಷ್ಟ. ನಾವು ಎಲ್ಲ ಆಟ ನಮ್ಮ ಅಪ್ಪ ಬಿಡ್ತಿರ್ಲಿಲ್ಲ ನಮ್ಮನ್ನು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ. ನಮ್ಮ ದೊಡ್ಡಮ್ಮ ಒಬ್ಬರು ಇದ್ರು, ಅವ್ರ ಹತ್ರ ಹೇಳಿದ್ ಎಲ್ಲ ಅಪ್ಪನ ಹತ್ರ ಹೇಳಿ ನಾವು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಹಾಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಮನೆಗೆ ಬಂದ ಮೇಲೆ ನಮ್ಮ ಮಕ್ಕಳ ಸೈನ್ಯ ಇತ್ತು ಒಂದು ದೊಡ್ಡದು, ನಾವೆಲ್ಲ ತುಂಬ ಮಕ್ಕಳಿದ್ದು, ಜಾಗ ಇತ್ತು ನಮಗೆ ಬೇಕಾದಷ್ಟು. ಆಮೇಲೆ ನಾವೇ ಅವರು ಮಾಡಿದ ಹಾಗೆ ಮನೆಯಲ್ಲಿ ಯಕ್ಷಗಾನ ಮಾಡ್ತಿದ್ವಿ ನಾವು ಸಣ್ಣ ಪ್ರಾಯದಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮದೊಂದು ದೇವದಾರು ಮರ ಅಂತ ಇತ್ತು ನಮ್ಮ ಮನೆಯಲ್ಲಿ, ದೊಡ್ಡ ದೊಡ್ಡ ಕೋಡ ಆಗುತ್ತೆ ಅದರಲ್ಲಿ, ಅದು ನಮಗೆ ಖಡ್ಗದ ಹಾಗೆ. ಮತ್ತೆ ಈ ಕರ್ಮರ ಅಂತ ಇದೆ, ಅದರದೆಲ್ಲ ಒಂದು ಸಲಿಕೆಯಲ್ಲಿ ಏನೆಲ್ಲ ಮಾಡಿಕೊಂಡು ಒಂದು ಬಿಲ್ಲು ಬಾಣ ಎಲ್ಲ ಮಾಡಿಕೊಂಡು ಒಂದು ಪರದೆನೆಲ್ಲ ಇಟ್ಕೊಂಡು ಓಡು ಉಂಟಲ್ಲ ಹಂಚು, ಹಂಚಿನ ತುಂಬಿದ್ದು ಕೆಂಪು ಮಾಡಿ ಅದನ್ನು ಪುಡಿ ಪುಡಿ ಮಾಡಿ ಅದನ್ನು ಬಣ್ಣ ಬಳಿಯುದು, ಮಸಿ ಅದರದ್ದು ಕಪ್ಪು ಬಣ್ಣ ಬಳಿಯುದು, ಹೀಗೆಲ್ಲ ಏನೆಲ್ಲ ಮಾಡಿ ನಾವೇ ವೇಷ ಹಾಕೊಂಡು ನಿಜವಾಗಿ ನಾನು ಆಗ ಅದೇ ತರ ಕುಣಿತಾ ಇದ್ವಿ ನಾವೆಲ್ಲ.
1: ಅದೇ ಬಾಲ್ಯದಲ್ಲಿ ಆಸಕ್ತಿಯಿಂದ ಅದನ್ನೆಲ್ಲ ಮಾಡಿದ್ವಿ ನೀವು, ಹಾಗೆ ಅವಕಾಶಗಳಿಲ್ಲ. ಆಮೇಲೆ ಸ್ವತಂತ್ರವಾಗಿ ನೀವು ಶಿಕ್ಷಕರಾದ ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ?
0: ನಮ್ಗೆ ನಮ್ಮ ಊರಲ್ಲಿ ಆಗ ಮಹಿಳೆಯರು ಯಕ್ಷಗಾನ ಮಾಡುದು ಇರ್ಲಿಲ್ಲ, ನಮ್ಮ ಮಕ್ಕಳಿಂದ ನಾವು ಮಾಡಿಸ್ತಾ ಇದ್ವಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸ್ಕೂಲ್ಗೆ ಒಂದು ಯಕ್ಷಗಾನ ನನ್ನ ಗಂಡ ತರಬೇತಿ ಮಾಡಿ ಮಾಡಿಸ್ತಿದ್ರು. ಅದು ನಮ್ಮ ಊರಲ್ಲಿ ಈ ಬೋಳೂರಲ್ಲಿ ಹುಡುಗಿಯರಿಗಾಗಿ ಯಕ್ಷಗಾನ ಕಲಿಸೋರು ಯಾರೂ ಇರ್ಲಿಲ್ಲ, ಹಾಗೆ ಇಲ್ಲೂ ಸಂಪ್ರದಾಯ ಇರ್ಲಿಲ್ಲ. ಸುರತ್ಕಲ್ಲಲ್ಲಿ ಇತ್ತು, ಸುರತ್ಕಲ್ಲಲ್ಲಿ ಅವ್ರು ಕಲಿಸ್ತಾರೆ, ಪೂರ್ಣಿಮಾ ರೈಯಲ್ಲಿ ಅವರೆಲ್ಲ ಕಲಿತಾ ಇದ್ರು. ಇಲ್ಲಿ ಯಾರು ಯಕ್ಷಗಾನದಲ್ಲಿ ಕಲ್ತವರು ಇಲ್ಲ, ಕಲಿಸೋರು ಇಲ್ಲ. ಆಮೇಲೆ ಸುಮಂಗಲ ರತ್ನಾಕರ್ ಅವಳು ಏನ್ ಮಾಡಿದ್ರು, ನನ್ನ ಮನೆ ಹತ್ರವೇ ಅವಳ ಮನೆ, ನಮ್ಗೆ ಸಂಬಂಧವೂ ಆಗ್ಬೇಕು ಅವಳು, ಅವಳು ನಮ್ಮ ಶ್ರೀಕೃಷ್ಣ ಮಂದಿರದಲ್ಲಿ 1 ವರ್ಷ ಯಕ್ಷಗಾನ ಮಹಿಳೆಯರದ್ದೇ ಮಾಡಿಸಿದ್ರು. ಆಗ ನಾನು ನೋಡಿದೆ, ನನಗೆ ಇವಳು ಹೇಳಲೇ ಇಲ್ಲಲ್ಲ ಈಗ ನಾನು ಮಾಡ್ತಿದ್ನಲ್ಲ ಯಕ್ಷಗಾನ ಅಂತ ಆಯ್ತು. 2009 ನಾನು ನೋಡಿದೆ, 2015 ಅವಳು ಒಂದು ಹೇಳಿದ್ಲು, ಕ್ಲಾಸ್ ಮಾಡ್ತೇನೆ ನಾನು ಮನೆಯಲ್ಲಿ ಅಂತ ಹೇಳಿದ್ರು, ಯಕ್ಷಗಾನ ತರಬೇತಿ ಕ್ಲಾಸ್ ಮಾಡ್ತೇನೆ ಅಂತ. ನಾನು ಮತ್ತೆ ಅವಳ ಹತ್ರ ಕೇಳಿದೆ, ನಮ್ಮ ಮಾಸ್ಟರ್ ರಾಕೇಶ್ ರೈ ಅಡ್ಕ ನಮ್ಗೆ ಆಗ ಮಾಸ್ಟರ್, ಅವರು ಇಂಥ ದಿನ ಕ್ಲಾಸ್ ಮಾಡ್ತೇವೆ ಅಂತ ಹೇಳಿದ್ರು. ನಾನು ಹೋದೆ ಅವರ ಮನೆಗೆ, ಮನೆಗೆ ಹೋಗಿ ಅವ್ರ ಹತ್ರ ಕೇಳಿದೆ, ನಾನು ಯಕ್ಷಗಾನಕ್ಕೆ ಸೇರ್ಬಹುದಾ, ನಿಮ್ಮ ಕ್ಲಾಸಿಗೆ ನಾನು ಸೇರ್ಬೋದು, ನಂಗೆ 66 ವರ್ಷ ಆಗ, ನಾನು ಸೇರ್ಬೋದು ಯಕ್ಷಗಾನ ಕ್ಲಾಸಿಗೆ ಅಂತ. ಅದು ಮಾಸ್ಟರ್ ಹೇಳಿದ್ರು, ರಾಕೇಶ್ ರೈ ಅಡ್ಕರು ಹೇಳಿದ್ರು, ಬನ್ನಿ ನೀವು, ನಿಮ್ಗೆ ಮಾಡ್ತೀರಂತಂದ್ರೆ ಮಾಡಿ, ನಾವು ಹೇಳಿಕೊಡ್ತೇವೆ ಅಂತ. ಅವರಿಬ್ರು ಒಪ್ಪಿಕೊಂಡ್ರು. ಅವರಿಂದಾಗಿ ನಾನು ಯಕ್ಷಗಾನ ತರಬೇತಿ ಕ್ಲಾಸಿಗೆ ಹೋದೆ, ಅಲ್ಲಿ ಕಲಿತೆ, ಪ್ರತಿದಿನ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು, ವಾರದಲ್ಲಿ ಒಂದು ದಿನ ಕ್ಲಾಸು. ಹಾಗೆ ಅವರು ನನಗೆ ರಾಕೇಶ್ ರೈ ಸರಸ ಆಗಿ ನನ್ನನ್ನು ಒಂದ್ಸಲ ಕದರಿಯಲ್ಲಿ ದೇವೇಂದ್ರನನ್ನು ಮಾಡಿಸ್ದೆ ನರಕಾಸುರ ವಧೆಯಲ್ಲಿ, ತರಬೇತಿ ಕೊಟ್ಟು ಮತ್ತೆ ಡೈಲಾಗ್ ಎಲ್ಲ ಹೀಗೆ ಹೀಗೆ ಹೇಳಬೇಕು, ಕುಣಿಬೇಕು ಅಂತೆಲ್ಲ. ಕುಣಿಯುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ, ಆಮೇಲೆ ಡಾನ್ಸು ಮಾಡ್ತಾ ಇದ್ದೆ ನಾನು ಸಣ್ಣಿರುವಾಗ, ಆದರೂ ಯಕ್ಷಗಾನದ ನೃತ್ಯ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ವೇಷಭೂಷಣ ತೊಡುವಾಗ, ದೇವೇಂದ್ರನ ವೇಷ ಮಾಡುವಾಗ ಒಂದು 2-3 ಕೆಜಿ ಆಗ್ತದೆ, ಅದು ಭಾರ ಎಲ್ಲ, ತಲೆಯಲ್ಲಿ ಕಿರೀಟ ಒಂದ್ಸಲ ಜಾರ್ತದೆ ಅಂತ ಹೆದರಿಕೆ ಆಗ್ತದೆ, ಆ ಕುಣಿಯುವಾಗ ಒಂದೊಂದ್ಸಲ ಹೆದರಿಕೆ ಆಗ್ತದೆ. ಅಂತೂ ನನಗೆ ಆಸೆ ಇದ್ದದ ನಾನು ತೀರಿಸ್ಕೊಂಡೆ.
1: ನೋಡುವ ನಿಮ್ದು ದೇವೇಂದ್ರನ ಪಾತ್ರದೊಂದು ಮಾತನ್ನು ಕೇಳುವ ನಾವೀಗ.
0: ಎಲ್ಲವೋ ಧೂರ್ತ, ನಮ್ಮ ಸ್ವರ್ಗಲೋಕಕ್ಕೆ ನುಗ್ಗಿ ನಮ್ಮ ಸ್ವರ್ಗವನ್ನು ಬಿಟ್ಟುಕೊಡಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ, ಅದು ಬಿಟ್ಟುಕೊಡುವುದಕ್ಕೆ ನಿನ್ನ ಅಪ್ಪನ ಆಸ್ತಿಯಲ್ಲ. ಶತಯಾಗವನ್ನು ಮಾಡಿ ಅದರ ಫಲವಾಗಿ ದೇವತೆಗಳು ನನಗೆ ವರವಾಗಿತ್ತಂತಹ ಈ ಸ್ವರ್ಗಲೋಕ, ಅದನ್ನು ಇನ್ನೂ ನೀನು ಪಡೆಯಬೇಕು ಎಂಬುದಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ನೀನು ಅದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವ ಉಳಿಯಬೇಕು ಅಂತಾದರೆ ನೀನು ಇಲ್ಲಿಂದ ಕಾಲು ತೆಗೆಯಬೇಕು. ಒಂದು ವೇಳೆ ಬಂದ ದಾರಿಗೆ ಸುಂಕ ಇಲ್ಲ ಎಂದು ನೀನು ಹೋದೆ ಅಂತಾದರೆ ನೀನು ಉಳಿಯುವೆ, ಇಲ್ಲದಿದ್ರೆ ನಿನ್ನನ್ನು ಯಮನ ಲೋಕಕ್ಕೆ ಅಟ್ಟಬೇಕಾಗುತ್ತದೆ. ಜೋಕೆ ಜೋಕೆ.
1: ಇದು ಈ ಯಕ್ಷಗಾನದ ವೇಷ ಹಾಕಿದ್ರಿ ತಾಳಮದ್ದಲೆ ಕೂಡ ಅರ್ಥ ಹೇಳಿದ್ರ?
0: ಅರ್ಥ ಹೇಳಿದ್ದೇನೆ. ಅದೇ ಅವಳೆ ಸುಮಂಗಲನಿಂದಾಗಿ ಅವಳು ಮತ್ತೆ ಹೇಳಿದ್ದು, ನಾವು ತಾಳಮದ್ದಲೆ ಸಹ ಮಾಡುವ ಅಂತ ಹೇಳಿ. ಹಾಗೆ ಒಂದು ನಮ್ಗೆ ಅನುಕೂಲ ಏನು ಅಂತ ಹೇಳಿದ್ರೆ, ಅವಳೊಟ್ಟಿಗೆ ನಮ್ಗೆ ಹೋಗ್ಲಿ ಸುಲಭ ಆಗ್ತದೆ, ದೂರ ದೂರ ಇಲ್ಲ, ಅವಳು ಹತ್ತಿರವೇ ಇದ್ದಾಳೆ. ಮತ್ತೆ ನಾವು ರಾತ್ರಿ ಗಟ್ಟಿ ವಾಪಸ್ ಬರುವಾಗ ನಮ್ಮ ಮನೆಗೆ ತಂದು ಅವಳು ಬಿಟ್ಟು ಹೋಗ್ತಾ ಇರ್ಲಿ, ಅದ ಕಾರಣ ಅವಳ ಪ್ರೋತ್ಸಾಹದಿಂದ ನಿಜವಾಗಿ ಇದಕ್ಕೆ ಇದರ ಕ್ರೆಡಿಟ್ ಎಲ್ಲ ಗೋಷ್ಠು ಸುಮಂಗಲ ರತ್ನಾಕರ್ ಅಂತ ಹೇಳ್ಬೇಕಾಗತ್ತೆ. ಹಾಗೆ ನಮ್ಗೆ ಪೂರ್ಣಿಮಾನ ಅವಕಾಶ ಕೊಟ್ಲು. ನನಗೊಂದು ಆಸೆ ಇತ್ತು, ಒಂದು 100 ಯಕ್ಷಗಾನದಲ್ಲಿ ನಾನು ಪಾರ್ಟ್ ಮಾಡಬೇಕು ಅಂತ. ಹಾಗೆ ಕೊನೆಗೆ ಪೂರ್ಣಿಮಾನು ಸಹ ಅವಳದ್ದು ಯಕ್ಷಗಾನ ಎಲ್ಲಿಯಾದ್ರೂ ಇದ್ರೆ ಸುಮಂಗಲನನ್ನು ಸೇರಿಸ್ಕೊಳ್ತಾ ಇದ್ಲು, ಹಾಗೆ ನನ್ನನ್ನು ಕರಿತಾ ಇದ್ಲು. ಹಾಗೆ ನಮ್ಮದು 100 ಯಕ್ಷಗಾನ ಆಯ್ತು, ಶತಕ ಬಾರಿಸಿದ್ದೇವೆ. 107 ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು.
1: ಅದು ಕೂಡ ನಿಮ್ದು ರಿಟೈರ್ಡ್ ಆದ್ಮೇಲೆ?
0: ರಿಟೈರ್ಡ್ ಆದ್ಮೇಲೆ.
1: ಈಗ ಇಷ್ಟೆಲ್ಲ ಚಟುವಟಿಕೆಯನ್ನು ಮಾಡಿದ್ದೀರಿ ನೀವು, ಪ್ರವಾಸ ಅನುಭವ ಏನಾದರೂ ಉಂಟಾ ನಿಮಗೆ ಬೇರೆ ಬೇರೆ ಕಡೆ ಹೋದದ್ದು?
0: ಶಾಲೆಯಲ್ಲಿರುವಾಗ ಹೋಗ್ತಿದ್ವಿ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನಾವು ಪ್ರವಾಸಕ್ಕೆ ಹೋದ ಸ್ವಲ್ಪ ಕಡಿಮೆ, ಅಂದ್ರೆ ನಮ್ಗೆ ಸ್ವಲ್ಪ ಸಂಸಾರ ತಾಪತ್ರಯದಿಂದಾಗಿ, ಮತ್ತೆ ಹೆಡ್ ಮಾಸ್ಟರ್ ಆಗಿರುವಾಗ ಇವರಿಗೆ ಪ್ರವಾಸ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಆಗ್ತಿರ್ಲಿಲ್ಲ, ಶಾಲೆದು ಮಾತ್ರ ಅಷ್ಟೇ ಹೊರತು. ಮತ್ತೆ ರಜೆ ಇದ್ದಾಗ್ಲೂ ಅವ್ರು ಶಾಲೆ ಕೆಲಸ ಇತ್ತು, ಅವ್ರು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಶಾಲೆಯಲ್ಲಿ ಇರ್ತಿದ್ರು ಅವರು, ಅದ ಕಾರಣ ನಮ್ಗೆ ರಜೆಯಲ್ಲಿ ಸಹ ಹೋಗ್ಲಿಲ್ಲ. ಆದ್ರೂ ಹೋಗಿದ್ದೇವೆ, ಅದನ್ನ ಒಂದು ಅನುಭವ ತುಂಬಾ. ನಾವು ಡೆಲ್ಲಿಯಲ್ಲಿ ಹೋದಾಗ ಕೇದಾರನಾಥಕ್ಕೆ ಹೋಗಿದ್ದೇವೆ, ಕೇದಾರನಾಥ, ಬದ್ರಿನಾಥ, ಋಷಿಕೇಶ, ಹರಿದ್ವಾರ, ಆ ಕೇದಾರನಾಥ ಕುದುರೆ ಮೇಲೆ ಕುತ್ಕೊಂಡು ಹೋಗಿದ್ದೇವೆ, ಅದೆಲ್ಲ ಅನುಭವ ಇದೆ. ಕೇದಾರನಾಥಕ್ಕೆ ಹೋಗಿದ್ದೇವೆ ಅಲ್ಲ, ತಿರುಗಾಡಿದ್ದೇವೆ, ಬೇಕಾದ ತಿರುಗಾಡಿದ್ದೇವೆ. ಆದ್ರೂ ತುಂಬಾ ಹಾಗೆ ದೂರ ದೂರ ಎಲ್ಲ ಓದೋದಿಲ್ಲ, ಕೆಲವು ಇಂಪಾರ್ಟೆಂಟ್ ಸ್ಥಳಗಳಿಗೆ ಮಾತ್ರ ಹೋಗಿ ನಾವು ಪ್ರವಾಸ ಮಾಡಿದಷ್ಟು.
1: ಇಷ್ಟೆಲ್ಲ ಮಾಡಿದ್ದೀರಿ ನೀವು, ಇದೆಲ್ಲ ಮಾಡಿದ್ದು ನಿಮ್ಮ ಮನಸ್ತೃಪ್ತಿ ಮತ್ತು ಒಂದು ರೀತಿಯ ಕಳಕಳಿಯಿಂದ ನೀವು ಮಾಡಿದ್ದೀರಿ. ಅಂದ್ರೆ ಸಮಾಜ ಇಂಥದ್ದನ್ನು ಗುರುತಿಸ್ತದೆ, ಹಾಗೆ ನಿಮಗೇನಾದರೂ ಪ್ರಶಸ್ತಿ ಅಥವಾ ಸನ್ಮಾನಗಳು ತುಂಬ ಆದದ್ದು ಕೂಡ ಇದೆ. ಈಗ ಉಲ್ಲೇಖಿಸಬಹುದಾದದ್ದು ಯಾವುದು ಹೇಳಿ?
0: ಉಲ್ಲೇಖಿಸಬೇಕಾದ್ರೆ ತುಂಬ ಉಂಟು, ಬೋಳ್ ಅಂತ ಕೋಡಿ ಕನ್ನಡ ಪ್ರಶಸ್ತಿ, ಮತ್ತೆ ಯಕ್ಷಗಾನಕ್ಕೊಂದು ಏನೋ ಒಂದೆರಡು ಪ್ರಶಸ್ತಿ ಕೊಟ್ಟಿದ್ದಾರೆ, ಮತ್ತೆ

0: ಹೇಳಲಿಕ್ಕೆ ಆಗ್ತದೆ ನಿಮಗೆ?
1: ತುಂಬಾ ಇದ್ದಾರೆ. ಈಗ ನಮ್ಮ ಆಶಾ ದಿಲೀಪ್ ಅಂತ ಹೇಳಿ ಅವಳು, ಅದೇ ಆಗ ನಾವು ಅವಳಿಗೆ ಬರೆದು ಕೊಡ್ತಾ ಇದ್ದೇವೆ. ನಿಜವಾಗಿ ಭಾಷಣದಲ್ಲಿ ಬರೆದು ಕೊಡಬಾರ್ದು, ಆದ್ರೆ ಅವರ ಪ್ರತಿಭೆ ಉಂಟಲ್ಲ, ನಾವು ಬರೆದು ಕೊಟ್ಟರೆ ಅದನ್ನ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಅಲ್ಲ ಪ್ರೈಸ್ ಸಿಕ್ಕುದು ಅವರಿಗೆ. ಅವಳು ಕಾಲೇಜ್ ಇರುವವರೆಗೆ ಅವಳು ಪ್ರೈಸ್ ಪಡಿತಾ ಇದ್ಲು. ಅವಳನ್ನ ಭಗವದ್ಗೀತೆಗೆ ನಾವು ರಾಜ್ಯ ಮಟ್ಟದ ಸ್ಪರ್ಧೆ ಕರ್ಕೊಂಡು ಹೋಗಿದ್ದೇವೆ ಅವಳನ್ನ. ಅಲ್ಲಿ ಒಂದ್ ಚೂರು ಹೆಚ್ಚು ಕಡಿಮೆ ಆಗಿ ನಮ್ಗೆ ಪ್ರೈಸ್ ಹೋಗಿದೆ ಅಲ್ಲಿ. ಹಾಗೆ ಅವಳು ಈಗ ಒಳ್ಳೆಯ ಒಂದು ಭಾಷಣಗಾರ್ತಿ ಆಗಿದ್ದಾಳೆ. ಆಶಾ ದಿಲೀಪ್, ಜ್ಯೇಷ್ಠ ಲಕ್ಷ್ಮಿ, ರಾಧಾಕೃಷ್ಣ ಇತ್ತಾಳ, ತುಂಬಾ ಜನ ಇದ್ದಾರೆ. ಹಾಗೆ ತುಂಬಾ ಜನ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಹೆಸರು. ಈಗ ಜ್ಯೇಷ್ಠ ಲಕ್ಷ್ಮಿ ಅವಳು ಇಂಥದ್ದು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾಳೆ, ಮತ್ತೆ ಯಕ್ಷಗಾನ ತಾಳಮದ್ದಳೆ ಮಾಡ್ತಾ ಇದ್ದಾಳೆ. ತುಂಬಾ ಜನ ಭಾಗವಹಿಸಿದವರು ಮಾಡಿದವರೆಲ್ಲ ಇದ್ದಾರೆ
0: ಮಕ್ಕಳು. ಅಧ್ಯಾಪಕರಾದವರಿಗೆ ತೃಪ್ತಿ.
1: ಹೌದು.
0: ಈಗ ನಿವೃತ್ತಿಯ ಜೀವನ ಹೇಗುಂಟು ಸಾವಿತ್ರಮ್ಮ?
1: ನಿವೃತ್ತಿ ಆದ್ಮೇಲೆ ನಾವು ಪ್ರವೃತ್ತಿಯಲ್ಲೇ ಇದ್ದೇವಲ್ಲ, ನಿವೃತ್ತಿ ಅಂತ ಮಾಡ್ಕೊಳ್ಳೇ ಇಲ್ಲ. ಏನಾದ್ರು ಒಂದು ಕಾರ್ಯಕ್ರಮ. ಇನ್ನೂ ಒಂದು ನಮ್ಮದು ಆಶಾ ಜ್ಯೋತಿ ಅಂತ ಒಂದು ಅಂಗವಿಕಲರಿಗಾಗಿ ಸಂಸ್ಥೆ ಉಂಟು, ಅದು ನಮ್ಮ ಸೇವಾ ಭಾರತಿ ಅಂತ ಉಂಟು. ಆ ಸೇವಾ ಭಾರತಿ ಸಂಸ್ಥೆ ಒಟ್ಟಿಗೆ ನಾವು, ಅದು ಸಹ ಹಾಗೆ ಒಂದು ಅಚಾನಕ್ ಆಗಿ ಸೇರುವಂತ ಪ್ರಸಂಗ ಬಂದದ್ದು. ಅಲ್ಲಿ ಸಹ ಹಾಗೆ ಒಂದು 20 ವರ್ಷದಿಂದ ನಾವು ಅಂಗವಿಕಲರಿಗಾಗಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವರಿಗಾಗಿ ಒಂದು ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ, ಅದು ವರ್ಷದಲ್ಲಿ ಒಂದಿನ ನಡೀತದೆ. ಅಂದ್ರೆ ಅವರನ್ನ ಮಕ್ಕಳನ್ನು ಮನೆ ಎಲ್ಲಿ ಕರ್ಕೊಂಡು ಹೋಗುದಿಲ್ಲ ಅವರು, ಅಂಗವಿಕಲ ಮಕ್ಕಳನ್ನು ನಾವು ಅಂಗವಿಕಲರು ಅಂತ ಹೇಳುದಿಲ್ಲ, ಅವರನ್ನು ವಿಶಿಷ್ಟರು ಅಂತ ಹೇಳ್ತೇವೆ ನಾವು. ಹೌದು. ಅವರಿಗೆ ಮನೆಯವರು ಅವರನ್ನ ಕರ್ಕೊಂಡೇ ಹೋಗುದಿಲ್ಲ, ಹೊರಗೆ ಜಾತ್ರೆಗೆಲ್ಲ ಹೋಗುದೇ ಇಲ್ಲ. ಸೊ ಅವರಿಗಾಗಿ ನಾವೇನಾದ್ರು ಒಂದು ಮಾಡಬೇಕು ಅಂತೇಳಿ ಇವರು ಅಧ್ಯಕ್ಷರಾಗಿದ್ರು, ಆದ್ರೆ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ, ಸೇವಾ ಭಾರತಿ ಅವರೆಲ್ಲ ಇದ್ದಾರೆ. ಆದ್ರೆ ನಾವು ಅವರೊಟ್ಟಿಗೆ ಸೇರಿಕೊಂಡು ಆ ಮಕ್ಕಳಿಗೆ ಪ್ರವಾಸ ಮಾಡ್ತೇವೆ ನಾವು. ಒಂದು ವರ್ಷಕ್ಕೊಂದ್ಸಲ ಪ್ರವಾಸ ಕರ್ಕೊಂಡು ಹೋಗ್ತೇವೆ. ಆಮೇಲೆ ಅವರಿಗೆ ಗುರುಚೀಟಿ ಕೊಡುದು, ಅದು ಮಾಡ್ತೇವೆ. ಮತ್ತೆ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಮ್ದು ಕೇಂದ್ರ ಮೇನ್ ಅಲ್ಲಿ ಗ್ರೌಂಡ್ ಅಲ್ಲಿ ಆಗ್ತದೆ. ಆ ದಿನ ಏನು ಎಲ್ಲರೂ ಅವರನ್ನ ಕರ್ಕೊಂಡು ಬರ್ಬೇಕು.
0: ಪ್ರಧಾನ ಸಂಘಟಕರು
1: ಅದು ನಮ್ಮ ಆಶಾ ಜ್ಯೋತಿ ಅಂತ ಸೇವಾ ಭಾರತಿ ಅಂಗ ಸಂಸ್ಥೆ. ಅದಕ್ಕೆ ಇವರು ಇಷ್ಟು ಸಮಯ ಅಧ್ಯಕ್ಷರಾಗಿದ್ರು, ಈಗ ಬೇರೆಯವರಿಗೆ ನಾವು ಕೊಟ್ಟಿದ್ದೇವೆ. ಅಂತ ಒಂದು ಒಳ್ಳೆಯ ಟೀಮ್ ಇದೆ ಅಲ್ಲಿ, ಒಳ್ಳೆಯ ಟೀಮ್, ತುಂಬಾ ಜನ ಇದ್ದಾರೆ ಅದರಲ್ಲಿ. ವಿನೋದ್ ಶಣೈ ಮತ್ತೆ ನಮ್ಮ ವಿಶ್ವನಾಥ್ ಪೈಗೋಳ ಎಲ್ಲ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹಾಗೆ ಅಂತೂ ಅದೊಂದು ನಮ್ದೊಂದು ಯೋಜನೆ ಅದು. ಹಾಗೆ ಅವರಿಗೆ ಏನಾರು ಮಾಡಬೇಕು ಅಂತ. ಅಲ್ಲಿ ಏನು ಅಂತ ಹೇಳಿದ್ರೆ ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿ ಅವರಿಗೆ ಆ ದಿನ ಫುಲ್ ಅವರಿಗೆ ಒಂದು ಬೆಳಗ್ಗೊಂದು ಉದ್ಘಾಟನೆ ಅಂತ ಮಾಡ್ತೇವೆ. ಆಮೇಲೆ ವಿವಿಧ ಸ್ಟಾಲ್ಗಳು ಎಲ್ಲ ಕಡೆಯಲ್ಲಿ ನಿಮ್ ತಿಂಡಿ, ಹಲವು ತಿಂಡಿ, ಒಂದ್ ಕಡೆಯಲ್ಲಿ ಚಕ್ಕುಲಿ, ಒಂದ್ ಕಡೆಯಲ್ಲಿ ಬಚ್ಚಂಗಾಯಿ, ಒಂದ್ ಕಡೆಯಲ್ಲಿ ಐಸ್ ಕ್ರೀಮ್, ಒಂದ್ ಕಡೆಯಲ್ಲಿ ಮಜ್ಜಿಗೆ ನೀರು, ಎಲ್ಲ ಬಾಳೆಹಣ್ಣು ಎಂತೆಲ್ಲ ಉಂಟು ಅದೆಲ್ಲ.
0: ವಿಶಿಷ್ಟವಾದ ಮೇಳ,
1: ಜಾತ್ರೆಯ ಪರಿಕಲ್ಪನೆ. ಜಾತ್ರೆಯಲ್ಲಿ ಟಪ್ ಟಪ್ ಟಪ್ ಅಂತ ಬಡಿತಾರಲ್ಲ ನಿಮ್ಗೆ, ಹಾಗೆ ಚರ್ಮುರಿ ಟಪ್ ಟಪ್ ಬಡಿತಾನೆ. ಅವ್ರು ಬಂದು ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ನಿಮ್ಗೆ ಒಂದು ಚೀಟಿ ಕೊಡ್ತಾರೆ, ದುಡ್ಡಿಲ್ಲ, ಯಾರಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ ಬಂದವರಿಗೆ, ಹೆತ್ತವರಿಗಾಗ್ಲಿ ಮಕ್ಕಳಿಗಾಗ್ಲಿ ಯಾರಿಗಾಗ್ಲಿ ದುಡ್ಡು ಕೊಡ್ಲಿಕ್ಕಿಲ್ಲ. ಹಾಗೆ ಅವ್ರು ಬರ್ತಾರೆ, ಬಂದು ಯಾವ ಸ್ಟಾಲ್ ಬೇಕಾದ್ರೆ ತಗೊಂಡು ಹೋಗಿ ನೀವು ತಿನ್ನಿ, ಗಮ್ಮತ್ತು ಮಾಡಿ. ಮತ್ತೆ ಆ ದಿನ ನಾವು ಡೋಲು ಬಡಿಯುವುದೆಲ್ಲ ಮಾಡ್ತೇವೆ. ಅವ್ರಿಗೆ ಕುಣಿದು ಅಂದ್ರೆ ಇಷ್ಟ ಮಕ್ಕಳಿಗೆ, ಕೈಕಾಲು ಸರಿ ಇದ್ದವರು ಕುಣಿತಾರೆ. ಹಾಗೆ ಅವರು ಕುಣಿತಾರೆ, ಅದು ಡೋಲ್ ಪಡೆದುಕೊಳ್ಳೆ ಸರಿ ಕುಣಿತಾರೆ. ಆಮೇಲೆ ಅವರೊಟ್ಟಿಗೆ ನಾವು ಕುಣಿಯೋದು, ಮತ್ತೆ ಅವರಿಗೆ ಒಂದು ಸ್ಪರ್ಧೆ ಮಾಡೋದು ಎಂತದ್ದು, ಅವರು ಆಡುವಂತಹದ್ದು. ಈಗ ಮಡಕೆ ಒಡೆಯುದು ಮಾಡ್ತಾರೆ ಮಕ್ಕಳು ಬಂದು, ಕಾಲೆಲ್ಲ ಸಪ್ಪ ಇದ್ದವರೆಲ್ಲ ಕೂತವರನ್ನು ಕೂತವರನ್ನು ಮಾಡಿಸ್ತೇವೆ ನಾವು. ಹಾಗೆ ಮತ್ತೆ ಅವ್ರ ಚೇರ್ ಅಲ್ಲೇ ಕೂತ್ಕೊಂಡು ಮಾಡುವಂತಹದ್ದು, ಮತ್ತೆ ಅವರಿಗೆ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಆ ತರ. ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ನಮ್ಗೆಲ್ಲರೂ ಸಿಕ್ಕಿದ್ರೆ ಇನ್ ಯಾವಾಗ ನಮ್ಗೆ ಜಾತ್ರೆ ಅಂತ ಕೇಳ್ತಾರೆ.
0: ಬಹಳ ಒಳ್ಳೇದು ಸಾವಿತ್ರಮ್ಮ, ತುಂಬಾ ವಿಚಾರಗಳು ಬಂತು ನಿಮ್ಮ ಮಾತಿನಿಂದ. ಈಗ ಒಂದು ನಿವೃತ್ತಿ ಆದರೂ ಕೂಡ ಚಟುವಟಿಕೆಯಿಂದ ಇರಲಿಕ್ಕೆ ಆಗ್ತದೆ ಎನ್ನುವುದನ್ನು ನೀವು ದಂಪತಿ ತೋರಿಸ್ತಾ ಇದ್ದೀರಿ. ಈಗ ಅವರಿಗೆ 90 ಪ್ರಾಯ, ನಿಮಗೆ 80 ಅಂಚಿನಲ್ಲಿ ಇರತಕ್ಕಂಥದ್ದು, ಆದರೂ ಕೂಡ ಈಗಲೂ ಈ ಚಟುವಟಿಕೆ ಉಂಟು. ಈಗ ನಿಮ್ಮ ಹಾಗೆ ಕೆಲಸದಲ್ಲಿ ಇದ್ದುಕೊಂಡು ನಿವೃತ್ತಿ ಆದ ಮೇಲೆ ಜೀವನವೇ ಬೇಡ ಅಂತ ಇದ್ದ ಅನೇಕ ಮಂದಿ ಇರ್ತಾರೆ, ಯಾವ ಚಟುವಟಿಕೆಗೂ ಅವರು ಹೋಗುವುದಿಲ್ಲ. ಈಗ ಅಂಥವ್ರು ತುಂಬ ಜನ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀವಿ?
1: ಪ್ರಾಯ ಆಗುವುದು ದೇಹಕ್ಕೆ, ಆದರೆ ಮನಸ್ಸಿಗಲ್ಲ. ನಾವು ಏನು ಮಾಡಬೇಕು ಅಂದರೆ, ಚಿಕ್ಕವರಾಗಿರುವಾಗಲೂ ಸಹ ನಾವು ಹೇಳೋದಾಗೆ, ನೀವು ಪ್ರಾಯ ಆಯಿತು ಅಂತೇಳಿ ಹೇಳಬೇಡಿ. ನಾವು ದೊಡ್ಡವರಾದ ಮೇಲೂ ಸಹ ಮಗುವಿನ ಹಾಗೆ ಇರಬೇಕು ಅಂತ ನಾನು ಯಾವಾಗಲೂ ಹೇಳೋದಾಗೆ, ನೀವು ಮಗುವಾಗಲಿಕ್ಕೆ ಕಲಿಯಿರಿ, ಆಗ ನಿಮ್ಮ ಎಲ್ಲ ದುಃಖ ಎಲ್ಲ ಮರೆತು ಹೋಗ್ತದೆ. ನೀವು ಮಗುವಿನೊಟ್ಟಿಗೆ ಮಗುವಾಗಿ ಸೇರ್ಕೊಳ್ಳಿ, ಎಲ್ಲರೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ನಾನು ಪ್ರಾಯ ಆಯಿತು ಅಂತ ಎಣಿಸಲೇಬೇಡಿ. ನೀವು ಏನು ಸಾಧ್ಯ ಉಂಟು ಅದನ್ನು ಮಾಡಿ, ಉತ್ಸಾಹದಿಂದ ಮುಂದುವರಿಸಿ. ಅದಕ್ಕೆ ನಾನೇ ಉದಾಹರಣೆ. ಈಗ 66 ಕುಣಿಲಿಕ್ಕೆ ಹೋಗಿ ಈಗ ನನಗೆ ಬೇಜಾರಾಗ್ತಾ ಉಂಟು, ಯಾಕೆಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ, ಇವರನ್ನು ಬಿಟ್ಟು ಹೋಗ್ಲಿಕ್ಕೆಲ್ಲ ಆಗುದಿಲ್ಲ, ಬೇಜಾರಾಗ್ತದೆ. ಆದ್ರೆ ಅಲ್ಲಿ ಟಿವಿಯಲ್ಲಿ ಚಂಡೆ ಬರುವಾಗ ನನ್ನ ಕಾಲು ಕುಣಿತದೆ ಇಲ್ಲಿ, ಅರ್ಥ ಹೇಳ್ತದೆ. ಅದಕ್ಕೆ

0: ಆದ ಕಾರಣ ಪ್ರಾಯ ಆಯಿತು ಅಂತ ನೀವು ಮನಸ್ಸಿನಿಂದ ಅದನ್ನು ಮೊದಲು ತೆಗೆದು ಹಾಕಿ ಏನು ನಿಮಗೆ ಸಾಧನೆ ಮಾಡಲಿ. ನಾನು ಈಗಲೂ ಸಹ ಮಕ್ಕಳಿಗೆ ಹೇಳೋದಾಗೆ, ಈಗ ನಿಮಗೆ ಮಾಡಲಿಕ್ಕೆ ಆಗದೇ ಇರ್ಬೋದು, ಸಂಗೀತ ಕಲೀಲಿಕ್ಕೆ ಆಗದೇ ಇರ್ಬೋದು, ಸಂಗೀತ ಕಲಿಬೋದಲ್ಲ, ಹೋಗ್ಬೋದಲ್ಲ, ಮತ್ತೆ ಡಾನ್ಸ್ ಕಲಿಬಾರ್ದು ಅಂತ ಉಂಟಾ? ಡಾನ್ಸ್ ಕಲೀರಿ, ನಾನು ಮಾಡ್ತಾ ಇದ್ದೇನಲ್ಲ, ಹಾಗೆ ಕಲೀರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ನಿಮ್ಮದೇ ಒಂದು ಗ್ರೂಪ್ ಮಾಡಿ, ಮನೆಯವರ ಹತ್ತು ಸುತ್ತಮುತ್ತಲೆಲ್ಲ ಒಟ್ಟು ಸೇರಿ ಒಂದು ಭಜನೆ ಮಾಡಿ, ಇನ್ನೊಂದು ಎಂತಾರು ಒಂದು ಹರಿಕತೆ ಮಾಡಿ, ಏನಾದ್ರು ಮಾಡಿಯಪ್ಪ, ತೊಡಗಿಕೊಳ್ಳಿಯಪ್ಪ. ನಿಮಗೆ ದೈಹಿಕವಾಗಿ ಏನು ಮಾಡಲಿಕ್ಕಾಗದಿದ್ರು ಸ್ವಲ್ಪ ಸ್ವಲ್ಪ ಮಾಡ್ಬೋದಲ್ಲ. ಚಟುವಟಿಕೆಯಿಂದ ಇದ್ದರೆ ಯಾವಾಗಲೂ ನೀವು ಉತ್ಸಾಹದಿಂದ ಇರ್ತೀರ, ಅದು ರೋಗಗಳೆಲ್ಲ ದೂರ ಹೋಗ್ತವೆ ಆಗ. ಆದ ಕಾರಣ ದೊಡ್ಡವರೆಲ್ಲ ಒಟ್ಟು ಸೇರಿ, ನಮಗೆ ಪ್ರಾಯ ಆದರೂ ಸಹ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ, ಇನ್ನೆಂಥದ್ದು ರಿಟೈರ್ಡ್, ನಮ್ಮ ರಿಟೈರ್ಡ್ ಅಲ್ಲ ರಿಟೈರ್ಡ್, ಪುನಃ ಹೊಸ ಟೈರ್ ಅನ್ನು ಹಾಕಿದ ಹಾಗೆ ನಾವು ಆ ರೀತಿ ಉತ್ಸಾಹದಿಂದ ಮುಂದುವರಿಬೇಕು ಅಂತ ಹೇಳಿಕೊಂಡು, ನನ್ನ ಎಲ್ರಿಗೊಂದು, ನಾನಂತ ದೊಡ್ಡ ಏನು ವ್ಯಕ್ತಿ ಅಲ್ಲ, ಎಲ್ಲರಿಗೆ ಹೇಳುವಂತಹದ್ದಲ್ಲ, ಅದು ನನ್ನ ಅನುಭವದಿಂದ ನಾನು ಹೇಳೋದು. ಸಾಧ್ಯ ಇದೆ ನಮಗೆ, ಕೊನೆಯವರೆಗೆ ನಾವು ಉತ್ಸಾಹದಿಂದ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ. ಮತ್ತೆ ನಗು ಬೇಕು ಹೇಳುದು, ನಾನು ದಿನಕ್ಕೊಂದು 10 ಸಲ ಆದ್ರೂ ಯಾವ್ದಾದ್ರು ಕಾರಣ ತಕೊಂಡು ನಗಾಡಿ. ಆ ನಗು ಒಂದು ನಮ್ಗೆ ಟಾನಿಕ್ ಇದ್ದ ಹಾಗೆ, ಆ ನಗುವುದನ್ನು ನಾವು ಕಲ್ತ್ರೆ ಆಗ ನಾವು ನಮ್ಮ ಜೀವನ ನೆಮ್ಮದಿಯಾಗಿರ್ತದೆ ಅಂತ ಹೇಳಿಕೊಂಡು.
1: ಬಹಳ ಒಳ್ಳೇದು, ತುಂಬಾ ಸರಿಯಾದ ಮಾತನ್ನ ಹೇಳಿದ್ದೀರಿ ಸಾವಿತ್ರಮ್ಮ. ನಿಮಗೆ ಮತ್ತೆ ನಿಮ್ಮ ಪತಿಯವರಿಗೆ, ಇಬ್ಬರು ಕೂಡ ದಂಪತಿಗಳು, ಒಂದು ರೀತಿಯಲ್ಲಿ ಆದರ್ಶವಾದಂತಹ ವ್ಯಕ್ತಿತ್ವವನ್ನು, ಜೀವನ ಶೈಲಿಯನ್ನು ಇಟ್ಟುಕೊಂಡವರು. ಹೀಗೆ ಈ ಚಟುವಟಿಕೆಯಿಂದ ನಿರಂತರ ಇರಿ, ಆರೋಗ್ಯದಿಂದಿರಿ, ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು. ನಮ್ಮ ಮನೆಗೆ ಬಂದು ನಮ್ಮಿಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೀರಲ್ಲ, ಅದಕ್ಕೆ ನಿಮಗೂ ಧನ್ಯವಾದಗಳು.
1: ಬಹಳ ಸಂತೋಷ. ಶ್ರೋತೃಗಳೇ, ಇದು ಸಾವಿತ್ರಿ ಎಸ್ರಾವ್ ಅವರ ಮನದಾಳದ ಮಾತು. ಇಬ್ಬರು ದಂಪತಿಗಳು ಕೂಡ ಅಷ್ಟೇ, ಬಹಳ ಸುಖಿ ಜೀವನವನ್ನು ಈ ನಿವೃತ್ತಿಯ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ದಾರೆ. ಮಕ್ಕಳು ಮರಿಗಳಿಲ್ಲ, ಆದರೆ ನಮಗೆ 1200 ಮಕ್ಕಳು ಅಂತ ಹೇಳ್ತಾರೆ ಅವರು. ಅಂದರೆ ಅಷ್ಟು ಶಿಷ್ಯರನ್ನು ಒಟ್ಟುಗೂಡಿಸಿಕೊಂಡಿದ್ದವರು ಮತ್ತು ಅವರ ಜೊತೆಯಲ್ಲಿ ಸಾಹಿತ್ಯ ಅಭಿರುಚಿಯಿಂದ ಅವರನ್ನು ಬೆಳೆಸಿದವರು. ಇಂತಹ ಒಂದು ಆದರ್ಶವಾದಂಥ ವ್ಯಕ್ತಿತ್ವಗಳು ನಮ್ಮ ನಡುವೆ ಇದೆ ಎನ್ನುವಂಥದ್ದೇ ನಮಗೆ ಬಹಳ ಸಂತೋಷದ ಸಂಗತಿ. ಮತ್ತು ಅನೇಕ ಮಂದಿಗೆ ಇದೊಂದು ರೀತಿಯಲ್ಲಿ ಮಾರ್ಗದರ್ಶಕವಾದಂತಹ ಜೀವನ ಕ್ರಮ ಅಂತ ನಾನು ಖಂಡಿತ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ ಉಭಯ ದಂಪತಿಗಳಿಗೆ ಕೂಡ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು. ಅವರ ಮನೆಯಲ್ಲಿ ದಾಖಲಿಸಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಳಾಲ್, ಹಾಗೆ ಎಡ್ವರ್ಡ್ ಲೋಪ್ ಅವರು. ಅವರಿಗೆ ಕೂಡ ವೈಯಕ್ತಿಕ ನೆಲೆಯಲ್ಲಿ ನನ್ನ ಧನ್ಯವಾದಗಳು. ಕಲಾ ಸಾರಂಗ್ನಲ್ಲಿ ಇನ್ನಷ್ಟು ಇಂಥ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಈಗ ಬರುವ ವಾರ ಮತ್ತೊಂದು ವಿಚಾರದ ಬಗ್ಗೆ, ಮತ್ತೊಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ಗಾಗಿ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ನಾನು ಭಾಸ್ಕರ್ ಕುಪ್ಪಳ್ಳಿ. ನಮಸ್ಕಾರ.

ಶ್ರೋತೃಗಳಿಗೆ ನಮಸ್ಕಾರ. ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಮಂಗಳೂರಿನ ಆಸುಪಾಸಿನ ದರ್ಶನ ಊರು ಕೇರಿ ಕಾರ್ಯಕ್ರಮ. ನಾನು ನಿಮ್ಮ ಭಾಸ್ಕರ್ ರೈ ಕುಕ್ಕುವಳ್ಳಿ. ಈಗಾಗಲೇ ಸಾಕಷ್ಟು ಪ್ರದೇಶಗಳಿಗೆ ನಮ್ಮ ಪ್ರಯಾಣ ಸಾಗಿದೆ. ಅದರ ಇತಿವೃತ್ತವನ್ನ ತಿಳಿಸುವ ಪ್ರಯತ್ನವನ್ನ ಕಳೆದ ಕೆಲವು ವಾರಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ನಾವು ಯಾವ ಕಡೆಗೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ, ಹೌದಲ್ಲ, ಮಹಾನವಮಿ ಸಮೀಪಿಸ್ತಾ ಇದೆ. ನವರಾತ್ರಿ ಹಬ್ಬ ಬಡ ವಿಜೃಂಭಣೆಯಿಂದ ಕರಾವಳಿಯ ಭಾಗದಲ್ಲಿ ಆಚರಿಸಲ್ಪಡುವಂಥದ್ದು. ಮಂಗಳೂರು ಅಂತ ಹೇಳಿದ ತಕ್ಷಣ ನವರಾತ್ರಿ ಹಬ್ಬದ ಕೇಂದ್ರ ಸ್ಥಾನ ಯಾವುದಂತ ಕೇಳಿದ್ರೆ ಅದು ಶ್ರೀ ಮಂಗಳಾಂಬೆಯ ದೇವಸ್ಥಾನ. ಹಾಗಾಗಿ ಈ ವಾರ ಮಂಗಳಾದೇವಿಯ ಪರಿಸರವನ್ನ ಒಂದಷ್ಟು ನೋಡಿಕೊಂಡು ಬರೋಣ.

ಮಂಗಳೂರಿಗೆ ಮಂಗಳಾಪುರ ಅಂತ ಹೆಸರಿದೆ. ಆ ಹೆಸರು ಬರಬೇಕಾಗಿದ್ರೆ ಅಲ್ಲಿರುವಂತಹ ಮಂಗಳಾದೇವಿ ದೇವಸ್ಥಾನವೇ ಕಾರಣ ಎನ್ನುವಂಥ ಒಂದು ಐತಿಹ್ಯ ಇದೆ. ಮಂಗಳಾದೇವಿ ಇರುವಂಥದ್ದು ಬೋಳಾರ ಗ್ರಾಮದಲ್ಲಿ. ಬಹಳ ಪುರಾತನ ಕಾಲದಲ್ಲಿ ರಾಜವಂಶಗಳು ಆಳ್ತಾ ಇದ್ದಾಗ ಕುಂದವರ್ಮ ಎನ್ನುವಂಥ ಒಬ್ಬ ಅರಸ ಇಲ್ಲಿ ದೇವಸ್ಥಾನದ ನವೀಕರಣವನ್ನು ಮಾಡ್ತಾನೆ. ಆದರೆ ಈ ದೇವಸ್ಥಾನಕ್ಕೆ ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನ ಅಂತ ಹೆಸರು. ಮಹತೋಭಾರ ಅಂತ ಹೇಳಿದರೆ ಬಹಳ ಪ್ರಾಚೀನವಾದದ್ದು ಅಂತ ಅರ್ಥ. ಆದ್ದರಿಂದ ಕುಂದವರ್ಮನಿಗಿಂತಲೂ ಮೊದಲು ಈ ಪ್ರದೇಶದಲ್ಲಿ ವೀರಬಾಹು ಎನ್ನುವಂಥ ಅರಸ ಆಳ್ತಾ ಇದ್ದನಂತೆ. ಭಾರದ್ವಾಜರ ಶಿಷ್ಯನಾಗಿದ್ದವ. ಭಾರದ್ವಾಜರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ದೇವಿಯ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆವ. ಆ ಬಳಿಕ ಬಂಗರಾಜನಿಗೆ ಈ ಪ್ರದೇಶವನ್ನು ಒಪ್ಪಿಸ್ತಾನೆ. ಬಂಗರಾಜ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಅಂತ ಕತೆ. ಈ ಮಂಗಳಾದೇವಿ ದೇವಸ್ಥಾನ ಇಲ್ಲಿರುವಂಥದ್ದು ದೇವಿ. ದೇವಿ ಮಂಗಳಾಂಬಿಕೆ ದುಷ್ಟ ದಮನಕ್ಕಾಗಿ ಹುಟ್ಟಿದಂತಹ ಮಾತಾಯಿ. ಪುರಾಣ ಕಾಲದಲ್ಲಿ ನಮಗೆಲ್ಲ ಗೊತ್ತಿದೆ, ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅದು ಆದಿ ದೈತ್ಯರವಳು. ಅದರಲ್ಲಿ ಹಿರಣ್ಯಾಕ್ಷನ ಮಗಳೊಬ್ಬಳು ವಿಕಾಸಿನಿ ಅಂತ ಇರ್ತಾಳಂತೆ. ಅವಳು ಶಿವಾಂಶ ಸಂಹೂತೆಯಾಗಿ ಅಂಡಾಸುರ ಎನ್ನುವಂತಹ ಮಗನನ್ನು ಪಡೀತಾಳೆ. ಆ ಅಂಡಾಸುರ ಲೋಕಕಂಟಕನಾಗಿ ಮೆರೆಯುತ್ತಾನೆ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಜೊತೆಯಾಗಿ ದೇವಿಯನ್ನ ಸ್ತುತಿಸಿದಾಗ ಮಂಗಳಾಂಬಿಕೆ ಲಿಂಗರೂಪದಿಂದ ಆವಿರ್ಭವಿಸಿ ಆ ವಿಕಾಸಿನಿಯ ಮಗನಾದಂಥ ಅಂಡಾಸುರನನ್ನು ನಿಗ್ರಹಿಸ್ತಾಳೆ. ಆಮೇಲೆ ಕಾಲಾಂತರದಲ್ಲಿ ಇದು ಪರಶುರಾಮ ಸೃಷ್ಟಿಯಾದ ಮೇಲೆ ಪರಶುರಾಮ ದೇವರು ಇಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಲಿಂಗರೂಪಿಯಾಗಿ ದೇವಿ ಪರಶುರಾಮರಿಗೆ ದರ್ಶನ ಕೊಡ್ತಾಳೆ. ಹಾಗೆ ಪರಶುರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಈ ಒಂದು ಮಂಗಳಾಂಬಿಕೆಯ ಲಿಂಗರೂಪಿ ಒಂದು ಸಾನ್ನಿಧ್ಯ, ಅಂದರೆ ಅಲ್ಲಿ ಶಿವಾಂಶ ಕೂಡ ಇದೆ ಅಂತ ಅರ್ಥ. ಅದನ್ನು ಕಾಲಾನುಕ್ರಮದಲ್ಲಿ ಬಂಗರಾಜ ದೇವಸ್ಥಾನ ಕಟ್ಟಿಸ್ತಾನೆ. ಆ ದೇವಸ್ಥಾನ ಕೂಡ ಇತಿಹಾಸದ ಗರ್ಭ ಸೇರಿದಂತಹ ಹೊತ್ತಿಗೆ ಕುಂದವರ್ಮನ ಆಳ್ವಿಕೆ ಬರ್ತದೆ. ಆಗ ಉತ್ತರ ಭಾರತದಿಂದ ಬಂದಂತಹ ಗೋರಕ್ಷನಾಥ, ಮಚ್ಚೇಂದ್ರನಾಥ ಮತ್ತು ಗೋರಕ್ಷನಾಥ, ಅದರಲ್ಲಿ ಮಚ್ಚೇಂದ್ರನಾಥರು ಕುಂದವರ್ಮನನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ಇಲ್ಲಿ ಗೋರಕ್ಷ ದಂಡು ಅಂತ ಇದೆ ಬೋಳಾರದಲ್ಲಿ, ಅವರು ಬಂದಿಳಿದಂತಹ ಪ್ರದೇಶ ಅದು. ಅವರ ಮಾರ್ಗದರ್ಶನದಲ್ಲಿ ಕುಂದವರ್ಮ ಇಲ್ಲಿ ದೇವಸ್ಥಾನವನ್ನ ಕಟ್ತಾನೆ. ಅದು ಹಳೆಯ ಶೈಲಿಯ ದೇವಸ್ಥಾನ. ಧಾರಾ ಪಾತ್ರೆಯ ಜೊತೆಗೆ ಇರತಕ್ಕಂತಹ ಲಿಂಗದ ಒಂದು ಪ್ರತಿಷ್ಠಾಪನೆಯಲ್ಲಿ ಆಗ್ತದೆ. ಆ ದೇವಸ್ಥಾನ ಇವತ್ತು ನಮಗೆ ಕಣ್ಣಿಗೆ ಅಲ್ಲಿ ಗೋಚರಿಸ್ತಾ ಇದೆ. ಎಷ್ಟೇ ನಾವು ಬದಲಾವಣೆ ಮಾಡಿದರೂ ಕೂಡ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಅಲ್ಲಿ ನವೀಕರಣ ವ್ಯವಸ್ಥೆಯಲ್ಲಿ ಆಗಬೇಕು. ಹಾಗಾಗಿ ಆ ಪ್ರಾಚೀನವಾದಂಥ ವಾಸ್ತು ಶೈಲಿ ಏನಿದೆ ಅದು ಈಗಲೂ ಕೂಡ ನಮಗೆ ಇಲ್ಲಿ ಕಾಣಬಹುದು. ಮಹತೋಭಾರ ಎನ್ನುವ ಹೆಸರಿರುವಂತಹ ದೇವಸ್ಥಾನಗಳೆಲ್ಲ ಆ ಒಂದು ಸಂಪ್ರದಾಯ ಇದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಕೂಡ ಅದು ಪ್ರಾಚ್ಯ ಇಲಾಖೆಗೆ ಸೇರಿದುದರಿಂದ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು. ಈ ಒಂದು ದೇವಸ್ಥಾನದಲ್ಲಿ ಅದರದೇ ಆದಂತಹ ಒಂದು ಆಡಳಿತ ವರ್ಗ ಇದೆ. ಪಳ್ಳಿ ರಮಾನಾಥ ಹೆಗಡೆ ಅವರು ಈಗ ಅಲ್ಲಿ ಆಡಳಿತ ಮುಕ್ತೇಸರಾಗಿದ್ದಾರೆ. ಅವರ ಒಂದು ಆಡಳಿತ ಸಮಿತಿ ಬಹಳ ಚೆನ್ನಾಗಿ ದೇವಸ್ಥಾನ ನಡೆಸಿಕೊಂಡು ಬರ್ತಾ ಇದೆ. ಈ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಉತ್ಸವಾದಿಗಳಾಗ್ತವೆ. ಸ್ವಯಂವರ ಪಾರ್ವತಿ ಸೇವೆ ಅಂತ ಒಂದು ಇಲ್ಲಿ ಇದೆ. ಮದುವೆ ಆಗದಂತಹ ಹೆಣ್ಣು ಮಕ್ಕಳು ಈ ಒಂದು ವೃತವನ್ನು ಮಾಡಿದರೆ ಅವರಿಗೆ ಕಂಕಣ ಬಲ ಒದಗಿ ಬರುತ್ತದೆ ಎನ್ನುವುದಕ್ಕೆ ಸಾಕಷ್ಟು ದೃಷ್ಟಾಂತಗಳು ಕೂಡ ಇದ್ದಾವೆ. ಇಲ್ಲಿ ಬೇರೆ ಬೇರೆ ಪರಿವಾರ ದೇವತೆಗಳ ಸಾನ್ನಿಧ್ಯ ಕೂಡ ಇದೆ. ಮಹಾಗಣಪತಿಯ ಸಾನ್ನಿಧ್ಯ ಇದೆ. ಆಮೇಲೆ ಎದುರಿಗೆ ಪ್ರತ್ಯಕ್ಷವಾದಂತಹ ನಾಗದೇವರ ಒಂದು ಸಾನ್ನಿಧ್ಯ ಇದೆ, ಒಂದು ಅಶ್ವತ್ಥ ಮರದ ಬುಡದಲ್ಲಿ. ಹಾಗೆ ಬೇರೆ ಬೇರೆ ದೈವಗಳ ಒಂದು ಸಾನ್ನಿಧ್ಯ ಕೂಡ ಪರಿಸರದಲ್ಲಿ ಇದೆ. ಮಂಗಳಾದೇವಿಯ ದೇವಸ್ಥಾನದಲ್ಲಿ ನವರಾತ್ರಿಗೆ 9 ದಿವಸ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಜಾತ್ರೆಯ ರೂಪದಲ್ಲಿ ನಡೆಯುತ್ತದೆ. ಆಮೇಲೆ ದೇವಿಗೆ ದಿವಸಕ್ಕೆ ಒಂದು ಅಲಂಕಾರವನ್ನು ಮಾಡುತ್ತಾರೆ. ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಅಲ್ಲಿಯ ಅರ್ಚಕರು ಕೂಡ ಕೊಡ್ತಾರೆ.

0: ಶ್ರೋತೃಗಳೇ, ಮಂಗಳೂರು ಅಂತ ಹೇಳಿದರೆ ನಮಗೆ ನೆನಪಾಗುವಂಥದ್ದು ಅದು ಮಂಗಳಾದೇವಿ, ಮಂಗಳಾಂಬಿಕೆಯ ಸನ್ನಿಧಿ. ಮಂಗಳೂರು ಅನ್ನುವಂಥ ಹೆಸರು ಕೂಡ ಮಂಗಳಾಂಬಿಕೆಯಿಂದ, ಮಂಗಳಾದೇವಿಯಿಂದ ಬಂತು ಅನ್ನೋ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಇವೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಾವೀಗ ಮಂಗಳಾದೇವಿ ದೇವಸ್ಥಾನದ ಒಳಭಾಗಕ್ಕೆ ಬಂದಿದ್ದೇವೆ. ಅಲ್ಲಿ ಶ್ರೀ ಮಂಗಳಾಂಬಿಕೆಯ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ ಅಲ್ಲಿನ ಪ್ರಧಾನ ಅರ್ಚಕರಾಗಿರುವಂಥ ಶ್ರೀ ರಾಘವೇಂದ್ರ ಐತಾಳ್ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಗುರುಗಳೇ ನಮಸ್ತೆ.
1: ನಮಸ್ತೆ.
0: ಒಂದಿಷ್ಟು ಈ ಮಂಗಳದೇವಿ ಪರಿಸರ ಹಾಗೂ ಮಂಗಳದೇವಿ ದೇವಸ್ಥಾನದ ಒಂದು ಇತಿಹಾಸ, ಇದರ ಒಂದಿಷ್ಟು ಪ್ರತೀತಿಗಳನ್ನು ನೀವು ಹೇಳೋದಾದರೆ ಏನು ಹೇಳ್ತೀರಿ?
1: ಕುಂದವರ್ಮನ ಕಾಲದಿಂದ ಈ ಸ್ಥಳದಲ್ಲಿ ತಾಯಿಯ ಸಾನ್ನಿಧ್ಯ ಆವಿರ್ಭವಿಸಿತ್ತು ಅಂತೇಳಿ ಶಾಸ್ತ್ರವೇ ಹೇಳ್ತದೆ. ಹಾಗಿರುವಾಗ ನಾಥ ಪಂಥದ ಮಹರ್ಷಿಗಳ ಒಟ್ಟಿಗೆ ಬಂದು ಇಲ್ಲಿ ಐಕ್ಯವಾದಂತಹ ಸಾನ್ನಿಧ್ಯ ಅಂತೇಳಿ ಶಾಸ್ತ್ರ ಹೇಳ್ತದೆ. ಇರುವಾಗ ಈ ಸ್ಥಳದಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಋಷಿ ಮಹಾಮುನಿಗಳೆಲ್ಲ ಬರುವಾಗ ಸನ್ನಿಧಾನದಲ್ಲಿ ಎಲ್ಲ ವೈರತ್ವದ ಪಶು ಪಕ್ಷಿಗಳು ಅದೇ ರೀತಿ ಮೃಗಗಳೆಲ್ಲ ವೈರತ್ವವನ್ನು ಬಿಟ್ಟು ಸಂತೋಷದಿಂದ ಇಲ್ಲಿ ಸ್ವಚ್ಛಂದವಾಗಿ ಪಸರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ಯಾವ ವಿಚಾರವಂತೇಳಿ ತಿಳಿದಾಗ ಅಲ್ಲಿ ತಾಯಿ ಮಣ್ಣಿನ ದಿಡ್ಡೆಯಲ್ಲಿ ಆವಿರ್ಭವಿಸಿದ್ದಾಳೆ ಹೇಳುವಂತಹ ಗೋಚರ ಆ ಋಷಿ ಮುನಿಯರಿಗೆ ತಿಳಿಯಿತು. ಹಾಗೆ ತಿಳಿದ ನಂತರ ಅಳುಪರಾಜನಿಗೆ ಇದರ ಮಹತ್ವ ಗೊತ್ತಾದ ನಂತರ ಈ ಸ್ಥಳದಲ್ಲಿ ಆ ಮಣ್ಣಿನ ದಿಡ್ಡೆಯನ್ನಾಗಿ ನೋಡಿದಾಗ ಅಲ್ಲಿ ಸ್ವಯಂಭೂ ಲಿಂಗಾಕೃತಿಯಲ್ಲಿ ಸರ್ವಮಂಗಳೆ ಅಲ್ಲಿ ಉದ್ಭವಿಸಿರುವಂತಹ ದೃಶ್ಯ ತೋರಿ ಬಂದ ಕಾರಣ ಈ ಸ್ಥಳವನ್ನು ಇನ್ನು ಮೇಲೆ ಮಂಗಳಾಪುರ ಮಂಗಳಾದೇವಿ ಅಂತೇಳಿ ಪ್ರಸಿದ್ಧಿಯನ್ನು ಹೊಂದಲಿಕ್ಕೆ ಆತ ಅದಕ್ಕೆ ಕಾರಣೀಕರ್ತನು ಅಂತೇಳಿ ಒಂದು ರೀತಿಯಲ್ಲಿ ಹೇಳಲು ಸಹಜವಾದಂತಹ ಮಾರ್ಗಗಳು. ಭಕ್ತರು ಅವರವರ ಮನಸ್ಸಿನ ಇಷ್ಟ ಕಾಮ್ಯಾರ್ಥವನ್ನು ಇಟ್ಟುಕೊಂಡು ಸನ್ನಿಧಾನಕ್ಕೆ ಬಂದು ಅವರ ಬಯಕೆಗಳನ್ನು ಬೇಡಿಕೆಗಳನ್ನು ಇಲ್ಲಿ ನಿವೇದನೆ ಮಾಡಿ ಆದ ನಂತರ ಅವರು ಆ ಕರ್ತವ್ಯವನ್ನು ಪೂರ್ಣವಾದಂತಹ ರೀತಿಯಲ್ಲಿ ಆ ಕರ್ತವ್ಯಗಳ ಮೇಲೆ ಅವರಿಗೆ ಸಫಲತೆಯನ್ನು ಆ ಮಹಾತಾಯಿ ಭಕ್ತಿಯಿಂದ ಕೇಳಿದಾಗ ಖಂಡಿತವಾಗಿ ಅನುಗ್ರಹಿಸಿಕೊಟ್ಟಂತಹ ನಿದರ್ಶನಗಳು ಕೆಲವು ರೀತಿಯಲ್ಲಿದೆ. ಮಂಗಳೂರಿನ ಪ್ರಧಾನ ದೇವಿಯಾಗಿರುವಾಗ ಮಂಗಳಾಂಬೆ ಸನ್ನಿಧಾನ ಇಡೀ ಊರಿಗೆ ಪ್ರಧಾನ ದೇವರು. ಆ ಮಂಗಳಾಂಬೆಗೆ ಹಬ್ಬ ಹೇಳಿದರೆ ಇಡೀ ಊರಿಗೆ ಹಬ್ಬ. 9 ದಿನದಲ್ಲಿ 9 ನವವಿಧದ ಅಲಂಕಾರವನ್ನು ಅವಳಿಗೆ ಮಾಡಿಸಿಕೊಂಡು ಆ ಭಕ್ತಿಯಿಂದ ವೈಭೋಗದಿಂದ ಪೂಜಾ ಪುನಸ್ಕಾರಾದಿಗಳನ್ನೆಲ್ಲ ಅವಳು ಸ್ವೀಕಾರ ಮಾಡಿ 10ನೇ ದಿನದ ಅವಳು ವಿಜಯದಶಮಿ ಆ ರಥೋತ್ಸವ ಮಹೋತ್ಸವಾದಿಗಳನ್ನೆಲ್ಲ ಮಾಡಿಸಿಕೊಂಡು ತದನಂತರ ಸ್ಥಳದಲ್ಲಿ ತುಲಾಭಾರ ಸೇವೆ ವಿದ್ಯಾರಂಭಾದಿ ಸೇವೆಗಳನ್ನೆಲ್ಲ ತನ್ನ ಭಂಡಾರಕ್ಕೆ ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡು ಭಕ್ತರನ್ನು ಹರಸುವಂತಹ ಆ ಸಂದರ್ಭ. ಹಾಗಿರುವಾಗ ಆ 9 ದಿವಸದಲ್ಲಿ 9 ಬಗೆಯ ರೂಪದಲ್ಲಿ ಅವಳು ಭಕ್ತರಿಗೆ ಅನುಗ್ರಹವನ್ನು ಕೊಟ್ಟು 10ನೇ ದಿವಸದಲ್ಲಿ ವಿಜಯ ಮಹೋತ್ಸವ ಯಾತ್ರೆಯನ್ನು ಮಾಡಿಸಿಕೊಂಡು ಎಲ್ಲರನ್ನು ಹರಸುವಂತಹ ದಿನ. ಅದಕ್ಕೋಸ್ಕರವಾಗಿ ಭಕ್ತಿಯಿಂದ ಎಲ್ಲರೂ ಊರಿನ ಪ್ರಧಾನ ದೇವಿಯ ಸನ್ನಿಧಿಗೆ ಬಂದು ಅವಳ ಅನುಗ್ರಹವನ್ನು ಪಡ್ಕೊಂಡು ವಿಜಯದಶಮಿ ದಿನ ತೆನೆ ಹಬ್ಬವನ್ನು ಆಚರಿಸಿಕೊಂಡು ಆ ಪ್ರಸಾದವನ್ನು ಮನೆಗೆ ಕೊಂಡೋಗಿ ಆ ತದನಂತರ ತಮ್ಮ ಮುಂದಿನ ಕರ್ತವ್ಯಗಳೇನುಂಟು ಅದನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಹಾಗಿರುವಾಗ ಇದೆಲ್ಲ ಈ ಸನ್ನಿಧಾನದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ನಡ್ಕೊಂಡು ಬರುವಂತಹ ವಿಶೇಷ ಘಟನೆಗಳು.
0: ಗುರುಗಳೇ, ಅನೇಕ ವಿಷಯಗಳನ್ನು ನಮ್ಮ ಜೊತೆ ನೀವು ಹಂಚಿಕೊಂಡ್ರಿ, ನಮ್ಮ ಕೇಳುಗರಿಗೆ ಇದರಿಂದಾಗಿ ಅನೇಕ ಮಾಹಿತಿಗಳು ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ, ನೀವು ಅನೇಕ ದೇವಿಯ ಮಂಗಳಾಂಬೆಯ ಹಾಡುಗಳನ್ನು ನೀವು ಕೇಳಿರಬಹುದು. ಈ ಹೊತ್ತು ನಾವೊಂದು ನಿಮಗೋಸ್ಕರ ಹಾಡನ್ನ ರೇಡಿಯೋದ ಮೂಲಕ ಪ್ರಸಾರ ಮಾಡ್ತಿದ್ದೇವೆ. ಯಾವ ಹಾಡನ್ನ ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
1: ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ ಹೇಳುವಂತಹ ಹಾಡೇ ಅವಳ ಸೂಕ್ತವಾದಂತಹ ಹಾಡು.
0: ಸರಿ ಗುರುಗಳೇ, ತುಂಬಾ ಖುಷಿಯಾಯ್ತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ.
1: ಧನ್ಯವಾದ.

0: ಮಂಗಳಾದೇವಿ ದೇವಸ್ಥಾನದಲ್ಲಿ ಒಂದು ಯಕ್ಷಗಾನ ಕಲಾ ಕೇಂದ್ರ ಕೂಡ ಇದೆ. ಅಲ್ಲೊಂದು ಸಂಘಟನೆ ಇದೆ, ಮುಕಾಂಬಿಕಾ ಯಕ್ಷಗಾನ ಸಂಘ ಅಂತ ಹೇಳಿ. ಬಹಳ ಹಿಂದಿನಿಂದ ಕೂಡ ಅದು ಪ್ರತಿ ಆದಿತ್ಯವಾರ ಅಲ್ಲಿ ತಾಳಮದ್ದಲೆ ಕೂಟಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಇನ್ನು ಈ ಓಲಾರ ಪ್ರದೇಶದಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಕಾಣ್ತಾ ಇರುವಂಥದ್ದು ಶ್ರೀರಾಮಕೃಷ್ಣಾಶ್ರಮ. ರಾಮಕೃಷ್ಣಾಶ್ರಮಗಳು ನಮ್ಮ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಇದೆ. ರಾಮಕೃಷ್ಣ ಮಿಷನ್ ಮೂಲಕ ನಡೆಯುವಂಥದ್ದು, ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಅವರ ತತ್ವಗಳಿಗೆ ಬದ್ಧವಾಗಿ ಸಮಾಜೋಪಯೋಗಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ಸಂಸ್ಥೆ ಇದು. ಒಂದು ವಿಶಾಲವಾದ ಜಾಗದಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಅಲ್ಲಿಂದು ವಿಶಾಲವಾದಂತಹ ಸಭಾಂಗಣ ಇದೆ. ಸಾಂಸ್ಕೃತಿಕ, ಸಾಹಿತ್ಯ, ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ಅಲ್ಲಿ ನಡೀತದೆ. ಅಲ್ಲಿಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಚ್ಛ ಭಾರತದ ನಮ್ಮ ಪ್ರಧಾನಿಯವರ ಪರಿಕಲ್ಪನೆಯಲ್ಲಿ ಮಂಗಳೂರು ನಗರದಲ್ಲಿ ಒಂದು ಸ್ವಚ್ಛತಾ ಆಂದೋಲನವನ್ನು ಈ ರಾಮಕೃಷ್ಣ ಆಶ್ರಮ ಮಠದ ಮೂಲಕವಾಗಿ ಮಾಡಿ ಇವತ್ತದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಅವರ ಒಂದು ಮಾದರಿಯಲ್ಲಿ ಈಗ ಸ್ವಚ್ಛ ಭಾರತದ ಪರಿಕಲ್ಪನೆ ಮತ್ತು ನಮ್ಮ ಮಂಗಳೂರು ನಗರದ ಒಂದು ಸ್ವಚ್ಛತೆಯ ದೃಷ್ಟಿಯಿಂದ ಇದು ಬಹಳ ಗಮನಾರ್ಹವಾದಂತಹ ಸಂಗತಿ. ಇಲ್ಲಿಯ ಕಾರ್ಯಕಲಾಪಗಳ ಬಗ್ಗೆ ನಾವು ಅಲ್ಲಿಯ ಸ್ವಾಮೀಜಿಯವರಿಂದ ಕೇಳಬಹುದು.
1: ಮಂಗಳದೇವಿ ದೇವಸ್ಥಾನದ ಹತ್ತಿರದಲ್ಲಿರುವಂತಹ ಒಂದು ಮಠ ಅಂತ ಹೇಳಿದರೆ ಅದು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ನ ಸಂಸ್ಥೆ. ಬಹಳ ಪ್ರಶಾಂತವಾದಂತಹ ಪರಿಸರ, ಒಳಗೆ ಬಂದರೆ ಸಾಕು ಏನೋ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಾಂತ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡದಿರಲಿಕ್ಕೆ ಸಾಧ್ಯನೇ ಇಲ್ಲ. ವಿವೇಕಾನಂದರ ಅನುಯಾಯಿಗಳನ್ನು ನಾವು ನೋಡ್ತಿದ್ದೇವೆ, ಒಂದಿಷ್ಟು ಮಕ್ಕಳು ಕೂಡ ಇಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಹೀಗೆ ನಮಗೆ ಮಾತಿಗೆ ಸಿಕ್ಕಿದವು ನಮಗೆಲ್ಲರಿಗೂ ಕೂಡ ಪರಿಚಯ ಇರುವಂಥವರು ಸ್ವಾಮಿ ಏಕಗಮ್ಯಾನಂದಜಿಯವರು ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಈ ರಾಮಕೃಷ್ಣ ಮಠದ ಒಂದಿಷ್ಟು ಇಲ್ಲಿ ಹುಟ್ಟಿ ಬೆಳೆದಂಥ ರೀತಿ, ಇದರ ಇತಿಹಾಸವನ್ನು ಕೇಳೋಣ. ಸ್ವಾಮೀಜಿಗಳೇ ನಮಸ್ತೆ.
2: ನಮಸ್ತೆ.
1: ಈ ರಾಮಕೃಷ್ಣ ಮಠದ ಬಗ್ಗೆ ಒಂದಿಷ್ಟು ಇತಿಹಾಸ, ಇದು ಬೆಳೆದು ಬಂದಂತ ರೀತಿಯನ್ನು ಹೇಳೋದಾದ್ರೆ ಏನು ಹೇಳ್ತೀರಾ?
2: ಮಂಗಳೂರು ರಾಮಕೃಷ್ಣ ಮಠ ಮತ್ತು ಮಿಷನ್ ಸ್ವಾಮಿ ವಿವೇಕಾನಂದರಿಂದ 1897 ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಸ್ಥಾಪಿತವಾದ ಜಗದ್ವಿಖ್ಯಾತ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನಿನ ಶಾಖೆ ಇದು. ದಿನಾಂಕ 3/6/1947 ಸ್ಥಳೀಯ ಭಕ್ತಾದಿಗಳ ಕೋರಿಕೆ ಮೇಲೆ ಮಂಗಳೂರಿನಲ್ಲಿ ರಾಮಕೃಷ್ಣ ಮಠವನ್ನು ಆರಂಭಿಸಲಾಯಿತು. 11/8/1951 ಅಂದಿನ ಹಿಂದೂ ಸೇವಾ ಸಂಘದ ಗೌರವ ಕಾರ್ಯದರ್ಶಿಯಾಗಿದ್ದ ದಿವಂಗತ ಸಾಹುಕಾರ ಎಂ ವೆಂಕಟೇಶ್ ಪೈ ಅವರಿಂದ ಮಂಗಳಾದೇವಿ ರಸ್ತೆಯಲ್ಲಿರುವ ಈಗಿರುವ 7 ಎಕರೆ ವಿಸ್ತೀರ್ಣದ ಪ್ರದೇಶವನ್ನು ದಾನವಾಗಿ ಪಡೆದು ರಾಮಕೃಷ್ಣ ಮಿಷನ್ನಿನ ಶಾಖೆಯನ್ನು ಇಲ್ಲಿ ಪ್ರಾರಂಭಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಮಠವು ನಿತ್ಯ ಪೂಜೆ, ಸಾಮೂಹಿಕ ಪ್ರಾರ್ಥನೆ, ವಾರದ ಉಪನ್ಯಾಸಗಳು, ರಾಮಕೃಷ್ಣ ವಿವೇಕಾನಂದ ವೇದಾಂತ ಸಾಹಿತ್ಯದ ಪ್ರದರ್ಶನ ಮತ್ತು ಮಾರಾಟ, ರಾಮಕೃಷ್ಣ ಬಾಲವೃಂದ ಅಂದರೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ನೀಡುವಂತಹ ಭಾನುವಾರ ತರಗತಿಗಳು, ಯೋಗಾಸನ ಶಿಬಿರಗಳು, ನಿರಂತರವಾಗಿ ಆಧ್ಯಾತ್ಮಿಕ ಶಿಬಿರಗಳು, ಮಕ್ಕಳಿಗಾಗಿ ಶಿಬಿರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಂತಹ 10 ಹಲವು ಕಾರ್ಯಕ್ರಮಗಳನ್ನು ಈ ಮಠದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ಬಾಲಕಾಶ್ರಮ ಅಂದರೆ ಬಡ ಪ್ರತಿಭಾವಂತ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಉಚಿತವಾದಂಥ ಒಂದು ವಿದ್ಯಾರ್ಥಿ ನಿಲಯವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ವಿವೇಕಾನಂದ ತರಬೇತಿ ಕೇಂದ್ರ ಅಂದರೆ 5ನೇ ಕ್ಲಾಸ್ನಿಂದ 9ನೇ ಕ್ಲಾಸ್ನವರೆಗೂ ಓದತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಶಾರದಾ ಗ್ರಂಥಾಲಯ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕಾರ್ಯಕ್ರಮ, ಹಾಗೂ ತಮಗೆಲ್ಲ ತಿಳಿದಿರುವಂತೆ ಸ್ವಚ್ಛತಾ ಅಭಿಯಾನವನ್ನು ಕಳೆದ 4 ವರ್ಷಗಳಿಂದ ನಮ್ಮ ಮಠದಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಸ್ಥಾಪನೆಗೊಂಡ ದಿನದಿಂದ ಆರಂಭಿಸಿ ಕಳೆದ 7 ದಶಕಗಳಿಂದ ಸುಮಾರು 70 ವರ್ಷಗಳಿಂದ ಈ ಮಠವು ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡುತ್ತಾ ವಿವಿಧ ರೀತಿಯ ಜನಪಯೋಗಿ ಸಾಮಾಜಿಕ ಸೇವೆಗಳಲ್ಲಿ ನಮ್ಮ ಮಠ ಮತ್ತು ರಾಮಕೃಷ್ಣ ಮಿಷನ್ ಇವೆರಡೂ ಸಂಸ್ಥೆಗಳು ತೊಡಗಿಸಿಕೊಂಡಿದ್ದಾವೆ. ಆ ಮೂಲಕ ಧರ್ಮ, ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕತೆಯನ್ನು ಈ ಪ್ರದೇಶದಲ್ಲಿ ಹರಡಲು ಶ್ರಮಿಸ್ತಾ ಇದ್ದೇವೆ. ಇದೊಂಥರ ಬಹಳ ಆಧ್ಯಾತ್ಮಿಕತೆಯಿಂದ ಕೂಡಿದಂಥ ಪರಿಸರ. ತಾವು ನೋಡಿರ್ಬೋದು ಮಂಗಳಾದೇವಿಯ ಒಂದು ದಿವ್ಯ ಸನ್ನಿಧಾನದಿಂದ ಕುಳಿತವಾದಂಥ ಕ್ಷೇತ್ರ, ಜೊತೆಗೆ ಇಲ್ಲಿ ರಾಮಕೃಷ್ಣ ಮಠ ಕಳೆದ 70 ವರ್ಷಗಳಿಂದ ಸೇವಾ ಚಟುವಟಿಕೆಗಳನ್ನು, ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದು. ರಾಮಕೃಷ್ಣ ಮಠದ ಪಕ್ಕದಲ್ಲಿ ಚೌಡೇಶ್ವರಿವಂಥ ದೇವಿಯ ಸಾನ್ನಿಧ್ಯವೂ ಇದೆ. ಮುಂದೆ ಚಂದ್ರಮೌಳೇಶ್ವರ ಎಂಬ ದೇವಸ್ಥಾನವೂ ಕೂಡ ಇದೆ. ಅತ್ತಾವರ ಗ್ರಾಮದ್ದು ಚಂದ್ರಮೌಳೇಶ್ವರ. ಹಿಂಭಾಗದಲ್ಲಿ ಮಾರಿಯಮ್ಮನ ಸಾನ್ನಿಧ್ಯ ಇದೆ. ಹೀಗಾಗಿ ಇದೊಂಥರ ಆಧ್ಯಾತ್ಮಿಕತೆಯಿಂದ ಒಂದು ಕೂಡಿರುವಂತಹ ಪ್ರದೇಶ ಅಂತ ಹೇಳಬಹುದು. ಮತ್ತು ಮಂಗಳಾದೇವಿ ಅನ್ನುವಂಥ ಹೆಸರು ಕೂಡ ಈ ಮಂಗಳೂರಿಗೆ ಊರಿಗೆ ಹೆಸರು ಬಂದಂಥದ್ದೇ ಮಂಗಳಾದೇವಿ ಕ್ಷೇತ್ರದಿಂದಾಗಿ. ಹೀಗಾಗಿ ಈ ಊರಿನ ಒಂದು ಶಕ್ತಿ ಅಂತ ಹೇಳಬಹುದು ಈ ಜಾಗ.
1: ಸ್ವಾಮೀಜಿಗಳೇ, ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ನಾವು ಒಂದು ಹಾಡನ್ನು ಪ್ರಸಾರ ಮಾಡ್ತೇವೆ. ಯಾವ ಹಾಡನ್ನು ಕೇಳಲಿಕ್ಕೆ ನೀವು ಇಷ್ಟಪಡ್ತೀರಿ?
2: ನನಗೆ ಆಗದೆ ಎಂದು ಕೈಲಾಗದೆ ಎಂದು ಕೈ ಕಟ್ಟಿಕೊಳ್ಳುತ್ತಾರೆ. ಬಹಳ ನನಗೆ ಸಂತೋಷ.
1: ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ವಂದನೆಗಳು ಸ್ವಾಮೀಜಿ.
2: ನಮಸ್ಕಾರ, ಧನ್ಯವಾದ.
3: ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು

0: ಕಳೆ ಬೇಡಿ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸ.
1: ರೇಡಿಯೋ ಸಾರಂಗ್ 107.8 FM.

ಓಡಾರದ ಪರಿಸರದಲ್ಲಿ ನಾವು ಸ್ವಲ್ಪ ಅಡ್ಡಾಡಿದರೆ ಬೇರೆ ಬೇರೆ ರೀತಿಯ ಒಂದು ಪ್ರದೇಶಗಳು ಇಲ್ಲಿ ಕಾಣುತ್ತವೆ. ಅಲ್ಲಿ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ, ವ್ಯಾವಹಾರಿಕವಾದ ವಾಣಿಜ್ಯ ಸಂಸ್ಥೆಗಳು ಇದ್ದಾವೆ. ಆಮೇಲೆ ರಾಮಕೃಷ್ಣಾಶ್ರಮದಂತಹ ಒಂದು ಸಮಾಜ ಕಾರ್ಯವನ್ನು ಮಾಡುವಂತಹ ಸಂಸ್ಥೆಗಳು ಕೂಡ ಇದ್ದಾವೆ. ನಾವು ನಿಜವಾದ ಬೋಳಾರ ಅಂತ ಏನು ಕರೀತೇವೆ ಆ ಪ್ರದೇಶಕ್ಕೆ ಬಂದರೆ ಅಲ್ಲಿ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ ನಮಗೆ ಸಿಗ್ತದೆ. ಇದು ಬಹಳ ಪ್ರಾಚೀನವಾದಂತಹ ದೇವಸ್ಥಾನ. ಇಲ್ಲಿ ಕೂಡ ನವರಾತ್ರಿಯ ವಿಶೇಷ ಉತ್ಸವಗಳು ನಡೆಯುತ್ತವೆ. ಮಾರಿ ದೇವತೆ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಸಾತ್ವಿಕ ಪೂಜೆ ಅಲ್ಲ, ತಾಮಸಿಕ ಪೂಜೆಯನ್ನು ಸ್ವೀಕಾರ ಮಾಡುವಂಥ ದೇವಿ ಅಲ್ಲಿರುವಂಥದ್ದು. ಹಿಂದೆ ಎಲ್ಲ ಅಲ್ಲಿ ಕುರಿ ಕೋಣಗಳ ಬಲಿ ಕೂಡ ನಡೀತಾ ಇತ್ತಂತೆ. ಆ ಬಲಿಕಟ್ಟೆ ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ತದೆ. ಮಾರಿಗುಡಿಯಲ್ಲಿ ತಾಮಸಾರಾಧನೆ ನಡೀತಾ ಇದೆ ಎನ್ನುವುದಕ್ಕೆ ಪೂರಕವಾಗಿ ಬಹುಶಃ ಒಂದು ಪ್ರಸ್ತಾಪವನ್ನಲ್ಲಿ ಮಾಡಬಹುದು. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥ ಯಾತ್ರಿಕರಿರಲಿ ಭಕ್ತ ಬಂಧುಗಳಿರಲಿ, ಅವರು ಮಾರಿಗುಡಿಗೆ ಹೋಗಿ ಮಂಗಳಾದೇವಿಗೆ ಪ್ರಸಾದ ಇಟ್ಕೊಂಡು ಹೋಗಬಾರದು ಅಂತ ಒಂದು ಸಂಪ್ರದಾಯ ಇದೆ ಅಂತೆ. ಹಾಗಾಗಿ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಿ ದರ್ಶನವನ್ನು ಪಡೆದು ಅಲ್ಲಿಯ ಪ್ರಸಾದವನ್ನು ಮಾರಿಗುಡಿಗೆ ಕೊಂಡು ಹೋಗ್ಬೋದು. ಅದು ಬಹುಶಃ ಈ ಕಾರಣದಿಂದ ಇರಬಹುದು ಅಂತ ನಾವು ತರ್ಕಿಸಬಹುದು. ಈ ದೇವಸ್ಥಾನದಲ್ಲಿ ನವೀಕರಣ ಆಗಿದೆ ಇತ್ತೀಚೆಗೆ. ಬೋಳಾರ ಮಾರಿಯಮ್ಮ ಯಕ್ಷಗಾನ ಸಂಘ ಇಲ್ಲಿ ಕಾರ್ಯವೆಸಗ್ತಾ ಇದೆ. ಬಹಳ ಹಿಂದಿನಿಂದಲೂ ಕೂಡ ವಾರದ ಕೂಟಗಳು ಇಲ್ಲಿ ಆಗ್ತಾ ಇತ್ತು. ಉತ್ಸವದ ಸಂದರ್ಭದಲ್ಲಿ ಸಾಂಸ್ಕೃತಿಕವಾದಂತಹ ಸಮಾರಾಧನೆ ಅದು ನಿರಂತರ ಈ ಪ್ರದೇಶದಲ್ಲಿ ಆಗುವಂಥದ್ದು. ಅದರ ಬಗ್ಗೆ ಸಂಬಂಧಪಟ್ಟವರಿಂದ ನಾವು ಮಾಹಿತಿಯನ್ನು ತಿಳ್ಕೊಳ್ಬೋದು.

0: ಬೋಳಾರ ಮಂಗಳದೇವಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಬೋಳಾರ ಕ್ಷೇತ್ರವನ್ನು ನಾವು ತಗೊಂಡ್ರೆ ಅಲ್ಲಿ ನಮಗೆ ಅಲ್ಲಿನ ಶಕ್ತಿ ದೇವತೆಯಾಗಿ ಕಾಣುವಂಥದ್ದು ಅದು ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನ. ಬಹಳ ಪುರಾಣ ಪ್ರಸಿದ್ಧವಾದಂಥ ತನ್ನದೇ ಆದಂಥ ರೀತಿಯಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ಕ್ಷೇತ್ರ. ಇದರ ಒಳಗಡೆ ನಾವೀಗ ಬಂದಿದ್ದೇವೆ. ಮಾರಿಯಮ್ಮನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನಗೀಗ ಮಾತಿಗೆ ಸಿಕ್ಕಿದ್ದವರು ಇಲ್ಲಿನ ಆಡಳಿತ ಮುಕ್ತೇಶ್ವರರಾಗಿರುವಂಥ, ಹಾಗೆಯೇ ಸಾಮಾಜಿಕವಾಗಿ ತನ್ನಂತಾನು ತೊಡಗಿಸಿಕೊಂಡಿರುವವರು, ಸಿನಿಮಾ ರಂಗದಲ್ಲೂ ಕೂಡ ನಮಗೆ ಪರಿಚಯ ಇರುವಂಥ ವ್ಯಕ್ತಿತ್ವ, ಅದು ಶ್ರೀ ತಾರನಾಥ್ ಶೆಟ್ಟಿ ಬೋಳಾರ ಇವರು. ಸರ್ ನಮಸ್ಕಾರ.
1: ನಮಸ್ಕಾರ.
0: ಈ ದೇವಸ್ಥಾನದ ಬಗ್ಗೆ ಒಂಜಿ ಅತಿ ಇತಿಹಾಸ ಅಂಚನಿ ಪರಿಸರ ನೆತ್ತ ಒಂಜಿ ವಿಶೇಷತೆಯಿಂದ ಆದವಂತ.
1: ಆಕ್ಚುಲಿ ಹಳೆಕೋಟೆ ಮಾರಿಯಮ್ಮ ಮೈಸಮ್ಮದಿನ ದೇವಸ್ಥಾನ ಬೋಳಾರ ಉಂಟು. ಈ ಬೋಳಾರದ ಸುತ್ತಮುತ್ತಲ ರಡುಮುಜಿ ದೇವಸ್ಥಾನ ಉಂಟು. ಅಂತ್ಯದ ಬಣ ಮಂಗಳದೇವಿ ಬಂದ ದೇವಸ್ಥಾನ, ಮಂಗಳದೇವಿ ಬಂಡ ಭಾರಿ ಪಿದಾಕದ ದೇವಸ್ಥಾನ. ಅಂಚನೆ ನೇತ ಪಶ್ಚಿಮ ದಿಕ್ಕಡೆ ಹಳೆಕೋಟೆ ಮುಖ್ಯ ಪ್ರಾಣ ದೇವಸ್ಥಾನ ಉಂಟು. ಅವಲ್ಲ ನೇಕ ಸಂಬಂಧಪಟ್ಟ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ಬಂಡ ಸಾಧಾರಣ 1405 ವರ್ಷದ ಇತಿಹಾಸ ಈ ದೇವಸ್ಥಾನಗೊಂಡು ದುಂಬು ಕೇರಿ ವಂಶದ ಈ ದೇವಸ್ಥಾನವನ್ನು ಮಂತಿದ್ದ ಪುರಾಣ ಇತಿಹಾಸದ ಗೊತ್ತುಂಡು. ಬೊಕ್ಕೊಂಜಿದಾದ ಬಣ್ಣಗ ಮಾರಿಯಮ್ಮ ಮಹಿಷಾಮರ್ದಿನ ದೇವಸ್ಥಾನ ಬಂಡದ ಒಂದು ರಡ್ಡ ಸಾರತ್ತ 4 ಅಷ್ಟಮಂಗಲ ಪ್ರಶ್ನೆ ತೂದು ಬತ್ತದ ದುಂಬ ಐಕ ದುಂಬ ಮಾರಿಯಮ್ಮ ದೇವಸ್ಥಾನ ಬಂಡದಿತ್ತು. ಅಂಚ ಕೂಡ ಇಂಚಿಪ್ಪ ಒಂಜಿ ತಿಂಗಳು ದುಂಬು ಮಾತ ಜನಕುಲ್ನ ಒಂದು ಒತ್ತಾಯದ ಮೇರೆಗೆ ಅಷ್ಟಮಂಗಲ ಪ್ರಶ್ನೆ ತಿಂಡು ಅಷ್ಟಮಂಗಲ ಪ್ರಶ್ನೆ ತಿನ್ನಿಟ್ಟು ಕೂಡ ಈ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಹಾಕೊಂಡು ಆವಡೆ ಬಂಡದ ಒಂಜಿ ತೋಜಿದ ಬೈದನು. ಮೊಬ್ಬ ವಿಶೇಷ ಬಂಡ ಒಂಜಿ ಬಂಡ ನೇತ ನಂಬಿಕೆ ಜನಕುಲಿಗೆ ರಡ್ಡ ಮೂಜಿ ವಿಷಯ ವಿಶೇಷ ನಂಬಿಕೆ ಉಂಟು. ಒಂಜಿ ದಾಂಪತ್ಯ ಜೀವನ ಕಾಲ ದೇವಡ ಮದ್ಮೆ ಒಂದಿನ ಬತ್ತದ ಮೂಲ ಪ್ರಾರ್ಥನೆ ಮಾತನಾಡ ಅಕ್ಲ ಒಂದು ಇಷ್ಟಾರ್ಥ ಸಿದ್ಧಿಯಾಪುನ್ ಅವೇ ಲಕನೆ ನಂಗೆ ಗೊತ್ತಪ್ಪು ಕಿನ್ನಪ್ಪನಗಿಲ್ಲಿ ಹಳ್ಳಿಡ್ ಪಂಪೇರು ಮೀಟ್ ಮೂರು ದಿನ ಮೀಟ್ ಮೂರು ದಿನ ಬಂದದ ಮೀಟ್ ಮೂರು ದಿನ ಅಕ್ಲಿ ಬತ್ತದ ಮೂಲ ಕೈ ಮುಗಿದ ಪ್ರಸಾದ ಬತ್ತೊಂದು ಬೋದು ಸುಮಾರಾಯ್ಬಕ್ಕೆ ಬತ್ತದ ಮೂಲ ಪ್ರಸಾದ ತಲತದ ಐಕಲ ಮುತ್ತ ಅಂಜಿ ಕಾರಣಿಕೊಂಡು ಅಂಚಾದ ಪುನಃ ಈ ದೇವಸ್ಥಾನಕ್ಕೂ ದೂರ ದೂರದ ಈ ಜಾತ್ರೆಗೆ ಬರಬೇಕು. ವಿಶೇಷವಾದೆಲ್ಲ ಅಂಜಿ ನವರಾತ್ರಿ ನಡಪುಂಡು. ನವಂಬರ್ 10-11 ಮುಟ್ಟ ರಥೋತ್ಸವ ಉಂಟು. ಆ ರಥೋತ್ಸವ ಮುಲ್ಪಾಪುನ್ ಆಯುಧ ಪೂಜೆ ದಾನಿ ರಥೋತ್ಸವ ಐತ ಮನದನಿ ಮಂಗಳದೇವದ ರಥೋತ್ಸವ. ಆಯುಧ ಪೂಜೆ ದಾನಿ ವಿಶೇಷತೆ ಬಂಡ ಮೂಲದಾದ ಬಂಡ ನಮ್ಮ ಇಡೀ ಓಲ್ ತುಂಡಲ ಆಯುಧ ಪೂಜೆ ಆಯುಧ ಕೋನೆ ಪಂಪನಪ್ಪನ ಎಂಕಲ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಬಂಡ ಇರಾಕದ ಕಾಲೋಡು ಮೂಲು ಕೋನ ಕುರಿ ಪುರ ಕರ್ತು ಅಂತಾರೆ. ಇತ್ತ ಈ ಒಂಜಿ ನಮ್ಮ ಕಾನೂನು ಅಡೆತಡೆ ಅದು ಐಕ ಅಂತ ಅವಕಾಶ ಇದ್ದು ಅಂಚೆ ಅದು ಪುನಃ ಮೂಲು ರಾಶಿ ಪೂಜೆ ಮಾರಿ ಪೂಜೆ ಬಂಡು ವರ ನಡಪ ವರ್ಷಗೋರ. ಆ ಮಾರಿ ಪೂಜೆದ ಪಗ್ಗ ಆಯ್ತ ಬದಲಿಗೆ ಒಂಜಿ ಕೋರಿ ಒಂಜಿ ಇನ್ನು ಮಂತ್ರ ಒಂಜಿ ಕಾರ್ಯಕ್ರಮ ಉಂಟು. ಅಂಚ ಈ ಆಯುಧ ಪೂಜೆ ಈ ದೇವಸ್ಥಾನ ನಡಪುನ ಒಂಜಿ ವಿಶೇಷ. ಅಂಚ ಆಯುಧ ಪೂಜೆ ದಾನಿ ಮುಲ್ಪದ ರಥೋತ್ಸವ ನಡಪುಂಡು. ಕೂಡ ಒಂಜಿ ರಥೋತ್ಸವದ ಪಗ್ಗ ಮುಲ್ಪದ ಎಂಕಲ್ನ ತೇರು ನಮ್ಮ ಅಂದುವೆ ಮಾರಿಗುಡಿ ಇರ್ತಿದ್ದಾರ್ದು ಬೋಳಾರ ಲಿವೆಲ ಅದು ಮುಳಿಯತ್ತಿಲ್ ಜಂಕ್ಷನ್ ಅದು ಜಪ್ಪು ಮಾರ್ಕೆಟ್ ಅದು ಗುಜ್ಜರ ಕೆರೆ ಪಂಪನ ಜಾಗ ಅವು ಜಲಕ ಅಂತಂದು ಇತ್ತೆ ಹಲವಾರು ವರ್ಷಗಳು ಆ ಗುಜ್ಜರ ಕೆರೆ ಅಂತ ಒಂಜಿ ನೀರು ಸರಿಜನ್ನ ಹತ್ರ ಆ ದೇವರ ನಲ್ಪರ ತೆಂಕುಲು ಸೀದಕೊಂಡು ನೇತ್ರಾವತಿ ನಡಿ ತೆಂಕುಲ ಇನ್ನು ವಿಸರ್ಜ ಜಲಕಮಂತ ದೇತಂದು ಬರಂದಿಲ್ಲ. ಅಂಚ ಈ ಒಂಜಿ ಮಾರಿಯಮ್ಮ ದೇವಸ್ಥಾನಕ್ಕೆ ಇತಿಹಾಸ ಪಂಪಲೆ ಕೂಡ ದುಂಬು ಮುಲ್ಪ ಯಕ್ಷಗಾನ ತಾಲಮದಲ್ಲಿ ಅಂಚಿನ ಪರ ಕಾರ್ಯಕ್ರಮ ನಡೆದಂತದ್ದು. ಅಂಚ ಮೊದಲನೇ ಅಷ್ಟಮಂಗಲ ಎಲ್ಲ ಕೂಡ ತೋಜಿದ ಬೈದಂದ್ರೆ ಐನ್ ಪರ ಮಂತಂದು ಬೋದು ದೇವಿಗೆ ಇಷ್ಟ ಒಂದು ಬಂದದ್ದು ಬೊಕ್ಕೊಂಜಿ ಮರ ತೋಜಿದ ಬೈದಿಂದ ಅನ್ಬಂಡಿ ಮಂಗಳದೇವಿ ದೇವಸ್ಥಾನಕ್ಕೆ ಬರ್ತೀನಕ್ಕಲು ಮಾರಿಗುಡಿ ದೇವಸ್ಥಾನಕ್ಕೆ ಬರೋದು ಪಂಪ ಅಂಜಿ ಪ್ರತಿ ತುಂಬ ಇತ್ತಂದು ಅವು ಇತ್ತು ಜವು ನಾನು ನಿನ್ಕಲೇ ಮನ್ಪೋಡ್ದ ಬಂಡ ಕೆಲವರಿಗೆ ಗೊತ್ತು ಪೂಜೆ ಅಂಚುದಾಗಲಿಗೆ ನಿಜ ಮಂಗಳದೇವಿಗೆ ಎತ್ತು ಶಕ್ತಿ ಆತು ಮಾರಿಗುಡಿಗಳು ಅಂಚೆ ಅಡೆ ಬರ್ತಿನಕ್ಕಲು ಈ ದೇವಸ್ಥಾನಗಳ ಬತ್ತ ದೇವರನ್ನ ಒಂದು ಆಶೀರ್ವಾದ ದೇತಂದು ಪೋಡು ಪಂಪ ಅಂಜಿ ನಂಬಿಕೆ ಎಲ್ಲ ಮುರಂಗ್ ಬಂಡಿ ಅವ್ರ ನೇತ ಇಲ್ಲದ ಉತ್ತರ ಭಾಗೋಡು ಬಂಡಾರ ಮನೆ ಬಂಡದೊಂಡು ದೇವಸ್ಥಾನದ ಬಂಡಾರದಲ್ಲಿ ಐನೆಂಕುಲು ಒಂದು ಆಜು ವರ್ಷದ ಮೈನು ಜೀರ್ಣೋದ್ಧಾರ ಮಂತ ಇತ್ತ ಬಕ್ಕ ಮುಲ್ಪ ಹೆಂಚಿನ ಪ್ರಾರ್ಥನೆ ಮಂತನೆಲ್ಲ ಇಷ್ಟ ಸಿದ್ದೇವೆ. ಇವನು ಮಗುವೀರ ಸಮುದಾಯಗಳ ಈ ದೇವಸ್ಥಾನಕ್ಕೆ ಒಂದು ಸಂಬಂಧಪಟ್ಟದುಂಡು. ಹೆಂಚಿನ ಬೋಟದ ಬಗ್ಗೆ ಅವಳು ಮೀನು ಸಂಪಾದನೆ ಬೋಡದ ಮೂಲ ಪ್ರಾರ್ಥನೆ ಮಂತಂದಿಲ್ಲ ಅಧಿಕಾರ ಇದೆ. ಬಟ್ ಎಂಕಲೇ ಒಂದು ಧಾರ್ಮಿಕದ ತೀಲಾಕದ ದೇವಸ್ಥಾನ ಎಂಕಲೆ ಹೂವಿಂಜಿ ಕೆಲಸ ಮಂದ್ಕೊಂಡಲ್ಲ ಎಂಕಲೆ ಅಕ್ಕನ ಕಾನೂನು ಪ್ರಕಾರನೇ ಬೋದು ಕಾನೂನು ಮೀರ್ದು ಪೋಯ ಅಂಚೆ ಅದು ಪುನಃ ಅಕ್ಕಲ್ಲ ಎಂಕಲೆ ಎಡ್ಡ ಸಹಕಾರ ಕೊರೊಂದಿಲ್ಲ. ಅಂಚೆ ಅದು ಪುನಃ ಈ ಸರ್ತಿ ಜೀರ್ಣೋದ್ಧಾರ ದಾಲ ದೇವರನ್ನ ಆಶೀರ್ವಾದ ತೊಂದರೆ ಜನ ಹಾಕೊಂಡು ಪುನಃ ನಂಬಿಕೆ ಎಂಕೊಂಡು
0: ತಾರನಾಥ್ ಶೆಟ್ಟಿ ಬೋಳ ಬಾರಿ ಶೋ ಕೊಡು ವಿಷಯ ಎಂಕಲಿ ತರಿಪಾದಕ್ಕೋದ್ರೆ ಕಡೆ ಕಾದಿರ ಇಷ್ಟವಾಯಿನ ಪದನ ಎಂಕಲು ಪ್ಲೇ ಮನ್ ಪೋ ಎಫ್ ಎಂ ಓ ಪದ ಕೇಂದ್ರಿಗೆ ಇಷ್ಟ ಉಂಟು.
1: ಈಗ ಪದ ಬಂಡ ಹಿಂಗಿತ್ತ ಗೊತ್ತು ನಿನ್ನ ಸಿನಿಮಾ ನಿಶಬ್ದ ಟೂರ್ ನಾಡತ್ತಂದು ಐತ ಪದ್ಯ ವಿಜಯಪ್ರಕಾಶ್ ಬಂತಿನ ಐನಿ ತಯಾನು ಒಮ್ಮೆ ನೀನು ನನಗಾಗಿ ಒಂದು ಪದ್ಯ ಉಂಡು ಐನು ಪದ್ಯ ಹೆಂಕ ಬಾರಿ ಬಂಡ ಎನ್ನ ಒಂಜಿ ಚದ್ದ ಪದ್ಯ ಬಂಡದ
0: ಅಮೂಲ್ಯವಾದ ಸಮಯ ಸೊಲ್ಮೆ ಸಂದ ಒಂದು ಸೊಲ್ಮೆ
1: ಸಾರಂಗ್ ರೇಡಿಯೋ ದಕ್ಕಲಿಗೆ ಮಾತೇರ್ನ ಪರವಾದ ವೀಕ್ಲಿಗೆ ಸೊಲ್ಮೆ ಸಂದ ಅದು ನಿಖಲಿಗೆ ಅಪ್ಪ ಮಾರಿಯಮ್ಮ ಎಡ್ಡ ಕುಪ್ಪನ ಕೊರಡು ಬಂಡಿ ಅನಿ ಪೊರ್ತು ನಟ್ಟೊಂದಿಲ್ಲ ಸೊಲ್ಮೆ.
0: ಥ್ಯಾಂಕ್ ಯು ಸರ್.

0: रेडियो सारा 107.8 FM
1: ಶುಭ ನಮಸ್ಕಾರ. ಇವತ್ತಿನ ಊರು ಕೇರಿ ಕಾರ್ಯಕ್ರಮದಲ್ಲಿ ನಾವು ಮಂಗಳದೇವಿ ಬೋರ್ಡರ ಪರಿಸರದಲ್ಲಿದ್ದೇವೆ. ಆ ಮಂಗಳದೇವಿ ಈ ಪರಿಸರಕ್ಕೆ ಬರುವಾಗ ಇಲ್ಲಿನ ವಿಶೇಷತೆಗಳ ಬಗ್ಗೆ, ಇಲ್ಲಿನ ಪರಿಸರದ ಬಗ್ಗೆ ನಮ್ಗೆ ತಿಳಿಸಿಕೊಡೋರು ಯಾರಿದ್ದಾರ ಅಂತ ನಾವು ನೆನಪು ಮಾಡಿಕೊಂಡ್ರೆ ಅಲ್ಲಿ ನಮಗೆ ನೆನಪಾಗುವಂಥ ಬಹಳ ಪ್ರಮುಖವಾದಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಶ್ರೀ ಉದಯಕುಮಾರ್ ಸರ್ ಅವರು. ಎಲ್ಲರೂ ಕೂಡ ಮಾಸ್ಟ್ ಮಾಸ್ಟ್ ಅನ್ನೋದನ್ನೇ ಕರೀತಾ ಬಂದಿರುವಂಥ ಒಂದು ವ್ಯಕ್ತಿತ್ವ, ಅಷ್ಟು ಆಪ್ತರಾದವರು. ಒಂದು ಇವರ ವಿಶೇಷತೆ ಏನು ಅಂತ ಹೇಳಿದರೆ ಜೀವನದಲ್ಲಿ ಸರಳತೆಯನ್ನು ಮೈಗೂಡಿಸಿಕೊಂಡವರು. ಸುಮಾರು 30-35 ವರ್ಷಗಳಿಂದ SDM ಲಾ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿ ತನ್ನ ವೃತ್ತಿ ಜೀವನವನ್ನು ನಡೆಸ್ತಾ ಇರುವವರು, ಮಂಗಳದೇವಿ ಪರಿಸರದಲ್ಲಿ 40 ಹೆಚ್ಚು ವರ್ಷಗಳಿಂದ ವಾಸವಾಗಿರುವವರು. ಹೀಗೆ ಬೇರೆ ನೋಡ್ತಾ ಹೋಗೋದಾದರೆ ಎಲ್ಲಿಗೆ ಹುಲಿವೇಷದವರು ಹೋಗ್ತಾ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಇವರ ಮನೆಗೆ ಬರದಂಥ ಹುಲಿವೇಷದವರು ಯಾರು ಕೂಡ ಇರಲಿಕ್ಕಿಲ್ಲ. ಎಲ್ಲ ಕಾರಣದಿಂದ ಹೇಳಲಿಕ್ಕೆ ತುಂಬ ಇದೆ, ಎಲ್ಲ ಕಾರಣದಿಂದಾಗಿ ಉದಯಕುಮಾರ್ ಸರ್ ಅವರು ವಿಶೇಷವಾಗಿ ನಮಗೆ ಕಾಣ್ತಾರೆ. ಅವರ ಮನೆಯಲ್ಲಿ ನಾವೀಗ ಇದ್ದೇವೆ. ಅನೇಕ ಸ್ಮರಣಿಕೆಗಳು, ಮೊಮೆಂಟೋಗಳ ಮಧ್ಯೆ ಇವರು ನಮ್ಮ ಮುಂದೆ ಕೂತಿದ್ದಾರೆ. ಇವರಲ್ಲಿ ಒಂದಿಷ್ಟು ವಿಷಯಗಳನ್ನ ಮಾತಾಡುವಂತ ಹೊತ್ತು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಸರ್, ನೀವು ನೋಡಿದಂತ ಈ ಒಂದು ಮಂಗಳದೇವಿ ಬೋಳಾರ ಪರಿಸರ, ಒಂದು 40 ಹೆಚ್ಚು ವರ್ಷಗಳಿಂದ ಇಲ್ಲಿದ್ದೀರಿ, ಏನೆಲ್ಲ ನೆನಪಾಗುತ್ತೆ, ಏನೆಲ್ಲ ಬದಲಾವಣೆ ಆಗಿದೆ?
2: 40 ವರ್ಷಗಳ ಮುಂಚೆ ಹೀಗೆ ಇರಲಿಲ್ಲ, ತುಂಬ ಬದಲಾವಣೆ ಆಗಿದೆ. ಯಾಕಂದ್ರೆ ಇಲ್ಲಿ ನಾವು ಬಂದ ನಂತರ 2 ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶ ಆದ ನಂತರ ಮಂಗಳ ದೇವಸ್ಥಾನಕ್ಕೆ ಮುಂಚೆ ಕೊಡಿಮರ ಅಂತ ಹೇಳಿರಲಿಲ್ಲ. 1998 ಕೊಡಿಮರ ಹಾಕಿದರು. ಕೊಡಿಮರ ಹಾಕಿದರೆ ಅದರ ವಿಶೇಷತೆ ಏನಂತ ಹೇಳಿದರೆ ವರ್ಷಂ ಪ್ರತಿ ಜಾತ್ರೆ ಮಾಡಬೇಕು. ಯಾವ ಟೆಂಪಲಲ್ಲಿ ಕೊಡಿಮರ ಉಂಟು ಅಲ್ಲಿ ನಿಮಗೆ ವರ್ಷಂ ಪ್ರತಿ ಜಾತ್ರೆ, ಹಾಗೆ ವರ್ಷಕ್ಕೆ 2 ಜಾತ್ರೆ ಆಗ್ತದೆ. ಈಗ ಬೋಳಾರ ಕೂಡ ತುಂಬ ಡೆವಲಪ್ ಆಗಿದೆ. ಮುಂಚೆ ನೀವು ನೋಡಿದರೆ ತುಂಬ ಹಳೆ ದೇವಸ್ಥಾನದಾಗೆ ಇತ್ತು. ಅಂದರೆ ಮುಂಚೆ ಬೋಳಾರದಲ್ಲಿ ಪೂಜೆ ಬೇರೆ ನಮೂನೆ ಇತ್ತು. ಅಲ್ಲಿ ನಾವು ಬರುವಾಗಲೇ ಜನರು ಹೇಳ್ತಿದ್ರು ಅಂಥ ಒಂದು ಸ್ಥಾನದಲ್ಲಿ, ಅಲ್ಲಿ ಒಂದು ಈಗಲೂ ನೀವು ಹೋದರೆ ಅಲ್ಲಿ ಒಂದು ಕಲ್ಲು ಉಂಟು, ದೊಡ್ಡ 2 ಕತ್ತಿ ಉಂಟು, ಆ ಬಲಿಯೆಲ್ಲ ಕೊಡುವುದಂತ ಹೇಳಿ ಇತ್ತಂತೆ. ಒಳ್ಳೆ ರೀತಿಯಲ್ಲಿ 2 ಕಡೆಯಲ್ಲಿ ಕೂಡ ಪೂಜೆ ಪುರಸ್ಕಾರ. ಬೋಳಾರದಲ್ಲಿ ಕೂಡ ಈಗ ಊಟ ಸ್ಟಾರ್ಟ್ ಮಾಡಿದ್ದಾರೆ. ಮಂಗಳಾದೇವಿಯಲ್ಲಿ ಫ್ರೈಡೇ ಊಟ ಆದರೆ ಬೋಳಾರದಲ್ಲಿ ಪ್ರತಿ ಸರ್ತಿ ನಿಮಗೆ ಟ್ಯೂಸ್ಡೇ ಊಟ ಉಂಟು. ಮಂಡೇ ಪಾಪ ಕೆಲವು ಜನರಿಗೆ, ನಿಮಗೆ ಬೇರೆಯವರು ಹೇಳಿ ಇರ್ಬೋದು, ಉಮಾಮಹೇಶ್ವರಿ ಟೆಂಪಲ್ ಉಂಟು. ನಾನು ಇದು ಯಾಕೆ ಹೇಳ್ತೇನೆಂದರೆ ತುಂಬ ಜನ ಕೆಲಸ ಮಾಡ್ತಾ ಇರ್ಬೋದು ಇಲ್ಲಿ, ನಾನೇ ನೋಡಿದ್ದೇನೆ ಎಷ್ಟೋ ಸತಿ ಮಧ್ಯಾಹ್ನ ಊಟ ಮಾಡುವುದಿಲ್ಲ ಅವರು ಕೆಲಸ ಮಾಡುವಾಗ. ಈಗ ಇಂಥ ದೇವಸ್ಥಾನದಲ್ಲಿ ಶುರು ಮಾಡಿ ಗುರುವಾರ ರಾಘವೇಂದ್ರ ಮಠಕ್ಕೆ ಹೋಗ್ತಾರೆ, ಇಲ್ಲಾದರೆ ಕುದ್ರೋಳಿಗೆ ಹೋಗ್ತಾರೆ, ಶುಕ್ರವಾರ ಮಂಗಳದೇವಿಗೆ ಬರ್ತಾರೆ, ಶನಿವಾರ ಒಂದು ಹಾಗೆ ಹನುಮಾನ್ ಟೆಂಪಲ್ ಕೂಡ ಉಂಟು ಈ ಏರಿಯಾದಲ್ಲಿ.
3: ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದ ಹತ್ತಿರದಲ್ಲಿಯೇ ಹಳೇ ಕೋಟೆ ಶ್ರೀ ಹನುಮಂತ ದೇವಸ್ಥಾನ ಇದೆ. ಬಹಳ ಕಾರಣಿಕದ ದೇವಸ್ಥಾನ ಇದು. ಹನುಮಂತ ದೇವರಿಗೆ ಎಳ್ಳೆಣ್ಣೆಯನ್ನ ಅರ್ಪಿಸಿದ್ರೆ ನಮ್ಮ ಸಕಲ ಪಾಪಗಳು ಕೂಡ ದೂರ ಆಗ್ತವೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಪ್ರತಿ ಶನಿವಾರ ತುಂಬಾ ಹೆಚ್ಚಿನ ಜನ ಇಲ್ಲಿ ಬಂದು ಹಳೆ ಕೋಟೆ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಬಹಳ ಕಾರಣಿಕವಾದಂತಹ ದೇವಸ್ಥಾನ. ಕಾರಣಿಕ ಹನುಮಂತ ದೇವಸ್ಥಾನ ಮತ್ತು ಕೋಟೆ ಹನುಮಂತ ದೇವಸ್ಥಾನ ಮಂಗಳೂರಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಹನುಮ ಕೇಂದ್ರಗಳು ಅಂತ ನಾವು ಹೇಳಬಹುದು.

0: ಮಂಗಳಾದೇವಿಯ ಪರಿಸರ ಒಂದು ಶೈಕ್ಷಣಿಕ ವಾತಾವರಣ ಇರತಕ್ಕಂತಹ ಪ್ರದೇಶ ಕೂಡ ಹೌದು. ಇಲ್ಲಿ ಬಹಳ ಹಿಂದಿನಿಂದಲೇ ಇದ್ದಂತಹ ಒಂದು ವಿದ್ಯಾಸಂಸ್ಥೆ ಇದೆ, ಕಾಸಿಯಾ ಪ್ರೌಢಶಾಲೆ. ಕಾಸಿಯಾ ಪ್ರೌಢಶಾಲೆ ಅದು ಅನೇಕ ವಿದ್ಯಾರ್ಥಿಗಳನ್ನು ಈ ನಾಡಿಗೆ ಕೊಟ್ಟಂತಹ ಒಂದು ಹೈಸ್ಕೂಲ್. ಅದು ಬಹುಶಃ ನನಗೆ ನೆನಪಾಗ್ತದೆ, ವೈಯಕ್ತಿಕವಾಗಿ ನಾನು ಬಿ ಎಡ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಟೀಚಿಂಗ್ ಪ್ರಾಕ್ಟೀಸ್ಗಾಗಿ ಅಲ್ಲಿಗೆ ಹೋದದ್ದು ನೆನಪಾಗ್ತದೆ. ಆಗ ವರದರಾಯ ನಾಯಕ್ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಅಲ್ಲಿದ್ದರು, ದೊಡ್ಡ ಸಂಶೋಧಕರವರು. ಒಳ್ಳೆಯ ಈಗಲೂ ಕೂಡ ಅಂತಹ ಸಿಬ್ಬಂದಿ ವರ್ಗವನ್ನು ಟೀಚಿಂಗ್ ಸ್ಟಾಫ್ ಇರತಕ್ಕಂತಹ ಒಂದು ಕ್ಷೇತ್ರ ಈ ಒಂದು ಕಾಸಿಯಾ ಹೈಸ್ಕೂಲ್. ಅಲ್ಲಿಯ ಕಾರ್ಯಕಲಾಪಗಳ ಬಗ್ಗೆ ಅಲ್ಲಿಯ ಮುಖ್ಯ ಶಿಕ್ಷಕರಿಂದಲೇ ನಾವು ತಿಳ್ಕೊಳ್ಬಹುದು.
1: ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿದ್ದೇವೆ. ಈ ವಾರ ನಾವು ಬಂದಿರುವಂತದ್ದು ಬೋಳಾರ ಮಂಗಳದೇವಿ ಪರಿಸರಕ್ಕೆ. ಈ ಬೋಳಾರ ಮಂಗಳದೇವಿ ಪರಿಸರ ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲೂ ಕೂಡ ಜನರ ಆಡುಭಾಷೆಯಲ್ಲಿ ಕಾಶಿ ಹೈಸ್ಕೂಲ್ ಅನ್ನುವಂಥ ಹೆಸರಿನಿಂದಲೇ ಕರೆಯಲ್ಪಡುವಂಥ ಅದೆಷ್ಟೋ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡುವುದರ ಮೂಲಕ ಬಹಳ ಪ್ರಸಿದ್ಧವಾದಂಥ ಒಂದು ವಿದ್ಯಾಸಂಸ್ಥೆ ಹೇಳಿದರೆ ಅದು ಕಾಶಿಯಾ ಹೈಸ್ಕೂಲ್ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು. ನಾವೀಗ ಅಲ್ಲಿನ ಪರಿಸರಕ್ಕೆ ಬಂದಿದ್ದೇವೆ. ವಿದ್ಯಾರ್ಥಿಗಳೆಲ್ಲ ಬೇರೆ ಬೇರೆ ರೀತಿಯ ಅವರ ವಿದ್ಯಾರ್ಜನೆಯಲ್ಲಿ ತೊಡಗಿದ್ದಾರೆ. ನಮಗೀಗ ಮಾತಿಗೆ ಸಿಕ್ಕಿದವರು ಇಲ್ಲಿನ ಹೆಡ್ ಮಾಸ್ಟರ್ ಆಗಿರುವಂಥ ಎವರೆಸ್ಟ್ ಎಫ್ ಕ್ರಾಸ್ಟ್ರ, ಇವರು ಮಾತಿಗೆ ಸಿಕ್ಕಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಹೊತ್ತು ಮಾತಾಡೋಣ. ಸರ್ ನಮಸ್ತೆ.
2: ನಮಸ್ತೆ
1: ಸರ್. ಒಂದು ಕಾಶಿಯ ವಿದ್ಯಾಸಂಸ್ಥೆಗಳ ಬಗ್ಗೆ ನೀವು ಹೇಳೋದಾದ್ರೆ, ಈ ಒಂದು ಮಂಗಳದೇವಿ ಬೋಳಾರ ಪರಿಸರದಲ್ಲಿರುವಂತಹ ಒಂದು ವಿದ್ಯಾಸಂಸ್ಥೆ, ಇದರ ಒಂದು ರೀತಿಯ ಇತಿಹಾಸ, ಇದು ಬೆಳೆದು ಬಂದಿರುವಂತಹ ದಾರಿಯನ್ನ ಹೇಗೆ ಹೇಳಲಿಕ್ಕೆ ಬಯಸ್ತೀರಿ?
2: ಕಾಶಿಯಾ ಹೈಸ್ಕೂಲ್ ಮುಖ್ಯವಾಗಿ ಜಪ್ಪು ಪರಿಸರದ ಬಡ ವಿದ್ಯಾರ್ಥಿಗಳಿಗೆ 1946 ಮುನ್ಸಿಂಜೋರ್ ಎಫ್ ಎಕ್ಸ್ ಫೆರ್ನಾಂಡಿಸ್ ಇವರ ದೂರದೃಷ್ಟಿಯಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ. ಕಾಶಿಯಾ ಹೈಸ್ಕೂಲು ಆ ಸಮಯದಲ್ಲಿ, ಇದು ಆರಂಭವಾಗುವ ಸಮಯದಲ್ಲಿ ಈ ಬೋಳಾರ ಪರಿಸರದಲ್ಲಿ, ಮಂಗಳದೇವಿ ಪರಿಸರದಲ್ಲಿ ವಿದ್ಯಾಸಂಸ್ಥೆಗಳು ಇರಲಿಲ್ಲ. ಮುಖ್ಯವಾಗಿ ತಲಪಾಡಿವರೆಗಿನ ಮಕ್ಕಳು ಆ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಸೇಂಟ್ ಎಲೂಷಿಯಸ್, ಕೆನರಾ ಅಂತಹ ಕಾಲೇಜುಗಳಿಗೆ ಹೋಗಬೇಕಿತ್ತು. ಹುಡುಗಿಯರು ಸೇಂಟ್ ಆಗ್ನೆಸ್ಗೆ ಹೋಗಬೇಕಿತ್ತು. ಆ ಸಮಯದಲ್ಲಿ ಬಸ್ಸುಗಳ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲ ಕಡಿಮೆ ಇದ್ದ ಸಂದರ್ಭದಲ್ಲಿ ಈ ಬಡ ಮಕ್ಕಳಿಗೆ ಅಂತಲೇ ವಿದ್ಯೆ ಕೊಡುವಂಥ ದೃಷ್ಟಿಯಿಂದ ಮನ್ಸಿಂಜೋರ್ ಎಫ್ ಎಕ್ಸ್ ಫೆರ್ನಾಂಡಿಸ್ರವರು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಅಲ್ಲಿಂದ ಇಲ್ಲಿವರೆಗೆ ಲಕ್ಷಾಂತರ ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದಿದ್ದಾರೆ. ಮುಖ್ಯವಾಗಿ ಕಾಶಿ ಹೈಸ್ಕೂಲ್ ಎಂಬುದು ಒಂದೇ ಸಂಸ್ಥೆ ಅಲ್ಲ, ಇದರ ಅಂಗಸಂಸ್ಥೆಗಳು ಕೂಡ ಇವೆ. ಸೇಂಟ್ ಜಾನ್ ಕನ್ನಡ ಮಾಧ್ಯಮ ಶಾಲೆ ಹುಡುಗರಿಗೆ, ಸೇಂಟ್ ರೀಟಾ ಕನ್ನಡ ಮಾಧ್ಯಮ ಶಾಲೆ ಹುಡುಗಿಯರಿಗೆ, ಹಾಗೆ ಸೇಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅದು ಆಂಗ್ಲ ಮಾಧ್ಯಮ ಶಾಲೆ, ಇದು ಎಲ್ಲ ಕಾಶ ಇಗರ್ಜಿಯ ಸಂಸ್ಥೆಗಳು. ಇಲ್ಲಿ ಮುಖ್ಯವಾಗಿ ನಮ್ಮ ಮುಖ್ಯವಾದ ಧ್ಯೇಯ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು. ಇವತ್ತು ಮಂಗಳೂರು ಪರಿಸರದಲ್ಲಿ ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳು ಕಲಿಯುವಂಥ ಶಾಲೆ ಅಂದರೆ ಅದು ಕಾಶಿಯ ಪ್ರೌಢಶಾಲೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಕಡಿಮೆ ಫೀಸು ಇಟ್ಟಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಶಾಲೆಗೆ ಏನು ಸೌಲಭ್ಯಗಳು ಬೇಕು ಅಂತಹ ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟು ವಿದ್ಯಾರ್ಜನೆ ಮಾಡಲಿಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕೊಡ್ತಾ ಇದ್ದೇವೆ. ಅದರಿಂದ ಈ ಕಾಶಿಯ ಹೈಸ್ಕೂಲು ಈ ಪರಿಸರದಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿದೆ. ಹಾಗೆಯೇ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ, ನಮ್ಮ ಶಾಲೆಯಿಂದ ಕಲಿತು ಉನ್ನತ ಸ್ಥಾನದಲ್ಲಿ ಇರುವಂಥ ಇಂಜಿನಿಯರ್ಸ್ಗಳು ಇದ್ದಾರೆ, PWDಯಲ್ಲಿ ಇಂಜಿನಿಯರ್ಸ್ಗಳಿದ್ದಾರೆ. ಹಾಗೆ ಬೇರೆ ಬೇರೆ ಸ್ತರಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಯಲ್ಲಿ ಕಲಿತು ಹೋದವರು ಇದ್ದಾರೆ. ಇವತ್ತಿಗೂ ನಮ್ಮ ಶಾಲೆಗೆ ಅವರು ಸಂಪರ್ಕದಲ್ಲಿದ್ದಾರೆ. ಮತ್ತು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಕೂಡ ಇದೆ, ಅದು 1958 ಆರಂಭವಾದ ಸಂಸ್ಥೆ, ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ. ಇದು ಅವರ 60th ಈ ವರ್ಷ. ಅವರ 60th ಸಂಭ್ರಮದಲ್ಲಿದ್ದಾರೆ. ಅವರು ಕೂಡ ಈ ಸಂಸ್ಥೆಯ ಒಂದಿಗೆ ಬೆಳೆದವರು. ನಮ್ಮ ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅದರ ಮಾಲಕರು ಗಣೇಶ್ ರಾವ್, ಅವರು ಕೂಡ ನಮ್ಮ ಈ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿ. ಅವರು ಕೆಲವು ಸಮಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಈ ಸಂಸ್ಥೆ ಅನೇಕ ವಿದ್ಯಾರ್ಥಿಗಳನ್ನು ರೂಪಿಸಿದೆ. ಇವತ್ತು ಸಮಾಜದಲ್ಲಿ ತುಂಬ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತಗಳಲ್ಲಿ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತದೆ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ. ಈಗ ನಮ್ಮ ಶಾಲೆಯಲ್ಲಿ ಮೊದಲಿನ ಕಾಲದಲ್ಲಿ ಸಾಧಾರಣ 5 ಒಂದು ತರಗತಿಯಲ್ಲಿ, 8ನೇ ತರಗತಿಯಲ್ಲಿ 5 ಸೆಕ್ಷನ್ಗಳಿದ್ದವು. ಆದರೆ ಈಗ ನಮ್ಮಲ್ಲಿ ಒಂದೇ ಸೆಕ್ಷನ್ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಈ ಆಂಗ್ಲ ಮಾಧ್ಯಮದ ವ್ಯಾಮೋಹ, ಇತ್ತೀಚೆಗೆ CBSE, ICSE ಆ ಸಂಸ್ಥೆಗಳ ಅಲ್ಲಿಯ ವಿದ್ಯಾಭ್ಯಾಸದ ವ್ಯಾಮೋಹ ಅದು ಜಾಸ್ತಿ ಆಗ್ತಾ ಇದೆ. ಅದರಿಂದ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಖಂಡಿತವಾಗಿ ಕಡಿಮೆ ಆಗ್ತಾ ಇದೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲ ಕಡೆ ಇದ್ದಾಗೆ ನಮ್ಮಲ್ಲಿ ಕೂಡ ಆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಒಂದು ಹಂತದಲ್ಲಿ ನಾವು ಶಾಲೆಯನ್ನು ಮುನ್ನಡೆಸಲಿಕ್ಕೆ ಬೇಕಾದಷ್ಟು ತೃಪ್ತಿಕರವಾದ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ.
1: ಓಕೆ ಸರ್, ಅನೇಕ ವಿಷಯಗಳನ್ನು ನಮ್ಮ ಜೊತೆ ನೀವು ಹಂಚಿಕೊಂಡು, ಕೊನೆಯದಾಗಿ ನಿಮ್ಗೆ ಇಷ್ಟವಾದಂಥ ಹಾಡನ್ನು ನಾವು ಒಂದು ಪ್ರಸಾರ ಮಾಡ್ತೇವೆ. ಯಾವ ಹಾಡನ್ನು ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
2: ಅನಿಸುತ್ತಿದೆ ಯಾಕೋ ಎಂದು.
1: ಮುಂಗಾರು ಮಳೆ ಗಣೇಶ್ ಅವರ ಫ್ಯಾನ್ ಅಂತ ಸರ್?
2: ಹೌದು.
1: ಓಕೆ ಸರ್, ತುಂಬ ಖುಷಿ ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ವಂದನೆಗಳು. ಥ್ಯಾಂಕ್ ಯು.
2: ಥ್ಯಾಂಕ್ ಯು ವೆರಿ ಮಚ್.

0: ಕೇಳುಗರೆ, ಈ ಊರು ಕೇರಿ ಕಾರ್ಯಕ್ರಮದಲ್ಲಿ ಮಂಗಳದೇವಿ ಪರಿಸರದ ನಿವಾಸಿಯಾದಂತಹ ಖ್ಯಾತ ಕೊಳಲು ವಾದಕರಾದಂತಹ ಚಿದಂಬರ ಕಾಕತ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಮಂಗಳಾದೇವಿ ಪರಿಸರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್.
1: ನಮಸ್ಕಾರ. ನಾನು ಸುಮಾರು 1973 ಮಂಗಳೂರಲ್ಲಿ ಇದ್ದೇನೆ. ಈಗ ಸುಮಾರು ಅಷ್ಟೊಂದು 25-30 ಹಿಂದೆ ಮತ್ತೆ ಈಗ ಮಂಗಳಾದೇವಿ ನೋಡುವಾಗ ನಮಗೆ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತವೆ. ಆಗ ಮಂಗಳಾನಗರ ಅಂತ ಹೇಳುವಂತ ಒಂದು ವಿಷಯವೇ ಇರಲಿಲ್ಲ. ಅಲ್ಲಿ ಖಾಲಿ ಗದ್ದೆಗಳು ಇದ್ದದ್ದು. ಅಲ್ಲಿ ಬೆಳೆ ಮಾಡ್ತಿದ್ರೆ ಗೊತ್ತಿಲ್ಲ ನಂಗೆ, ಬಟ್ ಅದು ಮೈದಾನ ಥರ ಇತ್ತು. ನಾವು ಅದರ ಮೂಲಕ ನಡ್ಕೊಂಡು ಮಂಗಳಾದೇವಿಗೆ ಹೋಗ್ತಾ ಇದ್ದೆವು. ಆಗಿನಿಂದ ಈಗಿನವರೆಗೂ ಮಂಗಳಾದೇವಿ ಜಾತ್ರೆ ಅಂದರೆ ಅದು ಬಲು ಪ್ರಸಿದ್ಧ. ನವರಾತ್ರಿಯಲ್ಲಿ ಆಗುವಂಥದ್ದು. ಮೊದಲಂತೂ ಅಲ್ಲಿ ಒಂದು ಎಳ್ಳು ಬಿಸಾಡಲಿಕ್ಕೆ ಜಾಗ ಇಲ್ಲದಷ್ಟು ಜನ ಸೇರ್ತಾ ಇದ್ರು. ಆದರೆ ಇತ್ತೀಚೆಗಿನ ಒಂದು ವಿಷಯ ಏನಂದರೆ, ಯಾವತ್ತು ಕುದ್ರೋಳಿಯಲ್ಲಿ ಒಂದು ವೈಭವೋಪೇತ ದಸರಾ ಮೆರವಣಿಗೆ ಶುರು ಆಯಿತು, ಆಗ ಇಲ್ಲಿ ಸ್ವಲ್ಪ ಜನಸಂದಣಿ ಕಡಿಮೆ ಆಗ್ತಾ ಬಂದಿದೆ ಇವಾಗ. ಅಂದರೆ ಜನರ ಭಕ್ತಿ ಕಮ್ಮಿ ಆಗಿದೆ ಅಂತಲ್ಲ, ಆದರೆ ಅಲ್ಲಿದ್ದು ಆಕರ್ಷಣೆ ಸ್ವಲ್ಪ ಜಾಸ್ತಿಯಾಗಿ ಇಲ್ಲಿ ಜನ ಸೇರೋದು ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಮೊದಲಿನಿಂದ ಮಂಗಳಾದೇವಿ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾರು ಬರ್ತಾ ಇದ್ರೋ ಅವರೆಲ್ಲ ಈಗಲೂ ಬರ್ತಾರೆ. ಸಾಕಷ್ಟು ಈ ಸ್ತಬ್ಧ ಚಿತ್ರಗಳು, ಟ್ಯಾಬ್ಲೂ ಅಂತ ನಾವೇನು ಹೇಳ್ತೇವೆ, ಅದೆಲ್ಲ ಎಲ್ಲ ಅಷ್ಟೇ ಇದೆ. ಆದರೆ ಒಂದು ಜನ ಮರಳು, ಜಾತ್ರೆ ಮರಳು ಅಂತ ಒಂದು ಜನ ಸೇರುವಿಕೆ ಉಂಟಲ್ಲ, ಅದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಆಗ ಏನಿತ್ತಂದ್ರೆ, ಅದು ವರ್ಷಕ್ಕೆ ನವರಾತ್ರಿಯಲ್ಲಿ ಒಂದು ಮಾತ್ರ ಜಾತ್ರೆ ಇದ್ದದ್ದು. ಆಮೇಲೆ ಒಂದು ಗುರ್ಜಿ ಇರ್ತಿತ್ತು ಇಲ್ಲಿ. ಆಮೇಲೆ ಬಹುಶಃ ಯಾರು ತಂತ್ರಿಗಳೋ ಯಾವುದೋ ಏನೋ ಒಂದು ವಿಷಯ ಗೊತ್ತಾಗಿ ಬೇಸಿಗೆಗಾಲದಲ್ಲಿ ಒಂದು ದೀಪೋತ್ಸವ ಕೂಡ ನಡೀತಾ ಇದೆ ಇವಾಗ. ಇಲ್ಲಿ ನಡೆಯುವಂಥ ಗುರ್ಜಿದ್ದು ಇನ್ನೊಂದು ವಿಶೇಷ ಇದೆ. ಈಗ ಮಣ್ಣಗುಡ್ಡೆ ಗುರ್ಜಿ ಅಂದರೆ ಮಂಗಳೂರಲ್ಲಿ ಬಹಳ ಪ್ರಸಿದ್ಧ. ಆದರೆ ಈ ಮಂಗಳಾದೇವಿ ಗುರ್ಜಿಯಲ್ಲಿ ತಿರುಗುವಂಥ ಗುರ್ಜಿ, ಅದಕ್ಕೆ ಒಂದು ಮೋಟಾರ್ ಫಿಟ್ ಮಾಡಿ ಅದು ಸುತ್ತು ಹೊಡಿತಾ ಇರ್ತದೆ. ಈ ತಿರುಗುವ ಗುರ್ಜಿಯ ಕಲ್ಪನೆ ಮಾಡಿದವರು ಗೀತಾ ಎಲೆಕ್ಟ್ರಿಕಲ್ಸ್ನ ನಾರಾಯಣ್ ಕರ್ಕೇರ ಅಂತ ಹೇಳೋದನ್ನು ನಾನು ಕೇಳಿದ್ದೇನೆ. ಗುರ್ಜಿ ಅಂದರೆ ಒಂದು ರಥದ ತರಾನ ಇರುವಂಥ ಒಂದು ಸ್ಟೇಟಿಕ್ ಸ್ಟ್ರಕ್ಚರ್ ಮಾಡಿ ಅದರಲ್ಲಿ ಆ ಕಾಲದಲ್ಲಿ ಸಿಗುವಂಥ ಹಣ್ಣು ಹಂಪಲುಗಳು, ಕಾಯಿ ಪಲ್ಲೆಗಳು ಎಲ್ಲವನ್ನು ಚಂದಕ್ಕೆ ಜೋಡಿಸಿ ಇಡುವಂಥದ್ದು. ದೂರದಿಂದ ನೋಡಿದರೆ ಒಂದು ರಥದ ಹಾಗೆ ಕಾಣಿಸ್ತದೆ, ಆದರೆ ಅದು ಚರ ರಥ ಅಲ್ಲ, ಅದು ಸ್ಥಿರ ರಥ ಇದ್ದಲ್ಲಿ ಇರ್ತದೆ. ಆದರೆ ಮಂಗಳಾದೇವಿ ಗುರ್ಜಿ ತಿರುಗ್ತದೆ ಅಷ್ಟೇ, ಅದೊಂದು ಅದರ ವಿಶೇಷ. ಆಮೇಲೆ ನಮ್ಮ ಮಂಗಳಾದೇವಿದು ಇನ್ನೊಂದು ವಿಶೇಷ ಏನಂದರೆ, ಈ ಹೊಸ ವಾಹನ ತಗೊಂಡವರು ಶರವು ದೇವಸ್ಥಾನಕ್ಕಂತ ಹೋಗಿ ಹೋಗ್ತಾರೆ. ಶರವು ದೇವಸ್ಥಾನದ ಪೂಜೆ ಮುಗಿಸಿ ಅವರು ಮತ್ತೆ ಬರದೆ ಮಂಗಳಾದೇವಿಗೆ. ಇಲ್ಲಿ ನಾವು ದಿನ ನೋಡಿದರೆ ಒಂದು 10-20 ಹೊಸ ವಾಹನಗಳು, ಲಿಂಬೆಹಣ್ಣು, ಹಸಿ ಮೆಣಸಿನಕಾಯಿ ಸಿಕ್ಕಿಸಿಕೊಂಡು ಇದ್ದು ಕಾಣ್ತದೆ ನಮಗೆ. ಆಮೇಲೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್. ಅದು ಯಾಕೆ ಟ್ರಾಫಿಕ್ ಜಾಮ್? ಯಾಕಂದರೆ ಇಲ್ಲಿಯ ಸಾಧಾರಣ ಪ್ರತಿಯೊಂದು ಸಿಟಿ ಬಸ್ಸು, ಸರ್ವಿಸ್ ಬಸ್ಸು ಆ ದಿವಸ ಶುಕ್ರವಾರದ ದಿವಸ ಮಂಗಳಾದೇವಿಗೆ ಒಂದು ದರ್ಶನ ಮಾಡಿ ಆ ವಾಹನದ ಪೂಜೆ ಮಾಡಿಸಿಕೊಳ್ಳದೆ ಅದು ಸರ್ವಿಸಿಗೆ ಹೊರಡೋದಿಲ್ಲ. ಹಾಗಾಗಿ ಆ ದಿವಸ ಅಲ್ಲಿ ನಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಅದರಲ್ಲಿಯೂ ನವರಾತ್ರಿ 9 ಒಂದು ಶುಕ್ರವಾರ ಬರ್ತದೆ, ಇವಾಗ ಕೆಲವು ಸಲ 2 ಶುಕ್ರವಾರ ಕೂಡ ಬರ್ಬೋದು. ಆ ಶುಕ್ರವಾರಗಳಂದು ನಡ್ಕೊಂಡು ಹೋಗೋದಂದ್ರೆ ಅದು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೆಹಿಕಲ್ಗಳಲ್ಲಿ ಜಮೆ ಆಗುತ್ತವೆ ಆಯುಧ ಪೂಜೆಗೆ. ಅದೊಂದು ಮಂಗಳಾದೇವಿ ವಿಶೇಷ. ಆಮೇಲೆ ನಮ್ಗೆ ಇನ್ನೊಂದು ಕಾಣೋದು ಏನಂದ್ರೆ, ಸಾಧಾರಣವಾಗಿ ಎಲ್ಲ ನಮ್ಮ ದೇವಸ್ಥಾನಗಳು ಕರಾರುವಾಕ್ಕಾಗಿ ಪೂರ್ವ ದಿಶೆಗೆ ಮುಖ ಮಾಡಿರ್ತಾರೆ. ಎಲ್ಲ ದೇವಸ್ಥಾನಗಳು ಪೂರ್ವ ದಿಶೆಗೆ ಮುಖ ಮಾಡಿಕೊಳ್ಳೋದು. ಆದರೆ ಮಂಗಳಾದೇವಿ ದೇವಸ್ಥಾನ ಸರಿಯಾಗಿ ಪೂರ್ವ ದಿಶೆಗೆ ಇಲ್ಲ ಅಂತ ನಂದೊಂದು ಭಾವನೆ. ಅದು ಸ್ವಲ್ಪ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿದೆ, ಸ್ವಲ್ಪ ಸರಿಯಾಗಿ ಪೂರ್ವ ದಿಶೆಗೆ ಇಲ್ಲ. ಅದು ಯಾಕೆ ಪೂರ್ವ ಕಾಲದಿಂದ ಹಾಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದೊಂದು ಇಲ್ಲಿಯ ವಿಶೇಷ. ಈ ಮಂಗಳೂರಿನಲ್ಲಿ ಈ ಮಂಗಳಾದೇವಿ ಪರಿಸರ ಅಂದರೆ ನನಗೆ ಹೇಗೆ ಕಾಣೋದಂದರೆ, ಬೆಂಗಳೂರಲ್ಲಿ ಬಸವನಗುಡಿ ಅಂತ ಒಂದು ಏರಿಯಾ ಇದೆ ಅಲ್ಲ, ಆ ಏರಿಯಾ ಇದ್ದ ಹಾಗೆ ಅಂತ ನನಗೊಂದು ಕಾಣೋದು. ಆ ಕಡೆ ಒಂದು ಸಿಟಿಗೆ ಸಿಟಿಯೂ ಅಲ್ಲ, ಹಳ್ಳಿಗೆ ಹಳ್ಳಿಯೂ ಅಲ್ಲ. ಸಿಟಿಯ ಸೌಲಭ್ಯಗಳಿವೆ, ಆದರೆ ಹಳ್ಳಿಯ ಸೌಖ್ಯ ಕೂಡ ಇದೆ. ಆ ಥರ ಇದೊಂದು ಮಂಗಳಾದೇವಿ ಪರಿಸರ. ಇಲ್ಲಿಂದ ನಾವು ನಮ್ಮ ಮುಖ್ಯ ಸ್ಥಳವಾದ ಹಂಪನಕಟ್ಟೆಗೆ ಹೋಗಬೇಕಿದ್ರೆ ನಮಗೆ 10 ನಡ್ಕೊಂಡು ಹೋಗ್ಲಿಕ್ಕೆ, ಇದು ಬಹಳ ದೂರ ಏನಲ್ಲ, ಇದು ಹೊರಗಿನ ಬಡಾವಣೆ ಅಲ್ಲ ಇದು. ಹಾಗೆ ಇಲ್ಲಿ ಇರೋದಂದ್ರೆ ಇಲ್ಲಿ ಎಲ್ಲ ನಿವಾಸಿಗಳಿಗೊಂದು ಖುಷಿ. ಮತ್ತೆ ಕೆಲವರು ದಿನಾ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುವವರು ಇದ್ದಾರೆ, ಕೆಲವರು ಬರೀ ಶುಕ್ರವಾರ ಹೋಗುವವರು ಇರ್ತಾರೆ. ನನ್ನಂಥವ್ರು ಕೆಲವರು ಮನಸ್ಸಲ್ಲೇ ನಮಸ್ಕಾರ ಮಾಡಿ ನೀನೇ ನಮ್ಮನ್ನು ಕಾಪಾಡ್ಬೇಕಮ್ಮ ಅಂತ ಮನೆಯಲ್ಲೇ ನಮಸ್ಕಾರ ಮಾಡುವವರು ಇರ್ತಾರೆ. ಮಂಗಳಾದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ. ಸಾರಂಗ್ ರೇಡಿಯೋದ ಕೇಳುಗರು ಎಲ್ಲರೂ ಅವಳ ಕೃಪೆಯಿಂದ ಅಭಿವೃದ್ಧಿಯನ್ನು ಕಾಣಲಿ. ಸಾರಂಗ ರೇಡಿಯೋ ಕೂಡ ಇನ್ನು ಉತ್ತರೋತ್ತರ ಅಭಿವೃದ್ಧಿ ಕಂಡು ದೂರ ದೂರದವರೆಗೂ ಕೇಳುವ ಹಾಗಾಗಲಿ. ಈಗಾಗಲೇ ಅದು ಅಂತರ್ಜಾಲದಲ್ಲಿ ಇದೆ ಅಂತ ಕೇಳಿದ್ದೇನೆ. ಸಾರಂಗ ರೇಡಿಯೋಗೆ ನನ್ನ ಶುಭ ಹಾರೈಕೆಗಳು.
0: ಚಿದಂಬರ ಕಾಕತ್ಕರ್ ಅವರೇ, ಇಷ್ಟು ಹೊತ್ತು ಬಹಳ ಚೆನ್ನಾಗಿ ಮಂಗಳದೇವಿ ಪರಿಸರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗ್ ಅನ್ನು ನಾವು ಪ್ಲೇ ಮಾಡ್ತಾ ಇದ್ರೆ ಯಾವ ಸಾಂಗ್ ಅನ್ನು ನೀವು ರಿಕ್ವೆಸ್ಟ್ ಮಾಡ್ತೀರಿ?
1: ನಾನು ಇಷ್ಟೊತ್ತು ಮಾತಾಡಿದ್ದು ಮಂಗಳಾದೇವಿ ಬಗ್ಗೆ. ಈ ಮಂಗಳಾದೇವಿ ಬಗ್ಗೆ ಒಂದು ಪ್ರಸಿದ್ಧ ಹಾಡಿರುವಂತಹದ್ದು ಎಲ್ಲರಿಗೂ ಗೊತ್ತಿದೆ, ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ ಅಂತ. ಇಲ್ಲಿ ಸುಮಾರು 1970 ವಿಜಯಕುಮಾರ್ ಅನ್ನುವರೊಬ್ಬರು ಒಂದು ಬಹಳ ಪ್ರತಿಭಾವಂತರೊಬ್ಬರು ಇದ್ರು. ಅವರೇ ಸ್ವತಃ ಕವಿತೆ ಬರೆದು ಅವರೇ ರಾಗ ಸಂಯೋಜನೆ ಮಾಡಿ ಹಾಡುಗಳನ್ನು ಮಾಡ್ತಿದ್ರು. ಆಗ ಏನಿತ್ತಂದ್ರೆ ಈಗಿನ ಹಾಗೆ ಯಾರು ಬೇಕಿದ್ರು ಒಂದು ಕ್ಯಾಸೆಟ್ನಲ್ಲೆಲ್ಲ ರೆಕಾರ್ಡ್ ಮಾಡಿ ಹಾಡು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಾದರೂ ರೆಕಾರ್ಡ್ ಮಾಡಬೇಕಿದ್ರೆ ಮದ್ರಾಸಿಗೆ ಹೋಗಬೇಕು, ಅಲ್ಲಿ ಡಿಸ್ಕ್ ಮಾಡಬೇಕು. ಅವರ ಕೊಲಂಬಿಯಾ ಕಂಪನಿಯ HMV ಕಂಪನಿಯವರನ್ನು ಹಿಡಿದು ಡಿಸ್ಕ್ ಮಾಡಬೇಕು. ಆದರೂ ಆ ಸಾಹಸ ಮಾಡಿ ಈ ಮಂಗಳಾದೇವಿ ನಿನಗೆ ಪ್ರಣಾಮ, ಶರವು ಮಹಾಗಣಪತಿ, ಕದಳಿ ವನದಲ್ಲಿ ಶ್ರೀ ಮಂಜುನಾಥ ಅಂತ ಎಲ್ಲ ಹಾಡನ್ನು ಮಾಡಿ ಅವರು ತುಂಬ ಪ್ರಸಿದ್ಧಿ ಪಡೆದ್ರು ಮತ್ತು ಜನರಿಗೂ ಖುಷಿ ಉಂಟು ಮಾಡಿದರು. ಈಗ ಅದರ ಪೈಕಿ ಮಂಗಳಾದೇವಿಗೆ ಸಂಬಂಧಪಟ್ಟ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ ಅನ್ನೋ ಹಾಡುವ ಹಾಡನ್ನು ಒಂದು 2 ಲೈನ್ನ ನುಡಿಸ್ತೇನೆ. ಅದನ್ನು ಹಾಡಿದವರು BK ಸುಮಿತ್ರ. ಇದರ ಇನ್ನೊಂದು ವಿಷಯ ನಾನಿಲ್ಲಿ ಏನು ಹೇಳಬೇಕಂದ್ರೆ, ಈ ಹಾಡನ್ನು BK ಸುಮಿತ್ರ ಅವರ ಎದುರೇ ನುಡಿಸುವಂತಹ ಒಂದು ಸಂದರ್ಭ ನನಗೆ ಬಂದಿತ್ತು. ಅವರ ಎದುರೇ ಒಂದು ಕಾರ್ಯಕ್ರಮದಲ್ಲಿ ನಾನು ನುಡಿಸಿದ್ದೆ ಈ ಹಾಡನ್ನು. ಈಗ ನಿಮಗೆಲ್ಲರಿಗಾಗಿ ಒಂದು 2 ಸಾಲು ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ.

0: ಧನ್ಯವಾದಗಳು ಸರ್, ನಿಮಗೆ ಬಹಳ ಚೆನ್ನಾಗಿ ಒಂದು ಕೊಡಲು ವಾದನವನ್ನು ಕೂಡ ನಡೆಸಿದ್ರಿ ನಮ್ಮ ಕೇಳುಗರಿಗೆ.
1: ಇನ್ನೊಮ್ಮೆ ಸಾರಂಗ ಕೇಳುಗರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ಶುಭ ಹಾರೈಕೆಗಳು.
2: ಬೋಳಾರದ ಪರಿಸರದಲ್ಲಿ ಮತ್ತೆ ನಾವು ಮುಂದೆ ಹೋದರೆ ಶ್ರೋತೃಗಳೇ, ನಮಗೆ ಮಂಗಳದೇವಿಯ ಎದುರು ಭಾಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಶಮೀಕಟ್ಟೆ ಇದೆ. ಈ ಶಮೀಕಟ್ಟೆ ಪಾಂಡವರ ಕಾಲದಲ್ಲಿದ್ದದ್ದು ಅಂತ ಹೇಳ್ತಾರೆ. ಶಮೀ ಶಮ್ಯತೆಯೇ ಪಾಪಂ, ಶಮಿ ಪಾಪ ವಿನಾಶನಂ ಅಂತ ಒಂದು ಮಾತಿದೆ. ಶಮಿ ವೃಕ್ಷವನ್ನು ಪೂಜೆ ಮಾಡಿದರೆ ಎಲ್ಲ ರೀತಿಯ ಪಾಪಗಳು ಕೂಡ ಪರಿಹಾರ ಆಗುತ್ತದೆ ಅಂತ ಹೇಳಿ. ಹಾಗಾಗಿ ಈಗಲೂ ಕೂಡ ಅಲ್ಲಿ ಶಮಿ ವೃಕ್ಷ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ಜೀವಂತ ನಾಗದರ್ಶನ ಕೂಡ ಆಗುತ್ತದೆ ಅಂತ ಕೆಲವು ಅಲ್ಲಿ ಭೇಟಿ ಇದ್ದವರು ಹೇಳ್ತಾರೆ. ನವರಾತ್ರಿಯಲ್ಲಿ ಅಲ್ಲಿ ಕೂಡ ವಿಶೇಷ ಉತ್ಸವಾದಿಗಳು ನಡೆಯುತ್ತವೆ.
3: ಮಂಗಳದೇವಿಯಲ್ಲಿ ಮತ್ತೊಂದು ಫೇಮಸ್ ಇರುವುದಂದ್ರೆ ಇಲ್ಲಿ ಶಮ್ಮಿಕಟ್ಟೆ. ಅದು ಎಲ್ಲಿ ಉಂಟಂದ್ರೆ ಕಾಶಿಯ ಸ್ಕೂಲ್ನ ಹತ್ರ. ಅದು ಭಾರಿ ಫೇಮಸ್ ಯಾಕಂತ ಹೇಳಿದ್ರೆ, ಹೇಳ್ತಾರೆ ಮುಂಚೆ ಎಲ್ಲ ನಿಷ್ಠೆಯಲ್ಲಿ ಇರುವವರಿಗಂದ್ರೆ ಒಂದು ವಿಜನ್ ಕಾಣ್ತಿತ್ತಂತೆ, ಈ ದೇವಿ ಮಂಗಳದೇವಿಯಿಂದ ನಡ್ಕೊಂಡು ಈ ಶಮ್ಮಿಕಟ್ಟೆ ತನಕ ಬರುವ ಒಂದು ರೂಪ, ಮತ್ತು ಪುನಃ ಹಿಂದೆ ಹೋಗೋದು. ಎಷ್ಟೋ ಸತ್ಯ ಮನೆಯವರು ಒಂದು ಕಿಟಕಿ ಬಾಗಿಲು ತೆಗೆದಾಗ ಸೌಂಡ್ ಆಯಿತು, ಏನು ನಡೆಯುವ ಹಾಗೆ ಕೇಳ್ತಾರೆ. ಈಗಿನವರು ಕಲಿತವರು ಹೇಳಿ ಯಾರು, ಅದು ನಿಮಗೆ ಸೈಕಾಲಜಿ ಅಂತ ಹೇಳಿ ಮತ್ತು ಡಾಕ್ಟರ್ ತುಂಗನ ಹತ್ರ ಕೊಂಡೋದಾರು ಸೈಕಾಲಜಿಸ್ಟ್ನ ಹತ್ರ. ಮುಂಚಿನವರು ಹಾಗೆಲ್ಲ ಬಿಲೀಫ್ ಇತ್ತಲ್ಲ. ನಾಲ್ಕು ಶಾಲೆಗಳ ಮಧ್ಯದಲ್ಲಿದ್ದರೂ ಆ ಜಾಗೆ ಬಿಟ್ಟು ಅಲ್ಲಿ ದೇವರು ಕೂತ್ಕೊಳ್ಳಿಕ್ಕುಂಟು, ಈಗ ಮಾತ್ರ ಅಲ್ಲ ನಾಳ್ದು ಕೊಡಿಮರ ತೇರಿಗೂ ಬಂದು ಅಲ್ಲಿ ದೇವರು ಕೂತ್ಕೊಳ್ಳಿಕ್ಕುಂಟು, ಅಲ್ಲಿ ಪೂಜೆ ಮಾಡ್ತಾರೆ, ಮತ್ತೆ ಹಿಂದೆ ಹೋಗುವಾಗ ಮಾತ್ರ ಜನರಿಗೆ ಆರತಿ ಕೊಡಲಿಕ್ಕೆ ಬಿಡೋದು.
2: ಇಲ್ಲಿ ಮಂಕಿ ಸ್ಟ್ಯಾಂಡ್ ಇದೆ. ಮಂಕಿ ಸ್ಟ್ಯಾಂಡ್ ಎನ್ನುವಂಥದ್ದು ಬಹುಶಃ ಹನುಮಂತ ದೇವಸ್ಥಾನದ ಒಂದು ಸಂಬಂಧದಿಂದ ಬಂತ ಏನು ಎಂಥದ್ದು ಸಮರ್ಪವಾಗಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಆ ಒಂದು ಪ್ರದೇಶ ಇವತ್ತಿಗೂ ಕೂಡ ನಮಗೆ ಯಾಕೆ ನಾವದನ್ನು ಹೇಳಬೇಕು ಅಂತ ಹೇಳಿದರೆ, ಅಲ್ಲಿ ಮಂಗಳಾದೇವಿ ಹುಲಿವೇಷಧಾರಿಗಳ ಒಂದು ತಂಗುಸ್ಥಾನ ಅದು. ತುಳುನಾಡಿನ ಹುಲಿವೇಷ ಅಂತ ಹೇಳಿದರೆ ಅದು ಇವತ್ತು ಊರು ಪರವೂರುಗಳಲ್ಲಿ ಬಹಳ ಪ್ರಸಿದ್ಧ. ವಿದೇಶಗಳಿಗೆ ಕೂಡ ಹುಲಿವೇಷವಾದದ್ದುಂಟು. ಈಗ ಬಹುಮಾಧ್ಯಮಗಳಲ್ಲಿ ಕೂಡ ಹುಲಿವೇಷದ ಕುಣಿತವನ್ನು ನಾವು ನೋಡ್ತೇವೆ, ವಿಶೇಷವಾಗಿ ಕನ್ನಡ ಮತ್ತು ತುಳು ಚಿತ್ರರಂಗದಲ್ಲಿಯೂ ಕೂಡ ಅದಕ್ಕಾಗಿಯೇ ಹಾಡುಗಳನ್ನು ಬರೆದು ಹುಲಿಗಳ ನರ್ತನ ಮಾಡ್ತಾ ಇರುವುದನ್ನು ತಾವು ನೋಡಿರಬಹುದು, ಕೇಳಿರಬಹುದು. ಈ ಕರಾವಳಿಯ ಭಾಗದಲ್ಲಿ ಹುಲಿವೇಷ ಬಹಳ ಪ್ರಾಮುಖ್ಯವಾದದ್ದು, ವಿಶೇಷವಾಗಿ ದಸರಾ ಹುಲಿಗಳು ಅಂತ ಲೆಕ್ಕ. ಈಗ ದಸರಾ ಅಂತ ಅಲ್ಲ, ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲಿ ಹುಲಿವೇಷ ಬೇಕು. ಆದರೆ ಬಹಳ ಪುರಾತನವಾದಂತಹ ಒಂದು ಹುಲಿ ವೇಷಧಾರಿಗಳ ತಂಡವನ್ನ ಕಟ್ಟಿಕೊಂಡು ಇದ್ದಂತಹ ಒಂದು ಮನೆತನ ಉಂಟು ಇಲ್ಲಿ. ಅದರ ಬಗ್ಗೆ ವಿವರಗಳನ್ನು ನಾವು ಸಂಬಂಧಪಟ್ಟವರಿಂದಲೇ ತಿಳ್ಕೊಳ್ಳೋಣ.

0: பூ பூஜிச்சார். தான் ஒக்க ஜெத்தி ஒக்க எங்களுக்கு நாலு பெட்டு பாடுவார் ஒக்க காசுல கொட்டு பூஜார் அந்த ஹேளி அந்த ஏரியா. பட் ಈಗ ಜನರಿಗೆ ತಿಳುವಳಿಕೆ ಬಂದಿದೆ, ಹಾಗೆ ಮಾಡಿದರೆ ಕೂಡ ಬದುಕಲಿಕ್ಕೆ ಕಷ್ಟ ಉಂಟಂತ. ಆದರೆ ಎಂತ ಮಾಡೋದು, ಎಲ್ಲ ನಮ್ಮನೆ ಜನ ಬೇಕಲ್ಲ. ಹೋಟ್ಲಿಗೆ ನೀವು ಹೋಗುವಾಗ ಖಾಲಿ ಖಾಲಿ ದೋಸೆ ಇದ್ರೆ ಆಗೋದಿಲ್ಲ ಅಲ್ಲ, ತುಪ್ಪ ರೋಸ್ಟೆಡ್ ಮಸಾಲ ಗೀ ಮಸಾಲ ಎಲ್ಲ ಬೇಕಲ್ಲ. ಹಾಗೆ ಇರ್ತಾರೆ ಟೇಸ್ಟ್ ಮತ್ತು ನಮ್ಮ ಅಪ್ರೋಚ್ನ ಮೇಲೆ ಉಂಟು. ನಾನು ಹೇಳ್ತೇನೆ, ಯಾರು ನೋ ಪರ್ಸನ್ ಈಸ್ ಗುಡ್ ಆರ್ ಬ್ಯಾಡ್, ಓನ್ಲಿ ಥಿಂಕಿಂಗ್ ಮೇಕ್ಸ್ ಇಟ್ ಸೋ. ಈ ಪ್ರದೇಶದಲ್ಲಿ ಮುಂಚೆ ಫ್ಲ್ಯಾಟ್ ಎಲ್ಲ ಇರಲಿಲ್ಲ, ಯಾಕೆಂದರೆ ಆಗ ಫ್ಲ್ಯಾಟ್ ತೆಕ್ಕೊಂಡವರು ನಾವು ಫ್ಲ್ಯಾಟ್ ಪ್ರಯೋಜನ ಇಲ್ಲ. ಮತ್ತು ಎಲ್ಲರಿಗಾಗ ಹೇಗೆ ಅಂದರೆ, ಒಂದು ಮನೆಯಿಂದ ಕಿಟಕಿ ತೆಗೆದು ಇನ್ನೊಂದು ಮನೆಯವ್ರ ಹತ್ರ ಬೆಳಿಗ್ಗೆ ಮಾತಾಡಲೇಬೇಕು. ಮಾತಾಡದಿದ್ದರೆ ಅವರಿಗೆ ನಿದ್ದೆ ಬೀಳೋದಿಲ್ಲ. ಫ್ಲ್ಯಾಟ್ ಬಂದದ್ದೇ ಈಗ 10 ಇಯರ್ಸ್ನಲ್ಲಿ, ಯಾಕಂತೇಳಿದ್ರೆ ನಮ್ಮವರೆಲ್ಲ ಮಾರಿ ಅವ್ರು ಹೇಳೋದು ಫ್ಲ್ಯಾಟ್ ಬಂದರೆ ನಮಗೆ ಮನೆ ಕಾಯಲಿಕ್ಕೆ ಬೇಡ, ಗುರ್ಕ ಇದ್ದಾನೆ, ಎಲ್ಲಿ ಬೇಕಾದರೆ ತಿರುಗಾಡಲಿಕ್ಕೆ ಹೋಗ್ಬೋದು. ಆದರೆ ನಿಮಗೆ ದೇರ್ ಇಸ್ ಎ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಹೌಸ್ ಆ್ಯಂಡ್ ಹೋಮ್. ಯು ಕ್ಯಾನ್ ಬೈ ಅ ಹೌಸ್ ನಾಟ್ ಹೋಮ್. You can buy food, not hunger. You can buy medicine, not health. You can buy books, not knowledge. So, ಮತ್ತು ಶಾಪ್ಸ್ ಕಂಡಪಟ್ಟೆ ಆಗಿದೆ. ಮುಂಚೆ ಒಂದು ಎರಡೇ ಶಾಪ್ ಇತ್ತು, ಇಲ್ಲೊಂದು ಶೆಟ್ರೋ ಶಾಪ್ ಅಂತ ಹೇಳಿತ್ತು. ಎಲ್ಲರೂ ಬೇಕಾದರೆ ಅಲ್ಲಿ ಗೋಳಿ ಸೋಡಾ ಮತ್ತು ಎಂಥದಾದರೂ ಇಡ್ತಿದ್ರು, ಮತ್ತು ಏನಾದರೂ ಬೇಕಾದರೆ ಮೇಲೆ ಒಂದು ಅಂಗಡಿ ಇತ್ತು, ಕೃಷ್ಣಪಣ್ಣನ ಅಂಗಡಿ ಅಂತ. ಅಲ್ಲಿ ಬೊಂಡ ಗಿಂಡ ಎಲ್ಲ ಮಾತ್ರ ಸಿಕ್ಕೋದು, ಮತ್ತಿಲ್ಲ. ಮತ್ತು ನಾವು ಇಲ್ಲದ್ರೆ ಹಂಪನಕಟ್ಟೆಗೆ ಹೋಗಬೇಕು. ಈಗ ಅಲ್ಲಿ ಅಲ್ಲಿ ಅಂಗಡಿ ಆಗಿದೆ, ಮತ್ತು ದಿಸ್ ಹ್ಯಾಸ್ ಬಿಕಮ್ ಲೈಕ್ ವಾಟ್ ಯು ಕಮರ್ಷಿಯಲ್ ಒಂದು ಸೆಂಟರ್ನಾಗೆ. ಮುಂಚೆ ನೋಡಿ ತೊಕ್ಕೋಟು ಕೋಣಾಜೆದು ಸೆಟ್ಲೈಟ್ ಟೌನ್ ಇತ್ತು, ಈಗ ತೊಕ್ಕೋಟೆ ಒಂದು ಸಿಟಿ. ಹಾಗೆ ಈಗ ನೀವು ಮಂಗಳಾದೇವಿ ಮ್ಯಾಂಗ್ಳೂರಿದು ಅಂತ ಅಲ್ಲ, ಮಂಗಳಾದೇವಿ ಕೂಡ ಒಂದು ಅದರಷ್ಟಕ್ಕೊಂದು ದೊಡ್ಡ ಒಂದು ಪ್ಲೇಸ್. ಮತ್ತು ಎಲ್ಲ ನಿಮಗೆ ಇಲ್ಲಿ ಬೇಕಾದದ್ದು ಸಿಗ್ತಾರೆ, ತುಂಬ ಮನೆಗಳಾಗಿದೆ. ಆದರೆ ಮನೆಗಳು ಕಂಪೌಂಡ್ನ ಮನೆ ಕಮ್ಮಿ, ಎಲ್ಲ ಫ್ಲ್ಯಾಟ್ಗಳು ಹೆಚ್ಚು. ಹಾಗೆ ಡೆವಲಪ್ಮೆಂಟ್ಸ್ ತುಂಬ ಆಗಿದೆ, ಮತ್ತು ಕೆಲವು ಕಡೆಯಲ್ಲಿ ರೋಡು ಕಾಂಕ್ರೀಟ್ ಆಗಿದೆ. ಈಚೆ ಎಲ್ಲ ಕಾಂಕ್ರೀಟ್ ಮಾಡೋದಕ್ಕೆ ಕಾರಣ ಇರ್ಬೋದು, ಯಾಕಂದರೆ ಡ್ರೈನೇಜ್ ಸಿಸ್ಟಮ್ ಚೇಂಜ್ ಮಾಡಿದ ಕಾಂಕ್ರೀಟ್ ಮಾಡಿದರೆ ವೇಸ್ಟ್. ಮತ್ತು ಈಚೆ ಇದ್ದ ಕಾರ್ಪೊರೇಟರ್ ಎಲ್ಲ ತೊಂದರೆ ಇಲ್ಲ, ಸ್ಪಂದಿಸ್ತಾರೆ. ಯಾರು ಫೋನ್ ಮಾಡಿದರು, ಪಾರ್ಟಿಯವರು ಫೋನ್ ಮಾಡಬೇಕಂತ ಇಲ್ಲ, ಕಾಮನ್ ಮ್ಯಾನ್ ಕೂಡ ಫೋನ್ ಮಾಡಿದ್ದು ಸ್ಪಂದಿಸಿ ಇವತ್ತು ಬರೋದಿದ್ದರೆ ನಾಳೆ ಬೆಳಿಗ್ಗೆ ಬರ್ತಾಳೆ. ಜನರದ್ದು ಕೂಡ ತುಂಬ ಹೆಲ್ಪ್ ಉಂಟು, ಏರಿಯಾದಲ್ಲಿ ಪ್ರೀತಿ ಉಂಟು, ಮತ್ತು ಈಗ ಕೂಡ ವಿಶ್ವಾಸ ಉಂಟು ಒಂದು 10% ಜನರಿಗೆ. ಆದ ಕಾರಣ ದಿವಸ ಎಲ್ಲ ಒಳ್ಳೆದ್ರಲ್ಲಿ ಹೋಗ್ತಾ ಉಂಟು, ಒಳ್ಳೆದ್ರಲ್ಲಿ.
1: ಓಕೆ, ಸೊ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ನಿಮಗೆ ಮತ್ತು ಹುಲಿವೇಷಕ್ಕೆ ಬಹಳ ಹತ್ತಿರವಾದಂಥ ಸಂಬಂಧ, ಯಾರು ಎಲ್ಲಿ ಹೋಗದಿದ್ರು ಕೂಡ ಮಾಸ್ಟರ್ನ ಮನೆಗೆ ಒಂದು ಬಂದೇ ಬರ್ತಾರೆ ಅಂತ. ಸೊ ಹೇಗೆ ಈ ಸಂಬಂಧ ಬೆಳೆಯಿತು? ಅಲ್ಲಿ ಲಾ ಕಾನೂನು ಕಲಿಸುವಂಥ ಉಪನ್ಯಾಸಕರಿಗೂ ಎಲ್ಲಿಯ ಹುಲಿವೇಷ ಹೇಗೆ ಸರ್ ಸಂಬಂಧ ಇದೆ?
0: ಇದು ಎಲ್ಲರೂ ನನ್ನ ಹತ್ರ ಈ ಪ್ರಶ್ನೆ ಕೇಳಿದರು. ನೀವು ತುಂಬ ಚಂದದಲ್ಲಿ ಕೇಳಿದ್ದೀರಿ, ನಗುಮುಖದಲ್ಲಿ. ನಮ್ಮ ಮನೆ ಎಷ್ಟು ಫೇಮಸ್ ಆಗಬೇಕಾದ್ರೆ ನೀವು ಕೇಳಿದ್ದಾರಲ್ಲ ಹುಲಿ, ಅವರಿಂದಲೇ ನನ್ನ ಮನೆ ಈಗ ಫೇಮಸ್ ಆದದ್ದು. ಬೇರೆ ಬೇರೆ ಕಥೆ ಉಂಟು. ಮೇನ್ ಏನಂದರೆ, ತಾಯಿ ಹತ್ರ ಬರುವಾಗ ಒಂದು ತಾಯಿಗೆ ಮಗ ಇದ್ದಂತೆ, ನಡೀಲಿಕ್ಕೆ ಸ್ವಲ್ಪ ಆಗುದಿಲ್ಲ, ಅದು ಮುಂಚೆ ಎಲ್ಲ ಪೋಲಿಯೋ ಅಂತ ಹೇಳ್ತಿದ್ರು ನೋಡಿ, ಆ ಟೈಪ್. ಅದಕ್ಕೆ ಅವರು ಒಂದು ಹರಕೆ ಹೇಳಿದಂತೆ, ನನ್ನ ಮಗ ಯಾವಾಗ ನಡೀತಾರೆ ದೇವಿ ಹತ್ರ, ನಾನು ಹರಕೆ ರೂಪದಲ್ಲಿ ಇದು ಹಾಕ್ತೇನೆ ಅಂತ ಹೇಳಿ. ಮತ್ತೊಂದುಂಟು, ಮುಂಚೆ ಎಲ್ಲ ಕಾಡಿತ್ತಲ್ಲ ಮಂಗಳೂರಿನಲ್ಲಿ, ಆಗ ಬಂದು ಮನೆಯವರ ಮಕ್ಕಳನ್ನು ರಾತ್ರಿ ಹುಲಿ ಕೊಂಡೋಗ್ತಿತ್ತು. ಅದಕ್ಕೆ ಅವರು ಒಂದು ದೇವಿ ಹತ್ರ ಬೇಡಿದಂತೆ, ಇದನ್ನೆಲ್ಲ ನೀವು ನಿಲ್ಲಿಸಿದರೆ ನಿಮಗೆ ನಾವೊಂದು ದಸರಕ್ಕೆ ಸೇವೆ ರೂಪದಲ್ಲಿ ಹುಲಿ ಹಾಕ್ತೇವೆ ಅಂತ ಹೇಳಿ. ಈ ಎರಡು ಕತೆ ನನಗೆ ಗೊತ್ತಿದ್ದದ್ದು. ಇದರಲ್ಲಿ ಎಲ್ಲ ಕಡೆಯಲ್ಲಿ ಡೆವಲಪ್, ಮತ್ತು ಇಲ್ಲಿಯವರು ಕೂಡ ನಿಮ್ಮ ದಸರಾ ಟೈಮು ಎಷ್ಟೋ ಜನರಿದ್ದಾರೆ ಟ್ರೂಪ್ ಹುಲಿಯವರು, ನಾನ್ ವೆಜ್ ತಿನ್ನೋದಿಲ್ಲ, ಅವರು ವೆಜ್ಜೆ. ಒಮ್ಮೆ ಊದು ಹಾಕುವುದಂತ ಎಲ್ಲ ಉಂಟು, ಅದೆಲ್ಲ ಮಾಡಿದ ನಂತರ ಮತ್ತು ಫುಲ್ ದಸರಾ 10 ಡೇಸ್ ತಿನ್ನದವರಿದ್ದಾರೆ, ತುಂಬ ನಿಷ್ಠೆಯಲ್ಲಿದ್ದಾರೆ.
1: ಈ ಪರಿಸರದಲ್ಲಿ ಅನೇಕ ತಂಡಗಳಿದೆಯಾ?
0: ಏಳು ತಂಡಗಳು ಈಗ ಉಂಟು, ತುಂಬ ಒಳ್ಳೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ಮುಳಿತಿಲ್ ಗೇಮ್ಸ್ ಟೀಮ್, ಮುಳಿತಿಲ್ ಫ್ರೆಂಡ್ಸ್ ಸರ್ಕಲ್, ಅರಿಕೆರೆ ಫ್ರೆಂಡ್ಸ್, ಗೋರಕ್ಕ ದಂಡ, ಮತ್ತು ನಿಮ್ಮದು ಯುವಕ ಮಂಡಲ, ಇದು ಜಪ್ಪು ಕುಟ್ಪಾಡಿ, ಎಮ್ಮೆಕರೆ ಬ್ರಹ್ಮಾನಂದ ಶೆಟ್ರ್ ಅವರದ್ದು ಕೂಡ ಈಕ್ವಲಿ ಭಾರಿ ಭಾರಿ ಟ್ಯಾಲೆಂಟೆಡ್ ಅವರದ್ದೆಲ್ಲ ಅದು. ಮತ್ತು ನಿಮ್ಮ ಪಾಂಡೇಶ್ವರದವರೊಂದು ಇಲ್ಲಿಗೆ ಸೇವೆ ಕೊಡ್ತಾರೆ. ಮತ್ತು ಇಲ್ಲಿಗೆ ಒಂದು ಸೇವೆಗೆ ಬರೋದಂದ್ರೆ ನಿಮ್ಮದು ಗರೋಡಿಯಿಂದ, ಗರೋಡಿ ಬೇಬಿ ಅಂತ, ಎಷ್ಟು ವರ್ಷ ಕೂಡ

0: ಇನ್ನು ಬೋಳಾರದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಒಂದು ಹಂಚಿನ ಕಾರ್ಖಾನೆ ಇತ್ತು. ಈಗ ಹಂಚಿನ ಕಾರ್ಖಾನೆ ಬಹುಶಃ ಕೆಲಸ ಮಾಡಲಿಕ್ಕೆ ಕಷ್ಟ, ಯಾಕಂದ್ರೆ ತೆರೆಸಿನ ಕಟ್ಟಡಗಳೆಲ್ಲ ಎದ್ದು ನಿಲ್ಲುವುದರಿಂದ, ಬೇರೆ ಬೇರೆ ರೀತಿಯ ಕಟ್ಟಡ ಕಾಮಗಾರಿಗಳು ಇವತ್ತು ಅತ್ಯಾಧುನಿಕ ರೀತಿಯಲ್ಲಿ ನಡೆಯುವುದರಿಂದ ಈ ಹಂಚಿನ ಕಾರ್ಖಾನೆಗಳು ಈಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಮುಚ್ಚಲ್ಪಟ್ಟಿರುವಂಥದ್ದು. ಆದರೆ ಈಗಲೂ ಕೂಡ ಅದರ ಕುರುಹುಗಳನ್ನು ನಾವು ಬೋಳಾರದ ಆಸುಪಾಸಿನಲ್ಲಿ ಕಾಣಬಹುದು. ಶ್ರೋತೃಗಳೇ, ಮಂಗಳಾದೇವಿಯ ಪರಿಸರ ಅಂತ ಹೇಳಿದರೆ ಅದು ಕೇವಲ ಯಾವುದೇ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಒಂದು ಜನಾಂಗಕ್ಕೆ ಸೀಮಿತವಾದಂಥ ಪ್ರದೇಶ ಅಲ್ಲ ಅದು. ಅಲ್ಲಿ ಹಿಂದೂಗಳ ಆರಾಧನಾ ಸ್ಥಳ ಇರುವ ಹಾಗೆ ಕ್ರೈಸ್ತ ಬಂಧುಗಳ ಕಾಂತಿ ಚರ್ಚ್ ಕೂಡ ಇದೆ. ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತದೆ. ಆ ಇಗರ್ಜಿಯಲ್ಲಿ ಕ್ರೈಸ್ತ ಬಂಧುಗಳ ಪ್ರಾರ್ಥನೆ ಇತ್ಯಾದಿಗಳು ನಡೀತದೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಸಿಎಸ್ಐ ಕಾಂತಿ ಚರ್ಚ್ ಇದರ ಧರ್ಮಗುರುಗಳು. ನನ್ನ ಹೆಸರು ರೆವರೆಂಡ್ ಪ್ರಭುರಾಜ್. ಎಲ್ಲರ ಸಹಕಾರದಿಂದ ಮತ್ತು ಜಪ್ಪು ಹೆಂಚಿನ ಕಾರ್ಖಾನೆ ಮೇಲ್ವಿಚಾರಕರಾಗಿದ್ದ ಶ್ರೀ ಬೊಮ್ಮನ್ ಮತ್ತು ಶರಿ ಇಟ್ಟಂಗರ ಮಿಷನರಿಗಳ ಅವಿರತ ಪರಿಶ್ರಮದ ಫಲವಾಗಿ 1883 ಈಗಿನ ದೇವಾಲಯ ಕಟ್ಟಡದ ಕೆಲಸವು ಸಂಪೂರ್ತಿಗೊಂಡು ಜೂನ್ ತಿಂಗಳ 6 ಸಾರ್ವತ್ರಿಕ ಜನರ ಆರಾಧನೆಗಾಗಿ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿತು. 1993 ಈಗಾಗಲೇ ಶತಮಾನೋತ್ಸವವನ್ನು ಈ ಚರ್ಚ್ ಆಚರಿಸಲ್ಪಟ್ಟಿದೆ. ಈ ಭಾಗದೆಲ್ಲಾ ಜನರು ಏಕತೆಯಿಂದ, ಕ್ರೈಸ್ತರು ಮಾತ್ರವೇ ಅಲ್ಲದೆ ಸಮಾಜದ ಎಲ್ಲಾ ವರ್ಗದ ಜನರು ಹಾಗೂ ಮಂಗಳಾದೇವಿ ದೇವಸ್ಥಾನಕ್ಕೆ ಬರುವಂತ ಎಲ್ಲಾ ಭಕ್ತಾದಿಗಳು ನಮ್ಮ ಈ ಕಾಂತಿ ಚರ್ಚ್ಗೆ ಬಂದು ತಮ್ಮ ಹರಕೆಗಳನ್ನು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಇಲ್ಲಿರುವಂತಹ ಸಿಎಸ್ಐ ಕಾಂತಿ ಚರ್ಚ್ ಸೌಹಾರ್ದತೆಗೆ ಒಂದು ಹೆಸರುವಾಸಿ ಪಡೆದಿರುತ್ತದೆ. ಪ್ರತಿ ಬಾರಿಯೂ ದೇವಸ್ಥಾನದ ರಥ ಇಲ್ಲಿ ಬರುವಾಗ ದೇವಾಲಯದ ಬಾಗಿಲಿನ ಬಂದು ನಿಂತುಕೊಂಡು ಒಂದು ಹರಕೆ ಒಪ್ಪಿದ ನಂತರ ಆ ರಥವು ದೇವಸ್ಥಾನಕ್ಕೆ ಮುಂದುವರಿಯುತ್ತದೆ. ಹೀಗೆ ಒಂದು ಸೌಹಾರ್ದ ಸಂಕೇತವಾಗಿ ಈ ದೇವಾಲಯವು ಈ ಪ್ರಾಂತದಲ್ಲಿ ಹೆಸರು ಪಡೆದಿರುತ್ತದೆ ಹಾಗೂ ಕಾರ್ಣಿಕ ಕೂಡ ಆಗಿರುತ್ತದೆ.
0: ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಮುಸಲ್ಮಾನ ಬಂಧುಗಳ ಆರಾಧನಾಲಯ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಸರ್ವ ಧರ್ಮ ಸಮನ್ವಯತೆಯನ್ನು ಸಾರುವಂತಹ ಒಂದು ಪ್ರದೇಶ ಮಂಗಳೂರಿನ ಮಹತ್ವದ ಈ ಮಂಗಳಾದೇವಿ ದೇವಸ್ಥಾನದ ಪರಿಸರ ಅಂತ ಹೇಳ್ಬೋದು. ಇದು ವಿಶೇಷವಾಗಿ ನವರಾತ್ರಿಯ ಸಂಬಂಧಕ್ಕೆ ಸ್ವಲ್ಪ ಹೆಚ್ಚು ಮಹತ್ವವನ್ನು ನೀಡುವ ದೃಷ್ಟಿಯಿಂದ ಊರುಕೇರಿ ಕಾರ್ಯಕ್ರಮದಲ್ಲಿ ಮಂಗಳಾದೇವಿಯ ಕುರಿತಾದಂತಹ ಪರಿಚಯವನ್ನು ನಿಮಗೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೀಮಿತವಾದಂತಹ ಪ್ರದೇಶ ಇದು, ಹಾಗಾಗಿ ವಿಶೇಷವಾಗಿ ಇಲ್ಲಿ ವಿವರಣೆಗಳನ್ನು ಕೊಡುವಂತಹ ಅಗತ್ಯ ನನಗೆ ಕಾಣ್ತಾ ಇಲ್ಲ. ಹೇಗೂ ನವರಾತ್ರಿ ಬಂದಿದೆ, ಅಲ್ಲಿ ಏನು ನಡೆಯುತ್ತದೆ, ಅಲ್ಲಿ ರಥೋತ್ಸವದ ವೈಶಿಷ್ಟ್ಯ ಏನು, ಅಲ್ಲಿ ಸೇರುವಂತಹ ಜನಜಂಗುಳಿಯ ಒಂದು ಉತ್ಸಾಹ ಏನು, ಮತ್ತು ರಥೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ಸ್ತಬ್ಧಚಿತ್ರಗಳು ಅಲ್ಲಿ ಕಾಣುವಂಥದ್ದು, ವಿದ್ಯುದೀಪದ ಅಲಂಕಾರಗಳು, ಚಂಡೇವಾದನ, ಬೇರೆ ಬೇರೆ ರೀತಿಯ ಪೂಜೆ ಪುನಸ್ಕಾರಗಳು, ಇದೆಲ್ಲವೂ ಕೂಡ ಒಂದು ವಿಶೇಷವಾದಂತಹ ದೃಶ್ಯವನ್ನು ಸೃಷ್ಟಿ ಮಾಡುವಂಥದ್ದು. ಅದನ್ನು ನಾವು ಅಲ್ಲಿ ನೋಡಿಯೇ ತಿಳ್ಕೊಳ್ಬೇಕು. ಇನ್ನು ಪುಟಾಣಿಗಳಿಗೆ, ಮಕ್ಕಳಿಗೆ ಆಕರ್ಷಣೆಯನ್ನು ಕೊಡುವಂತಹ ಬೇರೆ ಬೇರೆ ಆಟದ ವಸ್ತುಗಳ ಕಿರಾಣಿ ಅಂಗಡಿಗಳು ಕೂಡ ಈ ಉತ್ಸವದ ಕಾಲದಲ್ಲಿ ಅಲ್ಲಿ ಹೆಚ್ಚು ಕಾಣುತ್ತದೆ. ಸಂತೆಗಳು, ಬೇರೆ ಬೇರೆ ತಿಂಡಿ ತೀರ್ಥಗಳನ್ನು ಮಾರುವಂಥವರು ಎಲ್ಲೆಲ್ಲಿಂದಲೂ ಇಲ್ಲಿ ವ್ಯಾಪಾರಸ್ಥರು ಬರ್ತಾರೆ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳಬೇಕು, ಯಾರು ನಮ್ಮ ಮಂಗಳೂರು ನಗರಕ್ಕೆ ದೂರದ ಪ್ರವಾಸಿಗಳು ಬರ್ತಾರೋ ಅವರು ತಪ್ಪದೇ ಮಂಗಳಾದೇವಿ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಂದರೆ ಇದು ಪ್ರವಾಸಿ ಇಲಾಖೆಯಿಂದ ಅಂಗೀಕೃತವಾದಂಥ ಒಂದು ಪ್ರದೇಶ, ಪ್ರವಾಸೋದ್ಯಮದ ಒಂದು ಪ್ರಮುಖವಾದಂತಹ ಸ್ಥಳ ಅಂತ ಹೇಳಿದರೂ ಕೂಡ ತಪ್ಪಲ್ಲ. ಶ್ರೋತೃಗಳೇ, ನಮ್ಮ ಊರುಕೇರಿ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಇನ್ನಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಡುವ ಪ್ರಯತ್ನ ನಮ್ಮದು. ನಮ್ಮ ಈ ಹೊಸತನದ ಮತ್ತು ತುಂಬ ಅಗತ್ಯದ ಊರುಕೇರಿ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯಗಳು ಕೂಡ ನಮಗೆ ಬಹಳ ಮುಖ್ಯ ಆಗ್ತವೆ. ತಾವು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಬಹುದಾದಂತಹ ಪ್ರದೇಶಗಳು ಯಾವುದು ಎನ್ನುವುದರ ಸೂಚನೆ ಕೂಡ ನಮ್ಮ ಶ್ರೋತೃಗಳಿಂದ ಬಂದರೆ ಬಹಳ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಕಾಣೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರಗಳು. ನಾನು ಭಾಸ್ಕರ್ ರೈ ಕುಕ್ಕವಳ್ಳಿ.
2: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಖೇರಿ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆಗಿ ಹೋದದ್ದನ್ನ ಚಿಂತಿಸಿ ಫಲ ಇಲ್ಲ, ಅದನ್ನ ಬದಲಾಯಿಸೋಕ್ಕೂ ಆಗಲ್ಲ. ಆದ್ರೆ ಅದ್ರ ಬಗ್ಗೆ ಹಳಹಳಿ ಇಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ತೊಂದರೆ ಆಗತ್ತೆ. ಅದರಿಂದ ಹಿಂದೆ ಆದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೆ, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡೋಣ. ಯಾವುದೋ ಒಂದು ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿರಬಹುದು, ಜೀವನದಲ್ಲಿ ಅಲ್ಲ. ಜೀವನದಲ್ಲಿ ಸಾವಿರಾರು ಪರೀಕ್ಷೆಗಳು ಬರ್ತವೆ, ಒಂದರಲ್ಲಿ ಹೋದರೆ ಏನು ತೊಂದರೆ ಇಲ್ಲ. ನನ್ನ ಭವಿಷ್ಯ ಯಾರ ಕೈಯಲ್ಲಿದೆ? ಈ ಪರೀಕ್ಷೆಯಲ್ಲಿ ಇದೆಯಾ, ಎಲ್ಲಿದೆಯಾ ನನ್ನ ಭವಿಷ್ಯಕ್ಕೆ ಭವಿಷ್ಯ ಎಲ್ಲಿದೆ ಅಂತ ಪ್ರಶ್ನೆ ಬರ್ತದೆ. ನಿಮ್ಮ ಒಂದು ಸಣ್ಣ ಘಟನೆ ಹೇಳಬೇಕು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ, 7-8 ವರ್ಷ ಹುಡುಗ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ. ಸುಮಾರು ಜನ ನಿಂತ್ಕೊಂಡಿದ್ದಾರೆ, ಒಬ್ಬರು ಹಿಂದೆ ಒಬ್ಬರು. ಇವನು ಕೇಳಿದ, ಕ್ಯೂ ಎದಕ್ಕಿದು ಅಂತ ಕ್ಯೂದಲ್ಲಿ ಎಂಥವ್ರಿಗೆ ಕೇಳಿದ. ಏನು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲೇನು ಕೊಡಲ್ಲಪ್ಪ, ಒಬ್ಬರು ಜ್ಯೋತಿಷಿ ಬಂದಿದ್ದಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಹಸ್ತ ಸಾಮುದ್ರಿಕರು ಅಂತ ಕರೀತಾರೆ ಅವ್ರನ್ನ, ಅವ್ರಿಗೋಸ್ಕರ ನಿಂತಿದ್ದೀವಿ, ನಮ್ಮ ಭವಿಷ್ಯ ಕೇಳಬೇಕು ಅಂತ ನಿಂತಿದ್ದೀವಿ ಅಂದರು. ಆ ಹುಡುಗಂದ ನಾನು ನಿಂತ್ಕೋತೀನಿ ಹಾಗಾದರೆ ಅಂದ. ಅವ್ರು ದೊಡ್ಡವ್ರು ಹೇಳಿದ್ರು, ಬೇಡಪ್ಪ ಸಣ್ಣ ಹುಡುಗಾನೆ, ಇನ್ನೂ ದೊಡ್ಡವನಾಗು, ಆಮೇಲೆ ಭವಿಷ್ಯ ಕೇಳು. ಆ ಹುಡುಗ ಹೇಳಿದ, ದೊಡ್ಡವನಾದ್ಮೇಲೆ ಕೇಳಿ ಪ್ರಯೋಜನ ಏನು, ಈಗೇ ಕೇಳಬೇಕು ನನ್ನ ಭವಿಷ್ಯ ಏನು ಅಂತ, ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ, ನಿಂತ್ಕೋ ಅಂದರು. 1.5 ಗಂಟೆ ನಿಂತ್ಕೊಂಡ ಕ್ಯೂ, ಒಬ್ಬೊಬ್ಬರವ್ರು ಹೋಗ್ತಾ ಇದ್ರು. ಕೊನೆ ಇವನ್ ಪಾಳಿ ಬಂತು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಮಕ್ಕಳೇ, ಅದು ಹಸ್ತ ಸಾಮುದ್ರಿಕ ಮುಂದೆ ಕೂತಿದ್ದಾನೆ, ಈ ಪುಟ್ಟ ಮಗು ಕೈ ಚಾಚಿದ ಹೆಂಗೆ. ಹಸ್ತ ಸಾಮುದ್ರಿಕ ಒಂದಾದ್ಮೇಲೆ ಒಂದು ಕೈ ನೋಡ್ತಾ ಇದ್ದಾನಲ್ಲ, ಈಗ ಯಾವುದು ಪುಟ್ಟ ಕೈ ಬಂತು ನೋಡ್ದ. ಏ ಹುಡುಗ ಸಣ್ಣವನಪ್ಪ ನೀ ಹೋಗು, ದೊಡ್ಡವನಂದ್ಮೇಲೆ ಬಾ ಅಂದ. ಇವನು ಹೇಳ್ದ, ದೊಡ್ಡವನಂದ್ಮೇಲೆ ಪ್ರಯೋಜನ ಇಲ್ಲ, ತೊಗೊಂಡು ಏನು ಮಾಡಿ ದೊಡ್ಡವನಾದ್ಮೇಲೆ, ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ. ಹಸ್ತ ಸಾಮುದ್ರಿಕ ಕೈ ನೋಡ್ದ, ಆಶ್ಚರ್ಯ ಆಯ್ತು. ಆ ಕೈಗೆಲ್ಲ ಬಿಳಿ ಪುಡಿ ಹಚ್ಚಿದ, ಇದನ್ನ ಚೆನ್ನಾಗಿ ಕಾಣಿಸ್ಲಿ ಅಂತ ದಿಟ್ಟಿಸಿ ನೋಡ್ತಾ ಇದ್ದ. 5 ನಿಮಿಷ ನೋಡ್ದ. ಆ ಹುಡುಗನಿಗೆ ಹೇಳ್ದ, ಏನು ಕೈಯೋ ಹುಡುಗನೆಂದು, ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನನ್ನ ಜೀವನದಲ್ಲಿ, ಅದ್ಭುತವಾದ ಕೈ ಇದು, ಕೈ ಚಕ್ರವರ್ತಿ ಕೈಯೋ ಇದು, ಚಕ್ರವರ್ತಿ ಆಗಬೇಕಾದ ಹುಡುಗ ನೀನು, ಆದರೆ ಏನು ಮಾಡೋದು, ಇದು ಒಂದು ಗೆರೆ ಇಲ್ಲ ನೋಡು ನಿನಗೆ, ಇದು ಒಂದು ಗೆರೆ ಇದ್ದರೆ ನೀನು ಖಂಡಿತ ಚಕ್ರವರ್ತಿನೇ ಆಗಬೇಕು, ಬೇರೆ ದಾರಿ ಇಲ್ಲ ನಿನಗೆ, ಆದರೆ ಏನು ಮಾಡೋದು, ಗೆರೆ ಇಲ್ಲಲ್ಲ, ನೀನು ದೈವ ಇಲ್ಲ ಅಂತ. ಆ ಹುಡುಗ ಚಕ್ ಅಂತ ಎದ್ದು ನಿಂತ್ಕೊಂಡ. ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತುವ ಚಾಕು ತೆಗೆದ. ಎಲ್ಲಿ ಬೇಕು ಹೇಳಿ ಗೆರೆ ಅಂದ. ಎಲ್ಲಿ ಬೇಕು ಗೆರೆ ಇಲ್ಲ ಅಂತ ಕರ್ರಂತ ಕೊರ್ಕೊಂಡ್ಬಿಟ್ಟ ಕೈಗೆ, ಚಿಲ್ ಅಂತ ರಕ್ತ ಸಿಮ್ತು. ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ, ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ, ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ, ಆದ್ರೆ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ. ಅದನ್ನು ನೋಡಿ ಜ್ಯೋತಿಷಿ ಹೇಳಿದ್ದಂತೆ, ಮರಾಯ ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ರೆ, ಛಲ ಇದ್ರೆ ನಿನಗೆ ಯಾವ ಗೆರೆನೂ ಬೇಕಾಗಿಲ್ಲ, ಚಕ್ರವರ್ತಿ ಆಗ್ತಿ ಹೋಗು ಅಂದ. ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತಾದ. ತಾವು ಕೇಳಿದ್ದೀರಿ, 36ನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಗ್ರೇಟ್ ಕಥೆ ಇದೆ.

0: यार अमृत सोमेश्वर रेडियो सारंग एपल केंद्र संतोष पड़े
1: கண்டொடே பல தூப்பே நாடனு கிரிஞ்செடித்தின மாணிகோ இத்தே தூதக ஒப்ப பாடின பத்தைதல கல கல
2: கையில் கெரே முக்கிய அல்ல மனசனில் இருவந்த நம்பிக்கை ஸ்ரத்தே முக்கிய நிம்ம மனசனில் ஸ்ரத்தே இதையா கட்டி சனாக மாடபேக்கு அந்த இதையா நீ பிரயத்ன மாடி நிமக்கு ஆகதே இருவந்தது யாவது இல்ல கண்டித்தவாகில்ல தாவெல்ல தயவிட்டு மக்களு சிக்ஷகர் சஹாய மாடபேக்கு அதுக்கு ಅಬ್ರಹಾಂ ಲಿಂಕನ್ ಜೀವನ ಚರಿತ್ರೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕುರಿ ಕಾಯ ಹುಡುಗ ನಿಂತ್ಕೊಂಡವನು, ಶಾಲೆಗೆ ಹೋಗ್ಲಿಲ್ಲ, ಯಾವುದೋ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು, ಹೋಗಿ ನಿಂತ್ಕೊಂಡ್ಬಿಟ್ಟ, ಕೇಳ್ತಾ ಇದ್ದ ನಿಂತ್ಕೊಂಡ, ಆ ವಕೀಲ ವಾದ ವಿವಾದ ಮಾಡೋದು ನೋಡ್ಕೊಂಡ. ಅವನಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏಹ್ ಏನು ಚೆನ್ನಾಗಿ ಮಾತಾಡ್ತೀವ ನೀನು ಅಂದ್ಬಿಟ್ಟ ಕೋರ್ಟಲ್ಲಿ. ಜಡ್ಜ್ ಹೊರಗೆ ಹಾಕ್ರಿ, ಇವನ್ನ ಮಾತಾಡೋಕೆ ಬರಲ್ಲ ಇವನಿಗೆ ಅಂದ. ಎಷ್ಟು ಸಲ ಜೀವನದಲ್ಲಿ ಫೇಲ್ ಆದದ್ದು ಗೊತ್ತಾ ಅಬ್ರಹಾಂ ಲಿಂಕನ್? ಪ್ರತಿಯೊಂದು ಪ್ರಯತ್ನ ಮಾಡಿದಾಗ ಫೇಲ್ ಆದದ್ದೇ ಫೇಲ್ ಆದದ್ದೇ ಫೇಲ್ ಆದದ್ದೇ. ಆದರೆ ಕೊನೆಗೊಂದು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್, ಅಮೆರಿಕದ ರಾಷ್ಟ್ರಪತಿ ಹುದ್ದೆಗೆ ಇಲೆಕ್ಷನ್ನಲ್ಲಿ ಗೆದ್ದುಬಿಟ್ಟು ಪ್ರಪಂಚದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾಗಿ ಹೋದ್ರಲ್ಲ ಅಬ್ರಹಾಂ ಲಿಂಕನ್, ನೆನೆಸ್ಕೋಬೇಕು ನೀವು. ಅದರಿಂದ ಒಂದು ಸೋಲು ಸೋಲಲ್ಲ, ಸೋತಾಗ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಸೋಲು. ಚಿಂತೆ ಮಾಡಬೇಡಿ, ತಯಾರಿ ಮಾಡಿಕೊಳ್ಳಿ. ಹೇಗಾದರೂ ಓದಿದ್ದೀರಿ, ಈಗ ನಿಮ್ಗೆ ಸಮಯ ಸಿಕ್ಕಿದೆ ಚೆನ್ನಾಗಿ ಓದ್ಕೊಳ್ಳೋಕ್ಕೆ. ಯಾವ ವಿಷಯ ಚೆನ್ನಾಗಿ ಓದ್ಕೊಂಡಿಲ್ಲ, ಅರ್ಥ ಆಗಿಲ್ಲ ಅನ್ನೋದನ್ನು ಶಿಕ್ಷಕರ ಹತ್ರ ಕೂತ್ಕೊಂಡು ಕಲ್ಕೊಳ್ಳಿ. ಚೆನ್ನಾಗಿ ಓದಿ ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ. ಒಂದು ಪ್ರಶ್ನೆ ಕೇಳಬೇಕು ಮಕ್ಕಳೇ, ನಾ ಎಲ್ಲರಿಗೂ, ಇದು ಯಾರ ಜೀವನ? ಜೀವನ ಯಾರ್ದು? ನಿಮ್ಮ ತಾನೇ? ಹೌದು, ಸ್ವಂತದ್ದೋ ಬಾಡಿಗೆದೋ ಸ್ವಂತ ತಾನೇ ಜೀವನ. ಅದನ್ನು ಹುಷಾರಾಗಿರ್ಬೇಕಪ್ಪ ನಾವು. ನಮ್ಮ ಸ್ವಂತದ ಮನೆ ಅಂದ್ರೆ ಏನು ಮಾಡ್ತೀವಿ ಗೊತ್ತಾ? ಒಳ್ಳೆ ಬಣ್ಣ ಹಚ್ತೀವಿ, ಒಳ್ಳೆ ಚಿತ್ರ ಹಾಕ್ತೀವಿ ಮನೆಯಲ್ಲಿ, ಮನೆಯಲ್ಲಿ ಒಂದು ಚೂರು ಕಸ ಇಡಲ್ಲ ತೆಗೆದು ಹೊರಗೆ ಹಾಕ್ತೀವಿ ಅಲ್ವಾ? ಇದು ನಿಮ್ಮ ಜೀವನ ಅಂದ್ರೆ ಅದನ್ನು ಹಾಗೆ ಇಟ್ಕೋಬೇಕಲ್ವಾ? ಚೆಂದ ಇಟ್ಕೋಬೇಕು. ಒಳಗಿನ ಕಸ ತೆಗೆದು ಹೊರಗಡೆ ಹಾಕಬೇಕು. ನನಗಾಗೋಲ್ಲ ಅನ್ನೋ ಅಂಥ ಕಸ ಹೊರಗೆ ಹಾಕಬೇಕು. ಅಯ್ಯೋ, ನನ್ನ ಕಡೆಯಿಂದ ಆದೀತೆ ಅಂತ ಅಪನಂಬಿಕೆಯನ್ನು ಹೊರಗೆ ಹಾಕಬೇಕು. ಅಯ್ಯೋ, ನಮ್ಮಿಂದ ಏನು ಆದೀತು ಅಂತ ಪ್ರಶ್ನೆಗಳನ್ನು ಹೊರಗೆ ಹಾಕಬೇಕು. ನನಗಾಗಲಾರ್ದು ಏನು ಯಾರಿಗಾಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ಳಿ. ಯಾಕಾಗಲ್ಲ ನೋಡೋಣ. ದಯವಿಟ್ಟು ಈ ಇರೋ ಸಮಯವನ್ನು, ಪ್ರತಿ ಕ್ಷಣವನ್ನು ಚೆನ್ನಾಗಿ ಬಳಸಬೇಕು. ನಾನು ಮೂರು ವಿಷಯಗಳನ್ನ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ. ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರ್ದು ಮನಸ್ಸಲ್ಲಿ. ಅಯ್ಯೋ, ನಮ್ಮ ಕಡೆಯಿಂದ ಏನಾಗುತ್ತೆ, ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ನಾವೆಲ್ಲ ಪಾಪ ಕಷ್ಟದಲ್ಲಿದ್ದವರು, ನಮಗೆಲ್ಲ ಅವಕಾಶಗಳಿಲ್ಲ ಅನ್ಬೇಡಿ ದಯವಿಟ್ಟು. ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ. ಯಾರೂ ತಟ್ಟೆಯಲ್ಲಿ ಹಾಕಿಕೊಡಲ್ಲ ಅವಕಾಶ ತಗೊಳ್ಳಿ ಅವಕಾಶ ತಗೊಳ್ಳಿ ಅಂತ. ನಾನು ಹಿಡ್ಕೊಂಬರ್ಬೇಕು ಅವಕಾಶಗಳನ್ನು. ಒಬ್ಬ ಹುಡುಗನ ಬಗ್ಗೆ ಹೇಳಬೇಕು ನಿಮಗೆ. ಕೇರಳದಲ್ಲಿ

ಮುಂದೆ ಭಾರತದ ಉಪರಾಷ್ಟ್ರಪತಿಯಾದ, ಮುಂದೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಗೊತ್ತಾ? ಕೆ ಆರ್ ನಾರಾಯಣನ್. ಕೇಳಿದ್ದೀರಲ್ಲ, ಗೊತ್ತಿಲ್ಲ. ಕೆ ಆರ್ ನಾರಾಯಣನ್ ಬಡತನದ ಬೆಂಗೆಯಲ್ಲಿ ಬಂದಂಥವ್ರು, ಬೆಂಕಿಯಲ್ಲಿ ಬೆದ್ದು ಬಂದಂಥವ್ರು. ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡಲಿಲ್ಲ. ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗುತ್ತೆ. ಆದ್ದರಿಂದ ಒಂದು ತೀರ್ಮಾನ ಮಾಡಿಕೊಳ್ಳಿ. ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ಪ್ರಪಂಚದ ಯಾವ ಶಕ್ತಿ ಕೂಡ ನಿಮಗೆ ಅರ್ಹತೆ ಇರೋದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ತಪ್ಪಿಸಿದರೆ ಅರ್ಹತೆ ಬಳಸ್ಕೋಬೇಕು ಅಂತ ಅಷ್ಟೇ. ಆದ್ದರಿಂದ ಈ ಸಮಯವನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಳಸ್ಕೊಳ್ಳಿ.

0: ഹായ്, ഞാൻ നിങ്ങൾ രക്ഷ ഷെട്ടി. നിങ്ങൾക്ക് എന്നുള്ളത് റേഡിയോ സാരംഗ് 107.8 FM രംഗ് രംഗ് ദവത്.
1: ಓದೋದು ಹೇಗೆ ಓದ್ಬೇಕೀಗ? ನಿಮ್ಗೆ ಓದೋದ್ರ ಬಗ್ಗೆ ಗೊತ್ತಿದೆ, ಹೇಗೆ ಓದಬೇಕು ಅಂತ ಗೊತ್ತಿದೆ. ದಯವಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓದೋದನ್ನು. ನಾವು ಒಂದು ಹೇಳ್ಕೊಡ್ತೀನಿ, ಆ ರೀತಿ ಪ್ಲ್ಯಾನ್ ಮಾಡಿ. ಖಂಡಿತವಾಗಿಯೂ ಏನೂ ಕಷ್ಟ ಆಗಲ್ಲ. ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ? ಮಾಡಿರ್ತೀವಿ ಸಾಮಾನ್ಯವಾಗಿ. ನನಗೆ ಗೊತ್ತು, ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ. ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆಗೆ ಅಂಟಿಸ್ಬಿಡುತ್ತೆ. ಅಲ್ಲಿವರೆಗೂ ಉತ್ಸಾಹ, ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ. ಹಾಗಾದರೆ ಪ್ರಯೋಜನ ಇಲ್ಲ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಪಾಲಿಸ್ಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬೆಳಿಗ್ಗೆ ಹೇಳಬೇಕು ಅಂತ ಹುಚ್ಚು, ಬೆಳಿಗ್ಗೆ 4:30 ಎದ್ಬಿಡೋಣ ಅಂತ ಎದ್ದುಬಿಟ್ಟು ಕೂಡೋದು. ಎಲ್ಲಿ ಕೂಡೋದು? ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಓದೋಕ್ಕೆ ಶುರು ಮಾಡೋದು. ಬೆನ್ನು ಇಲ್ವಾ, ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಸ್ವಲ್ಪ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ. ಆಮೇಲೆ ಕಾಲು ಜೋಮ್ ಹಿಡಿತದಲ್ಲ, ಕಾಲು ಚಾಚ್ಕೋಬೇಕು. ಸ್ವಲ್ಪ ಚಳಿ ದಿವಸ, ಆ ಚಾದರನ್ನು ಸ್ವಲ್ಪ ಕಾಲು ಮೇಲೆ ಎಳ್ಕೋಬೇಕು, ಚಳಿ ಇರುತ್ತಲ್ಲ. ಆಮೇಲೆ ನಿಂತ್ಕೊಂಡು ಕೂತ್ಕೊಂಡ ಕೂತ್ಕೊಂಡಾಗ ಹಾಗೆ ಸ್ವಲ್ಪ ಜರ್ದು ಜರ್ದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು. ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ, ನೀವೇನು ಓದೋಲ್ಲ. ಅದು ಇದಲ್ಲ, ಇದು ಮನೆಯಲ್ಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ. ಟೇಬಲ್ಲು ಚೇರು ಬೇಕು ಅಂತಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ. ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಮರಿಬೇಡಿ ಇದನ್ನು. ಟೈಮ್ ಟೇಬಲ್ ಯಾವತ್ತೂ ಕೆಲವು ಹೇಳ್ತಾರೆ, ಏ ನಿನ್ನ ರಾತ್ರಿ 3 ಗಂಟೆವರೆಗೆ ಓದ್ಬಿಟ್ಟೆ, ಏನೂ ಪ್ರೈಸ್ ಕೊಡೋಲ್ಲ, ಅದಕ್ಕೆ ಕರೆಂಟ್ ವೇಸ್ಟ್ ಆಯ್ತು ಅಷ್ಟೇ. 3 ಗಂಟೆ ಓದ್ದೆ, 4 ಗಂಟೆ ಓದ್ದೆ, ಆರೋಗ್ಯ ಕೆಡಿಸ್ಕೋಬೇಡಿ. ಓದೋದನ್ನು ಯಾವತ್ತೂ 40 ನಿಮಿಷ ಇಟ್ಕೋಬೇಕು ನೀವು ಟೈಮ್ ಟೇಬಲಲ್ಲಿ. ಯಾವುದೋ ವಿಷಯ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ, 40 ನಿಮಿಷ ಮಾತ್ರ. ಹೇಗೆ ಓದಬೇಕು ಅಂತ ಆ ಪುಸ್ತಕ ತೊಗೊಂಡು ಯಾವ ಪಾಠ ಓದ್ತೀರಿ ಅನ್ನೋ ನೆನಪಿಟ್ಕೋಬೇಕು. ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಕೂತ್ಕೊಂಡು 40 ನಿಮಿಷ ಏಕಾಗ್ರವಾಗಿ ಓದಿ. 40 ನಿಮಿಷ ಓದಿದ್ದನ್ನ ಪುಸ್ತಕ ಮುಚ್ಚಿಡಬೇಕು. ಈ ಸ್ಟೆಪ್ಸ್ ನೆನ್ಪಿಡ್ಬೇಕು, ಮರಿಬಾರ್ದು. 40 ನಿಮಿಷ ಓದ್ಬೇಕು ಏಕಾಗ್ರದಿಂದ. ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನು ಮಾಡಬೇಕು ಗೊತ್ತಾ, ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು. ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ, ಎರಡನೇದ್ದೇನಿತ್ತು, ಮೂರನೇದ್ದೇನಿತ್ತು, ನಾಲ್ಕನೇದ್ದೇನಿತ್ತು ಅಂತ ನೋಡ್ಕೋಬೇಕು. ಆಗೇನಾಗುತ್ತೆ ಗೊತ್ತಾ, ಮೊದಲೇ ಪಾಯಿಂಟ್ ನೆನಪಿರ್ಬೋದು, ಎರಡನೇ ನೆನಪಿದೆ, ಮೂರನೇದು ಮರೆತು ಹೋಗಿದೆ. ಈ ಮೂರನೇದೇನದು? ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ. ಪುಸ್ತಕ ಮುಚ್ಚಿಟ್ಟಿದ್ದೀರಿ, ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ, 1, 2 ಇರಬೇಕಾದ್ರೆ 3ನೇದೇನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ. ನೆನಪಾಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ. ನೋಡಿದ್ಮೇಲೆ ಏನು ಮಾಡಬೇಕು ಗೊತ್ತಾ, ಒಂದು ಪೇಪರಲ್ಲಿ ಬರಿಬೇಕು ಏನು ಓದಿದೆ ಅಂತ ಬರಿಬೇಕು. 0.1, 0.2, 0.3, 0.4 ಏನಿದೆ ಎಲ್ಲ ಬರಿಬೇಕು. ಯಾಕೆ ಗೊತ್ತಾ ಮಕ್ಕಳೇ, ಒಂದು ಸಲ ಬರೆಯೋದು ಅಂದರೆ 4 ಸಲ ಓದಿದ ಹಾಗೆ. ಮಾತಾಡೋ ಸುಲಭ, ಓದಿದೆ ಅನ್ಕೊಂಡ್ಬಿಡ್ತೀವಿ, ಅದನ್ನು ಬರುತ್ತೆ ತೆಗೆದಾಗ ಸ್ಪಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ, ಬರೆಯೋಲ್ಲ. ಬರೀಬೇಕು, ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು. ಒಂದು ಸಲ ಬರೆದಾಗಿರುತ್ತೆ. ಇನ್ನೊಂದು ಹೇಳ್ಬಿಡ್ಲಾ, ನಿಮ್ಮಲ್ಲಿ ಇದು ತೂಗು ಹಾಕೋ ಬೋರ್ಡ್ ಇದ್ದರೆ ನೋಡಿ, ಮನೆಯಲ್ಲಿ ಗೊತ್ತಲ್ಲ, ಚಾರ್ಟ್ ಅಂತಿರುತ್ತೆ, ಬ್ಲ್ಯಾಕ್ ಚಾರ್ಟ್ ರೈಟಿಂಗ್ ಬೋರ್ಡ್ ಅಂತಿರ್ತದೆ, ರೋಲ್ ಅಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು. ಆ ಥರದ್ದು ಇದ್ದರೆ ಭಾಳ ಒಳ್ಳೇದು. ಇದ್ದರೆ ಅದಕ್ಕಿಂತ ಒಳ್ಳೇದಂದರೆ ಸ್ಲೇಟು ಬಳಪ. ಸ್ಲೇಟ್ ಬಳಪಕ್ಕೇನೂ ಕಷ್ಟ ಆಗಲ್ಲ, ಎಲ್ಲ ಕಡೆ ಸಿಗ್ತದೆ. ಸ್ಲೇಟ್ ಬಳಪ ಇಟ್ಕೊಳ್ಳಿ, ಅದೇನು ನಾಚಿಕೆ ಇಲ್ಲ ಸ್ಲೇಟ್ ಬಳಸೋದಕ್ಕೆ. ನಾನು ನಮ್ಮ ಅಕ್ಕ, ನಾವು MSc ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು. ನನ್ನ ಅಕ್ಕ, ಆಕೆ ಅಂತ ಬುದ್ಧಿವಂತ ನಾನು ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ. ನಾನು ಸಾಕಷ್ಟು ಸುತ್ತಿ ಇದ್ದೀನಿ ಜಗತ್ತು. SSLCಯಿಂದ MSc ವರೆಗೂ ಫಸ್ಟ್ ರ್ಯಾಂಕ್ ಆಕೆ ಥ್ರೂಔಟ್. ಆಕೆ ಯಾವಾಗಲೂ ಸ್ಲೇಟ್ ಬಳಪನೇ ಬರೀಬೇಕು, ಬಳಪಲೇ ಬರೀಬೇಕು. ನಮ್ಮ ತಂದೆ ಕೇಳೋರು, ಯಾಕೆ ಪೇಪರಲ್ಲಿ ಬರೆಯಲ್ಲ ಅಂತ. ಆಕೆ ಹೇಳಿದ್ದು ಪ್ರಯೋಜನ ಆಗುತ್ತೆ. ಆಕೆ ಹೇಳೋಳು, ಒಂದು ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯಿದ್ರೆ, ಒಂದು ಸ್ಲೇಟ್ ಪೂರ್ತಿ 5 ನಿಮಿಷ ಬೇಕಾದರೆ ಬರೆಯೋದಕ್ಕೆ ನೋಡಿ, ಘರ್ಷಣೆ ಇರುತ್ತೆ. ಬರಿಬೇಕಾದ್ರೆ ಬಳಪಕ್ಕೂ ಸ್ಲೇಟಿಗೂ ಘರ್ಷಣೆ ಇರ್ತದೆ. 5 ನಿಮಿಷದಲ್ಲಿ ಒಂದು ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ 3 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ವೇಗ ಜಾಸ್ತಿ ಆಗುತ್ತೆ, ಅಕ್ಷರ ದುಂಡಗಾಗತ್ತೆ, ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು, ನಿಮ್ಮಲ್ಲಿ ರೋಲ್ ಅಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರಿಬೇಕು ಕೂತ್ಕೊಂಡು. ಒಂದ್ಸಲ ಬರೆದ್ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಮಾಡಬೇಕು? ಮೊದಲು 40 ನಿಮಿಷ ಓದಿದ್ದಾಯಿತು, ನೆನಪು ಮಾಡ್ಕೊಂಡದ್ದಾಯಿತು, ಬರೆದದ್ದಾಯಿತು, ಇನ್ನೂ ನೆನಪುಳಿಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ? ನಿನ್ನ ಸ್ನೇಹಿತ ಯಾರಿರ್ತಾರೆ, ಸ್ನೇಹಿತೆ ಇರ್ತಾಳೆ, ಆಕೆಗೆ ಹೇಳಬೇಕು, ನೋಡಮ್ಮ ನೀ ಈ ವಿಷಯ ಓದ್ಕೊಂಬ, ನಾ ಈ ವಿಷಯ ಓದ್ಕೊಂಬರ್ತೀನಿ, ನಾಳೆ ದಿನ ಹೇಳ್ತೀನಿ, ಎದುರಿಗೆ ಭೇಟಿಯಾಗೋ ಅವಕಾಶ ಇದ್ರೆ ಸರಿ, ಇದ್ರ ಫೋನಲ್ಲಿ ಹೇಳ್ಬೇಕು. ನಾನು ಓದಿದ್ದನ್ನು ಹೇಳ್ತೀನಿ ಕೇಳು, ನೀವು ಸುಮ್ಮನೆ ಕೇಳ್ತಾ ಇರ್ಬೇಕು ನಾನು ಹೇಳಿದ್ದನ್ನ. ಮಕ್ಕಳಿಗೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ಶಿಕ್ಷಕರೆಲ್ಲ ಒಪ್ಕೋತಾರೆ ನಾನು ಹೇಳಿದ ಮಾತನ್ನು. ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗ್ಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ ಓದಿದಾಗ ಅಲ್ಲ, ಪಾಠ ಮಾಡಿದಾಗೆ ವಿಷಯ ಅರ್ಥ ಆದದ್ದು. ಯಾಕಂದ್ರೆ ನಾನು ಹೇಳಬೇಕಲ್ಲ, ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳಬೇಕಾಗತ್ತೆ. ಅದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತೋ ಅದನ್ನು ಒಂದ್ಸಲ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ಬಿಡಿ, ಮರೆಯಲ್ಲ.

0: रेडियो सारंग 107.8 एफएम।
1: ಯಾರೋ ಒಂದು ಜೋಕ್ ಹೇಳ್ತಾರೆ, ಜೋರ ನಕ್ಕ ಬಿಡ್ತೀವಿ, ಮುಂದೆ ಒಂದು ಮರ್ತು ಹೋಗ್ಬಿಡುತ್ತೆ. 2 ವರ್ಷ ಇನ್ನೊಬ್ಬರೇ ಹೇಳಿದ್ರೆ ಹೇ ಗೊತ್ತಿತ್ತು, ನಾನು ಕೇಳಿದ್ದೆ ಇದನ್ನು ಅಂತೀವಿ, ಅದು ಮರ್ತು ಹೋಗಿರುತ್ತೆ. ನಿಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಆ ಜೋಕ್ ಹೇಳಿದ ತಕ್ಷಣ ಇನ್ನೊಬ್ಬರಿಗೆ ಹೇಳಿಬಿಡ್ಬೇಕು, ಅವಾಗ ಮರೆಯೋದೇ ಇಲ್ಲ. ಅದು ಕಲಿಸೋದು, ಕಲಿಯುವ ದೊಡ್ಡ ಹಂತ, ಅದು ಕಲಿಕೆ ದೊಡ್ಡ ಹಂತ ಅಂದರೆ ಕಲಿಸೋದು. ಅದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಬಿಡಿ ಏನು ಓದಿದ್ದೀರಿ ಅಂತ, ಅವಾಗ ಮರೆಯಲ್ಲ. ಪರೀಕ್ಷೆಗಿಂತ ಮೊದಲು ಹೋಗುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು, ಬೆಂಚ್ ಮೇಲೆ ಕೂಡೋ ತನಕ, ಅದೇನು ಪ್ರಯೋಜನ ಇಲ್ಲ. ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡ್ಬರ್ತೀರಪ್ಪ, ಸಿನಿಮಾ ನೋಡಿ ಮನೆಗೆ ಹೋಗ್ಬೇಕಾದ್ರೆ 3 ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ, ಇಡೀ ಸಿನಿಮಾ 10 ನಿಮಿಷದಲ್ಲಿ ಬಂದು ಹೋಗಲ್ವಾ. ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕ್ಬೇಕು, ಆದಷ್ಟು ಬರ್ತ್ ತೆಗಿಬೇಕು. ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಹೋದ ಸಲ ಯಾವ ಕ್ವಶನ್ ಬಂತು, ಯಾವ್ದು ಬಂತು ಚಾಪ್ಟರಲ್ಲಿ, ಯಾವ್ದು ಬರಲಿಲ್ಲ. ನಿಮಗೆಲ್ಲ ಬ್ಲೂ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್. ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರ್ದಿಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಆದ್ದರಿಂದ ಯಾವ ಚಾಪ್ಟರ್ದಿಂದ ಭಾಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ. ಇನ್ನೊಂದು ಅಂತ ಹೇಳ್ತೀನಿ, ಇದಾದಮೇಲೆ ಪರೀಕ್ಷೆಗೆ ತಯಾರಿ ಆದರೆ ಚೆನ್ನಾಗಿ ಓದ್ಕೊಂಡಿದ್ದೀರಿ, ಮತ್ತಿನ್ನೊಂದು ಯಾವುದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗಳಿಗೆ ಬಯಪಾಠ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಯಪಾಠ ಮಾಡಿದರೆ ಇದ್ದುದು ಮರ್ತು ಹೋಗುತ್ತೆ. ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದು ಇಟ್ಕೊಂಡು ಹೋಗಿ ಪರೀಕ್ಷೆ. ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು, ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗತ್ತೆ, ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ ಕೈಯಲ್ಲಿ. ವ್ಯವಸ್ಥೆ ಮಾಡಿರ್ತಾರೆ ಕೊಡೋದಕ್ಕೆಲ್ಲಾನು, ಯಾರ ಹತ್ರ ಹರಟೆ ಹೊಡೆದು ಹೆಗಲ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗಬೇಡಿ ಪರೀಕ್ಷೆಗೆ. ಒಂದು ಸ್ವಲ್ಪ ಬೇಗ ಹೋಗಿ. ಕೆಲವ್ರು ಏನು ಮಾಡ್ತಾರೆ, ಹೀರೋಗಳು ಲಾಸ್ಟ್ ಬಂದಿಟ್ಟು ಹೋಗೋದು, ಅಯ್ಯೋ ಲೇಟ್ ಆಯಿತು ಅದೇ ದಬಡ ಬಂದ್ಕೊಳ್ಳೋದು. ಆ ಪ್ರೆಷರಲ್ಲಿ ಮತ್ತದು ಮರ್ತು ಹೋಗ್ಬಿಡುತ್ತೆ. ಪರೀಕ್ಷೆಗೆ ಹೋದ್ರಿ, ಹಾಲ್ ಟಿಕೆಟ್ ಎಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ ಮೊದಲು. ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲು, ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ, ಹಿಂದಿನ ದಿವಸ ಮಾಡ್ಕೊಳ್ಳಿ, ಅವತ್ತಿನ ದಿವಸ ಅವಸರ ಬೇಡ. ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಒಂದು ವಿಚಿತ್ರ ಪರಿಸ್ಥಿತಿ ಆಗುತ್ತೆ. ಈಗ 30 ಜನ ಇರ್ತಾರೆ ಒಂದು ಕೋಣೆಯಲ್ಲಿ, ಒಬ್ಬರೇ ಟೀಚರ್ ಬರ್ತಾರೆ, ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಹೇಗೆ ಕೊಡ್ತಾರೆ, ಒಂದೇ ಸಲ 30 ಪೇಪರ್ ಹಿಂಗೆ ಎಸಬೇಕಾಗತ್ತಾ, ಆಗಲ್ಲ. ಇಲ್ಲಿಂದ ಕೊಟ್ಕೊಂಬರ್ತಾರೆ, ಹೀಗೆ ಹೇಗೆ ಕೊಟ್ಕೊಂಬರ್ತಾರೆ. ಇಲ್ಲಿ ಕೂತವನ ಗತಿ ಏನು ಅಂತ ನೋಡ್ಬೇಕು, ಅವನ ಪರಿಸ್ಥಿತಿ ಹೆಂಗಿರ್ತದೆ ಅಂತ. ಅಲ್ಲಿ ಕೂತವನ ಏನು ಮಾಡ್ತಾನೆ, ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ ತಿರುಗಿ. ಅವ್ರು ನಕ್ಕರೆ ಪೇಪರ್ ಈಸಿ ಇದೆ, ಅವ್ರ ಮುಖ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ. ಇಲ್ಲೆಲ್ಲ ಓಂ ನಮ ಶಿವಾಯ, ಓಂ ಶ್ರೀ ರಾಘವೇಂದ್ರ ಏನಮ್ಮ, ಇದೆಲ್ಲ ಕೆಲಸ ಶುರುವಾಗುತ್ತೆ. ಅದರಿಂದ ಏನು ನಿಮ್ಮ ಮಾರ್ಕ್ಸ್ ಬರಲ್ಲ, ನೆನೆಸ್ಕೊಳ್ಳಿ. ಪರವಾಗಿಲ್ಲ, ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂತು, ನಿಮಗೆ ಉತ್ತರ ಪತ್ರಿಕೆ ಕೈಯಲ್ಲಿದೆ, ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಬರೆದಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಓದೋದು ಟೈಮ್ ಕೊಟ್ಟಿರ್ತಾರೆ ನಿಮಗೆ, 3 ತಾಸಿನ ಪರೀಕ್ಷೆ ಅಂದರೆ 3 ತಾಸು ಕೊಟ್ಟಿರಲ್ಲ ಕ್ವಶನ್ ಪೇಪರು, 2.5 ತಾಸಲ್ಲಿ ಮುಗಿಸ್ಬೋದು ನೀವು. ಇದು 1/2 ತಾಸು ಕೊಟ್ಟಿರೋದು ಅದು ಗೊತ್ತಾ, ನಿಧಾನ ಕ್ವಶನ್ ಪೇಪರ್ ಓದಬೇಕು ನೀವು. ಒಂದೊಂದೇ ಪ್ರಶ್ನೆ ಓದಬೇಕು, ಮೊದಲೇ ಪ್ರಶ್ನೆ ಓದಬೇಕು. ಓ ಇದು ಪೂರ್ತಿ ಬರುತ್ತೆ ನನಗೆ ಉತ್ತರ ಅಂದರೆ ಟಿಕ್ ಮಾಡ್ಕೊಳ್ಳಿ. 2, 3, 4 ಎಲ್ಲ ಪ್ರಶ್ನೆ ಓದ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಪೂರ್ತಿ ಉತ್ತರ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಬರೀಬೇಕಾದದ್ದು ನಿಮಗೆ ಪೂರ್ತಿ ಉತ್ತರ ಗೊತ್ತಿರುವಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ಬೇಕು. ಮೊದಲನೇ ಪ್ರಶ್ನೆನೇ ಬರೆದು ಪ್ಲೀಸ್ ವಾಮಿಟ್ ಅನ್ನೋದು, ಹೊಡೆದು ಹಾಕೋದು ಮಾಡಬಾರ್ದು. ಮೊದಲೇ ಇಂಪ್ರೆಷನ್ನೇ ಕೆಟ್ಟು ಹೋಗ್ಬಿಟ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಯಾವುದು ಪ್ರಶ್ನೆ ನಿಮಗೆ ಪೂರ್ತಿ ಬರುತ್ತೆ ಅಂತಿರುತ್ತೋ, 10ರಲ್ಲಿ 3 ಪೂರ್ತಿ ಬರುತ್ತಪ್ಪ, 4 ಪೂರ್ತಿ ಬರುತ್ತಾ, ಸಾಕು ಅವನೇ ಫಸ್ಟ್ ಬಿಡಿಸಿ. ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು, ಪೂರ್ತಿ ಪ್ರಶ್ನೆ ಬಿಡಿಸಿ, ಉತ್ತರ ಬರೀರಿ. ಅಕ್ಷರ ದುಂಡಗಾಗಿರಲಿ. ಯಾಕೆ ಗೊತ್ತಾ, ಮೊದಲನೇ ಕ್ವಶನ್ ಪೇಪರು ತಪಾಸು ಮಾಡೋರು ಲೆಕ್ಕ ಹಾಕ್ಕೊಳ್ಳಿ. ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಟೀಚರ್ಸು, ಅವರು ಮನುಷ್ಯರು, ನಿಮ್ದು ಒಂದೇ ಪೇಪರ್ ತಪಾಸು ಮಾಡಲ್ಲ ಅವರು. ದಿವಸಕ್ಕೆ 30-32 ಪೇಪರ್ ಮಾಡ್ತಿರ್ತಾರೆ, ಅವರಿಗೆ ಒಂದು ನಂಬರ್ ಅದು, ಬೇಗ ಮುಗಿಸ್ಬೇಕು ಪೇಪರ್. ಅವರಿಗೆ ನೋಡ್ತಾರೆ, ಓ ಕರೆಕ್ಟ್ ಆಗಿದೆ ವೆರಿ ಗುಡ್. ಮೊದಲನೇ ಪ್ರಶ್ನೆ ಫುಲ್ ಮಾರ್ಕ್ಸ್, 5 ಬಂತು, 10 ಬಂತು, 2ನೇ ಪ್ರಶ್ನೆ 10 ಬಂತು. ಇಂಪ್ರೆಷನ್ ಏನಾಗುತ್ತೆ ಗೊತ್ತಾ ಟೀಚರ್ಗೆ, ಏ ಬುದ್ಧಂತಪ್ಪ ಚೆನ್ನಾಗಿ ಮಾಡ್ತಾನೆ ಹುಡುಗ ಅವನು. 3ನೇ ಪ್ರಶ್ನೆ ಹಾಕ್ತಾರೆ, 4ನೇದರಲ್ಲಿ ಒಂಚೂರು ತಪ್ಪಾದರೂ ಕೂಡ ಏ ಹುಡುಗನ ಗೊತ್ತಿದೆ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆಯಲ್ಲ. ಅವಾಗೇನಾಗುತ್ತೆ ಗೊತ್ತಾ, ನಿಮಗೆ ಬರೋದಕ್ಕಿಂತ ಒಂದು 4 ಮಾರ್ಕ್ ಜಾಸ್ತಿ ಬರುತ್ತೆ. ಕರೆಕ್ಟಾಗಿ ಕ್ವಶನ್ ಬರ್ಕೊಂಡು ಹೋಗಿ. ಕೊನೆಗೆ ಯಾವುದೂ ಪ್ರಶ್ನೆ ಬಿಡಬೇಡಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ ನಿಮ್ಮಲ್ಲಿ, ತಪ್ಪು ಬರೆದ್ರೆ ಮಾರ್ಕ್ಸ್ ಕಮ್ಮಿ ಮಾಡ್ತೀವಿ ಅಂತಿಲ್ಲ. ಆದ್ದರಿಂದ ಉತ್ತರಗಳನ್ನು ಬರ್ಕೊಂಡು ಹೋಗಿ ಕೊನೆವರೆಗೂ.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಹೀರೋಗಳು ಹಂಗೆ ಕೆಲವರು ಏನ್ ಮಾಡ್ತಾ ಗೊತ್ತಾ, 3 ತಾಸಿನ ಪೇಪರು 2 ತಾಸಿಗೆ ಕೊಟ್ಟು ಬಂದು ಹೊರಗೆ. ಹೊರಗೆ ಏನು ದೊಡ್ಡ ಕೆಲಸ ಇದೆಯಾ ನಿಮಗೆ? ಹೊರಗೆ ಏನೂ ಕೆಲಸ ಇಲ್ಲ, ಯಾವುದೋ ಒಂದು ಹೊಳಿತದೆ. ಬರೆಯೋದಾದ್ಮೇಲೆ ಮತ್ತೆ ನೋಡಿ, ಎಲ್ಲಾನು ಆನ್ಸರ್ ಪೇಪರ್ ನೋಡಿ, ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ, ಕೆಲವು ಕಡೆ ಡಯಾಗ್ರಾಮ್ ತೆಗೆದಿರಿ, ಚಿತ್ರ ತೆಗೆದಿರ್ತೀರಿ, ಲೇಬಲ್ ಮಾಡಿರೋಲ್ಲ, ಯಾವುದೋ ಒಂದು ಅರ್ಧ ಹೊಳೆದಿರುತ್ತೆ ನಿಮಗೆ. ಅಯ್ಯೋ ಅದು ಕರೆಕ್ಟ್ ಅಲ್ಲ, ಉತ್ತರ ಗೊತ್ತಾಗಲಿಲ್ಲ ನೋಡಿ. ಈಗ ಗೊತ್ತಾಯ್ತು, ಕೂತ್ಕೊಂಡಾಗ ಗೊತ್ತಾಗತ್ತೆ ಉತ್ತರ ಅಲ್ಲಿ. ಹೊರಗೆ ಬಂದು ಏನು ಕೆಲಸ ನಿಮಗೆ? ಅದರಿಂದ ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೇನೆ 3 ಗಂಟೆ ಅವ್ರ ಎಕ್ಸಾಮಿನೇಷನ್ ಪೇಪರ್ ಇಸ್ಕೊಳ್ಳೋವರೆಗೂ ಹೊರಗೆ ಬರಬೇಡಿ. ಯಾಕಂದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಉತ್ತರ ಹೊಳಿಬಹುದು ಕೂತ್ಕೊಂಡಾಗ. ಹೊರಗೆ ಬಂದ್ಮೇಲೆ ಅಯ್ಯೋ ಗೊತ್ತಿತ್ತು ನನಗೆ ಬರಿಬಹುದಾಗಿತ್ತು ಅಂತ ಅನ್ನೋದು ಬೇಡ. 3 ತಾಸು ಕೂತ್ಕೊಳ್ಳಿ, ಪೂರ್ತಿ ಬರೆದು ಕೊಡುವಾಗ ಕೂಡ ಎಲ್ಲ ಅಡಿಷನಲ್ ಶೀಟ್ ಸರಿ ಇದೆಯಾ ಪರೀಕ್ಷೆ ಮಾಡಿ ಕೊಡಿ. ಇನ್ನೊಂದು ಪರೀಕ್ಷೆ ಮುಗೀತೀಗ, ಇದಾದ್ಮೇಲೆ ಒಂದು ವಿಷಯ ಹೇಳಬೇಕು. ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೋಬೇಡಿ ಫ್ರೆಂಡ್ಸ್ ಹತ್ರ, ನೀನೇನು ಬರದೆ ನೀನೇನು ಬರದೆ. ಬರೆದಾಗೋಗಿದೆ, ಈಗ ಡಿಸ್ಕಷನ್ ಮಾಡಿದ್ರೆ ಮಾರ್ಕ್ಸ್ ಬರಲ್ಲ. ಅವಾಗೇನು ಇನ್ನೊಂದು ಏನಾಗುತ್ತೆ ಗೊತ್ತಾ, ನೀವು ಹೇಳಿ ಫ್ರೆಂಡ್ ಹೇಳ್ತಾರೆ ಅಯ್ಯೋ ಇದ್ಯಾಕೆ ಬರೆದೋ ತಪ್ಪಲ್ಲ ಇದು ಅಂತಾನೆ. ನಿಮ್ಮ ಮನಸ್ಸಿಗೆ ಸರು ಅಯ್ಯೋ ತಪ್ಪು ಬರೆದ್ಬಿಟ್ಟೆ, ಮಾರ್ಕ್ಸ್ ಹೋಯ್ತು, ಕಮ್ಮಿ ಆಯಿತು, ಈ ಕೊರತೆ ಇದೆಯಲ್ಲ ಸರಿ ಬರೀಲಿಲ್ಲ ಅನ್ನೋದು ಮುಂದಿನ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಪರೀಕ್ಷೆ ಮುಗಿಸ್ಕೊಂಡು ನೀರ ಮನೆಗೆ ಹೋಗಿ, ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ. ನಾಳಿನ ಪೇಪರ್ ನೋಡ್ಕೊಳ್ಳಿ, ಮುಂದಿನ ಪೇಪರ್ ಪರೀಕ್ಷೆ ಏನಿದೆ ನೋಡ್ಕೊಳ್ಳಿ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಪರೀಕ್ಷೆ ಮುಗಿದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿ ಏನು ಬರದೆ ಅಂತ, ಅವಾಗೇನು ಚಿಂತೆ ಇಲ್ಲ. ಆದರೆ ಪರೀಕ್ಷೆ ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ಸೀದಾ ಮನೆಗೆ ಹೋಗಿ, ಮನೆಗೆ ಹೋಗಿ ಲೆಕ್ಕ ಹಾಕಿ ಎಷ್ಟು ಬರ್ತದೆ ಮಾರ್ಕ್ಸು ಅಂತ ಲೆಕ್ಕ ಹಾಕಿಟ್ಬಿಡು, ಗೊತ್ತಿರುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೆ. ಇದನ್ನು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋವಂಥದ್ದು ಇದು. ಈ ಹಂತಗಳನ್ನು ನೆನಪಿಟ್ಕೋಬೇಕು ನೀವು. ಇದ್ರ ಪ್ರಕಾರ ನೀವು ಫಾಲೋ ಮಾಡಿದರೆ ನಿಮ್ಗೆ ಬರಬೇಕಾದಕ್ಕಿಂತ ಒಂದು 10 ಮಾರ್ಕ್ ಖಂಡಿತ ಜಾಸ್ತಿ ಬರುತ್ತೆ. ಅದು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಿಷಯ ಅರ್ಥ ಆಗದೆ ಹೋದರೆ, ಈಗ ಟೈಮ್ ಇದೆ ನಿಮಗೆ, ಶಿಕ್ಷಕರಿಗೆ ಕೇಳಿ ಮೇಡಮ್ ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ ಅಂತ ಕೇಳೋದ್ರೊಳಗೆ ಯಾವ ನಾಚಿಗೇನೂ ಇಲ್ಲ. ವಿದ್ಯಾರ್ಥಿಗಳು ಅಂದರೆ ಏನು? ವಿದ್ಯೆಗೋಸ್ಕರ ಆಸೆ ಪಟ್ಟು ಕೂತವರು. ಅರ್ಥಿಗಳು ಅಂದರೆ ಅಪೇಕ್ಷೆ ಮಾಡೋರು. ವಿದ್ಯೆಯನ್ನು ಅಪೇಕ್ಷೆ ಮಾಡೋರಿಗೆ ವಿದ್ಯೆ ಕೇಳೋಕೆ ಯಾಕ್ರಿ ನಾಚಿಗೆ ನಮಗೆ? ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿ ಮೇಡಮ್ ಇನ್ನೂ ಅರ್ಥ ಆಗಿ ಇನ್ನೊಂದು ಸಲ ಹೇಳ್ಕೊಡಿ ಅಂಥೇಳಿ. ತುಂಬ ಒಳ್ಳೆ ಶಿಕ್ಷಕರಿದ್ದಾರೆ ನಿಮಗೆ, ಅವ್ರು ಹೇಳ್ಕೊಡ್ತಾರೆ, ಇನ್ನೊಂದು ಸಲ ಕೇಳ್ಕೊಳ್ಳಿ. ಒಂದು ಸಲ ವಿಷಯ ಅರ್ಥ ಆದರೆ ಆತಂಕ ಅಷ್ಟಕ್ಕಷ್ಟು ಕಮ್ಮಿ ಆಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಆತಂಕ ಆಗೋದು ಎದಕ್ಕೆ ಗೊತ್ತಾ? ನಾನು ಸರಿಯಾಗಿ ಓದದೆ ಹೋದಾಗ, ಓದಿದ ಅರ್ಥ ಆಗದೆ ಹೋದಾಗ, ಅದನ್ನು ಬರೆಯೋ ಅಭ್ಯಾಸ ಇಲ್ಲದೆ ಹೋದಾಗ. ಅದಕ್ಕೆ ನಾನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ ಟೆನ್ಷನ್ ಇರಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಪರೀಕ್ಷೆ ಮುಗಿದ್ಮೇಲೆ ಮನೆಗೆ ಹೋಗಬೇಕು, ಯಾರಿಗೋ ಟೆನ್ಷನ್ ಇದೆಯಾ ಮನೆಗೆ ಹೋಗೋದಕ್ಕೆ? ಏನು ಟೆನ್ಷನ್ ಗೊತ್ತಲ್ಲ, ಹೆಂಗೆ ಹೋಗೋದು ಗೊತ್ತಿದೆ ನನಗೆ. ಆದರೆ ಯಾರಾದರೂ ನಿಮ್ಮ ಕಣ್ಣು ಕಟ್ಟಿ ಕರ್ಕೊಂಡು ನ್ಯೂಯಾರ್ಕಿನ ಏರ್ಪೋರ್ಟಲ್ಲಿ, ಜಾನ್ ಕೆನಡಿ ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಹೋಗ್ರಿ ಮನೆಗೆ ಅಂದರೆ ಟೆನ್ಷನ್ ಆಗುತ್ತೆ, ಗೊತ್ತಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾವಾಗ ವಿಷಯ ಗೊತ್ತಿಲ್ಲ ಅದು ಬರೆಯೋ ರೀತಿ ಗೊತ್ತಿಲ್ಲ ಅಂದಾಗ ಮಾತ್ರ ಆತಂಕ ಆಗುವಂಥದ್ದು. ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ 4 ಸಲ ಕೇಳ್ಕೊಳ್ಳಿ, ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ, ಆಗ ನಿಮ್ಗೆ ಯಾವ ಚಿಂತೆಯೂ ಇರಲ್ಲ. ಇದು ಪರೀಕ್ಷೆಗೋಸ್ಕರ ಹೇಳಿದಂಥ ಕೆಲಸ. ಇದಾದ್ಮೇಲೆ ನೀವು ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕು ಅಂದರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ. ನಾವು ಗುರಿ ಇಟ್ಕೊಳ್ಳದೆ ಹೋದರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸ್ಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರಿ ಗೊತ್ತಿಲ್ಲ, ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ ಅದು, ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದೇನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ ಶಾಲೆ, ಇಲ್ಲ ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗ್ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೇಸ್ತರ ಮಕ್ಕಳು ಹೋಗೋದಲ್ಲಿ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ, ಮಕ್ಕಳ ಬಗ್ಗೆ ತುಂಬ

0: ಮಾಡ್ತಾ ಇದ್ರು, ಭಗವಂತನನ್ನು ಅನನ್ಯವಾಗಿ ನಂಬಿಕೊಂಡಿದ್ದಂಥವ್ರು. ಆಗಿನ ಕಾಲದಲ್ಲಿ ಸಂಸ್ಕೃತ ಪಾಠಶಾಲೆ ನಡೆಸೋದು, ಗುರುಕುಲ ನಡೆಸೋರು ಬಡವರೇ ಆಗಿರ್ಬೇಕು, ತುಂಬ ಬಡತನ ಯಾದವಾರ್ಯರಿಗೆ. ಆದರೆ ಬಡತನ ಅಂತ ಗೊತ್ತೇ ಆಗಲಿಲ್ಲ ಅವ್ರಿಗೆ, ಹೇಗೋ ಬರೋದು, ಹೇಗೋ ಜೀವನ ನಡೀತಿತ್ತು, ನಡ್ಕೊಂಡು ಹೋಗ್ತಾ ಇತ್ತು. 15-20 ಜನ ಮಕ್ಕಳು ಮನೆಯಲ್ಲಿ ಓದೋರು. ಒಂದು ಸಲ ಪರೀಕ್ಷಾ ಕಾಲ ಬಂತು, ಅಂದರೆ ಅವ್ರಿಗೆ ಪರೀಕ್ಷಾ ಕಾಲ. ಒಂದು ದಿವಸ ಅವ್ರ ಹೆಂಡತಿ ಬಂದು ಹೇಳಿದ್ರಂತೆ, ಮನೆಯಲ್ಲಿ ಒಂದು ಕಾಳಿಲ್ಲ, ನಮಗೆ ಉಪವಾಸ ಅಭ್ಯಾಸ ಆಗಿ ಹೋಗಿದೆ. ಆ 25 ಜನ ಮಕ್ಕಳಿಗೆ ಏನು ಹಾಕಲಿ, ನಾನು ಏನೂ ಇಲ್ಲ ಮನೆಯಲ್ಲಿ. ಆ ತಾಯಿ ಬಂದು ಹೇಳುವಾಗ ಇವರು ಭಗವದ್ಗೀತೆ ಓದ್ತಾ ಇದ್ರು, ಈ ಶ್ಲೋಕ ಓದ್ತಾ ಇದ್ರಂತೆ, ಅನನ್ಯ ಚಿಂತೆಯಂತೋಮ ಏ ಜನ ಪರ್ಯುಪಾಸತೆ ಓದ್ತಾ ಇದ್ರು. ಆಕೆ ಬಂದು ಹೇಳಿದ್ರಂತೆ, ಒಂದು ಕಾಳು ಇಲ್ಲ ಮನೆಯಲ್ಲಿ, ಮಕ್ಕಳಿಗೆ ಏನು ಹಾಕಲಿ, ಗಂಜಿ ಕೂಡ ಮಾಡೋಕ್ಕಾಗಲ್ಲ. ಇವತ್ತು ಏನೂ ಇಲ್ಲ, ನಾನು ದಯವಿಟ್ಟು ಹೋಗಿ ಕೇಳ್ಕೊಂಬರ್ಬಾರ್ದ, ನಿಮ್ಮ ಊರಲ್ಲಿ ತುಂಬ ಮರ್ಯಾದೆ ಇದೆ ನಿಮಗೆ, ಅಂಗಡಿಯವರೆಲ್ಲ ಪರಿಚಯ, ಹೋಗಿ ಒಂದು ಮಾತು ಹೇಳಿದ್ರೆ ಕಳಿಸ್ಬಿಡ್ತಾರೆ ಸಾಮಾನು, ಅವ್ರಿಗೋಸ್ಕರ ತೋಮ ನಮಗೇನು ಬೇಡ ಅಂದ್ರಂತೆ. ಇವ್ರು ಯಾಕೋ ಭಾಳ ದುಃಖ ಆಗ್ಬಿಡ್ತು, ಭಗವಂತ ನೀನು ನಂಬ್ಕೊಂಡು ಬದುಕಿದ್ದೀನಿ, ನಾನು ಯಾರನ್ನೂ ಕೈ ಚಾಚೆ ಕೇಳಿದವನಲ್ಲ. ನಮಗೊಂದು ನಂಬಿಕೆ ಇದೆ ಯಾವಾಗಲೂ ಭಾರತೀಯ ಸಂಪ್ರದಾಯದಲ್ಲಿ, ಕೈಗೂ ನಾಲಿಗೆಗೂ ಭಾಳ ಹತ್ತಿರದ ಸಂಬಂಧ ಇದೆ ಅಂತ. ಕೈ ಚಾಚಿದಾಗ ನಾಲಿಗೆ ಬಿದ್ದು ಹೋಗುತ್ತೆ, ನೋಡಿ ಹೇಗಿದೆ ಅದು. ಕೈಗೂ ನಾಲಿಗೆಗೂ ಹತ್ತಿರದ ಸಂಬಂಧ ಅಂದರೆ, ಯಾವತ್ತು ದೇಹಿ ಅಂತ ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗುತ್ತೆ, ಕೈ ಹೀಗಿದ್ದಾಗ ನಾಲಿಗೆ ಗಟ್ಟಿಯಾಗಿರುತ್ತೆ. ಅವ್ರು ಇದುವರೆಗೂ ನಾನು ಕೈ ಚಾಚಿದವನಲ್ಲ ಯಾರಿಗೂ, ಕೇಳೋ ಪ್ರಸಂಗ ಬಂತಲ್ಲಪ್ಪ, ಭಗವಂತ ಏನು ಹೇಳಿದೆ ನೀನು ಅಂದ್ಕೊಂಡ್ರು. ಆ ಶ್ಲೋಕ ಇತ್ತಲ್ಲ, ಅನನ್ಯ ಚಿಂತೆಯಂತ ಮಾನ್ ಬರೆದದ್ದು, ಅಲ್ಲಿ ಕೆಂಪು ಮಸಿ ಪೆನ್ ಇತ್ತು, ಗಲುಗಿತ್ತು, ಅದನ್ನು ತೊಗೊಂಡು ಅದ್ಮೇಲೆ ಗೀರ್ ಹಾಕ್ಬಿಟ್ರು ಜೋರ ಸಿಟ್ಟಿಂದ. ಸುಮ್ಮನೆ ಹೇಳ್ತೀಯ ನೀನು ಬಾಯಿಂದ ಯೋಗಕ್ಷೇಮ ಮಹಾಮ್ಯಮ್ ಅಂತ, ನೀನು ಮಾಡಲಿಲ್ಲ ನನಗೆ ಅಂತ ಹೇಳಿ ಗೀರ್ ಹಾಕಿದ್ರು. ಅಷ್ಟು ಕಾಗದ ಹರಿದಿರ್ಬೇಕದು. ಎದುರು ಹೆಗಲ ಮೇಲೆ ಶಾಲು ಹಾಕ್ಕೊಂಡು ಹೊರಟ್ರು. ಹೆಂಡತಿ ಅಂದ್ಕೊಂಡ್ರು ಯಾರನ್ನೂ ಅಂಗಡಿಯವ್ರನ್ನ ಕೇಳ್ಕೊಂಡು ಸಾಮಾನು ತರ್ತಾರೆ ಅಂತ ತಿಳ್ಕೊಂಡ್ರು. ಈತ ಅಂಗಡಿಯನ್ ಕಡೆ ಹೋದರು. ಅಂಗಡಿಯವನ್ ಪಾಪ ಕೂಡಿಸ್ಬಿಟ್ಟು, ಗುರುಗಳು ಏನಾದರೂ ಬೇಕಾಗಿತ್ತ ಸಾಮಾನು ಮನೆಗೆ ಕಳಿಸ್ಕೊಡ್ಲಾ ಅಂತ ಕೇಳಿದರು. ಇವು ಹೋದದ್ದೇ ಕೇಳೋದಕ್ಕೆ, ಅಲ್ಲಿ ಹೋದಾಗ ಕೇಳಬೇಕು ಅನ್ನಿಸ್ಲಿಲ್ಲ, ಹಾಗೆ ಬದುಕಿದ ಜೀವ ಅದು. ಇಲ್ಲಪ್ಪ ಏನಿಲ್ಲ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಮನೆಯಲ್ಲೆಲ್ಲ ಸಾಕಷ್ಟು ಇದ್ದಾರೆ, ಏನು ತೊಂದರೆ ಇಲ್ಲ, ಮನೆ ಚೆನ್ನಾಗಿದ್ದಾರೆ ಅಂತ ಕೇಳ್ಕೊಂಬಿಟ್ಟು ಮನೆಗೆ ಬರಲಿಲ್ಲ. ಊರು ಹೊರಗೆ ಒಂದು ಹಾಳು ಗುಡಿಯಲ್ಲಿ ಕೂತ್ಕೊಂಡ್ರು. ಮನೆಗೆ ಹೋಗಿ ಏನು ಮಾಡೋದು, ಹೆಂಡತಿಗೆ ಏನು ಮುಖ ತೋರಿಸ್ಲಿ, ಹುಡುಗರಿಗೆ ಏನು ಊಟಕ್ಕೆ ಹಾಕೋದು, ದಿಕ್ಕ ತೋಚದೆ ಕುಳಿತಿದ್ದಾರೆ. 3 ಗಂಟೆ ಮಧ್ಯಾಹ್ನ ಆದಮೇಲೆ ಏನಾದರೂ ಆಗಿರುತ್ತೆ, ಮನೆಗೆ ಹೋಗೋಣ ಇನ್ನು ಅಂತ ಹೊರಟು. 3:30 ಮನೆಗೆ ಬರುತ್ತಾರೆ. ಮನೆ ಹತ್ತಿರ ಬರಬೇಕಾದ್ರೆ ಮನೆಯಿಂದ ಒಳ್ಳೆ ವಾಸನೆ ಬರ್ತಾ ಇದೆ ಅಡುಗೆ ಆದದ್ದು. ಅವ್ರ ಹೆಂಡತಿ ಓಡಿ ಬಂದರು, ಎಲ್ಲಿ ಹೋಗಿದ್ರಿ ನೀವು, ಅವಾಗಿಂದ ಹುಡುಕ್ತಾ ಇದ್ದೀನಿ ನೀವು, ಪತ್ತೇನೇ ಇಲ್ಲ ಅಂದರು. ಇವ್ರು ಕೇಳಿದ್ರು, ಹುಡುಗರು ಊಟ ಆಯ್ತಾ, ಹುಡುಗರು ಊಟ ಆಯ್ತಲ್ಲ, ನೀವೇ ಕಳಿಸ್ಲಿಲ್ವ ಸಾಮಾನು, ಎಷ್ಟೊಂದು ಸಾಮಾನು ಕಳಿಸೋದು, ಅದು ಬೇಕಷ್ಟು ಬೇಕಾಗಿತ್ತ ನಮಗೆ, ಅಲ್ಲ 6 ತಿಂಗಳಿಗೆ ಆಗೋಷ್ಟು ಸಾಮಾನು ಕಳಿಸಿದ್ದೀರಿ, ನಾನು 1-2 ದಿವಸಕ್ಕೆ ಆಗೋಷ್ಟು ಕಳಿಸಿ ಅಂದರೆ ಅಷ್ಟು ಕಳಿಸೋದು, 6 ತಿಂಗಳಿಗೆ ಆಗೋಷ್ಟು ಸಾಮಾನು ಬಂತ, ಯಾರು ಕೊಟ್ಟೋದ್ರು, ಅಂಗಡಿಯವ್ನು ಕೊಟ್ಟೋದ, ಹುಡುಗ ಬಂದಿದ್ದ ಅವನು. ಒಳಗೆ ಹೋದ್ರಂತೆ. ಒಳಗೆ ಹೋದಾಗ ಅವ್ರ ಹೆಂಡತಿ ಹೇಳ್ತಾರೆ, ನೀವು ತುಂಬ ಮೃದು ಸ್ವಭಾವ ನಿಮ್ಮದು, ಯಾರನ್ನೂ ನೋಯಿಸಿದವರಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟು ಕಟ್ಟೋರು ಆಗೋ ಕಾರಣ ಇರಲಿಲ್ಲ ನೀವು. ಆ ಹುಡುಗನಿಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದೀರಿ ನೀವು ಅಂದರು. ಯಾವ ಹುಡುಗ, ಆ ಸಾಮಾನು ತಂದಲ್ಲ ಹಾಕಿದ್ನಲ್ಲ ಮನೆಗೆಲ್ಲ, ತಂದ ಸಾಮಾನು ಒಟ್ಟಿದ ಒಳಗಡೆ ಅವನಿಗೆ ಆ ಶಿಕ್ಷೆ ಕೊಡೋದ ನೀವು, ಏನು ಶಿಕ್ಷೆ ಕೊಟ್ಟೆ ನಾನು, ಆ ಹುಡುಗ ತಂದು ಚೀಲ ಹೆಗಲ ಮೇಲೆ ತಂದು ತಂದು ಮನೆ ತುಂಬ್ತಾ ಇದ್ದ, ಮಾತೇ ಆಡ್ತಿರ್ಲಿಲ್ಲ, ಯಾಕೋ ಮಾತಾಡ್ತಿಲ್ಲ ಅಂದರೆ ನಾ ಬಾಯಿ ತೆಗಿತಾನೆ, ಬಾಯಿಂದ ಬಳಬಳ ರಕ್ತ ಸುರಿತದೆ, ನಾಲಿಗೆ ಕತ್ತರಿಸೋಗ್ಬಿಟ್ಟಿದೆ ಅವನು, ಯಾಕೋ ಏನಾಯಿತು ಅಂತ ಕೇಳಿದೆ. ಅವನು ಹೇಳ್ದ, ನಿಮ್ಮ ಯಜಮಾನ್ರಿಗೆ ತುಂಬ ಕೋಪ ಬಂದಿದೆ ಗುರುಗಳು ನನ್ನ ಮೇಲೆ, ನಾನು ಯಾವತ್ತೋ ಸಾಮಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ, ಮರ್ತು ಬಿಟ್ಟಿದ್ದೆ ತರೋದನ್ನು, ಅದಕ್ಕೆ ಸಿಟ್ಟಿಂದ ನಾಲಿಗೆ ಕತ್ತರಿಸ್ಬಿಟ್ಟಿದ್ದಾರೆ ನಂದು ಅಂತ, ಕತ್ತರಿಸ್ಬಿಟ್ಟಿದ್ದಾರೆ ಅಂತ, ಹಂಗೆ ಶಿಕ್ಷೆ ಕೊಡ್ಬೇಕು ಆ ಹುಡುಗನಿಗೆ ಅವನಿಗೆ ಅಂತ ಅಂದಾಗ ಯಾದವಾರ್ಯರಿಗೆ ಗೊತ್ತಾಯಿತು ಇದೇನು ಆಗಿದೆ ಅಂತ. ಸೀದಾ ಹೋಗಿ ದೇವ್ರ ಮುಂದೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ನಾನು ಅನನ್ಯ ಚಿಂತೆ ಎಂತೋಮ್ಮ ಅಂತ ಹೇಳಿದ್ನಪ್ಪ, ಆದರೆ ಈ ದೃಷ್ಟಿಯಿಂದ ಮಾಡಿದ್ದಲ್ಲ, ನೆನಪಿಟ್ಕೊಂಡು ಮಾಡಿದ್ನಲ್ಲ. ಅದು ಹೇಳ್ತಾರೆ, ನಂಬಿಕೆ ಇದ್ದರೆ ಎಂಥದೂ ಫಲ ಆಗ್ತದೆ ಅಂತ. ಅದು ನಂಬಿಕೆ ಗಟ್ಟಿಯಾಗಿರ್ಬೇಕಾಗ್ತದೆ, ಅದು ಮುಖ್ಯ. ನಾವೆಲ್ಲ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೀವಿ, ಆ ನಂಬಿಕೆ ಅನನ್ಯಾಶ್ಚಿಂತೆ ಅಂತ ಅದು ಭಾಳ ಮುಖ್ಯವಾದ ಪದ, ಅದು ಅನನ್ಯವಾದದ್ದು, ಅದನ್ನು ಬಿಟ್ಟರೆ ಇನ್ನೊಂದಿಲ್ಲ. ಇನ್ನೊಂದಿಲ್ಲದಂಥ ನಂಬಿಕೆ ಅಂತಿದ್ದರೆ ಮಾತ್ರ ಯಾದವಾರ್ಯರಾದಂಥ ಸಾಧ್ಯತೆ ನಮಗೂ ಆಗೋಕ್ಕೆ ಸಾಧ್ಯ ಇದೆ. ಅಂಥ ಘಟನೆಗಳನ್ನು ಬೇಕಾದಷ್ಟು ಕೇಳ್ಕೊಂಡು ಹೋಗ್ಬೋದು, ಆಗೋದಿಲ್ಲ ಅಂದಂಥ ಕೆಲಸ ಆಗಿ ಹೋಗ್ಬಿಡುತ್ತೆ, ತಕ್ಷಣ ನಂಬಿಕೆ ಆಗೋದು ಆ ಥರ ಆಗುತ್ತೆ. ಆ ನಂಬಿಕೆ ಬೇಕು ಅಂತ ಹೇಳೋದು.
1: ರೇಡಿಯೋ 107.8 FM.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ರೋಚಕ. ಹಾಡು ಬರೆಸುವ ಉದ್ದೇಶದಿಂದಲೇ ಸಂಗೀತ ನಿರ್ದೇಶಕ ರಂಗರಾವ್, ಚಿತ್ರ ಸಾಹಿತಿ ಹಾಗೂ ತಮ್ಮ ಜೀವದ ಗೆಳೆಯ ವಿಜಯ ನರಸಿಂಹ ಅವರೊಂದಿಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬಿಡಾರ ಹೂಡಿದರು. ರಂಗರಾವ್ ಅವರು ವೀಣೆ ನುಡಿಸಿ ಹಾಡಿನ ಟ್ಯೂನ್ ಕೇಳಿಸಿದರು. ನಂತರ, ನೋಡು ವಿಜಯ, ಈ ಸಿನಿಮಾದಲ್ಲಿ ಮದುವೆಯಾದ ನಂತರವೂ ಅಕ್ಕ ಅಡ್ಡದಾರಿ ಹಿಡಿದಿರ್ತಾಳೆ, ಅದನ್ನು ಕಂಡ ತಂಗಿ ನೀನು ಹೀಗೆ ಮಾಡೋದು ಇದೆಲ್ಲ ಸರಿ ಅನಿಸುತ್ತೆ ನಿನಗೆ, ನಾನು ಗೃಹಿಣಿ ಅನ್ನೋ ನೆನಪೇ ಇಲ್ವಾ ನಿನಗೆ, ನಿನ್ನ ಬುದ್ಧಿಗೆ ಏನಾಗಿದೆ, ಈ ತಪ್ಪು ಕೆಲಸದಿಂದ ಆಚೆ ಬಾ ಎಂದು ಬುದ್ಧಿ ಹೇಳಬೇಕು. ಈ ಸಂದರ್ಭಕ್ಕೆ ಹೊಂದುವಂತೆ ಒಂದು ಹಾಡು ಬರೆದುಕೊಡು. ಕಾಮನೆಗಳ ತೀವ್ರತೆಯಿಂದ ತೊಳಲಾಡುವ ಹೆಣ್ಣಿಗೆ ಉಪದೇಶ ಹೇಳಿದಂತೆ ಆ ಹಾಡಿರಬೇಕು. ಹಾಂ, ಆ ಶಾರದಾಂಬೆಯನ್ನು ಆವಾಹಿಸಿಕೋ ಎಂದರು. ಸರಿ ಸರಿ ಎಂದ ವಿಜಯ ನರಸಿಂಹ ಪಲ್ಲವಿಯನ್ನು ಹೇಗೆ ಬರೆಯುವುದು ಎಂದು ಯೋಚಿಸುತ್ತಿದ್ದಾಗಲೇ ದಿಢೀರ್ನೆ ಕರೆಂಟ್ ಹೋಯಿತು. ಕರೆಂಟ್ ಬಂದ ನಂತರ ಹಾಡು ಬರೆದರಾಯಿತು ಎಂದುಕೊಂಡು ಮೊಂಬತ್ತಿ ಹಚ್ಚಿಟ್ಟು ವಿಜಯ ನರಸಿಂಹ ಅವರೊಂದಿಗೆ ಮಾತುಕತೆಗೆ ಕೂತರು ಪುಟ್ಟಣ್ಣ ಮತ್ತು ರಂಗರಾವ್. ಈ ಮೂವರ ಪಟ್ಟಾಂಗ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಅದುವರೆಗೂ ವಿದ್ಯುತ್ ಬಲ್ಬ್ನ ಸುತ್ತಮುತ್ತ ಸುತ್ತುತ್ತಾ ಇದ್ದ ಒಂದೆರಡು ಮಿಡತೆಗಳು ಸೀದಾ ಕೆಳಗಿಳಿದು ಬಂದು ಮೊಂಬತ್ತಿಯ ಸುತ್ತಲೇ ಗಿರಕಿ ಹೊಡೆಯಲು ಶುರು ಮಾಡಿದವು. ಇದನ್ನ ಗಮನಿಸಿದ ಪುಟ್ಟಣ್ಣ ಮಿಡತೆಯನ್ನು ಕೈಬೀಸಿ ಅತ್ತ ಓಡಿಸೋದಕ್ಕೆ ಒಂದೆರಡು ಬಾರಿ ಪ್ರಯತ್ನಿಸ್ತಾರೆ, ಆದರೆ ಆ ಮಿಡತೆ ಮತ್ತೆ ಮತ್ತೆ ಅಲ್ಲಿಗೆ ಬರ್ತದೆ. ಅದನ್ನ ಕಂಡವರೇ, ಅಯ್ಯೋ ಇದೇನಪ್ಪ ಇದು, ಇದು ಬದುಕಿಕೊಳ್ಳಲಿ ಅಂತ ನಾನು ಓಡಿಸಿದ್ರೆ ಅದು ಅಷ್ಟು ದೂರ ಹೋಗಿ ಅಲ್ಲಿ ನಿಲ್ಲದೆ ಮತ್ತೆ ಈ ಬೆಂಕಿಯ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಪುಟ್ಟಣ್ಣ ಮಾತು ಕೇಳಿದ ಕ್ಷಣ ಆಗಲು ಹಾಡಿನ ಪಲ್ಲವಿ ಹೇಗಿರಬೇಕೆಂದು ಯೋಚಿಸ್ತಾ ಇದ್ದಂಥ ವಿಜಯ ನರಸಿಂಹ ಅವರಿಗೆ ತಕ್ಷಣವೇ ಮೈಯೊಳಗೆ ಮಿಂಚು ಹರಿದಂತಾಯಿತು. ಮೇಲಿಂದ ಮೇಲೆ ಮುಂಬತ್ತಿಯ ಬೆಳಕಿಗೆ ಮುತ್ತಿಡಲು ಬರ್ತಾ ಇದ್ದಂಥ ಮಿಡತೆ, ಆಸೆಯಿಂದ ಕಾಮದಿಂದ ಕುರುಡಾಗಿದ್ದ ಎಡಕಲ್ಲು ಗುಡ್ಡದ ಮೇಲಿನ ನಾಯಕಿಯಂತೆಯೇ ಅವರಿಗೆ ಕಾಣಿಸಿತು. ಮರುಕ್ಷಣವೇ ಅವರು ನಿಲ್ಲು ನಿಲ್ಲೆ ಪತಂಗ, ಬೇಡ ಬೇಡ ಬೆಂಕಿಯ ಸಂಗ ಎಂಬ ಮೊದಲ ಸಾಲು ಬರೆದೇ ಬಿಟ್ರು. ಮುಂದೆ ಮೊದಲ ಚರಣ ಬರೆಯುವಾಗ ನಾಯಕಿಯನ್ನ ತಿವಿದು ಎಚ್ಚರಿಸುವಂತ ಸಾಲಿರಬೇಕು ಎಂದು ಯೋಚನೆಯೊಂದು ಅವರಿಗೆ ಬಂತು. ಆಗ ಕ್ಷಣಿಕದ ಚಪಲಕ್ಕೆ ಬಲಿಯಾಗುವೆಯ, ಶ್ರೀಮತಿ ಎನಿಸಿ ಮತಿ ನೀಗುವೆಯ ಎಂಬ ಇನ್ನೊಂದು ದಿವ್ಯ ಸಾಲು ವಿಜಯ ನರಸಿಂಹ ಅವರ ಲೇಖನಿಯಿಂದ ಮೂಡಿಬಂತು. ಇಲ್ಲಿ ವಿಜಯ ನರಸಿಂಹ ಅವರ ಬಗ್ಗೆ ನಾಲ್ಕು ಮಾತು ಹೇಳಲೇಬೇಕು. ಕನ್ನಡದ ಶ್ರೇಷ್ಠ ಗೀತರಚನೆಕಾರರಲ್ಲಿ ಒಬ್ಬರು ವಿಜಯ ನರಸಿಂಹ. ಭಾರತ ಭೂಷಿರ ಮಂದಿರ ಸುಂದರಿ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ತರಹ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹಾವಿನ ದ್ವೇಷ ಹನ್ನೆರಡು ವರುಷ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಅವರು ಬರೆದ ಸೂಪರ್ ಹಿಟ್ ಗೀತೆಗಳ ಪಟ್ಟಿ ದೊಡ್ಡದಿದೆ. ಎಷ್ಟೇ ಮಧುರ ಗೀತೆ ಬರೆದರೂ ಕನ್ನಡ ಸಾಹಿತ್ಯ ಪರಿಷತ್ನವರು ತಮ್ಮ ಸಾಹಿತ್ಯ ಸೇವೆ ಗಮನಿಸಿ ಒಂದು ಪ್ರಶಸ್ತಿ ಕೂಡ ಕೊಡಲಿಲ್ಲ. ಉದಯಶಂಕರ್ ಅವರಿಗೂ ಅಂಥದ್ದೇ ನೋವಿತ್ತು. ಒಂದು ಸಂದರ್ಭದಲ್ಲಿ ಉದಯಶಂಕರ್ ತಮಾಷೆಯಾಗಿ, ವಿಜಯ ನರಸಿಂಹ ಅವರೇ, ಸಾಹಿತ್ಯ ಪರಿಷತ್ನವರೇ ಸನ್ಮಾನಿಸಲಿ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ, ಈಗ ಒಂದು ಕೆಲಸ ಮಾಡೋಣ, ನಾವೇ ಒಂದು ದಿನ ಸಾಹಿತ್ಯ ಪರಿಷತ್ಗೆ ಹೋಗಿ ಒಬ್ಬರಿಗೊಬ್ಬರು ಸನ್ಮಾನ ಮಾಡಿಕೊಂಡು ಬಿಡೋಣ, ನಮ್ಮ ಆಸೆಯನ್ನು ಹಾಗಾದರೂ ಈಡೇರಿಸಿಕೊಳ್ಳೋಣ ಎಂದರಂತೆ. ದುರಂತವೆಂದರೆ ವಿಜಯ ನರಸಿಂಹ ಅವರನ್ನ ಸನ್ಮಾನಿಸಬೇಕೆಂಬ ಬುದ್ಧಿ ಸಾಹಿತ್ಯ ಪರಿಷತ್ನ ಜನರಿಗೆ ಕಡೆಗೂ ಬರಲಿಲ್ಲ. ಆದರೆ ಅವರು ತೀರಿಕೊಂಡ ದಿನ ಯಾರೋ ದಡಬಡಿಸಿ ಬಂದು ನಾವು ಸಾಹಿತ್ಯ ಪರಿಷತ್ನಿಂದ ಬಂದಿದ್ದೀವಿ ಎಂದು ಹೇಳಿ ಹಾರ ಹಾಕಿ ಹೋದರಂತೆ. ಈ ಘಟನೆಯನ್ನು ಈಗಲೂ ನೋವಿನಿಂದಲೇ ನೆನೆಯುವ ವಿಜಯ ನರಸಿಂಹ ಅವರ ಮೊಮ್ಮಗ ಸುದತ್ತ ಗೌತಮ್ ಹೇಳ್ತಾರೆ, ಅಲ್ಲ ಸರ್, ನಮ್ಮ ತಾತ ಬದುಕಿದ್ದಾಗ ಬಾರದ ಪುರಸ್ಕಾರ ಅವರು ಬಾರದ ಲೋಕಕ್ಕೆ ಹೋದ ನಂತರ ಬಂತು, ಅದರಿಂದ ಏನು ಉಪಯೋಗ? ಅವರ ನೋವಿನ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ? ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಗೆಜ್ಜೆ ಪೂಜೆಗೆ ಚಿ ಉದಯಶಂಕರ್, ವಿಜಯ ನರಸಿಂಹ ಹಾಗೂ ಆರ್.ಎನ್. ಜಯಗೋಪಾಲ್ರಿಂದ ಹಾಡು ಬರೆಸಿದರು ಪುಟ್ಟಣ್ಣ. ಹೀಗೆ ಬರೆಯಲಾಗಿದ್ದ ಹಾಡುಗಳ ಪಟ್ಟಿಯಲ್ಲಿ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಇರಲೇ ಇಲ್ಲ. ಎದುರು ಮನೆಯಲ್ಲಿದ್ದ ವಿದ್ಯಾವಂತ ತರುಣ ಪ್ರೀತಿಸುವುದಾಗಿ ಮದುವೆಯಾಗುವುದಾಗಿ ನಾಯಕಿಗೆ ಹೇಳುವ ಸನ್ನಿವೇಶಕ್ಕೆ ಆಪ್ತ ಅನಿಸುವಂತ ಡೈಲಾಗ್ ಬರೆಸಲಾಗಿತ್ತು. ಅದನ್ನೇ ಒಂದು ದೃಶ್ಯವನ್ನಾಗಿಸಿ ಚಿತ್ರೀಕರಣ ಮುಗಿಸಲಾಗಿತ್ತು. ಆದಷ್ಟು ಬೇಗ ಡಬ್ಬಿಂಗ್ ಹಾಗೂ ಎಡಿಟಿಂಗ್ ಮುಗಿಸಿ ತರಾತುರಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಲೆಕ್ಕಾಚಾರದಲ್ಲಿ ನಟ ನಿರ್ಮಾಪಕ ಶಿವರಾಮ್ ಅವರಿದ್ದರು. ಹೀಗಿದ್ದಾಗಲೇ ಅದೊಂದು ರಾತ್ರಿ ಚೆನ್ನೈನ ಬೆಸೆಂಟ್ ನಗರದಲ್ಲಿದ್ದ ತಮ್ಮ ಮನೆಯ ಮೊದಲ ಮಹಡಿಯಲ್ಲಿ ನಿಂತು ಹಾಗೆ ಒಮ್ಮೆ ಆಕಾಶವನ್ನು ದಿಟ್ಟಿಸಿ ನೋಡಿದ್ರು ಆರ್.ಎನ್. ಜಯಗೋಪಾಲ್. ಮರುಗಳಿಗೆಯೇ ಭೂಮಿಯನ್ನು ಒಮ್ಮೆ ನೋಡಿದರು. ಆ ಕ್ಷಣದಲ್ಲಿ ಅವರಿಗೆ ಎಲ್ಲಿಯ ಆಕಾಶ, ಎಲ್ಲಿಯ ಭೂಮಿ, ಅದೆಲ್ಲಿಯ ನಾವು ಅನಿಸಿತು. ಹಿಂದೆಯೇ ಗಗನವು ಎಲ್ಲೋ ಭೂಮಿಯೂ ಎಲ್ಲೋ ಒಂದು ಅರಿಯೇನ ಎಂಬ ಅಪೂರ್ವ ಸಾಲು ಮಿಂಚಿನಂತೆ ಹೊಳೆಯಿತು. ತಕ್ಷಣವೇ ಪುಟ್ಟಣ್ಣ ಕಣಗಾಲ್ ಅವರಿಗೆ ಫೋನ್ ಮಾಡಿದ ಜಯಗೋಪಾಲ್, ಇನ್ನೊಂದು ಒಳ್ಳೆಯ ಹಾಡು ಕೊಡ್ತೀನಿ, ಅದನ್ನು ಗೆಜ್ಜೆ ಪೂಜೆಗೆ ಬಳಸಿಕೊಳ್ತೀರಾ ಅಂದ್ರಂತೆ. ಈಗಾಗಲೇ ಚಿತ್ರೀಕರಣವೆಲ್ಲ ಮುಗಿದು ಹೋಗಿದೆ, ನಿಮ್ಮ ಹಾಡು ತಗೋಬೇಕು ಅಂದರೆ ಮತ್ತೆ ಶೂಟಿಂಗ್ ಮಾಡಬೇಕು, ಮಿಗಿಲಾಗಿ ಆ ಹಾಡು ಸಿನಿಮಾದ ಒಂದು ಸನ್ನಿವೇಶಕ್ಕೆ ಹೊಂದಿಕೆಯಾಗಬೇಕು, ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಇರಲಿ, ನೀವೊಮ್ಮೆ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರನ್ನು ಸಂಪರ್ಕಿಸಿ ಅವರಿಗೆ ವಿಷಯ ತಿಳಿಸಿ, ಅವರು ಒಳ್ಳೆಯ ಟ್ಯೂನ್ ಕೊಟ್ಟರೆ ಬಳಸಿಕೊಳ್ಳುವ ಬಗ್ಗೆ ಯೋಚಿಸೋಣ ಎಂದರಂತೆ ಪುಟ್ಟಣ್ಣ. ತಕ್ಷಣ ವಿಜಯ ಭಾಸ್ಕರ್ಗೆ ಫೋನ್ ಮಾಡಿದ ಆರ್.ಎನ್. ಜಯಗೋಪಾಲ್ ಎಲ್ಲ ವಿಷಯ ಹೇಳಿದ್ದಾರೆ. ಹಿಂದೆಯೇ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಎಂಬ ಹೊಸ ಹಾಡಿನ ಸಾಲನ್ನೂ ಗುನುಗಿದ್ದಾರೆ. ಈ ಪದಗಳಲ್ಲಿ ಎಂಥದೋ ಸೆಳೆತವಿದೆ, ಒಂದು ಮೋಡಿ ಇದೆ ಅಂದುಕೊಂಡ ವಿಜಯ ಭಾಸ್ಕರ್ ನಂತರದ ಒಂದೆರಡು ನಿಮಿಷದಲ್ಲಿ ಟ್ಯೂನ್ ಕೊಟ್ರಂತೆ. ಜೊತೆಗೆ ಈ ಹಾಡನ್ನು ಗೆಜ್ಜೆ ಪೂಜೆಯಲ್ಲಿ ಬಳಸಿಕೊಳ್ಳುವಂತೆ ಪುಟ್ಟಣ್ಣನಿಗೆ ಒತ್ತಾಯಿಸೋಣ, ಈ ವಿಷಯದಲ್ಲಿ ನಿಮ್ಮ ಜೊತೆಗೆ ನಾನಿರ್ತೇನೆ, ಹೆದರಬೇಡಿ ಎಂದು ಭರವಸೆ ನೀಡಿದ್ರಂತೆ. ಆ ಧೈರ್ಯದ ಮಾತು ಕಿವಿಗೆ ಬಿದ್ದ ಕ್ಷಣದಲ್ಲೇ ಅದೇ ಖುಷಿಯಿಂದ ಆರ್.ಎನ್. ಜಯಗೋಪಾಲ್ ಅದೇ ಹಾಡನ್ನ ಹೀಗೆ ಮುಂದುವರಿಸಿದರು. ಎನಗೆ ನೀ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೇನ. ಮರುದಿನ ಈ ಹಾಡು ಮತ್ತು ಅದರ ಟ್ಯೂನನ್ನ ಪುಟ್ಟಣ್ಣ ಕಣಗಾಲರಿಗೆ ಕೇಳಿಸಿದ್ದಾಯಿತು. ಅವರು ತುಂಬಾ ಖುಷಿಪಟ್ಟು ಕಥಾನಾಯಕ ಮದುವೆಯಾಗುವುದಾಗಿ ಭಾಷೆ ಕೊಡ್ತಾನಲ್ಲ, ಆ ಸನ್ನಿವೇಶಕ್ಕೆ ಈ ಹಾಡು ಬರೆಸಿದ್ರೆ ಹೇಗೆ ಅಂದರು. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಹಾಡು ಇಡಿಯಾಗಿ ಸಿದ್ಧವಾಯಿತು. ತಕ್ಷಣವೇ ನಿರ್ಮಾಪಕ ಶಿವರಾಮ್ ಅವರ ಮನೆಗೆ ಬಂದ ಪುಟ್ಟಣ್ಣ ಕಣಗಾಲ್ ಮತ್ತೆ ಒಂದು ಹಾಡಿನ ಚಿತ್ರೀಕರಣ ಆಗಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಂದಿದ್ದಾರೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಿದರೆ ಬಜೆಟ್ ಜಾಸ್ತಿ ಆಗುತ್ತೆ ಎಂದಿದ್ದಾರೆ ಶಿವರಾಮ್. ಅದಕ್ಕೆ ಒಪ್ಪದ ಪುಟ್ಟಣ್ಣ, ಈ ಹಾಡಿನಲ್ಲಿ ನಿಮ್ಮ ಸಿನಿಮಾಕ್ಕೆ ಒಳ್ಳೆ ಹೆಸರು ಬರುತ್ತೆ, ನೀವು ಒಪ್ಪಲೇಬೇಕು ಎಂದು ಹಠ ಹಿಡಿದು ಒಪ್ಪಿಸಿದ್ರಂತೆ. ಪರಿಣಾಮ, ನಿಗದಿತ ಬಜೆಟ್ಗಿಂತ 50,000 ರೂಪಾಯಿ ಜಾಸ್ತಿ ಮೊತ್ತ ಶಿವರಾಮ್ಗೆ ಖರ್ಚಾಯಿತು. ಹಾಡು ಕಡೆಗೂ ಚಿತ್ರದೊಳಗೆ ಬಂತು. ಈಗ ಯೋಚಿಸಿದರೆ ಗಗನು ಎಲ್ಲೋ ಹಾಡಿಲ್ಲದ ಗೆಜ್ಜೆ ಪೂಜೆ ಸಿನಿಮಾವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕಷ್ಟವಾಗುತ್ತೆ. ಆ ಹಾಡಿಲ್ಲದಿದ್ದರೆ ಇಡೀ ಚಿತ್ರಕ್ಕೆ ತೂಕವೇ ಇರುವುದಿಲ್ವೇನು, ಚಿತ್ರದ ಒಟ್ಟು ಅರ್ಥವೇ ಕೆಟ್ಟು ಹೋಗ್ತದೇನೋ ಅನ್ನಿಸ್ತದೆ ಅಲ್ವೇ. ಗೆಜ್ಜೆ ಪೂಜೆ ಸಿನಿಮಾದ ಆರ್.ಎನ್. ಜಯಗೋಪಾಲ್ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಎಸ್. ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್.ಜೆ. ಅಭಿಷೇಕ್.

ನನ್ನ ತಮ್ಮ ಇದ್ದಾನಲ್ಲ ತುಂಬ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಇವತ್ತಿಗೂ ಎಲ್ಲ ಗಾಯಕರಿಗೂ ಸವಾಲಾಗಿರುವ, ಕೇಳುಗರಿಗೆ ತುಂಬಾ ಪ್ರಿಯವಾಗಿರುವ ಗೀತೆ ಹೃದಯ ಸಮುದ್ರ ಕಲಕಿ.
1: ಹೃದಯ ಸಮುದ್ರ ಕಲಕಿ, ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು.
0: ಈ ಮಧುರ ಹಾಡಿನ ಹಿಂದಿರುವ ಕಥೆಯಾದ್ರೂ ಎಂಥದ್ದು ಅನ್ನುವ ಪ್ರಶ್ನೆಗೆ ಅಶ್ವಮೇಧದ ನಿರ್ದೇಶಕ ಸಿಆರ್ ಸಿಂಹ ಅವರು ಒಂದಿಷ್ಟು ಮಾತುಗಳನ್ನು ಹೀಗೆ ಹೇಳ್ತಾರೆ. 1991 ಮಾತು ಇದು. ಕುಮಾರ್ ಬಂಗಾರಪ್ಪ ಅಭಿನಯದ ಅಶ್ವಮೇಧ ಚಿತ್ರದ ಪೂರ್ವ ಸಿದ್ಧತೆ ನಡೆದಿತ್ತು. ಕತೆ ಚಿತ್ರಕಥೆ ನಿರ್ದೇಶನ ಜವಾಬ್ದಾರಿ ನನ್ನದಾಗಿತ್ತು. ಚಿತ್ರದಲ್ಲಿ ಎಷ್ಟು ಹಾಡುಗಳಿರಬೇಕು ಹಾಗೂ ಅವು ಯಾವ ಸಂದರ್ಭದಲ್ಲಿ ಬರಬೇಕು ಎಂಬ ಚರ್ಚೆ ನಡೀತಾ ಇತ್ತು. ನಾಯಕನಿಗೆ ಕುದುರೆಯಿಂದ ಇಷ್ಟ. ಆತ ಆ ಕಾರಣದಿಂದಲೇ ಒಂದು ಮಜಬೂತಾದ ಕುದುರೆಯನ್ನ ಸಾಕಿಕೊಂಡಿರ್ತಾನೆ. ಅದಕ್ಕೆ ಜೀವದ ಗೆಳೆಯನ ಸ್ಥಾನ ನೀಡಿರ್ತಾನೆ. ನಾಯಕನ ಮನೆ ಮನ ಎರಡರಲ್ಲೂ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇರ್ತದೆ. ಹೀಗಿರುವಾಗ ನಾಯಕನನ್ನ ಮುಗಿಸುವ ಉದ್ದೇಶದಿಂದ ಖಳನಾಯಕ ಹಾರಿಸಿದ ಗುಂಡು ಅಕಸ್ಮಾತ್ ಆಗಿ ಕುದುರೆಗೆ ತಗುಲಿ ಅದು ಅಸುನಿಗ್ತದೆ. ತನ್ನ ಜೀವದ ಜೀವವೇ ಆಗಿದ್ದ ಕುದುರೆಯ ಅಗ್ನಿ ಸಂಸ್ಕಾರ ಮುಗಿದ ಕ್ಷಣ ಅದರ ಸಾವಿಗೆ ಕಾರಣರಾದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಾಯಕ ನಿರ್ಧರಿಸುತ್ತಾನೆ. ಈ ಸಂದರ್ಭಕ್ಕೆ ಕ್ರೋಧ, ಆವೇಶ ಹಾಗೂ ದುಃಖಭರಿತ ಹಾಡೊಂದನ್ನು ಹಾಕಬೇಕು, ಅದನ್ನೇ ಟೈಟಲ್ ಸಾಂಗ್ ಮಾಡಬೇಕು ಅನಿಸಿತು. ಇದನ್ನೇ ಸಂಗೀತ ನಿರ್ದೇಶಕರಾಗಿದ್ದ ಸಂಗೀತ ರಾಜ ಹಾಗೂ ಗೀತ ರಚನೆಕಾರ ದೊಡ್ಡರಂಗೇಗೌಡರಿಗೆ ತಿಳಿಸಿದೆ. ಮೂವರು ನಂದಿಬೆಟ್ಟಕ್ಕೆ ಹೋಗಿ ಅಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಟ್ಯೂನ್ ಹಾಗೂ ಹಾಡು ಸಿದ್ಧಪಡಿಸುವುದೆಂದು ನಿರ್ಧರಿಸಿದೆವು. ಹಾಗೆಯೇ ಮಾಡಿದೆವು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಎಲ್ಲರಿಗೂ ಈ ಹಾಡು ಇಷ್ಟ ಆಯಿತು. ಈ ಹಾಡನ್ನು ಯಾರಿಂದ ಹಾಡಿಸೋದು ಅಂತ ಚರ್ಚೆ ಬಂದಾಗ ಹಾಡಿನ ಸಾಹಿತ್ಯ ಓದಿದಾಗಲೇ ಇದನ್ನ ರಾಜ್ಕುಮಾರ್ ಅವರಿಂದಲೇ ಹಾಡಿಸಬೇಕೆಂಬ ಐಡಿಯಾ ನನಗೆ ಬಂದಿತ್ತು. ಅದನ್ನೇ ಕುಮಾರ್ ಬಂಗಾರಪ್ಪ ಅವರಲ್ಲಿ ತಿಳಿಸಿದೆ. ಹೇಗಾದರೂ ಮಾಡಿ ಅಣ್ಣವರ ಬಳಿ ಈ ವಿಷಯ ಪ್ರಸ್ತಾಪಿಸಿ ಅವರು ಒಪ್ಪಿಬಿಟ್ರೆ ಸಿನಿಮಾಕ್ಕೆ ಒಂದು ತೂಕ ಇರುತ್ತೆ, ಈ ಹಾಡು ಅಮರವಾಗುತ್ತೆ ಎಂದೆ. ಈ ಮಾತು ಕೇಳಿದ ಕುಮಾರ್ ಬಂಗಾರಪ್ಪ, ಸರ್ ಅಣ್ಣವರು ಈಗ ನಮಗೆ ಸಂಬಂಧಿಕರು ನಿಜ, ಆದರೆ ಮುಂದೆ ನಿಂತು ಮಾತಾಡೋದಕ್ಕೆ ನನಗೆ ಸಂಕೋಚ. ಅವರು ಮಹಾನ್ ನಟರು, ಅವರೆಲ್ಲಿ ನಾನೆಲ್ಲಿ, ಅಂಥವರನ್ನು ನನ್ನ ಪಾತ್ರಕ್ಕೆ ಹಿನ್ನೆಲೆಯಾಗಿ ಬರುವ ಹಾಡಿಗೆ ಧ್ವನಿಯಾಗಿ ಎಂದು ಕೇಳುವುದು ಹೇಗೆ? ಇಲ್ಲ ಇಲ್ಲ, ಅಂಥ ಮಹಾನ್ ನಟನ ಮುಂದೆ ನಿಂತು ಮಾತಾಡಲು ನನಗೆ ಧೈರ್ಯವಿಲ್ಲ ಅಂದುಬಿಟ್ರು. ಹಾಗಲ್ಲ ಸರ್, ಈ ಹಾಡನ್ನು ಅಣ್ಣವರು ಹಾಡಿದರೆ ಮಾತ್ರ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ, ನೀವು ದಯವಿಟ್ಟು ಪ್ರಯತ್ನಿಸಿ ಎಂದು ಕುಮಾರ್ ಬಂಗಾರಪ್ಪ ಅವರಿಗೆ ಮತ್ತೆ ಮತ್ತೆ ಒತ್ತಾಯಿಸಿದೆ. ಅವರು ಹಿಂಜರಿಯುತ್ತಲೇ ಒಪ್ಪಿದ್ರು. ಅಷ್ಟೇ ಅಲ್ಲ, ಅದೊಂದು ಸಮಯ ನೋಡಿ ಡಾಕ್ಟರ್ ರಾಜ್ ಅವರಿಗೆ ವಿಷಯ ತಿಳಿಸಿಯೂ ಬಿಟ್ರು. ಒಂದೆರಡು ನಿಮಿಷ ಯೋಚಿಸಿದ ಅಣ್ಣವರು ಸರಿಯಪ್ಪ ಹಾಡ್ತೀನಿ ಅಂದ್ರಂತೆ. ಕಡೆಗೂ ಆ ದಿನ ಬಂದೇ ಬಂತು. ಅವತ್ತು ಸಂಜೆ ಸೋದರ ವರದಪ್ಪ ಅವರೊಂದಿಗೆ ರಾಜ್ಕುಮಾರ್ ಅವರು ಸ್ಟುಡಿಯೋಗೆ ಬಂದರು. ತಕ್ಷಣವೇ ರಾಜ್ ಅವರ ಬಳಿ ಹೋಗಿ ಮೆಲುದನಿಯಲ್ಲಿ ಹೇಳಿದೆ, ಸರ್ ರೆಕಾರ್ಡಿಂಗ್ಗೆ ಎಲ್ಲ ಸಿದ್ಧವಿದೆ, ಆದರೆ ಒಂದು ವಿನಂತಿ, ನೀವು ಈ ಹಾಡನ್ನು ನಿಮ್ಮ ಎಂದಿನ ಧ್ವನಿಯಲ್ಲಿ ಹಾಡುವ ಬದಲು ಹಿಂದೆ ನಾಟಕವಾಡುತ್ತಿದ್ದ ಸಂದರ್ಭದಲ್ಲಿ ಸ್ಟೇಜಿನ ಮೇಲೆ ಭಾವಾವೇಶದಿಂದ ಹಾಡ್ತಿದ್ರಲ್ಲ ಹಾಗೆ ಹಾಡಿ. ಅದಕ್ಕೆ ರಾಜ್ಕುಮಾರ್ ಅವರು, ಇಲ್ಲ ಸಿಂಹ ಅವರೇ, ಅದು ಆಗಿನ ಕಾಲ, ನನಗೂ ಆಗ ಚಿಕ್ಕ ವಯಸ್ಸಿತ್ತು ಹಾಡ್ತಿದ್ದೆ, ಈಗ ಅದೆಲ್ಲ ಹೇಗೆ ಸಾಧ್ಯ, ಹಾಗೆ ಆಡೋದಕ್ಕೆ ಸಾಧ್ಯವಿಲ್ಲ ಅಂದುಬಿಟ್ರು. ಆದರೂ ಎಲ್ಲರ ಬೇಡಿಕೆಗೆ ಒಪ್ಪಿದವರಂತೆ ಒಮ್ಮೆ ನಸುನಕ್ಕ ರಾಜ್, ಸರಿ ನೋಡೋಣ ಅಂದರು. ನಂತರ ಸ್ಟುಡಿಯೋದೊಳಗೆ ಹೋಗಿ ಹಾಡಲು ನಿಂತರು. ಸಂಗೀತ ಶುರುವಾಯಿತು. ನಾವು ಬಯಸಿದಂತೆ ವಿಶೇಷ ಧ್ವನಿಯಲ್ಲಿ ರಾಜ್ ಹಾಡಲು ಆರಂಭಿಸಿದಾಗ ಕೇಳುತ್ತಾ ಕೂತವರೆಲ್ಲ ರೋಮಾಂಚನಗೊಂಡ್ರು. ಹಾಡು ಅದ್ಭುತವಾಗಿ ಮೂಡಿಬಂತು. ಸ್ಟುಡಿಯೋದಲ್ಲಿರುವ ದೊಡ್ಡ ಥಿಯೇಟರ್ ಹಾಲಲ್ಲಿ ಎಲ್ಲರೂ ಕೂತು ಹಾಡು ಕೇಳಿದೆವು. ಹಾಡು ಮುಗಿದ ನಂತರ ರಾಜ್ ಏನೂ ಮಾತಾಡಲಿಲ್ಲ. ಒಂದೆರಡು ನಿಮಿಷ ನಂತರ ಆ ಹಾಡನ್ನ ದಯವಿಟ್ಟು ಇನ್ನೊಂದ್ಸಲ ಹಾಕಿ ಎಂದರು. ಎರಡನೇ ಬಾರಿ ಹಾಡು ಕೇಳಿದವರೇ ಸ್ವಲ್ಪ ಸಮಯ ನನ್ನನ್ನೇ ದಿಟ್ಟಿಸಿ ನೋಡಿದರು. ಇಬ್ಬರಲ್ಲೂ ಮಾತಿಲ್ಲ. ನಂತರ ಸಿಂಹ ಅವರ ಭುಜವನ್ನು ಮುಷ್ಟಿಯಿಂದ ಗುದ್ದಿ, ಅಂತೂ ಹಾಡಿಸಿಬಿಟ್ರಿ ನೀವು ಎಂದು ಅಭಿಮಾನದಿಂದ ಹೇಳಿದರು. ಮುಂದೆ ನಡೆದಿದ್ದು ಈಗ ಇತಿಹಾಸ. ಆ ಹಾಡಿಗೆ ಪಾಂಡವಪುರದ ಬಳಿ ಶೂಟಿಂಗ್ ನಡೆಯಿತು. ಅಣ್ಣವರ ಹಾಡಿನಿಂದ ಕುಮಾರ್ ಬಂಗಾರಪ್ಪ ಅವರ ಅಮೋಘ ಅಭಿನಯದಿಂದ ಅಶ್ವಮೇಧ ಸಿನಿಮಾ ಸೂಪರ್ ಹಿಟ್ ಆಯಿತು. ಅಶ್ವಮೇಧ ಸಿನಿಮಾದ ಡಾಕ್ಟರ್ ದೊಡ್ಡರಂಗೇಗೌಡರ ಗೀತ ರಚನೆಯ, ಸಂಗೀತ ರಾಜ್ ಅವರ ಸಂಗೀತದ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು ಮಾರ್ಜಿ ಅಭಿಷೇಕ್.

0: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
1: ಆತ್ಮೀಯ ನಾಗರಿಕ ಬಂಧುಗಳೇ, ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ

0: ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
0: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ KSL ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿ ಉದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡ್ರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿ ಉದಯಶಂಕರ್, KSL ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿ ಉದಯಶಂಕರ್. ಅವರ ಮಾತು ಎಲ್ಲರಿಗೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದರು ಉದಯಶಂಕರ್. ಆಟದೆ ಸೋತು ರೋಷಧಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು, ನಗು ಬಂತು, ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನು ಆಡಿಕೊಂಡು ಶ್ರೀನಾಥ್ಗೆ ಒಳಿತಾಗಲಿ ಎಂಬ ಸದಾಶಯದಿಂದಲೇ ಉದಯಶಂಕರ್ ಹಾಡು ಬರೆದರು. ವಿಜಯ ಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ SPB ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯಶಂಕರ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

0: is Mohit Chauhan, and you're listening to Sarang Radio 107.8 FM.
1: ನನ್ಗೊ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಮನೆ.
1: ವಿಷ್ಣುವರ್ಧನ್ ಜಯಮಾಲ ಅಭಿನಯದಲ್ಲಿ ಚಿತ್ರಿಸಿರುವ ಈ ಹಾಡಿಗೆ ದನಿಯಾದವರು ಯೇಸುದಾಸ್ ವಾಣಿಜಯರಾಮ್. ಈ ಹಾಡು ಬರೆದವರು ದೊಡ್ಡರಂಗೇಗೌಡ. ವಿಶೇಷವೇನೆಂದರೆ ದೊಡ್ಡರಂಗೇಗೌಡರು ಈ ಹಾಡು ಬರೆದದ್ದು ತೀರಾ ತೀರಾ ಆಕಸ್ಮಿಕವಾಗಿ. ಈ ಸಂದರ್ಭವನ್ನು ದೊಡ್ಡರಂಗೇಗೌಡರು ವಿವರಿಸಿದ್ದು ಹೀಗೆ. 70 ಹಾಗೂ 80ರ ದಶಕದಲ್ಲಿ ಚಿತ್ರರಂಗದ ಸಮಸ್ತ ಚಟುವಟಿಕೆ ನಡೀತಾ ಇದ್ದದ್ದು ಚೆನ್ನೈನಲ್ಲಿ. ಪದ್ಧತಿಯಂತೆ ಒಂದು ಶನಿವಾರ ಚೆನ್ನೈಗೆ ಹೊರಟೆ. ಅಲ್ಲಿನ ಸ್ವಾಗತ್ ಹೋಟೆಲ್ನಲ್ಲಿ ಉಳಿದುಕೊಂಡೆ. ಅಲ್ಲಿಗೆ HD ಗಂಗರಾಜು ಬಂದರು. ನನ್ನನ್ನು ಕಂಡವರೇ, ಮೇಸ್ಟ್ರೆ, AVMC ಥಿಯೇಟರ್ಗೆ ಹೋಗೋಣ, ಬನ್ನಿ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೊರಡಿಸಿ ಬಿಟ್ರು. ಅಲ್ಲಿ ಬಂದು ನೋಡಿದ್ರೆ ಒಂದು ಸಿನಿಮಾದ ಚರ್ಚೆ ನಡೀತಾ ಇತ್ತು. ಅದೇ ಬೆಂಕಿ ಬಿರುಗಾಳಿ. ವಿಷ್ಣುವರ್ಧನ್, ಜಯಮಾಲಾ, ಶಂಕರ್ನಾಗ್ ತಾರಾಗಣವೆಂದು ನಿರ್ಧರಿಸಲಾಗಿತ್ತು. ತಿಪ್ಪಟ್ಟೂರ್ ರಘು ನಿರ್ದೇಶನ, M. ರಂಗರಾವ್ ಸಂಗೀತದ ಹೊಣೆ ಹೊತ್ತಿದ್ರು. ನಾನು AVMC ಥಿಯೇಟರ್ಗೆ ಹೋದಾಗ ಅಲ್ಲಿ ಯೇಸುದಾಸ್, ವಾಣಿಜಯರಾಮ್, M. ರಂಗರಾವ್, ತಿಪ್ಪಟ್ಟೂರ್ ರಘು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಇದ್ರು. ನನ್ನನ್ನು ಕಂಡು ತಿಪ್ಪಟ್ಟೂರ್ ರಘು, ನೋಡಿ ಸರ್, ನಮ್ಮ ಹೊಸ ಸಿನಿಮಾಕ್ಕೆ ಹಾಡಬೇಕು, ಈಗಾಗಲೇ ಟ್ಯೂನ್ ಸಿದ್ಧವಾಗಿದೆ, ಸಂಗೀತ ಕೂಡ ರೆಡಿಯಾಗಿದೆ, ಆದರೆ ಸಾಹಿತ್ಯ ಇಲ್ಲ, ದಯವಿಟ್ಟು ಹಾಡು ಬರೆದುಕೊಡಿ ಎಂದರು. ತೀರಾ ಅನಿರೀಕ್ಷಿತವಾಗಿ ಸಿಕ್ಕಿದ ಅವಕಾಶ ಕಂಡು ಖುಷಿ, ಅಚ್ಚರಿ ಎರಡೂ ಆಯಿತು. ಒಂದೆರಡು ನಿಮಿಷ ಯೋಚಿಸಿ, ಆಯಿತು, ಬರೆದುಕೊಡ್ತೀನಿ, ಸಂದರ್ಭ ಏನು ಅಂತ ಹೇಳಿ ಎಂದೆ. ಆಗ ತಿಪ್ಪಟ್ಟೂರ್ ರಘು, ಅಯ್ಯೋ, ಈ ಹಾಡಿಗೆ ಅಂತ ಮಹತ್ವವಾದ ಸಂದರ್ಭವೇನೂ ಇಲ್ಲ, ಜನರಲ್ ಡ್ಯೂಯೆಟ್ ಸಾಂಗ್ ಅಷ್ಟೇ, ಜನರಲ್ ಆಗಿ ಯೋಚಿಸಿ ಬರೆದು ಬಿಡಿ ಸರ್ ಅಂದರು. ಏನಾದರೊಂದು ಸಂದರ್ಭ ಇದ್ದಾಗ ನಾಯಕ ನಾಯಕಿಯನ್ನು ಕಲ್ಪಿಸಿಕೊಂಡು ಹಾಡು ಬರೆಯೋದು ಸುಲಭ, ಆದರೆ ಜನರಲ್ ಆಗಿ ಯೋಚಿಸಿ ಡ್ಯೂಯೆಟ್ ಸಾಂಗ್ ಬರೆಯೋದು ಹೇಗೆ? ನಾನು ಈ ತಾಕಲಾಟದ ಮಧ್ಯೆಯೇ ಬರೆಯಲು ಕುಳಿತಿದ್ದೆ. ಸುತ್ತಮುತ್ತ ಚಿತ್ರತಂಡದ ಬಾಕಿ ಜನರಿದ್ದರು. ಮೊದಲ 5-6 ನಿಮಿಷದಲ್ಲಿ ಏನು ಕೂಡ ಹೊಳಿಯಲೇ ಇಲ್ಲ. ಅದೇ ಬೇಸರದಲ್ಲಿ ಒಮ್ಮೆ ತಲೆ ಎತ್ತಿದೆ. ನನ್ನನ್ನು ನೋಡಿದವರು ಆಯ್ತಾ ಸರ್ ಅಂತ ಕೇಳ್ತಾ ಇದ್ರು. ನನ್ನ ಸಂಕಟ ನನಗೆ, ಇವರಿಗೆ ತಮಾಷೆ ಅಂದುಕೊಂಡೆ. ನಂತರದ 1-2 ನಿಮಿಷದಲ್ಲಿ ಸರ್ ಏನಾದರೂ ಹೊಳಿತಾ ಎಂಬ ಪ್ರಶ್ನೆಯನ್ನ M. ರಂಗರಾವ್ ಮತ್ತು ತಿಪ್ಪಟ್ಟೂರ್ ರಘು ಕೂಡ ಕೇಳಿದ್ರು. ನನ್ನ ಮನಸ್ಸಿನ ಸಂಕಟಗಳನ್ನು ಯಾರಿಗೂ ಹೇಳುವಂತಿಲ್ಲ ಅನ್ನಿಸ್ತು. ಇಂಥದ್ದೊಂದು ಯೋಚನೆ ಬಂದಾಗಲೇ ಮಿಂಚು ಹೊಳೆದಂತಾಯಿತು. ಹೆಚ್ಚಿನ ಸಿನಿಮಾಗಳಲ್ಲಿ ಪ್ರೀತಿಯಲ್ಲಿ ಮುಳುಗಿದ ನಾಯಕ ನಾಯಕಿ ಕೂಡ ಪರಸ್ಪರ ಭಾವನೆಗಳನ್ನು ಹೇಳಲಾರದ, ಸುಮ್ಮನಿರಲು ಆಗದಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರಲ್ವಾ? ಹಾಗಾಗಿ ಹೇಳಲಾರೇನು, ತಾಳಲಾರೇನು ನನ್ನ ಮನಸ್ಸಿನ ಭಾವನೆ ಎಂಬುದನ್ನೇ ಹಾಡಿನ ಮೊದಲ ಸಾಲು ಮಾಡಿದರೆ ಹೇಗೆ ಅನಿಸ್ತು. ಈ ಸಾಲು M. ರಂಗರಾವ್ ಅವರು ಕೇಳಿಸಿದ ಟ್ಯೂನ್ಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ತಾ ಇತ್ತು. ಹೀಗೆ ಯೋಚಿಸಿದ್ದಾಗಲೇ ಸರಸರನೆ ಪಲ್ಲವಿಯ ಸಾಲುಗಳು ಹೊರೆದು ಬಿಟ್ಟವು. ಸಂಕೋಚದಿಂದಲೇ ಅವುಗಳನ್ನು ರಂಗರಾವ್ ಅವರಿಗೆ ತೋರಿಸಿದೆ. ಅವರು ಅದ್ಭುತ ಎಂದು ಉದ್ಗರಿಸಿದ್ರು. ಮುಂದುವರಿಸಿ ಸರ್ ಎಂದು ಹುರಿದುಂಬಿಸಿದ್ರು. ಆ ನಂತರದಲ್ಲಿ ಎಲ್ಲವೂ ಸರಾಗ. ಮುಂದಿನ 10 ನಿಮಿಷದಲ್ಲಿ ಪ್ರೇಮಿಗಳ ಮನದ ಮಾತಾಗುವಂತ ಒಂದು ಯುಗಳ ಗೀತೆ ಸೃಷ್ಟಿಯಾಗಿ ಹೋಯಿತು. ನಿಜ ಹೇಳಬೇಕೆಂದ್ರೆ ಅವತ್ತು ಚೆನ್ನೈನಲ್ಲಿ ಬೇರೆ ಯಾವ ಗೀತ ರಚನೆಕಾರನು ಸಿಗಲಿಲ್ಲ ಎಂಬ ಕಾರಣಕ್ಕೆ ನನ್ನಿಂದ ಹಾಡು ಬರೆಸಿದ್ರು. ಆ ಕ್ಷಣದ ಸತ್ವ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದೆ. ಮುಂದೆ ಆ ಗೀತೆಯ ಪ್ರತಿ ಅಕ್ಷರವನ್ನು ಅಕ್ಕರೆಯಿಂದ ಹಾಡಿದ ಯೇಸುದಾಸ್, ವಾಣಿಜಯರಾಮ್ ಅದನ್ನೊಂದು ಸ್ಮರಣೀಯ ಯುಗಳ ಗೀತೆಯಾಗಿ ಮಾಡಿಬಿಟ್ರು. 26 ವರ್ಷಗಳ ಹಿಂದೆ ನಡೆದಿದ್ದ ಈ ಘಟನೆಯನ್ನು ನೆನಪಿಸಿಕೊಂಡು ಮತ್ತೆ ಮತ್ತೆ ಖುಷಿ ಪಡುತ್ತಲೇ ಹಾಡಿನ ಕತೆಗೆ ಮಂಗಳ ಹಾಡಿದ್ರು ದೊಡ್ಡರಂಗೇಗೌಡ. ಬೆಂಕಿ ಬಿರುಗಾಳಿ ಸಿನಿಮಾದ ದೊಡ್ಡರಂಗೇಗೌಡರ ಗೀತ ರಚನೆಯ, M. ರಂಗರಾವ್ ಸಂಗೀತದ, ಯೇಸುದಾಸ್ ಹಾಗೂ ವಾಣಿಜಯರಾಮ್ ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

ಬಬ್ರುವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಐದು ವಿವಿಧ ಭಂಗಿಗಳಲ್ಲಿ ತೋರಿಸುವ ಅಪರೂಪದ ದೃಶ್ಯವೊಂದಿದೆ. ಹುಣಸೂರು ಕೃಷ್ಣಮೂರ್ತಿಯವರು ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ ಬಬ್ರುವಾಹನ. ಅರ್ಜುನನಿಂದ ಆರಂಭವಾಗಿ ಬಬ್ರುವಾಹನ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಿದ ಚಿತ್ರ ಇದು. ಬಬ್ರುವಾಹನ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದ ಭಾರ್ಗವ್ ಅವರು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಸಿನಿಮಾದ ಹೆಸರು ಬಬ್ರುವಾಹನ ಎಂದಿದ್ರು, ಅರ್ಜುನನ ಪಾತ್ರವನ್ನ ಹೈಲೈಟ್ ಮಾಡಬೇಕು ಎಂಬುದು ಹುಣಸೂರು ಕೃಷ್ಣಮೂರ್ತಿಯವರ ಆಸೆಯಾಗಿತ್ತು. ಅರ್ಜುನ ಅಂದ್ರೆ ಕೇವಲ ಬಿಲ್ವಿದ್ಯಾ ಪ್ರವೀಣ ಮಾತ್ರನಲ್ಲ, ಅವನೊಬ್ಬ ಅಪ್ರತಿಮ ಗಾಯಕ, ಸಂಗೀತಗಾರ, ಚೆಲುವಾಂತ ಚೆನ್ನಿಗ, ಮಹಾಪ್ರೇಮಿ ಮತ್ತು ರಸಿಕ. ಈ ಎಲ್ಲಾ ವೇಷದಲ್ಲಿಯೂ ಅವನನ್ನ ತೋರಿಸಬೇಕು ಎಂದು ಹುಣಸೂರು ನಿರ್ಧರಿಸಿದ್ರು. ನಿನ್ನ ಕಣ್ಣ ನೋಟದಲ್ಲಿ, ಈ ಸಮಯ ಶೃಂಗಾರಮಯ, ಆರಾಧಿಸುವೆ ಮದನಾರಿ ಹಾಡುಗಳನ್ನು ಬರೆದಿದ್ರು. ಒಂದೊಂದು ಹಾಡನ್ನು ತುಂಬಾ ವಿಭಿನ್ನವಾಗಿ ಚಿತ್ರೀಕರಿಸಬೇಕೆಂಬುದು ಹುಣಸೂರು ಅವರ ಅಪೇಕ್ಷೆಯಾಗಿತ್ತು. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಹೇಳಿದ್ರು. ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅವರು ನನಗೆಲ್ಲ ಗೊತ್ತಿದೆ ಎಂದು ಸುಮ್ಮನಾಗಲಿಲ್ಲ. ಬದಲಿಗೆ ಘಟಂ, ಮೃದಂಗ, ವೀಣೆ ಹಾಗೂ ಕೊಳಲು ನುಡಿಸುವುದನ್ನು ಹತ್ತಾರು ಬಾರಿ ಗಮನಿಸಿದ್ರು. ವಾದ್ಯಗಳನ್ನು ಬಾರಿಸುವ ಸಂದರ್ಭದಲ್ಲಿ ಕಣ್ಣಿನ ಚಲನೆ, ಹಣೆಯ ನಿರಿಗೆ ಹಾಗೂ ಕೆನ್ನೆಯ ಅದುರುವಿಕೆಯಲ್ಲಿ ಕಲಾವಿದರು ತೋರಿಸುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ವಾದ್ಯಗಳಿಗೆ ತಕ್ಕಂತೆ ಮುಖಭಾವ ಪ್ರದರ್ಶನಕ್ಕೆ ತಮ್ಮನ್ನ ಸಿದ್ಧ ಮಾಡಿಕೊಂಡ್ರು. ನಂತರ ಗುರುಗಳೇ ನಾನೀಗ ರೆಡಿ ಅಂದ್ರು. ಆರಾಧಿಸುವೆ ಮದನಾರಿ ಹಾಡಿಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಗೆಯ ಮಾಸ್ಕ್ ತಯಾರಿಸಲಾಗಿತ್ತು. ಬಬ್ರುವಾಹನ ತಯಾರಾಗಿದ್ದು 1974. ಈ ದಿನಗಳಲ್ಲಿ ಕಟ್ ಅಂಡ್ ಪೇಸ್ಟ್ ವಿದ್ಯೆಯಾಗ್ಲಿ, ಗ್ರಾಫಿಕ್ ತಂತ್ರಜ್ಞಾನದ ಹೆಸರಾಗ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆಗ 5 ಪಾತ್ರಧಾರಿಗಳ ಒಂದು ಮಾಸ್ಕ್ ತಯಾರಿಸಿಕೊಂಡು 3 ಕ್ಯಾಮರಾ ಬಳಸಿ 3 ದಿಕ್ಕುಗಳಿಂದ ಶೂಟ್ ಮಾಡಲಾಗಿತ್ತು. ಇಷ್ಟೆಲ್ಲಾ ಸಿದ್ಧತೆ ನಂತರ ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಶುರುವಾಯಿತು. ಆರಂಭದಿಂದಲೂ ಅಪಾರ ಉತ್ಸಾಹದಿಂದ ರಾಜ್ ಅವರು, ಗುರುಗಳೇ ಈ ದೃಶ್ಯ ಬಹಳ ಚೆನ್ನಾಗಿ ಬರ್ತಾ ಇದೆ, ಮುಂದುವರಿಸೋಣ ಎನ್ನುತ್ತಲೇ ಎಲ್ಲರನ್ನ ಉತ್ತೇಜಿಸಿದ್ರು. 12:30 ನಿರಂತರವಾಗಿ ಶೂಟಿಂಗ್ ನಡೆಸಿ ಸ್ವಲ್ಪ ಹೊತ್ತು ವಿರಾಮ ಘೋಷಿಸಲಾಯಿತು. ನಮಗೂ ಬೆಳಗಿಂದ ಚಿತ್ರೀಕರಿಸಿದ ದೃಶ್ಯಗಳು ಹೇಗೆ ಬಂದಿದೆ ಅನ್ನುವಂತಹ ನೋಡುವಂತ ಅವಸರ, ಆಸೆ ಎಲ್ಲವೂ ಕೂಡ ಇತ್ತು. ಆ ಮಠಮಠ ಮಧ್ಯಾಹ್ನದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ದೃಶ್ಯ ನೋಡಲು ಕೂತವರಿಗೆ ಎದೆ ಒಡೆದಂತಾಯಿತು. ಯಾಕಂದ್ರೆ ಎಲ್ಲಿ ತಪ್ಪಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗಿಂದ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಒಂದು ಕೂಡ ಬಂದಿರಲಿಲ್ಲ, ಅಷ್ಟು ಹಾಳಾಗೋಗಿತ್ತು. ಮತ್ತೆ ಮೊದಲಿನಿಂದ ಶುರು ಮಾಡಬೇಕಿತ್ತು. ವಿಷಯ ತಿಳಿದ ಹುಣಸೂರು ಕೃಷ್ಣಮೂರ್ತಿಗಳು ಬೇಸರದಿಂದ ಕೂತ್ಬಿಟ್ರು. ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎಂದು ಎಲ್ಲರ ಸಂಕಟವಾಗಿತ್ತು. ನಾನು ಸಂಕೋಚದಿಂದಲೇ ರಾಜ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸಿದೆ. ಸರ್, ಹೀಗಾಗಿರೋದಕ್ಕೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಎಂದು ಸೇರಿಸಿದೆ. ಆಗ ಅಣ್ಣವರು ಹೇಳಿದ್ದೇನು ಗೊತ್ತೆ, ಭಾರ್ಗವ ಅವರೇ, ಕೆಲಸ ಅಂದಮೇಲೆ ಇಂಥ ತಪ್ಪುಗಳೆಲ್ಲ ಆಗೋದು ಸಹಜ, ಆಗೋದಾಗಿ ಹೋಗಿದೆ. ಈಗ ನಾನು ಬೇಸರ ಮಾಡಿಕೊಂಡ್ರು ಅಷ್ಟೇ, ಮಾಡಿಕೊಳ್ಳದಿದ್ರು ಅಷ್ಟೇ ಅಲ್ವೇ. ಈಗ ಹೇಗಿದ್ರೂ ಈ ದೃಶ್ಯದ ಚಿತ್ರೀಕರಣ ಚೆನ್ನಾಗಿ ಬರ್ತಾ ಇದೆ ತಾನೇ, ಅದನ್ನೇ ಇನ್ನೊಮ್ಮೆ ತೆಗೆಯೋಣ. ಬೆಳಗ್ಗೆ ಆಕಸ್ಮಿಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈಗ ಒಂದು ಅವಕಾಶ ತಂತಾನೇ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳೋಣ. ಮಧ್ಯಾಹ್ನ ಊಟವಾದ ನಂತರ ಬೆಳಗ್ಗೆ ಹಾಕ್ಕೊಂಡು ಬಂದಿದ್ದ ಮಾಸ್ಕನ್ನೇ ಮತ್ತೆ ಹಾಕ್ಕೊಂಡು ಬರ್ತೇನೆ, ನೀವು ಸಿದ್ಧರಾಗಿ ಶಿವ ಅಂತ ಜಮಾಯಿಸಿ ಬಿಡೋಣ ಅಂದರು. ರಾಜ್ಕುಮಾರ್ ಅವರೇ ಹೀಗೆ ಹೇಳಿದ್ದು ಕೇಳಿ ಎಲ್ರಿಗೂ ಖುಷಿಯಾಯಿತು, ಸಂತೋಷವಾಯಿತು, ಉತ್ಸಾಹ ಬಂತು. ಎಲ್ಲರೂ ಗೆಲುವಿನಿಂದ ಎದ್ದು ನಿಂತರು. ನೋಡು ನೋಡುತ್ತಲೇ ಶೂಟಿಂಗ್ ಮತ್ತೆ ಶುರುವಾಯಿತು. ಬೆಳಗ್ಗೆ ಆಗಿ ಹೋದ ಪ್ರಮಾದದ ಬಗ್ಗೆ ಏನೇನು ಗೊತ್ತಿಲ್ಲದವರಂತೆ ರಾಜ್ಕುಮಾರ್ ಪಾತ್ರದಲ್ಲಿ ಲೀನವಾಗಿ ಹೋದರು. ಮಧ್ಯಾಹ್ನ ಶುರುವಾದ ಹಾಡಿನ ಚಿತ್ರೀಕರಣ ಮುಗಿದಾಗ ರಾತ್ರಿ 8 ಗಂಟೆಯಾಗಿತ್ತು. ಕಡೆಗೊಮ್ಮೆ ರಶಸ್ ನೋಡಿದಾಗ ಎಲ್ರಿಗೂ ಕಣ್ತುಂಬಿ ಬಂದಿತ್ತು. ಹಳೆಯ ನೆನಪುಗಳಲ್ಲಿ ಹೀಗೆ ತೇಲಿ ಹೋಗಿ ಖುಷಿಪಟ್ಟರು ಭಾರ್ಗವ. ಬಬ್ರುವಾಹನ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ ಟಿ ಜಿ ಲಿಂಗಪ್ಪ ಅವರ ಸಂಗೀತದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

ಈ ಹಾಡು ಬರೆಸಿದ್ದು ಹೇಗೆ ಎಂಬುದನ್ನ ಪುಟ್ಟಣ್ಣನವರ ಮಾತುಗಳಲ್ಲಿ ಕೇಳಬೇಕು. ನಾಗರಹಾವು ಚಿತ್ರದ ಹಾಡುಗಳನ್ನು ಬರೆಸಿದ್ದು ಶಿವನ ಸಮುದ್ರದಲ್ಲಿ. ಶಿಂಷಾ ನದಿ ಜಲಪಾತವಾಗಿ ಧುಮ್ಮಿಕ್ಕುವ ಆ ಪ್ರದೇಶದಲ್ಲಿ ಒಂದು ಬಂಗಲೆ ಇದೆ. ಅದರ ಮುಂದಿರುವ ವರಾಂಡದಲ್ಲಿ ಜಮಖಾನ ಹಾಸಿಕೊಂಡು ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಸಮ್ಮುಖದಲ್ಲಿ ತಬಲಾ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡುಗಳನ್ನು ಕಂಪೋಸ್ ಮಾಡಿಸಿದ. ಅದರಲ್ಲಿ ಬರುವ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎಂಬ ಹಾಡು ಮತ್ತು ದೃಶ್ಯ ನನಗೆ ಅತ್ಯಂತ ಮೆಚ್ಚುಗೆಯಾದದ್ದು. ಕೆಲವೊಮ್ಮೆ ನಮಗೆ ಮಾನಸಿಕವಾಗಿ ಕೆಲವು ಭಾವನೆಗಳು ಹುಟ್ಟುತ್ತದೆ, ಆ ಭಾವನೆಗಳಿಗೆ ನಾವು ಗುಲಾಮರಾಗ್ತೀವಿ. ಹಾಗೆಯೇ ಆ ಹಾಡಿನ ಹಿನ್ನೆಲೆ ಕೂಡ ಯಾವುದೋ ಒಂದು ಭಾವನೆಗೆ ಗುಲಾಮನಾಗಿ ಅದು ನನ್ನಿಂದ ಹೊರಹೊಮ್ಮಿತು. ಈ ಹಾಡು ಬರೆಸುವಾಗ ಯಾರೋ ಒಬ್ಬರು ನನ್ನ ಮನದಲ್ಲಿದ್ದರು, ಅದನ್ನೇ ನಾನು ಗೀತ ರಚನೆಕಾರನಾಗಿ ಹೇಳಿದೆ. ನಂತರದ ಪಲ್ಲವಿಯನ್ನು ನಾನೇ ಹೇಳಿ ಬರೆಸಿದಾಗ ಎಲ್ಲರೂ ಡೈರೆಕ್ಟರ್ ಬಹಳ ರೊಮ್ಯಾಂಟಿಕ್ ಆಗಿದ್ದಾರೆ ಎಂದು ತಮಾಷೆ ಮಾಡಿದರು. ಅದನ್ನು ಕೇಳಿ ನನಗೆ ನೋವಾಗಲಿಲ್ಲ, ಯಾಕಂದರೆ ಯಾವುದನ್ನು ಬಚ್ಚಿಟ್ಟುಕೊಳ್ಳಲಾರದಂಥ ಹೃದಯ ನನ್ನದು. ಈ ಹಾಡನ್ನು ಈಗಲೂ ನೋಡಿ, ಅದರಲ್ಲಿ ನಾಯಕಿ ಆರತಿ ಗಾಳಿಯಲ್ಲಿ ತೆಲಿದಂತೆ ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ರೆ ಪಕ್ಕದಲ್ಲಿರುವಂಥ ನಾಯಕ ವಿಷ್ಣುವರ್ಧನ್ ಮಾಮೂಲು ಸ್ಪೀಡ್ನಲ್ಲೇ ನಡೆದುಕೊಂಡು ಬರ್ತಾರೆ. ಇಂಥದ್ದೊಂದು ದೃಶ್ಯ ಸಂಯೋಜನೆ 1972 ಕಾಲಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದು. ಏಕಕಾಲಕ್ಕೆ ಸ್ಲೋ ಮೋಷನ್ ಹಾಗೂ ಮಾಮೂಲಿ ಸ್ಪೀಡಿನ ಚಿತ್ರೀಕರಣದಲ್ಲಿ ಸ್ವಲ್ಪನೇ ಸ್ವಲ್ಪ ಏರುಪೇರಾಗಿದ್ರು ಕೂಡ ಇಡೀ ದೃಶ್ಯ ಹಾಳಾಗ್ತಾ ಇತ್ತು. ಆದರೂ ರಿಸ್ಕ್ ತೆಗೆದುಕೊಂಡು ಆ ದೃಶ್ಯ ಚಿತ್ರಿಸಿದ್ದ ಪುಟ್ಟಣ್ಣ ಏಕಕಾಲಕ್ಕೆ ಆರತಿ ಮತ್ತು ಚಿತ್ರಪ್ರೇಮಿಗಳ ಹೃದಯ ಗೆದ್ರು. ಈ ದೃಶ್ಯ ವೈಭವದ ಸುದ್ದಿ ತಿಳಿದು ಕುತೂಹಲದಿಂದಲೇ ಚಿತ್ರ ವೀಕ್ಷಿಸಿದ ರಷ್ಯಾದ ಅಂದಿನ ಹೆಸರಾಂತ ನಿರ್ದೇಶಕ ಆಲಿ ಕಮರೇವ್ ಅಮೇಜಿಂಗ್ ಎಂದು ಉದ್ಗಾರ ತೆಗೆದರಂತೆ. ಬೆಳ್ಳಿತೆರೆಯ ವಿಪರ್ಯಾಸಗಳು ಹೀಗೆಲ್ಲ ಇರ್ತವೆ ನೋಡಿ. ಸ್ವಾರಸ್ಯವೆಂದರೆ ಹೀಗೆ ಒಂದು ಹೆಣ್ಣನ್ನು ಹೊಗಳಿದ ಹಾಗೂ ತೆಗಳಿದ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: കേന്ദ്രത്തിലെ റേഡിയോ സാരംഗ് 107.8 FM ഇന്നത്തെ തുളു കാര്യക്രമകു നിക്ലേഗ് മാത്രേഗ്ല മോക്കിതിഞ്ചി സൊൽമിലോ ഇന്നത്തെ ഈ കാര്യക്രമട് കർണാടക തുളു സാഹിത്യ അക്കാഡമിതലെക്കൊടു നടത്തിന ഇഞ്ചിപ്പ നമന് അകത്തു പോയിനഞ്ചിന ഗാനകോകിലെ എസ് ജാനകി സാഹിത്യ പരമാനന്ദ സാല്യൻ അഞ്ചനെ നിരഞ്ജൻ റൈ മട്ടന്ത ബിട്ടു മൊക്ലേന നുടി നമന കാര്യക്രമട് പാത്തിരന ബിന്നേർനക്കലിന പാത്തിരന കിയനന്ദു ബർക്ക
1: ಮುಜ್ಜನದ ಬಗ್ಗೆ ಮುಜ್ಜನ ಪಾತ್ರರೊಂದು ಆಲೋಚನೆ ಮಂತಂದ ಜಾನಕಿಯರ್ನ ಬಗ್ಗೆ ನಮ್ಮ ಹಿರಿಯ ಕಲಾ ನಿರ್ದೇಶಕರಾಯ್ನ ತಮ್ಮ ಲಕ್ಷ್ಮಣಲ್ಲಿರು ಬುಕ್ಕ ಸಿನಿಮಾ ಬುಕ್ಕ ನಾಟಕದ ಬಗ್ಗೆ ಒಂದು ಸಮಗ್ರವಾಯ್ನ ಒಂಜಿ ವಿಶ್ವಕೋಶ ಇತ್ತಲೆಕಾರ ಆರು ಪಾತ್ರವಿರು ಬುಕ್ಕ ನಿರಂಜನ್ ರೈ ಮಟ್ಟಂದ ಬೆಟ್ಟನೊಟ್ಟಿಗೆ ಅರ್ನ ಸಹವರ್ತಿ ಬಗ್ಗೆ ಅಕಾಡೆಮಿದ ಸದಸ್ಯರಾಯ್ನ ಕುಂಬ್ರ ದುರ್ಗಾ ಪ್ರಸಾದ್ ರೈಕಲ್ ಪಾತ್ರವಿರು ಬುಕ್ಕ ಪರಮಾನಂದ ಶಾಲಿಯನ್ರ ಬಗ್ಗೆ ಅರ್ನ ಆತ್ಮೀಯರಾದಿತ್ಯನ ಸುರತ್ಕಲ್ ಗೋವಿಂದಾಸ್ ಕಾಲೇಜ್ದ ನಿವೃತ್ತ ಪ್ರಾಂಶುಪಾಲರಾಯ್ನ ಪ್ರೊಫೆಸರ್ ಕೃಷ್ಣಮೂರ್ತಿ ಪಾತಿರ್ವೇರು ಯಾನ್ ಸುರುಕಾದ ತಮ್ಮ ಲಕ್ಷ್ಮಣರ ಪರೋಡಂತೇನು
2: ಮಾತಾರಿಗಳ ಸುಲ್ಮೇಲು ಸಂಗೀತ ಲೋಕದ ಮಧುರ ಸ್ವರ ಮಾಧುರ್ಯೋಡು ಅಮರರಾದ ಮೆರೇನಾರು ಗಾನಕೋಕಿಲೆ ಎಸ್ ಜಾನಕಿ ಅರ್ನ ದಿವ್ಯ ಆತ್ಮಗು ಎನ್ನ ನಮನ ಎಸ್ ಜಾನಕಿನ ಬಗ್ಗೆ ಪನೋಡಂಡ ಅರ್ನ ಪದನೇ ಇಡೀ ಪ್ರಪಂಚೋಡು ಪರಡೊಂದು ಪುನಗ ಅರ್ನ ಪರಿಚಯನೇ ಬೋಡುಂದಿಚ್ಚಿ ಅಂಡ ನಮ್ಮ ತುಳು ಭಾಷೆನು ಆರು ಆ ರೀತಿಡು ಒಂದು ಪ್ರಪಂಚೋಡು ಒಂದು ಮಲ್ದಿರು

ಪನೊಲಿ. ಎಷ್ಟು ಜನಕ್ಕೆ ತುಡುಟು ಮಸ್ತ್ ಪದ ಪಂತೀರು. ಅರ್ನ 59 ವರ್ಷದ ಸುದೀರ್ಘ ಪ್ರಯಾಣ, ಸಿನಿಮಾ, ಭಾವಗೀತೆ, ಭಕ್ತಿಗೀತೆ ವಾ ಪೂರ ನಮ್ಮನೆದ ಪದಕುಲು ಪಂತೀರು. ಒಂಜಿ ಪ್ರಾಯದ ರೆಕ್ಲೆಗೆ ಎಲ್ಲೇ ಪುಣ್ಯ ಎಂಚ ಪದ ಪನ್ಪುಣ ಒಂಜಿ ಬಾಲೆನ ಸ್ವರ ಸಮೇತ ಎಷ್ಟು ಜಾನಕಿ ನಾ ಸ್ವರಟು ನಮ್ಮ ಕೇಂದ. ಆರು ಆಂಧ್ರ ಪ್ರದೇಶದ ಪುಟ್ಟುನಾಂಡಲ ಅರಿಗೆ ಕರ್ನಾಟಕದ ಮಿತ್ತು ಕನ್ನಡ ಭಾಷೆದ ಮಿತ್ತು ಮಸ್ತ್ ಅಭಿಮಾನ. ಆರು ಸಾಧಾರಣ 10-15 ಇರುವ ಭಾಷೆ ಮುಟ್ಟಲ ಆರು ಪ್ರತಿಯೊಂದು ಭಾಷೆಡಲ ಪದ ಪಂತೀರು. ಸುಮಾರು 48,000 ಪದ ಆರ್ನ ಸ್ವರಟು ನಮ್ಮ ಇತ್ತೆಲ್ಲ ಉಂಡು. 4 ರಾಷ್ಟ್ರ ಪ್ರಶಸ್ತಿ ತಿಕ್ಕದುಂಡು, 7 ರಾಜ್ಯ ಪ್ರಶಸ್ತಿ ತಿಕ್ಕದುಂಡು. ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಇಂಚ ಸಾಧಾರಣ ದಕ್ಷಿಣ ಭಾರತದ 20 ಜಾಸ್ತಿ ಅರಿಗೆ ಪ್ರಶಸ್ತಿ ತೆಗೆದುಂಡು. ಆರು ಪ್ರಶಸ್ತಿಗೆ ಬಯಕುಜೇರು, ಮೀಡಿಯೋಗ್ಲ ಎದುರು ಬರ್ಪುಜೇರು, ಓಲ್ಲ ಪಾತಿರು ಜೇರು. ಆರು ತೀರ್ಪೋಪಿನೆತ್ತ ರಡ್ಡು ವಾರೋಡು ದುಂಬು ಮುಂದೆ ನಮ್ಮ ಕುಡ್ಲಗ ಬತ್ತು ಪೋದಿತ್ತೇರು, ಮಂಗಳದೇವಿಗೆ ಬತ್ತಿತ್ತೇರು. ಮುಲ್ಪನೆ ಬಳ್ಳಲ್ ಭಾಗ ಈ ಪರಿಸರೋಡು ಆರ್ನ ಪಲ್ಲಿನ ಇಲ್ಲಗ ಬತ್ತಿತ್ತೇರು. ಆರು ಹೆಚ್ಚ ಏರೆಗ್ಲ ಬರಂದಿಲ್ಲಕ್ಕ ಒಂಚೂರು ಆರು ನಿವೃತ್ತಿ ಆಯಲಕ್ಕ ಮಲ್ತೇರು. ದಯಪನಾಗ ಮಾತೇರಲ ಆರೇನು ಬತ್ತದ ಇಂಟರ್ವ್ಯೂ ಮಲ್ಪನಗಾರಿಗೆ ಬುಡ್ಚಿಂದ ಆತನು ಮಾಧ್ಯಮ ಐತೆದ ಬುಡ್ಚಿಂದ ಆತನ ಅರಿಗೆ. ಆರು ಅಕೇರಿಗೆ ಪದ ಪಂಡಿನಿ ರಟ್ ಸಾರತ್ತ ಪದ್ನಾಜಿಟ್ಟು ಮಲಯಾಳಿ ಸಿನಮಗು. ಗಾಯನನು ಆರು ನಿವೃತ್ತಿ ಮಲ್ತಿನಿ ರಡ್ಡು ಸಾರತ್ತ 17 ಮೈಸೂರುಡು. ಆರು ಗಾಯನ ಪನರ ಸುರುಮಲ್ತಿನೇ ಮೈಸೂರುಡು. ಆರ್ನ ಅಂತಿಮ ಕ್ರಿಯೆಲ ಮೈಸೂರುಡಾಂಡು. ಅಂಚಾದ ನಮ್ಮ ಕರ್ನಾಟಕದಾರ ಆತ್ಮಾತ್ರತ್ತ ನಮ್ಮ ತುಳು ಸಿನಿಮಾದ ಒಂಜಿ ಪಂಚಾಂಗಗು ಅಡಿಗಲ್ಲಂದು ಪನ್ನೊಲಿ. ದಾಯಗಂದ ಪನ್ನಗ ಸುರೂತ ತುಳು ಭಾಷೆ ಒಂಜಿ ಸಿನಿಮಾ ರಂಗಗ ಕಾರ್ದೀಪಿನೇ ಮಲ್ಲ ಕಷ್ಟಕರದ ವಿಷಯ. ಐಕೊಂಜಿ ಭದ್ರ ಪಂಚಾಂಗಗ ಬುರ್ರೆ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯ, ಎಚ್ ಎಂ ಮಹೇಶ್, ಎಸ್ ಜಾನಕಿ, ಬಿ ಕೆ ಸುಮಿತ್ರ, ವಾಣಿ ಜಯರಾಮ್, ಕಸ್ತೂರಿ ಶಂಕರ್ ಇಂಚ ಸಂಗೀತಗಾರರೇ ಒಂಜಿ ತುಳು ಸಿನಿಮಾದ ಪಂಚಾಂಗದ ಮಲಮಲ್ಲ ಅಡಿಗಲ್ಲೊಂದು ಪನ್ನೊಲಿ. ಆ ಪದೊಡ್ದಾತ್ರ ಸಿಲೋನುದ್ದ ರೇಡಿಯೋಡ್ಲ ನಮ್ಮ ತುಳು ಪದ ಬರ್ರೆ ಕಾರಣ ಅಂಡು. ಅವು ಕಾರಣ ಮೊಕಲಂಚಿನ ಹಿನ್ನೆಲೆ ಸಂಗೀತಗಾರರೇ ಅದು. ನಮ ಇತ್ತೆ ಅಕಲ್ನ ಪದವನ್ನು ಪನ್ಪ ಆಂಡ ಪಿ ಬಿ ಶ್ರೀನಿವಾಸನಾಥ ಸ್ಪಷ್ಟ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಲ್ತ ವಿರಳ, ಎಸ್ ಜಾನಕಿನಂಚಿನ ಸ್ವರ ಸ್ಪಷ್ಟತೆ ನಂಕ ಪನರ ಸಾಧ್ಯ ಬೊವೇ ಪದಕ್ಕೆನ್ಲಿ. ಅಕುಲು ಎಂಚಿನವನ್ ಪೇರು ಬಂದಾಗ ಅಕ್ಷರೋಗ್ಲ ಒಂಜಿ ಭಾವನೆ ಕೊರಪೇರು. ನಮ್ಮ ಅಕ್ಷರನ್ನು ಜೋಡಿಸ್ತಾವ ಅಕುಲು ಅಕ್ಷ ಪೋ ಪನ್ಪಿನ ವಿಷಯನೇ ನಂಕ ಅಕುಲು ಪನ್ಪಿನ ಪದ ತರೀತಿಡೆ ಎಂಕ್ಲೆಗೆ ಅರ್ಥ ಆಪು ಆ ಸಾಹಿತ್ಯ. ಅಕುಲು ಸಾಹಿತ್ಯನ ಆತು ಪೊರಲು ಪನೊಂದಿತ್ತೇರು, ಸಂಗೀತಗಾರರು ಪನೊಂದಿತ್ತೇರು, ಎಂಕುಲು ಮ್ಯೂಸಿಕ್ ಕಂಪೋಸ್ ಮಲ್ಪುವ ಸಾಹಿತ್ಯಗಾರ್ಯ ಪನ್ಪೇರು, ಇವನು ವಿವೇಕರೆಲ್ಲ ಪನ್ತೇರು. ಎಂಕುಲು ಪದ ಬರೆಯಪ್ಪ ಈ ಪದ ಈ ರೀತಿದು ಆಪುನೊಂದಿ ಎಂಕ್ಲೆಗೆ ವಿಸ್ಮಯ. ಐಕೋಸ್ಕರ ಏರೆ ಸಂಗೀತಗಾರರವಾಡು ಸಾಹಿತ್ಯ ಬರೆಪಿನವಾಡು ಪ್ರಥಮವಾದ ಅಕುಲು ಹಿನ್ನೆಲೆ ಗಾಯಕನು ಗಮನ ಕುರಿದು ಆ ಪದವನ್ನು ಪನ್ಪಿನ ಒಬೇ ಪದ ಅವಡಿ ಈ ಶಾಶ್ವತವಾದ ಒರಿಯರೆ ಅಕಲ್ನ ಸ್ವರ ಕಂಠ ಸಿರಿಟಿ ಇನಿ ಉರಿದನು. ಅಂಚ ಎಸ್ ಜಾನಕಿ ಸುಮಾರು 8 ಸಿನಿಮಗೂ ಪದ ಪಂತೀರು. ಅವು ಸುರುತ ಸಿನಿಮಾ ಎನ್ನ ತಂಗಡಿ ಇಟ್ಟು ಅತ ಪದ ಎತ್ತಿ ದಾರದ ಬುಡಿದು, ದಾರದ ಬುಡಿದಿಡು ಮೂಜಿ ಪದ ಪಂತೀರು. ಆ ಮೂಜಿ ಪದಲ ಎಡ್ಡೆ ಪದ ಐಡ್ದು ಬೊಕ್ಕ ಬಿಸತಿ ಬಾಬು ಓಲೀಲ ಶಶಿಕಲಾ ಚಂದ್ರ ರಾಮಕಿರೋಡಿ ಅನ್ನ ಪದ ಪ್ರೇಮ ನಾಟಕ ದಾನೇ ಇರೇನ ಅವೇ ಸಿನಿಮಾದ ಪದ. ಕೋಟಿ ಚೆನ್ನೈದ ಎಕ್ಕಸಕ ಪದ ಬಯ್ಯೆ ಮಲ್ಲಿಗೆದ ಅಪ್ಪೆ ಬಂಗಾರು ಅಪ್ಪೆ ಮನಸ್ಸು ಬಂಗಾರು ಡಿಂಗಿರಿ ಮಾಮ ಡಿಂಗಿರಿ ಮಾಮ ಒಂದು ಮಾತ ನಿಕುಲು ಕೆಬಿಟ್ ಕೇಂದುಪ್ಪರು. ಯಾನ ಸನ್ಯಾಸ ಆಪ ಸಿನಿಮಾ ಇಂಪು ತಂಪು ಜಾಗೆ ಒಂದು ಸ್ವರ್ಗಯ ಒಂದು ಆರ್ನ ಪದ ನ್ಯಾಯಗು ಚಿಂದಾಬಾದುಡಲ ಪಂತೀರು. ಬೊಕ್ಕ ಕರ್ಯಾಣಿ ಕಟ್ಟಂದಿ ಕಂಡನೆ ಐಟ್ ಪಂತೀರು. ಐಟ್ ಜಾಸ್ತಿ ಪದ ಮಾತ ಸಾಧಾರಣ ಒಟ್ಟು 8 ಸಿನಿಮಡು 17 ಸಿನಿಮಗು ಪಂತೀರು. ಐಟ್ ಕರ್ಯಾಣಿ ಕಟ್ಟಂದಿ ಕಣ್ಣನೆ ಸ್ಪೆಷಲ್ ಆದ ಒಂಜಿ ಕನ್ನಡ ಪದ ಅಲ್ಲ ಪಂತೀರು. ಅವು ತುಳು ಸಿನಿಮಗು ಅಂಚ ಇನಿಕ್ಲ ಒಂಜಿ ತುಳು ಯಾನೊಂಜಿ ಪುಸ್ತಕ ಬರೆಯರಲ್ಲ ಒಂಜಿ

ಪರ್ಯವ್ ಜಾನಕಿನ ಎಕ್ಕಸಕ ಪನ್ಪಿನ ಪದನೇಯವ್ ದಾನೇ ಪನ್ಲೆ ಪಿ ಬಿ ಶ್ರೀನಿವಾಸ ಪಂತಿನ ಪದಕ್ಕೂ ಸಮಾನವಾದ ಅರೆದ್ರಲ್ಲ ಒಂಜಿ ಮುಷ್ಟಿ ಮಿತ್ತಂದು ಜಾನಕಿ ಬಳ್ಳಿತೋಟ ಸಿನಿಮಾದ ಪದ ಪಂತೀರ್ ಅಂಚಾದ ನಮ್ಮ ಅರೆಗು ಕುಡ್ಲಾಗು ಬೈದೀರ್ ಕುಡ್ಲಾಡು ವರ ವೇದಿಕೆಡು ಪದ ಪಂತೀರ್ ನಮ್ಮ ಚರಣ್ ಕುಮಾರ್ ಅರ್ಣ ಸಂಗೀತೋಡು ಬಳ್ಳಿತೋಟಗಾರ ಪದ ಪಂತೀರ್ ಮಸ್ತ್ ಸಿನಿಮಗು ಪದ ಪಂತೀರ್ ಮಸ್ತ್ ಜನಕದ ಭಾರಿ ಗುಣ ನಡತೆ ಅರ್ನ ಸ್ವಭಾವ ಮತ ಮೃದು ಹೆಚ್ಚ ಪಾತಿರುಜೀರ್ ವೈಕಲ ಬೈಕುಜೀರ್ ಅರೆಗ ಏ ಅರ್ನ ಎಡ್ಡೆ ಕಂಠ ಸಿರಿಟ್ ಕೋಟ್ಯಾಂತರ ಅಭಿಮಾನವನ್ನು ಮನಸ್ಸನ್ನು ಗೆಂದಿದೇರು ಯುಗ ಯುಗ ಕರೆಂಡಲ

ಸೇರ್ ದಿನ ಪೂರೈರಗ್ಲ ಸ್ವಲ್ಪ ಸಂದ ಒಂದು ಪರಮಾನಂದನ ಬಗ್ಗೆ ಅವನಿಗೆ ರೆಡ್ ಪಾತ್ರ ಏನಪ್ಪಂದ್ರೆ ಇಚ್ಛೆ ಪಡೆ ಒಂದಲ್ಲ ಸಸಿತ್ಲು ಪಂಪಿನೋ ಒಂದು ವಿಶಿಷ್ಟವಾಯಿನ ಒಂದು ಪ್ರದೇಶ ಅಂಚಿ ಕಡಲುಂಡು ಇಂಚಿ ತುದೆ ಉಂಡು ನಡುಟು ಪೊರ್ಲುದ ಸಸಿತ್ಲು ಆ ಸಸಿತ್ಲು ಮಸ್ತು ಜನ ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಅದು ಪೋತೇರು ಬೊಕ್ಕ ಎತ್ತಲೇರು ಬೊಕ್ಕಲ್ತ ಯುವಕ ಮಂಡಲ ಇಪ್ಪು ಸಾರಂತಯ್ಯ ದೇವಸ್ಥಾನ ಇಪ್ಪು ಭಗವತಿ ದೇವಸ್ಥಾನ ಇಪ್ಪು ಒಂದು ಪೂರ ಮಹಮಲ್ಲ ಪ್ರಸಿದ್ಧಿನ ಪಡೆದ ತಿನ ಅಂಚಿನ ಜಾಗಲು ಅಂಚಿನ ಒಂಜಿ ಪುಣ್ಯ ಕ್ಷೇತ್ರಡು ಪುಟ್ಟಿನಾರು ಪರಮಾನಂದ ಸಾಲಿ ಅಂತ ಸಸಿತ್ಲ ಮೇರೆ 1922 ಜನವರಿ 6 ಪುಟ್ಟಿನಾರು ಮೊರನೆ ಜುಲೈ 13 ಆರು ತೀರ್ಪೋಯರು 25 ವರ್ಷದ ಒಂಜಿ ಬದುಕಾರಣ ಪ್ರಾಥಮಿಕ ಶಿಕ್ಷಣ ಸಸಿತ್ಲು ಪ್ರಾಥಮಿಕ ಶಾಲೆಡು ಒಕ ಹಳೆಯಂಗಡಿಡು ಒಕ 6 ಗೋವಿಂದದಾಸ ಕಾಲೇಜಿಗೆ ಪದವಿ ಶಿಕ್ಷಣಕ್ಕೆ ಬರ್ತಾರೆ ಕೆನ್ನಡದಾರು ಒಂದು 2 ವರ್ಷ ಸೀನಿಯರ್ ಆರು ಆರು ಬಿ ಎ ಇಡಿಪ್ನಾಗ ಏನು ಫೈನಲ್ ಬಿ ಎ ಇಡಿಪ್ನಾಗ ಏನು ಪಿ ಯು ಸಿ ಇಡೀತೀನಿ ಬೊಕ್ಕ ಆರನ ಒಂದು ಒಡನಾಟ ಅಪಗಣೆ ಇತ್ತು ಅಪಗಣೆ ಒಂದು ಸಾಮಾಜಿಕ ಬೊಕ್ಕ ವಿದ್ಯಾರ್ಥಿಗಳ ಜೊತೆ ಚಟುವಟಿಕೆ ಆ ರೀತಿನಾರು ವಿದ್ಯಾರ್ಥಿ ಆದ ಬೆತ್ತೆ ಬೆತ್ತೆ ಸಾಹಿತ್ಯಿಕ ಚಟುವಟಿಕೆ ಆರು ತೊಡಗಿಸ್ಕೊಂಡೇನು ಅಂಚಿನ ಒಂದು ವ್ಯಕ್ತಿ ಅಪಗಣೆ ಎಂಕ್ಲೆಗೆ ಬಲ್ಲ ಒಂದು ದೋಸ್ತಿತನ ಐತೆಂಡು ಪ್ರೀತಿ ಐತೆಂಡು ಅಭಿಮಾನ ಐತೆಂಡು ಬೊಕ್ಕ ಆರನ ಬದುಕು ಬೇತೆ ಬೇತೆ ತಿರುವನ್ನು ಪಡೆಯಂಡು ಸುರುಕಾರು ಮುಂಗಾರು ಪತ್ರಿಕೆಯನ್ನು ಸೇರಿಯರು ಮುಂಗಾರು ಪತ್ರಿಕೆಡು ಒಂದು ಎಡ್ಡ ಬೇಲಮಲ್ ತಂದಿತ್ತಿನ ಪೊರ್ತುಡೆ ಅವನಿಗೆ ಗೊತ್ತಿಡು ಮುಂಗಾರು ಪತ್ರಿಕೆ ಉಂತುಕೊಂಡು ಬೊಕ್ಕ ಆರು ಪ್ರಜಾವಾಣಿ ಪತ್ರಿಕೆಗೆ ಪ್ರಯತ್ನ ಮಲ್ತಾರೆ ಪ್ರಜಾವಾಣಿ ಪತ್ರಿಕೆ ಡಾರಿಗೆ ಅವು ತನ್ನ ಹಾಂಡು ತಿಕ್ಕಿಜಿ ಬೇಲೆ ತಿಕ್ಕದಿಜಿ ಅವು ಒಂದು ಮಲ್ಲ ತಿರುವಾರನ ಪಾಲಗ ಬೊಕ್ಕ ಆರು ವಸದಿಗಂತ ಪತ್ರಿಕೆಗೆ ಸೇರಿಯರು ಅವಳು ಆರು

0: ಕ್ರೀಡಾ ವರದಿಗಾರರು ಅದು ಕ್ರೀಡಾ ಪುಟನು ತೋವಂದಿತ್ತಿನಾರು ಅವಳು ಎಡ್ಡ ಪ್ರಸಿದ್ಧಿ ಪಡೆಯರು ಒಕ ಅವಿನ್ಲ ಉಂತಾದು ಆರು ತನ್ನನೇ ಆಯ್ನ ಅಂಜಿನ ಅಜೇಯ ಪಂಪಿನ ಒಂಜಿ ಪತ್ರಿಕೆನೆ ನಡಪವರೆಗೆ ಸುರುಮಲ್ತೇರು ಮರಿ ಪೊರ್ಲದ ಪತ್ರಿಕೆ ಆಂಡ ನಂಗೆ ಗೊತ್ತುಂಡು ಪತ್ರಿಕೆ ದಕ್ಕ ಅವಸ್ಥದ ಬಂಡ ಒಂಜಿ ರಡ್ಡು ಮುಜಿ ವರ್ಷಗಳು ಆ ಪತ್ರಿಕೆ ಬೊಕ್ಕ ಉಂತು ಪೋಪಿನ ಅಂಚಿನ ಒಂಜಿ ಸ್ಥಿತಿ ಇತ್ತುಂಡು ಆ ರೀತಿ ಆರೇಗ ಆಂಡು ಬದುಕಿಡು ಪತ್ರಕರ್ತರಾದು ಎಡ್ಡ ಪುದರ್ ಪಡಂಡ ಅಲ್ಲ ಜೀವನದ ಸಂದರ್ಭ ಆರು ಒಂಜಿ ಎಡ್ಡ ಒಂಜಿ ಬದುಕಿನ ಪಡೆಯರೆಗೆ ಪತ್ರಕರ್ತರಾದ ಆರೆಗೆ ಸಾಧ್ಯ ಆಯ್ತು ಆಯ್ತು ಒಟ್ಟು ಆರೆಗೆ ಮಸ್ತ್ ವಿಶೇಷವಾಯಿನಂಚಿನ ಒಂಜಿ ಆಸಕ್ತಿ ಇತ್ತು ರಂಗಭೂಮಿಡು ಇನಿ ಸಸಿತ್ಲು ಅಥವಾ ಸುರತ್ಕಲ್ ಅಥವಾ ಮಂಗಳೂರು ಈ ಭಾಗದ ಏರನ್ಕೆಂಡಲ್ಲ ಎನ್ನ ಗುರು ಪರಮಾನಂದರ ಪಂಪಿನಂಚಿನ ಒಂಜಿ ಹೆಗ್ಗಳಿಕೆ ಆರೋಗ್ಯತ್ತುಂಡು ಗುರುಕುಲಂದು ಆರೇನ ಪರಿಗಣಿಸಿದ್ದು ಪೂರ ಜನಕುಲ್ಲ ಮಸ್ತ್ ಕಡೆ ಲೆತ್ತಿನಡೆ ಪೂರ ಆರು ನಿರ್ದೇಶನಕ್ಕೆ ಪೋಯರು ನಾಟಕನು ಬರೆಯರು ಸ್ಕಿಟ್ಲೇನು ಬರೆಯರು ಎಡ್ಡ ಸ್ವರ ಇತ್ತುಂಡು ಆರೇಗ ಧ್ವನಿನು ಕೊರಿಯರು ಆ ಒಕ್ಕ ಬೇತೆ ಬೇತೆ ನಾಟಕ ತಯಾರಿ ಮಲ್ತದ್ದು ಅವಿನ ಪ್ರದರ್ಶನ ಮಲ್ಪನಂಚಿನ ಅವಕಾಶಲು ಆರೇಗ ತಿಕ್ಕಂಡು ಈ ಸಂದರ್ಭಗಳು ಬೇತೆ ಬೇತೆ ಸಾಮಾಜಿಕ ಅದಿಪು ಜಾನಪದ ಅದಿಪು ಧಾರ್ಮಿಕ ಅದಿಪು ಈ ರೀತಿಯ ಬೇತೆ ಬೇತೆ ಒಂದು ಪತ್ತು ಐವ ಎಲ್ಲ ಒಕ್ಕ ಮಲ್ಲ ನಾಟಕಗಳೇನಾರು ಬರೆಯರು ಅಧ್ಯಕ್ಷ ಪಂಡ್ಯರು ಶಿವದೂತ ಗುಳಿಗೆಯದ ಕಥೆನ ಆಗ ಆಯ್ತ ಸಂಭಾಷಣೆ ಕತೆ ಪೂರ ಆರ್ನಾನೆ ಅವು ಆ್ಯಂಡ್ ಆರೆಗೆ ತಿಕ್ಕಿನ ಅವಕಾಶ ಐತೆ ಅಂದ್ರೆ ನಂಗೆ ಗೊತ್ತುಂಡು ಆಯ್ತ ಬಗ್ಗೆ ನಮ್ಮ ಪಾತ್ರ ಸಾಧ್ಯಜಿ ಆಯ್ ಬೊಕ್ಕ ಆರು ಒಂಜಿ ಬಬ್ಬರಿಯನ ಬಗ್ಗೆ ಒಂದು ಅಬ್ಬರದ ಬಬ್ಬರಿಯ ಪಂಪಿನಂಚಿನ ಒಂದು ನಾಟಕನು ಬರೆಯರು ಒಟ್ಟು ನಾಟಕ ಮಲ್ತದ್ದು ಅವೇನ ಅಂಜಿ ಆರ್ಲ ಬೊಕ್ಕ ಒಂಜಿ ಬಾಂಬೆದ ಒಂಜಿ ಒಂಜಿ ಆರ್ನ ದೋಸ್ತಿಲ ಸೇರೊಂದು ಮಲ್ತಿನ ಒಂಜಿ ನಾಟಕ ಪತ್ತು 15 ಪ್ರಯೋಗ ಆಂಡು ಮುಂಬೈಲ ಪ್ರಯೋಗ ಆಂಡು ಆಂಡ ದಾದಾಂಡು ಪಂಡ ಆರೆಗೆ ಆರ್ನ ಕರಿನ ಮೂಜಿ ವರ್ಷಡು ಆರೆಗೆ ಡಯಾಬಿಟೀಸ್ ಜಾಸ್ತಿ ಆದ ಆರೆಗೆ ಸುರುಕು ಒಂದು ಮೂಜು ವರ್ಷದ ಪಿರಪ್ಪ ಅವರಿಗೆ ಕಣ್ಣು ತೋಜಂದೆ ಪೋಂಡು ಸ್ವಂತ ತೋಜೊಂದಿತ್ತುಂಡು ಭಾರಿ ಕಷ್ಟಡು ಆರೇನ ಲೆತ್ತೊಂದು ಬರೋಡನ್ ಆಯ್ನಂಚಿನ ಪ್ರಸಂಗ ಬರ್ತುಂಡು ಅವು ಒಂಜಿ ಆರೇನ ಒಟ್ಟು ಚಟುವಟಿಕೆ ದಾದಂಡು ಆ ಚಟುವಟಿಕೆಗೆ ಒಂಜಿ ಹಿನ್ನಡೆ ಆಂಡು ಅಂದ್ರೆ ಪಣಲಿ ಆಂಡ ಲೈಕ್ ಆರು ಧೈರ್ಯನ ಕರೆ ಒಂದೆ ಮೊಕ್ಕಲ ಆರು ಆ ನಾಟಕ ಮಲ್ಪುಗ ಅಂದು ಪಂಡದು ಟೌನ್ ಒಳಡು ನಾಟಕ ಮಲ್ತೇರೆ ಕರಿ ವರ್ಷ ಇಡಗಿಲ ಆ ಮಣಿ ಎಮ್ರೈ ಆರ್ನ ಪುಸ್ತಕದ ಬಿಡುಗಡೆಯ ಸಂದರ್ಭಗಳ ಬರ್ತೇರು ಅಪಗಲ ಪಂಡೇರು ಇಜ್ಜಿ ಒಂಜಿ ಹೊಸ ರೀತಿ ನಮ್ಮ ನಾಟಕನ ಮಲ್ಪೋಡು ಪಂಪಿನ ಆಸೆ ಉಂಡು ಪಂಪಿನೇನು ಪಂಡೇರು ಅಂಡ್ ಇತ್ತಿ ಇಂಚೆ ಪಗ ದಾದಾಂಡು ಪಂಡ ಆರೆಗೆ ಡಯಾಲಿಸಿಸ್ ವಾರಗ ಮೂರ್ಜಿ ದಿನ ಆರೆಗೆ ಡಯಾಲಿಸಿಸ್ ಮಲ್ಪೋಡಿತ್ತುಂಡು ಒಕ್ಕ ಯಾರು ಸ್ವಾಭಿಮಾನಿ ಎರಡು ಲಾವಿನ ಪನ್ನೊಂದು ಚೇರ್ಂಡು ಆಂಡ March 17 ಒಂದು ಮೆಸೇಜ್ ಪೂರ ಎರೆಗಳ ಪಾಡಿಯರೆ ಇಂಚ ಯಾನೊಬ್ಬ ಒಂದು ಸಾಹಿತ್ಯ ಆದ ಎಂಕ್ ಈ ರೀತಿಯ ಕಷ್ಟ ಬೈದುಂಡು ನಿಕ್ಕಲು ಸಹಾಯ ಮಲ್ಪುಣ ಅಣ್ಣ ಮಲ್ಪೋಲೇಂದು ಅಂಜ ಮಸ್ತ್ ಜನ ಎಂಕು ಪೂರ ಒಟ್ಟು ಸೇರಂದು ಮಸ್ತ್ ಜನ ಅರೆಗೆ ಸಹಾಯ ಮಲ್ದ ಬೇತೆ ಬೇತಕ್ಕಲು ಸಹಾಯ ಮಲ್ದೇರು ಆಂಡ ಆ ಡಯಾಲಿಸಿಸ್ದ ಆ ಒಂಜಿ ಕಷ್ಟ ಆರೇನು ಸಸಿತ್ರದು ಮುಕ್ಕ ಶ್ರೀನಿವಾಸ ಕಾಲೇಜ್ಗೆ ಲೇತೊಂದು ಪೋಡು ಒಂದು ಪ್ರಾಂಡು ಒಂದು ರಿಯಾಯಿತಿ ದರಕ್ಕೆ ಅವ್ರು ರೋಟ್ರಿದ ಡಯಾಲಿಸಿಸ್ ಯಂತ್ರ ಆಯ್ನ ಹಿಡ್ದವರ ಒಂದು ಕಡಿಮೆ ಅವಳು ಆವೊಂದು ಇತ್ತುಂಡು ಈ ರೀತಿಯ ಕಷ್ಟದ ಸಂದರ್ಭಗಳ ಆರು ವಾ ಧೈರ್ಯನೆಲ್ಲ ಕಳೆಗುಂದಂದೆ ಇತ್ತಿನಾರು ಎಂಕಲ್ನ ಗುರುಗಳು ಡಾಕ್ಟರ್ ಸಿ ಹೊಸ್ಪೆಟ್ಟು ಪಂಡದು ಆರ್ನ ಬಗ್ಗೆ ಯಾನೊಂಜಿ ಆರ್ನ ಜನ್ಮದಿನ ತಾನೇ ಒಂದು ಮೆಸೇಜ್ ಆರೆಗೆ ಪಾಡಿನಾಗ ಆರು ಒಂದು ನೆನಪು ಮಾಡ್ತೊಂಡಿರು ಡಾಕ್ಟರ್ ಸಿ ಹೊಸ್ಪೆಟ್ಟು ಆರೆಗ್ಲ ಡಯಾಲಿಸಿಸ್ ಆ ಒಂದಿತ್ತಿನ ಸಂದರ್ಭಗಳ ಒವ್ವೆ ಸಂದರ್ಭ ಬರ್ತುಂಡಲ್ಲ ಆರು ಒಂಜಿ ಬೇನೆ ರೋಜ ಒಂದೇ ತೆಲ್ತೊಂದು ತೆಲ್ತೊಂದೇ ಇತ್ತೇರೆ ಅಂಚೆನೆ ಎನ್ನ ಬದುಕಲ್ಲ ಆವಡು ಏನಲ್ಲ ಅವೇ ಆದರ್ಶದ ಮಾದರಿನ ಅನುಸರಿಸೊಂದು ಪೋಂದುಲ್ಲ ಪಂಪಿನೇನು ಪಂಡಿತ್ತೇರು ಆಂಡ ಆರ್ನ ಆ ಒಂಜಿ ಆಸೆ ದಾದ ಇತ್ತುಂಡು ಅವು ಕಡಿಮೆ ಆಂಡು ಹೆಂಗು ಮುರಾಣಿ ಆ ತೀರ್ಪಿನ ದುಂಬು ಗುರುವಾರ ಯಾನು ಶೋಭೇಂದ್ರಪುರ ಆರ್ನ ಇಲ್ಲ ಓದಿತ್ತ ಐದು ಒಂಜು ವಾರದ ದುಂಬು ಅರೆಗೆ ರಂಗ ಭಾಸ್ಕರ ಪ್ರಶಸ್ತಿನ ರಂಗ ಸಂಗಾತಿ ದಕ್ಕಲು ಕೊರಿಯರು ಆ ಪ್ರಶಸ್ತಿನ ಆರು ಖುಷಿಟ್ಟೆ ದೊತ್ತೊಂದರು ಬೊಕ್ಕ ಬೊಕ್ಕ ಆರ್ನ ಬಿ ಪಿ ಲೋ ಆಂಡು ಕಾರು ಅಂತ ಬಾದಿತ್ತುಂಡು ಒಂದು ಗುರ್ತಲ ತಿಕ್ಕಂದೆ ಪೋಂಡು ಒಂದು ತೊದಲು ಪಾತ್ರೆ ಅಂದಿತ್ತರು. ಅವಾಗ ಒಂದು ಕಷ್ಟದ ಸಂದರ್ಭ ಅಂದು ಪುರೇರೆಗಳ ಗೊತ್ತಾಂಡು ಆದ ಸೋರ ಪಂಡ ಸರ್ ಭಾರಿ ಎಡ್ಡ ಸೋರ ಅವೇ ಕಾಲೇಜಿದ ಇಂಟರ್ ಕಾಲೇಜ್ ಇಟ್ಟು ಕಾಂಪಿಟೇಷನ್ ವೆರೈಟಿ ಕಾಂಪಿಟೇಷನ್ ಇಟ್ಟು ಅವು ಸ್ಕಿಟ್ ಇತ್ತಿಂಡ ಆ ಸ್ಕಿಟ್ ಅವು ಪರಮಾನಂದರನ್ನ ಪಂಪಿನವು ಆತ ಆ ಸ್ಕಿಟ್ ವಾಯ್ಸ್ ಮಸ್ತ್ ಪೊರ್ಲದ ನನೊಂಜಿ ಪೂರ ಚಾನಲ್ಲು ಪ್ರಾರಂಭ ಆಪಿನ ತುಳಿತ ಚಾನಲ್ಲು ಪ್ರಾರಂಭ ಆಪಿನ ದುಂಬು ಸಿರಿ ಚಾನಲ್ ಎಂದು ಸುರತ್ಕಡು ಪ್ರಾರಂಭ ಆಡ್ ಆ ಸಿರಿ ಚಾನಲ್ಡು ಒಂಜಿ ಪದ್ಯ ಬಾರಿ ಪೊರ್ಲದ ಪದ್ಯ ತುಳುವನಾಡದ ಸಿರಿ ಚಾವಾಡಿಡ್ ಮಲ್ಲ ಪ್ರಸಿದ್ಧಿ ಪಡೆಯಿನ ಪದ್ಯ ಆ ಪದ್ಯ ಪರಮಾನಂದರು ಬರೀತಿನ ಪದ್ಯ ಶನಿವಾರ ಶನಿವಾರ ವಾರ್ತೆಲು ಪ್ರಸಾರ ಒಂದಿತ್ತುಂಡು ಅಪ್ಪ ಕುಡ್ಲಡೊಂಜಿ ಸ್ಟುಡಿಯೋ ಇತ್ತುಂಡು ಆ ಸ್ಟುಡಿಯೋಡು ಮುಕ್ಕಲು ಕಾತು ಒಂಜಿ ಇಡೀ ದಿನ ಕಾತು ಕಾತು ಕಾತದ್ದು ಕಡೆಗೆ ಮುಕ್ಕಳಿಗೆ ಆ ವಾರ್ತೆನ ಹೋದರೆ ಅವಕಾಶ ತಿಕ್ಕೊಂದಿತ್ತುಂಡು ಅಕ್ಕನ ಒಟ್ಟುಗಿತ್ತನಗಳು ಪನ್ಪೇರು ಈ ರೀತಿ ಕಷ್ಟದ ಬದುಕದ ನಡುಟ್ಲ ಪೂರೆಗ್ಲ ಖುಷಿನ ಕೊರನಾರು ಪರಮಾನಂದ ಸಾಲಿಯನಾರು ಪ್ರಾಯಶಃನ ಓವು ಪುಸ್ತಕಲ ಪ್ರಕಟ ಆತಿಜಿ ಆವಡಿತ್ತುಂಡು ನಮ್ಮ ಗುರುಕಾರಡು ಆಯ್ತ ಬಗ್ಗೆ ಪಾತ್ರೊಡೊಂದು ಎಂಕ್ಲು ಆಲೋಚನೆ ಮಲ್ದೊಂದಿತ್ತ ಆಯ್ತ ದುಂಬೆ ಆರು ತೀರ್ಪೋಯಿನಂಚಿನ ಒಂದು ಸಂದರ್ಭ ಬರ್ತಿಂಡು ಪತ್ತೈವ ನಾಟಕಲುಲ್ಲ ಮುಂಬೈದು ಪತ್ತಿನ ಬೆಂಗಳೂರು ಪೂರ ಕಡೆಟ್ಲ ಆರ್ನ ನಾಟಕಲು ಆತುಂಡು ಸಾಮಾಜಿಕ ಸಂದೇಶನ ನೀಡುನ ಪೊರ್ಲು ದೇಕೇದ ಹೊಸ ದೇಕೇದ ನಾಟಕಲೇನು ಆರು ಬರೆಯನಾರು ಅಂಚಿನ ಸ್ಕಿಟ್ಲೇನು ಬರೆಯನಾರು ಅಂಚಿನ ಪರಮಾನಂದರು ಭಾರಿ ಪ್ರೀತಿಡು ಪಾತ್ರನಾರು ಆರಡ ಪಾತ್ರಂಡ ಒಂಜಿ ಆತ್ಮೀಯತೆದ ಒಂಜಿ ಆ ಸೊಗಸ್ಸು ಬಾರಿ ಪೊರ್ಲುದ ಒಂದು ಆದಿತ್ತುಂಡು ಅಂಚಿನ ಆರ್ಯನ ನಮ್ಮ ಇತ್ತ ಅಗಲ್ದ ಆರ್ನ ನೆನಪುನ ಮಲ್ತೊಂದು ಆರ್ನ ನೆನಪು ನಮ್ಮ ಜೊತೆ ಇಪ್ಪಟ್ಟು ಪಂಡೊಂದು ಎನ್ನ ಪಾತ್ರನು ಅಂತಾವೆ ನಮಸ್ಕಾರ.
1: ಸೇರ್ನ ಪೂರ ಆತ್ಮೀಯರೆ, ಮೂಜಿ ಸ್ವರ ತುಳುನಾಡು ದೆಂಗು ನಂದು ಯಾಕಡೆ ಎಸ್ ಜಾನಕಿ ಅಮ್ಮನ ಒಂಜಿ ಪೊರ್ಲುದ ಕಂಠ ದೆಂಗು ನಂದು ಇತ್ತೆ ಪರಮಾನಂದ ಸಾಲಿ ಅಣ್ಣ ಆರು ಎಡ್ಡೆ ಪದ್ಯ ಪಂಡೊಂದಿತ್ತೀರಿ ಎಡ್ಡೆ ಅನೌನ್ಸ್ ಮಲ್ತೊಂದಿತ್ತೀರಿ ಅಂತ ಪಂಡೇರಿ ಆ ಸ್ವರಲ್ಲ ದೆಂಗುಂಡು ನನಂಜಿ ಸ್ವರ ಎಂಗ್ಲೊಟ್ಟುಗೂ ಒಡನಾಟಡಿತ್ತಿನ ನಿರಂಜನ್ ರೈಕ್ಲ ಸ್ವರ ಕಂಬಳೋಡು ನಿಗ್ಲು ಕೇಂದಿಪ್ಪಾರು ಆ ಸ್ವರಲ್ಲ ದೆಂಗುಂಡು ಮಸ್ತ್ ಕಷ್ಟ ಅಪ್ಪನಿಗ್ಲಿ ಪಾತ್ರರೆ ನಿರಂಜನ್ ರೈಕ್ಲನ ಬಗ್ಗೆ ಅಕಾಡೆಮಿದ ಬಗ್ಗೆ ಪಂಡುಂಡ ನಿಗ್ಲೇ ಪೂರ ಗೊತ್ತಿತ್ತಿನ ಎ ಸಿ ಭಂಡಾರ್ಲ ಅಧ್ಯಕ್ಷರಪ್ಪನ ಗಾರ ಅಕಾಡೆಮಿದ ಸದಸ್ಯ ಅದು ಪುತ್ತೂರುಡೊಂಜಿ ಮಲ್ಲ ಸಮ್ಮೇಳನದ ರುವಾರಿ ಆಯರು ಆ ಅರ್ನ ಯೋಚನೆ ಚಿತ್ರ ಬಂಡ ಆ ಸಮ್ಮೇಳನ ಪುತ್ತೂರುಡು ಆತನೆಲ್ಲ ಅಲ್ಪ ಚಲನಚಿತ್ರ ಪ್ರದರ್ಶನ ಇತ್ತಂದೆ ಒಂಜಿ ರೂಮುಡಿ ಎಂಕ್ಲ ಇಲ್ಲ ವ್ಯವಸ್ಥೆ ಮಲ್ತಿತ್ತ ಸಮಗ್ರವಾಯಿನ ಒಂಜಿ ಸಮ್ಮೇಳನ ಪುತ್ತೂರುಡು ಆಯರ ಕಾರಣ ಅಕಾಡೆಮಿದ ಅಧ್ಯಕ್ಷರನ್ನ ಒಂಜಿ ನಿರೇಳ್ಡು ನಿರಂಜನ್ ರೇಕ್ಲು ಪುತ್ತೂರುಡು ಮಲ್ತನಂಚೆ ಎಂಕ್ಲ ಒಬ್ಬರು ಒಟ್ಟಿಗೆ ಸೇರಿದಿತ್ತ ಎಂಕ್ಲ ಒಟ್ಟಿಗೆ ಶಾಲೆಗೆ ಹೋಗಿತ್ತಿನ ಸಾಧಾರಣ ಸೆಕೆಂಡ್ ಪಿ ಯು ಸಿ ಹಿಡಿದು ಬುಕ್ಕ ಆರು ಬಿ ಕಾಮ್ ಮಲ್ತನೆ ನಮ್ಮ ಎಮ್ ಎಲ್ ಎ ಅಶೋಕ್ ಕುಮಾರ್ ಬುಕ್ಕ ನಿಗ್ಲು ಕೇಂದಿಪ್ಪರು ಪುತ್ತಿಲ ಮೆಗ್ಲು ಒಂಜೆ ಬೆಂಚಿಲು ಕುಳ್ಳು ನಡುಟು ನಿರಂಜನ್ ರೈಕ್ಲು ಕುಳ್ಳುನೆ ಇಂಚಿಗೆ ಪುತ್ತಿಲ ಇಂಚಿಗೆ ಅಶೋಕ್ ಕುಮಾರ್ ರೈಕ್ಲಿ ಇನ್ನು ಯಾಕ್ಲು ಪುತ್ತೂರ್ದ ಒಂಜಿ ರಡ್ಡು ಲೆಜೆಂಡ್ ನಕ್ಲು ಐದು ಬುಕ್ಕ ಇಂಕ್ಲು ಡಿಗ್ರಿ ಕಾಲೇಜ್ ವಿವೇಕಾನಂದ ಪೋನಾಗ ಆರು ಬಿ ಕಾಮ್ ಇಡ್ತೀರ ಅವ್ರನ್ನ ಕ್ಲಾಸ್ಮೇಟ್ ಯಾಕಡೆ ಪನ್ನಗನೆ ನಮ್ಮೊಟ್ಟಿಗೆ ಬತ್ತೀರು ಅಪ್ಪಗ ನಿರಂಜನ್ ರೈಕ್ಲು ಒಂಜಿ ಎಲ್ಲಿ ನಾಟಕಗಾರಿ ನಾಟಕ ಬರೀ ಹೊಂದಿತ್ತೀರ ಅರ್ಲ ನಾಟಕಡ ಅಭಿನಯ ಮಲ್ತೊಂದಿತ್ತೀರ ಭಾರಿ ಪುರ್ಲದ ಅಭಿನಯ ಅರ್ನ ಕಂಬಳ ಕ್ಷೇತ್ರದ ಅರ್ನ ಕೆಲಸ ಕಾರ್ಯಕ್ರಮ ಆಯ್ರ ಐಕೊಂಜಿ ಹಿನ್ನೆಲೆ ಇತ್ತನು ಅರ್ನ ಪೊಪ್ಪ ಅನಂತ ರೈಕ್ಲು ದುಂಬು ಕಂಬಳದ ಗೋಣೆ ಕಟ್ಟಪಾಡ್ದು ಐಟು ಬಹುಮಾನ ಪಡೆಯೊಂದಿತ್ತು ನಂಚಿನ ಒಂಜಿ ವಿಚಾರ ನಮ್ಮ ತೂಪ ಅನಂತ ರೈಕ್ಲು ಮಹಿಷಮರದಿನ ದೇವಸ್ಥಾನ ಜಿತ್ತನು ಐತ ಆಡಳಿತ ಮುಕ್ತ ಸರದು ಎಲ್ಲಿ ಎಪ್ಪನಾಗ ಎಂಗ್ಲೇ ಪುರ ಕೇರ್ನ ವಿಚಾರ ಐಟು ದುಃಖ ಒಂಜಿ ಅಜೀರ್ಣಾವಸ್ಥೆಗೆ ಪೋಂಡು ಐಟು ದುಃಖ ಮಹಿಷಮರದಿನ ದೇವಸ್ಥಾನದ ಜೀರ್ಣೋದ್ಧಾರ ಅಂಡ್ ಭವ್ಯವಾಯಿನ ಮಹಿಷಮರದಿನ ದೇವಸ್ಥಾನ ಅಕ್ಲ ಊರುಡು ಆನಗ ಐತ ಬಜಿ ಎಲ್ಯ ಪ್ರಾಯದ ಆಡಳಿತ ಮುಕ್ತೇಶ್ವರಾದ ನಿಯುಕ್ತಿ ಆದ ಆರು ಇರುವ ವರ್ಷ ಮಹಿಷಮರ್ದಿನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಕೆಲಸ ಮಲ್ತೀರಿ ಒಂದು ಧಾರ್ಮಿಕ ಕೆಲಸ ಕಾರ್ಯಕ್ರಮ ಆತನಿತ್ತೆ 55 ವರ್ಷ ಮುರನಿಗೆ 55 ವರ್ಷಡು ಒಂಜಿ 15 ಇರುವ ವರ್ಷ ಮುಟ್ಟ ಆರು ಒಂಜಿ ಧಾರ್ಮಿಕ ಕ್ಷೇತ್ರಡು ಒಂಜಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಕೆಲಸ ಮಲ್ಪಡ ಅಲ್ಪದಲ್ಲ ಏರ್ಲ ಹಿರಿಯಕ್ಲಿ ಇಜ್ಜನ್ನ ಊರತ್ತವು ಹಿರಿಯಕ್ಲಿತ್ತ ಅಲ್ಪ ತುಳುನಾಡದ ಕೆಲಸ ಎಂಚ ಮಲ್ತು ಅಂತಿರಲಿ ದೇವಸ್ಥಾನ.

ಒಟ್ಟಿಗೆ ತುಳುನಾಡದ ಅಲ್ಪ ಭಾರೀ ಮಲ್ಲ ಗೌಜಿದ ಒಂಜಿ ಪುದ್ವಾರದ ಕೂಟ ಹೊಂದಿತ್ತನು ಆ ದೇವಸ್ಥಾನ. ಎಂಕ್ಲಪುರ ಹೊಂದಿತ್ತಾಡೆ ಇಂಚಿಪ್ಪ ಒಂಜಿ 1,000 ದುರ್ಗಾ ಪೂಜೆ ಮಲ್ಪುಡ ಬಣ್ಣ ಸಂಕಲ್ಪಡ ರೈತ ಪಿರವುಡು ಓಡಾಡೊಂದಿತ್ತರು. ಇಂಚ ನಿರಂಜನ್ ರೈಕ್ಲೆ ಒಂಜಿ ಧಾರ್ಮಿಕವಾದ ತನ್ನ ತುಳುನಾಡದ ಕಾರ್ಯಕ್ರಮದ ಒಟ್ಟುಗು ಎಂಚ ಸೇರೊಂದಿತ್ತಿರ್ಬಣ್ಣ. ಅವು ಜಾತಿ ಸಂಘಟನೆಯಲ್ಲಿ ಬೆತ್ತೆ ಬೆತ್ತೆ ಸಾಮಾಜಿಕ ಸಂಘಟನೆ ನಿರಂಜನ್ ನೆಕ್ಲ ಸ್ವರ ಅಂತ ಬಂದ ಕೊಂಚ ಗತ್ತಿತ್ತನು ಪೊರ್ಲಿತ್ತನು. ಪುತ್ರುಡು ಒಂಜಿ ಕಂಬಳ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಅಯ್ನ ಪ್ರಾರಂಭ ಮಲ್ಪನಗ ಜಯಂತ ರೈಕ್ಲನ್ನು ಒಟ್ಟಿಗಿತ್ತಿನ ಅರ್ನನ್ನೇ ದಿವಾಕರ್ ರೈಕ್ಲನ್ನು. ಆರ್ಲ ಅಕಾಲಿಕ ಮರಣ ಹೊಂದಿನಿಡ್ದ ಬುಕ್ಕ ದಿವಾಕರ್ ರೈಕ್ಲ ಸ್ಥಾನಕ್ಕೆ ನಿರಂಜನ್ ರೈಕ್ಲ ಮೆಲ್ಲ ಬರ್ಪೇರು. ಐದುಕ ಕಂಬಳ ಸಮಿತಿ ಉಪಾಧ್ಯಕ್ಷ ಆದ ಜನಪದ ಕ್ರೀಡೆಯನ್ನು ಉರಿಪಾಯರೆ. ಉಪ್ಪಿನಂಗಡಿ ಕಂಬಳಡು ನಿರಂಜನ್ ರೈಕ್ಲ ಗಟ್ಟಿ ಸ್ವರ. ಆರು ಖಾಲಿ ತೀರ್ಪುಗಾರೆ ಅತ್ತು ಖಾಲಿ ಸಂಯೋಜಕೆ ಅತ್ತು ಪುತ್ತೂರುದ ಬುಕ್ಕ ಉಪ್ಪಿನಂಗಡಿ ಕಂಬಳದ ಒಂಜಿ ರುವಾರಿಡು ಒರಿಯಿಂದ ಪಂಡ ತಪ್ಪಾವಂದು ಎಲ್ಲ ಪ್ರಾಯಡು ಇಂಚಿನ ಕೆಲಸ ಕಾರ್ಯಕ್ರಮ ಅಲ್ತೊಂಡಿರು. ಆರ್ನ ಪೊಪ್ಪೈ ಪುನಗ ಕೋಡಿಯಾಡಿದ ಸಂಬಂಧಪಟ್ಟಣ ಒಂಜಿ ಸೊಸೈಟಿ ಇತ್ತು ಕೃಷಿ ಪತ್ನ ಸಹಕಾರಿ ಸಂಘ ಬುಲುವಾರ್ಡ್ ಆಯ್ತು ಅಧ್ಯಕ್ಷ ಆದ ಅರ್ನ ಪೊಪ್ಪನ ಇತ್ತನೆ ಅಪಗ ಇಂಚಿಪ್ಪ ನಿರಂಜನ್ ರೈಕ್ಲ ಐಕ ಉಪಾಧ್ಯಕ್ಷರಾಪಿರು. ಅಮ್ಮೆರು ಪಾಡ್ನ ಸಾದಿಡ್ ಆ ಪದ್ಯಗೆ ಪದ್ಯದಿದ್ದ ಅರ್ ಪೋಂದು ಇತ್ತೇರು ಪಾಪ ಆರೊಂಜಿ 10 ವರ್ಷ ಬದುಕು ಬೇಡಂದ ಅರ್ನ ಪುದರ್ ಈ ತುಳುನಾಡು ನನಾತ್ ಗಟ್ಟಿಯಾಯರ ಸಾಧ್ಯತೆ ಇತ್ತನು. ಇಂಚಿಪ್ಪ ಆರಿನ ಗುರುತಿಸದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅಪಗ ತುಳುನಾ ಅಕಾಡೆಮಿದ ಸದಸ್ಯ ಮಲ್ತನು. ಇತ್ತೆ ಆರಿನ ಭೂ ನ್ಯಾಯ ಮಂಡಳದ ಒಂದು ಸದಸ್ಯ ಆದ ನೇಮಕ ಮಲ್ತನು. ಒಂಜಿ ಲೆಕ್ಕಡ ಒಂದು ನ್ಯಾಯಾಧೀಶೆಯಿಂದ ಪಂಡ ತಪ್ಪಾವಂದು ಎ ಸಿ ಚೇರ್ಮನ್ ಆದ ಮೆಕ್ಲಪುರ ಸದಸ್ಯರಾದಿತ್ತನ. ಮುರಣಿ ಎಂಗ್ಲ ಪೂರ ಕೋರ್ಟ್ ಹಿಡಿತು ಇಪೆಗೆ ಆರು ಆ ಕೋರ್ಟ್ ನಡಪ ಹೊಂದಿತ್ತರು. 10 ಇತ್ತು ನಾನು ಒರಂಬ ಕೇಸಿಗೆ ಭಾರಿ ಆಕ್ಟಿವ್ ಆದ ಪಾರ್ಟಿಸಿಪೇಟ್ ಮಲ್ತೇರಿಗೆ ಎ ಸಿ ಒಂದು ಭಾರಿ ಚರ್ಚೆ ಮಲ್ತೇರಿಗೆ ಹೆಂಗೆ ನೆಂಪಾಪುನೆ ನೀವು ಹಿಂದಿನ ದಿನವೇ ನಮಗೆ ಹೇಳಬೇಕು ಇಲ್ಲದಿದ್ದರೆ ನಾವು ಸೀದಾ ಇಲ್ಲಿ ಬರೋದು ಕಾಫಿ ಕುಡಿಯೋದು ನೀವು ಹೇಳಿದ್ದಕ್ಕೆ ಸೈನ್ ಹಾಕಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಅಂದ ಅರ್ನೊಟ್ಟಿಗಿಂತ ಪುರುಷೋತ್ತರ ಮೈಕ್ಲ ಪಂಡಿರು. ನಿರಂಜನೆ ಪಾತ್ರದನೇ ಇನಿಯೇ ಆ್ಯಂಡ್ ಆ ಪಾತ್ರ 10 ಕೇಸಲ್ಲಿ ಎತ್ತದ್ದು ಎಂಗ್ಳ ಕಿಶೋರ್ ಕುಲತ ಇರೋದು ಆರು ಆರ್ಗ್ಯುಮೆಂಟ್ ಮಲ್ತದೆ ಗಡ್ಕಂದು ಸೌಂಡ್ ಕೇಂಡಿಗೆ ಅಲ್ಪನೆ ಚಾರಿಡಾರು ಅಲ್ಪನೆ ಅರ್ನ ಮರಣ ಆಪಣ್ಣು ಮಿನಿ ವಿಧಾನಸೌಧಡ ಅರ್ನ ಮರಣ ಆಪಣ್ಣು. ಎಂಕ್ಲೆ ಪೂರ ಒಂಜಿ ನಮ್ಮನೆ ಎಂಕ್ಲಿಗೆ ಶಾಕ್ ಆಂಡು ಅಪಗ ಈತಿಯಲ್ಲೇ ಪ್ರಾಯಡು ಬೆತಬೇತೆ ಕ್ಷೇತ್ರಡು ತನ್ನನ್ನು ತೊಡಗಿಸೋ ಒಂದು ಇತ್ತನ ನಿರಂಜನ್ ರೈಕ್ಲೆ ಎಡ್ಡ ಕೃಷಿಕೆಲ್ಲ ಅರ್ನ ಬಜ್ಜೆಯ ತೋಟ ನಿಕ್ಲೆಗೆ ತೋಜುನು ಕೊಡಿಯಾಡಿ ಇಡು ಪೋನಾಗ ಅರ್ನ ಪೊಪ್ಪ ಮಲ್ತನ ಜಾಗ ಯಾರಿಗೆ ತಿಕ್ಕನ ಒಂಜಿ ಪೊರ್ಲದ ಇಲ್ಲಿ ಕಟ್ಟಾದಿತ್ತರು. ಇಂಚಿಪ್ಪ ಆರ್ಥಿಕವಾದ ಯಾರಿಗೆ ಹೋಗಿ ತೊಂದರೆಲಿ ಇಜ್ಜಾನೆ ಇಂಚಿಪ್ಪ ಅಯ್ಯನ ಪೂರ ಸರಿ ಮಲ್ತೊಂಡಿರಾರು ಬೆತೆ ಬೇತಿತ್ತನ. ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಪುತ್ತೂರು ಬ್ರಾಂಚ್ದ ಸುರೂತ ಅಧ್ಯಕ್ಷ ಮ್ಯಾನೇಜರ್ ಆದ ಕೆಲಸ ಮಲ್ತನಾರು. ಅಂಚೆ ಸಹಕಾರಿ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಅಂಚನೆ ಸಮಾಜದ ಕೆಲಸ ಕಾರ್ಯಕ್ರಮ ಮಲ್ತನ ನಿರಂಜನ್ ರೈಕ್ಲ ನಮ್ಮನ್ನು ಇನ್ನು ಬುಡ್ದು ಪೋಯರು. ಕಾಲೇಜ್ ಡಿಪ್ನಗಲ ಅವರಿಗೆ ಬಿ ಕಾಮ್ ಆಯಿಪೆಟ್ಟಿಗೆ ಅವರು ಓಟುಗುಂತು ಬೇರೆ ಎಂಕ್ಲ ಒಟ್ಟುಗು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ಗೆ ಉಂತುವೆರು ಅವರಿಗೆ ವಿನಾಯರ ಆಪೂಜಿ ಅವ್ರಿಗೆ ಜಿಲ್ಲಾ ಪಂಚಾಯತ್ಗೆ ಉಪ್ಪಿನಂಗಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅವ್ರಿ ಜೀವನ ಭಂಡಾರ ಲೇಡ್ದ ಬುಕ್ಕ ಐಕ್ಲ ಕಂಟೆಸ್ಟ್ ಮಲ್ಪಣಂಚ ಅವಕಾಶ ಅವ್ರಿಗೆ ಪಕ್ಷ ಕುರ್ದಿಪ್ಪುಂಡು. ಇನ್ನು ಆಪಣಂಚ ಅವ್ರಿಗೆ ರಾಜಕೀಯ ಹಿಡಿದು ಅವ್ರೇನು ಆ ದೇವರ ಪಿರವ ಪಿರವ ದೀಯರ ತೋಜೋಡು ಈ ಸಮಾಜ ಗುಪ್ಪುಲ ಈ ಊರಿಗಿಪ್ಪುಲ ಅಂದ ಹಿಡಿದು ಇಂಚ ತೊಡಗಿಸೋನಂಚಿನ ಒಂದು ಕಾರ್ಯಕ್ರಮ ಅರಿಡ್ದ ಆಂಡ್ ಇನಿ ಈ ಎಲ್ಲಿಯ ಜವನರು ತೀರು ಪೋನಾಗ ಪುರ ಮಲ್ಲ ಮಲ್ಲ ಚೇತನಲ್ಲೇ ಇತ್ತೆ ತಮ್ಮ ಲಕ್ಷ್ಮಣ ಪಂಡಿರು ಜಾನಕಿ ಅಮ್ಮನ ಇಲ್ಲಿ ಇಂಚಿ ಹಿಂದೆ ಅಂಡದೆ ಅಲ್ಪ ಮುರಳಿ ಚರ್ಚಾ ಹೊಂದಿತ್ತು. ಆರು ಕೋಡಿಯಾಡಿದ ಆರು ಕೋಡಿಯಾಡಿ ಜಾನಕಿ ಅಂಬೇರ್ನ ಊರೇ ಅಂಬೇರ್ನಲ್ಲ ಕೋಡಿಯಾಡಿ ನಿರಂಜನ್ ರೈಕ್ಲನ್ನ ಅಂಜನ ಎಸ್ ಜಾನಕಿ ಆರ್ನ ಸಂಬಂಧ ತಕ್ಕ ಕೋಡಿಯಾಡಿ ನೆಲ್ಲಿಯಾಡಿ ಉಲ್ಲೇರಿಗೆ ಅಂದ ಮುರಳಿ ಚರ್ಚೆ ಆಗೊಂದಿತ್ತು. ಕೆ ಬಿ ಕೇಂಡೆ ಹೂವೆ ವಿಚಾರಲಿಪ್ಪು ಒಂಜಿ ಎಡ್ಡೆ ವ್ಯಕ್ತಿ ಒಂಜಿ ಪೊಟೆನ್ಷಿಯಲ್ ಇತ್ತು ನಂಚಿನ ಒಂಜಿ ವ್ಯಕ್ತಿ ತೀರು ಪೋನಾಗ ನಂಗೆ ಪೂರ ಬೇಜಾರಾಪನ ಸಹಜ ಅಂದು ನಿರಂಜನ್ ರೈಕ್ಲನ್ನ ಸ್ಟೇಟಸ್ ಮುರಳಿ ತುಯ್ಯ ಆರು ತೀರ್ನಾಣಿ ಅವ್ರನ್ನ ವಾಟ್ಸಪ್ ಇತ್ತಿನ ಸ್ಟೇಟಸ್ ತುಯ್ಯ ಅವು ಎಂಚೆತ್ತಿನದ ಪಂಡ ನನಗೆ ಯಾರೂ ಅವಶ್ಯಕತೆ ಇಲ್ಲ ಅನ್ನುವ ಅಭಿಮಾನ ಒಳ್ಳೆಯದಲ್ಲ ಹಾಗೆ ಎಲ್ಲರಿಗೂ ನನ್ನ ಅವಶ್ಯಕತೆ ಇದೆ ಅನ್ನುವ ಭ್ರಮೆಯೂ ಒಳ್ಳೆಯದಲ್ಲ ಅಂದು ಒಂದಿನ ಸ್ಟೇಟಸ್ ಅರ್ನ ಬುಕೊಂಜಿ ಆರೋಗ್ಯವೇ ಭಾಗ್ಯ ಅಂದು ಅವರಿಗೆ ಆರೋಗ್ಯದಂತೆ ಸಮಸ್ಯೆಲಿತ್ತ ಅಯ್ಯ ನಮಡ ಪಂತಜಿರಾರು ಕೋಟಿ ಹಣವಿದ್ದರೂ ರೋಗ ಪೀಡಿತ ದೇಹ ನೆಮ್ಮದಿ ಕೊಡಲಾರದು ದಿನದ ಸ್ವಲ್ಪ ಸಮಯ ನಿನ್ನ ಆರೋಗ್ಯಕ್ಕೆ ಮೀಸಲಿಡು ಅದೇ ನೀನು ಮಾಡುವ ದೊಡ್ಡ ಹೂಡಿಕೆ ಎಂದು ಬರೀತಿರಾರು ಬರೆದಿತ್ತೀರು ಕಡೇತ ಒಂದು ಸ್ಟೇಟಸ್ ಆಯ್ತು ಮೂಜಿ ಸ್ಟೇಟಸ್ನ ಶೇರ್ ಮಲ್ತಿತ್ತೀರ ಆನೆ ಸಹಿತ ನಾನೆ ಸಾಕೆಂದು ಎದ್ದು ಹೋಗೋಕೆ ಇದು ಶಾಲೆಯಲ್ಲಿ ಕೇಳುವ ಪಾಠವಲ್ಲ ಜೀವನವಿದು ಅರ್ಥವಾಗದಿದ್ದರೂ ಕೂತು ಕೇಳಬೇಕು ಅಂದು ಅವ್ರು ಕುಲೋಂದೆ ಕೇಂಡಿರು ಎ ಸಿ ಪನ್ಪುಣೆಯನ್ನು ಕುಲೋಂದೆ ಕೇಂಡಿರು ವಕೀಲರು ಪನ್ಪುಣೆಯನ್ನು ಅಂಡ ಸೀದಲಕ್ಕೊಂದು ಪೋಯರು ಒಂದುವೆ ನಮ್ಮ

0: ಜೀವನ. ನಮಸ್ತೆ.
1: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ನಡತಿನ ಇಂಚಿಪ್ಪ ನಮನ ಅಗತು ಪೋಯಿನಂಚಿನ ಗಾನ ಕೋಗಿಲೆ ಎಸ್ ಜಾನಕಿ, ಸಾಹಿತಿ ಪರಮಾನಂದ ವಿ ಸಾಲ್ಯಾನ್, ಅಂಚನೆ ನಿರಂಜನ್ ರೈ ಮಟಂದ ಬೆಟ್ಟು ಮೊಕ್ಲಿನ ನೆಂಪು ಮಲ್ತದು ನುಡಿ ನಮನ ಕೊರ್ನ ಬಿನ್ನೆರ್ ನಕಲನ ಪಾತೆರನ್ನು ಕೇನೊಂದು ಬತ್ತರು. ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗದ ಬದುಕು.
2: ಮೋಕಿದ ಬಂದುಲೆ
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವೊಂದುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
2: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: रेडियो सारंग 107.8 FM
1: साहित्य सम्मेलनद ಮೊದಲ ವಿಶೇಷ ಉಪನ್ಯಾಸ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
2: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ ಕಗ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಇವೇದಿಕೆಂದು ಮಾಡೋಣ. ಪೂಜ್ಯ ಡಿ ವಿ ಜಿಯವರು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವನ್ನಾಗಿಸಿದಂತಹ ಅನೇಕ ಮಹಾಮಹಿಮರಲ್ಲಿ ಡಿ ವಿ ಜಿ ಅವರಿಗೆ ಮೇಲ್ಪಂಕ್ತಿಯ ಸ್ಥಾನ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ಅತ್ಯಂತ ಮೇಲ್ಸ್ಥಾನದಲ್ಲಿರುವಂತಹ ಕೃತಿ ಮಂಕು

ಸಾಲುಗಳಲ್ಲಿ ಹೇಳ್ತಾರೆ, ಮುತ್ತಿರುವುದೆಂದು ಭೂಮಿಯನ್ನು ತಂದು ದುರ್ದೈವ, ಮೃತ್ಯು ಕುಣಿಯು ತಲೆಯನು ಕೇಕೆ ಹಾಕುತ್ತಲೇ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯುವ ತಲೆಯನು ಕೇಕೆ ಹಾಕುತ್ತಲೆ, ಸುತ್ತಿಬದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರು ದಾನವರು ಭೂಮಾತೆಯನ್ನು ತಣಿಸಿ ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೇ. ಏನು ಹಾಗೆ ಏನು ಧಗೆ ಏನು ಹಾಗೆ ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು. ಮಾನವರು ದಾನವರು ಭೂಮಾತೆಯನ್ನು ತಣಿಸಿ ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೇ. ಏನು ಹಾಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವಿಶ್ವವ್ಯವಸ್ಥೆ ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿಜಿ ಅಲ್ಲಿ ಕೇಳಿದ್ದಾರೆ. ಪುರುಷ ಸ್ವತಂತ್ರತೆಯ

ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಳ ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ ಪ್ರಾರ್ಥಿಸ್ತಾ ಶ್ರೀ

ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆ

ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಅಲ್ಲ, ಇದೇ ಪಾರಮಾರ್ಥಿಕವಾಗಿ ಇದೇ ಕಟ್ಟಕಡೆಯ ಸತ್ಯ ಅಂತ ಹೇಳಿ ಅಲ್ಲ. ತಿದ್ದಿಕೊಳ್ಳಿಕ್ಕೆ ಮನಸ್ಸಿದ್ದವರಿಗೆ ಬೇಕಾದ ಸಂದರ್ಭದಲ್ಲಿ ತಿದ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕಗ್ಗದ ಕವಿ ಕೃತಿಯಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಇದು ಪೂಜ್ಯ ಡಿ ವಿ ಜಿ ಅವರಿಗಿದ್ದಂತಹ ಕಳಕಳಿ. ಕಗ್ಗದಂತಹ ಕೃತಿ ಅದು ಸಾರ್ವಕಾಲಿಕವಾದಂತಹ ಕೃತಿ. ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಆ ಬದುಕನ್ನು ಕೃತಿಯಲ್ಲಿ ಇಳಿಸಿದಾಗ ಮಂಕುತಿಮ್ಮನ ಕಗ್ಗದಂತಹ ಕೃತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತವೆ. 140 ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಪೂಜ್ಯ ಡಿ ವಿ ಜಿ ಅವರು 82-83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರೂ ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ ಭೀಮನು ಸುರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ ನಾಮೆಂತು ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮ ನಡೆಯಿಟ್ಟ ನೆಲ ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ ಹಿಂದಿನ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಎಚ್ಚರ ನಮಗೆ ಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬರಿಗೂ ಕಗ್ಗದ ಮಾತುಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಕಗ್ಗದ ಒಂದೊಂದು ಪದ್ಯಗಳು 945 ಮೌಕ್ತಕಗಳು ಇವೆ. ಆ ಬಿಡಿಬಿಡಿಯಾದ ಪದ್ಯಗಳು ಅಂತ ನಾವು ಭಾವಿಸಿದ್ರೆ ಒಂದೊಂದು ಕಗ್ಗವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಬಹುದು. ಸುಮ್ಮನೆ ಒಂದು ಬಾರಿ ಓದಿ ಮರೆತು ಬಿಡುವಂತಹ ಕಗ್ಗದ ಸಾಲುಗಳಲ್ಲ. ಮರುಳಮುನಿಯನ ಕಗ್ಗದಲ್ಲಿ ಅವರು

ನೆನೆನೆಯುತ್ತಂದೊಂದು ಪದ್ಯವನ್ನು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳಮುನೆಯ. ಕಗ್ಗದ ಸಾಲುಗಳು ಒಂದು ಬಾರಿ ಓದಿ ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ. ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದ್ರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ. ಅದೊಂದು ಜೀವನ ಧರ್ಮ ದರ್ಶನವ ನುಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವಂಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗವನ್ನು ನೋಡಿ, ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕ ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಮಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚಿನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ ಶಾಲಾ ಮಾಧ್ಯಮದಲ್ಲಿ ಶಾಲಾ ಪ್ರಾಥಮಿಕ ಶಾಲೆಯಲ್ಲೋ ಪ್ರೌಢಶಾಲೆಯಲ್ಲೋ ಕಗ್ಗದ ಎಷ್ಟು ಸಾಲುಗಳು ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಗ್ಗ ಯಾರಿಗೆ ಅಂತ ಕೇಳಿದರೆ ವಯಸ್ಸಾದವರಿಗೆ ಬೇಕಾದ ಕೃತಿಯಾಗಿದ್ದರೂ ಕಗ್ಗ ಅಧ್ಯಯನ ಮಾಡಬೇಕಾದಂತಹ ಅಧಿಕಾರಿಗಳು ಯಾರು

ಅಂತ ಕೇಳಿದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಅಂತ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ, ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ, ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ ಅದು, ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ ಎಚ್ಚರ ನಮಗಿದ್ದಾಗ ಆ ಗುರಿಯನ್ನು ತಲುಪುವಲ್ಲಿ ನಾವೆಲ್ಲ ಶ್ರಮ ವಹಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ನಾವು ಏನನ್ನು ನಮ್ಮ ಜೀವನದಲ್ಲಿ ಪಡೀಲಿಕ್ಕೆ ಹೊರಟಿದ್ದೇವೆ ಅನ್ನುವಂತಹ ಎಚ್ಚರ ನಮಗಿದ್ರೆ ಆ ಗುರಿಯತ್ತ ನಮ್ಮ ಪಯಣವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಿ ಸುತ್ತುವ ಖಗವ ಗೂಡ ನೆನೆ ಬೆಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ಧನವ ಬಯಲಿನಲ್ಲಿ, ತತ್ವವೊಂದರ ಹಿಡಿತ ಕೊಗ್ಗ ದಿಹ ಬಾಳೇನು, ಕಿತ್ತಗಾಳಿಯ ಪಟವೋ ಮಂಕುತಿಮ್ಮ. ನಮ್ಮ ಜೀವನ ಅನ್ನುವಂಥದ್ದು ಕಿತ್ತಲ್ಪಟ್ಟಂತಹ ಗಾಳಿಯ ಪಟವಾಗಬಾರದು. ಗಾಳಿಯ ಪಟದ ದಾರ ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ಗಾಳಿಪಟದ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲಿರ್ತದೆ. ವಿದ್ಯಾರ್ಥಿಗಳು, ನಮ್ಮ ಜೀವನದ ಗಾಳಿಪಟದ ದಾರ ನಮ್ಮ ಕೈಯಲ್ಲಿರಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಸುತ್ತಿ ಸುತ್ತುವ ಖಗವ ಗೂಡನೆನೆ ಬೆಳೆಯುವುದು, ಎಲ್ಲಿ ಸುತ್ತು ಹಾಕಿದ್ರೂ ಒಂದು ಹಕ್ಕಿಗೆ ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನುವಂಥ ಎಚ್ಚರ ಸದಾ ಇರ್ತದೆ. ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ, ಬಯಲಿನಲ್ಲಿ ಕಟ್ಟಿ ಹಾಕಿದ ಒಂದು ದನಕ್ಕೆ ಅದು ಎಷ್ಟು ದೂರಕ್ಕೂ ಹೋದರೂ ಆ ಗೂಟಕ್ಕೆ ಕಟ್ಟಲ್ಪಟ್ಟಂತಹ ಹಗ್ಗದ ಮೂಲಕ ಆ ಗೂಟದಿಂದ ಬಲದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಒಂದು ಗೂಟಕ್ಕೆ ಕಟ್ಟಿ ಹಾಕಬೇಕು. ಪೂಜ್ಯ ಡಿ ವಿ ಜಿಯವರ ಮಾತುಗಳು ಎಂಥ ಅದ್ಭುತ ಮಾತುಗಳು ಅಂತ ಕೇಳಿದರೆ, ಪ್ರತಿಯೊಂದನ್ನು ಅವರು ಸಂಯೋಜಿಸಿ ಪ್ರಕೃತಿಯ ಒಟ್ಟಿಗೆ ಅವರು ಪ್ರಕೃತಿಯಿಂದ ಯಾವೆಲ್ಲ ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು ಅದನ್ನು ಕಗ್ಗದ ಸಾಲುಗಳಲ್ಲಿ ಅವರ ಮಾತಿನ ತಾತ್ಪರ್ಯ ಅದು ಅತ್ಯಪೂರ್ವವಾದದ್ದು. ಎಸಳಿ ನಡೆ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮವ ಬಿಗುತೆ ಬಿಡುತೆಗಳಿಂ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಪಸರಿಪಾನಯ ಸುಖವೋ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಗ್ಗದ ಮಾತು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಪ್ರಕೃತಿಯಲ್ಲಿ ಹೂವನ್ನು ನೋಡಿದರೆ ಆ ಹೂವನ್ನು ನಾವು ಹಾಗೆ ನೋಡಿ ಆಚೆ ಹೋಗಿಬಿಡ್ತೇವೆ. ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ, ಒಂದು ಹೂ ಗಾಳಿಗೆ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತಂದರೆ ಅಲ್ಲಾಡಲಿಕ್ಕೆ ಸಾಧ್ಯವಾದದ್ದು ಬಿಗಿಯಾದ ಬಿಗಿತ ಇದೆ ಗಿಡದ್ದು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮವ ಬಿಗುತೆ ಬಿಗ್ಡುತೆಗಳಿ. ಆ ಹೂವಿನ ಮೇಲಿನ ಕ್ಷೇಮ ಆ ಗಿಡಕ್ಕೆ ಇದೆ. ಆ ಹೂ ಮೊಗ್ಗು ಅರಳಬೇಕು, ಅಲ್ಲರಿವಂತಹ ಸುಗಂಧ ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಬಿಗುತೆಯು ಬೇಕು, ಆ ಬಿಡುತೆಯು ಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಸ್ವತಂತ್ರವಾಗಿ ತನ್ನಲ್ಲಿರುವಂತಹ ಸುಗಂಧವನ್ನು ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಹೂ ಜೀವನಕ್ಕೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ. ನಮ್ಮ ಯಾವುದೇ ಬೆಳವಣಿಗೆಗಳು ಭದ್ರವಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಒಂದು ತತ್ವಕ್ಕೆ ಬದ್ಧವಾಗಿದ್ದುಕೊಂಡು ನಾವು ಜೀವನ ನಿರ್ವಹಣೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ಬಿಗುತೆ ಇಲ್ಲ ಅಂತಾದರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಾಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ, ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಬಿಡ್ತೇವೆ. ಕೇಳಿದ್ದು ಕೊಡಲಿಲ್ಲ ಅಂತಾದರೆ ಮಗು ಮತ್ತೇನೋ ಮಾಡ್ತದೆ ಅನ್ನುವಂತಹ ಭಾವನೆ ಸಹಜವಾಗಿ ಪೋಷಕರಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಬಿಗುತೆ ಬೇಕು, ಬಿಡುತೆ ಬೇಕು, ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆ ತತ್ವಕ್ಕೆ ಅಂಟಿಸಿಕೊಳ್ಳುವಂತಹ ಎಚ್ಚರಿಕೆಯೂ ಬೇಕು ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಪ್ರಕೃತಿ ಇಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿ ಎಂದವನೆನ್ನುವುದವಳಿರದೊಡಿರದು, ಸುಕೃತವೆನಿಸುವುದವಳೆ ನಿಂ ವಶಕ್ಕೆ ಕೊಳ್ಳುವ ನಯ, ವಿಕೃತಿಗೆಡೆಯಾಗದಿರು ಮಂಕುತಿಮ್ಮ. ಎಂತಹ ಕಳಕಳಿ, ವಿಕೃತಿಗೆ ಎಡೆ ಮಾಡಿ ಕೊಡಬೇಡಪ್ಪ. ಆ ನಾಲ್ಕು ಸಾಲುಗಳಲ್ಲಿ ಅವಳು ಕೊಡುವಂತಹ ಆ ವಿಜ್ಞಾಪನೆ ಏನು, ಆ ಕಳಕಳಿ ಏನು, ಆ ಎಚ್ಚರ ಏನು, ಪ್ರಕೃತಿ

ಹೊರಗಿದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ

ನೆಂಬ ಸಿದ್ಧಿಯಳದನು ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು. ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವ

ಬದುಕು ಹೇಗಿರಬೇಕು, ಯಾವ ರೀತಿ ಬದುಕಿದ್ರೆ ಮನುಷ್ಯನ ಜನ್ಮ ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಯಾಕಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದೇವೆ? ಮನುಷ್ಯ ಜನ್ಮ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಎಚ್ಚರಿಸ್ತಾರೆ. ನಾವು ಅದನ್ನು ನೆನಪಲ್ಲಿಟ್ಟುಕೊಳ್ಬೇಕಲ್ಲ.

ಬೆಂಗಳೂರು ಪುರಭವನದಲ್ಲಿ ಅವರಿಗೆ ಪೌರ ಸನ್ಮಾನ ನಡೀತದೋ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 ಜನವರಿ ತಿಂಗಳ 18ನೇ ತಾರೀಕಿಗೆ ಕಾರ್ಯಕ್ರಮ ನಡೀತದೆ. ಲಕ್ಷಕ್ಕಿಂತಲೂ ಮಿಕ್ಕ ಮೊತ್ತದ ಧನ ಸಮರ್ಪಣೆಯಾಗ್ತದೆ. ಅದನ್ನು ಎಷ್ಟಿದೆ ಅಂತ ನೋಡಲಿಲ್ಲ.

ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಹೇಳ್ತಾರೆ. ಗೌರವಿಸು ಜೀವನವ ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಓರವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಜೀವನವನ್ನು ಗೌರವಿಸು. ಇಳೆಯಿಂದ ಮೊಳಕೆ ಯುಗವೆಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ತುಟಿ ಹೊಲಿದು ಬಿಡಪ್ಪ, ಕೆಲಸ ಮಾಡು ಹಾಗೆ.

0: ಅಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದಗಳನ್ನು ವಿವರಿಸ್ತಾ ಇದ್ದೀನಿ. ಬಂದ್ರೆ
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್ ಕಗ್ಗದ ಏನು ರಸಧಾರೆಯುಂಟ ಅದನ್ನ ತಿಳಿಯಪಡಿಸುವ ಮುಖಾಂತರ ನೀವು ಅದನ್ನ ತೋರ್ಪಡಿಸಿದ್ದೀರಿ. ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನ ಮಾಡಿದ್ದೀರಿ ಸರ್.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಮೂರನೇ ಕಂತು.
1: ಒಂಟಿ ಸಲಗವೊಂದು ಹೆಣ್ಣಾನೆಯನ್ನು ಅಟ್ಟಿಸಿಕೊಂಡು ಹೋಗುವಂತಹ ದೃಶ್ಯವನ್ನು ನಾನು ಕಂಡೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಗಂಡು ಹೆಣ್ಣು ಗಂಡು ಹೆಣ್ಣು ಒಂದಾಗಿ ರಮಿಸುವಂತಹ ದೃಶ್ಯಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ಪ್ರಪಂಚದ ಸತ್ಯವನ್ನು ನಾನು ಮನಗಂಡವನಿದ್ದೇನೆ. ಗಂಡು ಹೆಣ್ಣು ಒಂದಾದರೆ ಮಾತ್ರ ಈ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ. ಪ್ರಕೃತಿ ಪುರುಷರು ಒಂದಾದರೆ ಮಾತ್ರ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ. ಕೈಲಾಸಕ್ಕೆ ಹೋದರೆ ಅಲ್ಲೂ ಅಷ್ಟೇ, ನನ್ನ ತಂದೆ ಹಾಗೂ ತಾಯಿ ಒಂದಾಗಿ ಯಾವತ್ತೂ ರಮಿಸುತ್ತಾ ಇದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ನನ್ನ ಶರೀರದಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಆಗುತ್ತಾ ಇದೆ. ಆದಷ್ಟು ಬೇಗ ಓರ್ವಳು ಹೆಣ್ಣಿನ ಸಾಂಗತ್ಯದ ಅಗತ್ಯ ನನಗಿದೆ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಚಿಂತಿಸುವುದು ಯಾಕೆ? ಜಗದೀಶ್ವರನಾದಂತಹ ಪರಮೇಶ್ವರನಲ್ಲಿ ಹೇಳಿ ನನ್ನ ಎಲ್ಲಾ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಹೋಗ್ತೇನೆ ಕೈಲಾಸಕ್ಕೆ.

0: ತಡಾದ್ರೂ ನಾನು ಬೇಗ ಬಂದೆ.
1: ತಡಾದ್ರೆ ಬೇಗ ಬರುವುದೇ
0: ಅಪ್ಪ, ಬಸ್ ಮಲೆ ಬರಕ್ಕೆ ಅವಕಾಶ?
1: ನೀನೇ ಲೇಪಿಸ್ತೀಯಲ್ಲ.
0: ಹೌದು, ಸರಳವಾಗಿ ಕೆಳಗೈಗೆ ಬಸ್ ಮಹಾಕಿದ್ದೇನೆ, ನೀರಿನ ವ್ಯವಸ್ಥೆ ಆಗಿದೆ, ವರ್ತಿಸುತ್ತಾ ಇದ್ದೇನೆ.

0: ಏಕಾಗ್ರತೆಯಿಂದ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಾ ಇದ್ದೇನೆ.
1: ಬೇಕಾದ ಒಳ್ಳೆಯ ಲಕ್ಷಣ.
0: ಭಸ್ಮವನ್ನು ಹದಗೊಳಿಸುತ್ತಾ ಇದ್ದೇನೆ.
1: ಸರಿ
0: ಅಪ್ಪ, ಮೊದಲಾಗಿ ಹಣೆಗೆ.
1: ಹಣೆಗೆ ಹಣೆ ಹಿಂದೆ ಇರುವುದಲ್ಲ, ಮುಂದೆ.
0: ಏನು ಹಣೆ ಅಪ್ಪ? ನಿನ್ನ ಹಣೆ ಎಷ್ಟು ಚಂದ, ನಿನ್ನ ಹಣೆ ಎಷ್ಟು ಚಂದ.
1: ನೀನು ಹಣೆ ಅಂತ ಹೇಳಿದ್ರೆ ತಲೆಗೆ ಹಾಕುದು.
0: ನಿನ್ನ ಹಣೆ ಎಷ್ಟು ಚಂದ,
1: ಲೇಪಿಸು.
0: ಎಷ್ಟೋ ಬಾರಿ ಲೇಪಿಸಿದವ, ಆದ್ರೆ ಇಂದಿನ ದಿನ ನಾನು ಕಣ್ಣು ಬಿಟ್ಟು ನಿನ್ನ ಹಣೆ ನೋಡಿದೆ.
1: ನಿನ್ನನ್ನು ಚಂದ ನೋಡ್ಲಿಕ್ಕೆ ಹೇಳಿದಲ್ಲ, ಹಣೆಗೆ
0: ಎಂತ ಹಣೆ ಅಪ್ಪ. ಆಮೇಲೆ ನಿನ್ನ ಭುಜ, ಆಮೇಲೆ ನಿನ್ನ, ಆಮೇಲೆ ನಿನ್ನ
1: ಇಲ್ಲಿ ತೋಳು ಇಲ್ಲಿ.
0: ಏನು ಮೃದು ನಿನ್ನ ಭುಜ, ಏನು ಮೃದು.
1: ಇದು ಒಳ್ಳೆ ಕಥೆ ಆಯ್ತಲ್ಲ, ಭುಜಕ್ಕೆ ಲೇಪಿಸೋ.
0: ಲೇಪಿಸಿ ಆಯ್ತು.
1: ಆಯ್ತಾ
0: ಅಪ್ಪ, ಎಲ್ಲ ಲೇಪಿಸಿದೆ. ದೇ

0: ಮಾಡುವುದಿಲ್ಲ, ನೀನು ಹೆಚ್ಚು ಕಡಿಮೆ ಮಾಡುವುದರ ಮೊದಲು ನಿನಗೆ ಮದುವೆ ಮಾಡ್ತೇನೆ.
1: ಮಾಡಿಸ್ತೀಯಾ ಮದುವೆ ಮಾಡಿಸ್ತೀಯ?
0: ಮೊದಲು ಉದ್ಯೋಗದಲ್ಲಿ ನೀನು ಪಕ್ವತೆಯನ್ನು ಪಡೆಯಬೇಕು.
1: ಹಾಗಿದ್ರೆ
0: ಹೋಗು,
1: ಕಾಲ ಇನ್ನು ಬರಲಿಲ್ಲ.
0: ಬರಲಿಲ್ಲ,
1: ಕಾಲ ಇನ್ನು
0: ಬರ್ತದೆ, ಬೇಗ ಬರ್ತದೆ.
1: ನೀವು ಮಾಡಿಸಿದ್ರೆ ನಾನೇ ವ್ಯವಸ್ಥೆ ಮಾಡಿಕೊಂಡೆ.
0: ಆಯ್ತು,
1: ಹೋಗಿ ಬರ್ತೇನೆ.
0: ಹಿಡಿದು
1: ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ.
0: ಹೋಗು ಹೋಗು ಹೋಗು.

ದಿನಗಳಾಯಿತು, ನಿದ್ರೆ ಬರುತ್ತಾ ಇಲ್ಲೋ, ಶರೀರಕ್ಕೆ ಆಹಾರ ಸೇರುತ್ತಾ ಇಲ್ಲೋ. ಕಾರಣ ಮತ್ತೆ ಇರುವಲ್ಲ. ಪಾರ್ವತಿಯ ಮುಖದ ಕ್ರಾಂತಿ, ಮುಖದ ಕಾಂತಿ ಭಸ್ಮ ಹಾಗೂ ಕಲ್ಲು. ಪಾರ್ವತಿಯನ್ನು ನನ್ನನ್ನು ಹೆರಲಿಲ್ಲ, 9 ತಿಂಗಳು ಹೊಟ್ಟೆಯಲ್ಲಿ ಹೊರಲಿಲ್ಲ, ಸ್ತನಪಾನವನ್ನು ಮಾಡಿಸಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದಾದ ಮೇಲೆ ಪಾರ್ವತಿ ಹೇಗೆ ತಾನೇ ತಾಯಿಯಾಗುವುದಕ್ಕೆ ಸಾಧ್ಯ? ಪಾರ್ವತಿಯ ಮೇಲೆ ನಾನು ಮನ ಮಾಡಿದ್ರೆ ಅದು ಅಪರಾಧವಿಲ್ಲ. ಮತ್ತೊಂದು ವಿಚಾರ, ಎಲ್ಲಿಯಾದರೂ ದೇವರ ಮಗ ರಕ್ಕಸನಾಗುವುದಕ್ಕೆ ಸಾಧ್ಯ ಉಂಟ? ಪರಮೇಶ್ವರನನ್ನು ಭಸ್ಮಾಸುರ ಎನ್ನುವ ಹಾಗೆ ಗುರುತಿಸಿದ್ದಾನೆ, ದೇವರ ಮಗ ರಕ್ಕಸನಾಗುವುದಕ್ಕೆ ಉಂಟ? ಭಸ್ಮಾಸುರ ಎನ್ನುವ ಹಾಗೆ ನಾಮಕರಣವನ್ನು ನನಗೆ ಮಾಡಿದ ಮೇಲೆ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಬೇಕಾದದ್ದು ನನ್ನ ಧರ್ಮ, ನನ್ನ ಕರ್ತವ್ಯ. ರಕ್ಕಸರಿಗಿದೆಲ್ಲ ಅಪರಾಧ ಅಲ್ಲ, ಇನ್ನೊಬ್ಬನ ಹೆಂಡತಿಯ ಮೇಲೆ ಮನ ಮಾಡಿದ್ರೆ ರಕ್ಕಸರಿಗೆ ಅದು ಧರ್ಮವೇ. ಪಾರ್ವತಿಯನ್ನು ಮರೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಪಾರ್ವತಿಯನ್ನು ಸೇರಲೇಬೇಕು ಎನ್ನುವಂತಹ ಮನಸ್ಸು ಹೆಚ್ಚಾಗುತ್ತೆ.

ಸಾಗದೆ ವರ್ಷಗಳೆಷ್ಟಾಯ್ತು ಏನು, ಹಕ್ಕಿ ಗೂಡಿನ ಹಾಗಾಗಿ ಹೋಗಿದೆ. ಸರ್ಪಭೂಷಣ ನಿಕೃಷ್ಟ ವ್ಯಕ್ತಿ, ಅಂತಹ ಪರಮೇಶ್ವರನ ಮೇಲೆ ಪಾರ್ವತಿ ಹೇಗೆ ಮನಸ್ಸು ಮಾಡಿದ್ಲು, ಅದೇನೇ ಇರಲಿ ಪಾರ್ವತಿಯನ್ನು ಪಡೆಯಬೇಕು ಎನ್ನುವಂತ ಆಕಾಂಕ್ಷೆ ಹೆಚ್ಚಾಗುತ್ತಾ ಇದೆ. ನೇರವಾಗಿ ಹೋಗಿ ಪರಮೇಶ್ವರನನ್ನು ತುಳುಕಿ ಪಾರ್ವತಿಯನ್ನು ಪಡೆಯಲೇ ಧೈರ್ಯ ಇಲ್ಲ ನನಗೆ. ಯಾಕೆ? ಆಗಾಗ ಆತ ಹಣೆಯಲ್ಲಿರುವಂತಹ ಮೂರನೆಯ ಕಣ್ಣನ್ನು ತೋರಿಸುತ್ತಾ ಇದ್ದಾನೆ. ಆ ಕಣ್ಣನ್ನು ನಾನು ಬಿಟ್ಟೆ ಅಂತ ಆದ್ರೆ ಪ್ರಪಂಚವೇ ಸುಟ್ಟು ಹೋಗುತ್ತದೆ ಅಂತ. ನನಗೆ ದೇವರಾಣೆ ಪರಮೇಶ್ವರನ ಹೆದರಿಕೆ ಇಲ್ಲ, ಅವನ ಮೂರನೆಯ ಕಣ್ಣುಂಟಲ್ಲ ಅದರ ಬಗ್ಗೆ ನನಗೆ ಹೆದರಿಕೆ. ಹಾಗಿದ್ರೆ ಏನು ಮಾಡೋಣ? ಪಾರ್ವತಿಯನ್ನು ಪಡೆಯಲೇಬೇಕು, ಪರಮೇಶ್ವರನ ನಾಶವನ್ನು ಮಾಡಲೇಬೇಕು. ಅದಕ್ಕಾಗಿ ತಾಳ್ದು ಕುಟಿರಪ್ಪ.

ವರಗಳವು ಕೇಳ್ದು ಶಿವನವು ಕಲೆಯಲು ಸಾಧಿದು ಅಲ್ಲದಡೆ ಮೇಲ್ ದುಡುಕೆ ಮೇಲ್ ದುಡುಕೆ ಬಂದಾಗ ತಂದೆರಡು ಕೈಗಳವು ಕಂಡವರ ಶಿರಗಿಟ್ಟು ಕಂಡವರ ಶಿರಗಿಟ್ಟು ಬಾಲ್ದೊಡಿ ಅದುರಿ ಒಂದು ಶಿವನಿಂದ ಪಡೆಯುವ ಬಾಳ್ದೊಡಿ ಅದುರಿ ಒಂದು ಶಿವನಿಂದ ಪಡೆಯುವನೆ ಶೂಲದಾರಿಯ ಮೇಲೆ ಉರಿಯ ಹತ್ತವೇ ಶೂಲದಾರಿಯ ಮೇಲೆ ಸುರದ ಸುಖ ಪಡೆವೇ

0: ಯಾವ ಮಗನಿಗೂ ನನ್ನ ಪರಿಸ್ಥಿತಿ ಬರಬಾರದು. ಪ್ರಾಯಕ್ಕೆ ಬಂದಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಿಸಬೇಕಾದುದು ಹಿರಿಯರ ಕರ್ತವ್ಯ. ಈ ಪ್ರಪಂಚದಲ್ಲಿ ಇದುವರೆಗೆ ಮಗನೇ ತಂದೆಯ ಬಳಿಗೆ ಹೋಗಿ ಅಪ್ಪ ನನಗೆ ಮದುವೆ ಮಾಡಿಸು ಎನ್ನುವ ಹಾಗೆ ಹೇಳಿದ್ದಿರಬಹುದ? ಅಂತಹ ಗತಿ ಕೇಡು ಈ ಭಸ್ಮಾಸುರನಿಗೆ ಬಂತು. ಒಂದಲ್ಲ ಎರಡಲ್ಲ ನೂರಾರು ಬಾರಿ ಅಪ್ಪನ ಮುಂದೆ ಗೋಗರೆದೆ ಮದುವೆ ಮಾಡಿಸು ಮದುವೆ ಮಾಡಿಸು.
1: ಕಾಲ ಬರಲಿ
0: ನನಗೆ ಕಾಲ ಬರಲಿ ಅಂತ ಹೇಳುವುದು. ಅವ ಅಲ್ಲಿ ಒಳಗೆ ಪಾರ್ವತಿಯೊಂದಿಗೆ ಚಕ್ಕಂದಾಡುವುದು. ಖಂಡಿತವಾಗಿಯೂ ಅವ ಮದುವೆ ಮಾಡಿಸುವುದಿಲ್ಲ. ಯಾಕೆ? ಅಣ್ಣಂದರಿಗೂ ಮದುವೆ ಮಾಡಿಸಲಿಲ್ಲ. ಗಂಡು ಮಕ್ಕಳಿಗೆ ಮದುವೆ ಮಾಡಿಸಿದರೆ ಅವರು ಸಂಸಾರ ಸಮೇತವಾಗಿ ಬೇರೆ ಹೋದರೆ ಮತ್ತೆ ದುಡಿಲಿಕ್ಕೆ ಆಳು ಯಾರಿದ್ದಾರೆ? ಬೂದಿ ಹೊರುವುದಕ್ಕೆ ಗೊಬ್ಬರ ಹೊರುವುದಕ್ಕೆ ಮಕ್ಕಳೇ ಆಗಬೇಕಲ್ಲ ಎನ್ನುವಂತಹ ಯೋಜನೆ ಇರಬಹುದು ಇವನದು. ಹೇಳೋದಲ್ಲ, ತಂದೆ ಮದುವೆ ಮಾಡಿಸುವುದಿಲ್ಲ ಎಂದಾದರೆ ನನ್ನ ಹಾದಿಯನ್ನು ನಾನು ಕಂಡುಕೊಳ್ತೇನೆ. ಶಕ್ತಿಯಿಂದ ಪರಮೇಶ್ವರನನ್ನು ತುಡುಕುವುದಕ್ಕೆ ಸಾಧ್ಯ ಇಲ್ಲ. ಉಪಾಯದಿಂದ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು. ಅದಕ್ಕಿರುವಂತಹ ಹಾದಿ ಇದು ಒಂದೇ. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ನಾಟಕವನ್ನಾಡಿ ವಿಶೇಷವಾದ ವರಪ್ರಸಾದವನ್ನು ಪಡೆದು ಆ ವರಪ್ರಸಾದದಿಂದಲೇ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು.

0: ಇನ್ನೂ ಸ್ವಲ್ಪ
1: ಏನೋ ಇದು
2: ಏನೇ ಮಗನೇ

0: ಇಲ್ಲ ಅಬ್ಬಾ ಸಿಗಲಿಲ್ಲ.
1: ನೋಡಿದ್ರೆ ಸ್ವಾಮಿ ಅವನ ಮಾತಿನ
2: ಏನು ಮಾತಾಡುವುದು ನೀನು? ಅಪ್ಪ ಸಾಯಲಿಲ್ಲ, ಅಮ್ಮ ಸಿಗಲಿಲ್ಲ.
3: ಭಾವನೆ ಅಧಿಕವಾದಾಗ ಶಬ್ದಗಳು ಕಡಿಮೆ ಆಗ್ತದೆ. ಅಪ್ಪ ಭೂಲೋಕದಲ್ಲಿ

0: ಅರ್ಥ ಮಾಡಿಕೊಂಡ್ರೆ
1: ಅದೇ ಅರ್ಥ ಮಾಡುದು.
0: ಅಪ್ಪ
1: ನೀನು ತಪ್ಪು ಹೇಳೋದಕ್ಕೆ ನಾನು ಸರಿ ಮಾಡ್ಲಿಕ್ಕೆ,
0: ಭೂಲೋಕದಲ್ಲಿ ಯಾರು ಸಾಯಲಿಲ್ಲ, ಭಸ್ಮ ತರುವುದಕ್ಕಾಗಲಿಲ್ಲ, ನಿನ್ನ ಸೇವೆಯಿಂದ ನಾನು ವಂಚಿತನಾದನಲ್ಲ ಎನ್ನುವ ಬೇಸರ ನನಗೆ.
1: ಆ ತನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಆಗದೇ ಇದ್ದಾಗ ನೀನು ದುಃಖದಲ್ಲಿ ಗದ್ಗದಿಯನಾಗಿ ಹೇಳುವುದು, ಯಾರು ಸಾಯಲಿಲ್ವ, ಶುದ್ಧವಾದ ಭಸ್ಮ ಸಿಗಲಿಲ್ವ, ಹಾಗೆ ಭಸ್ಮವನ್ನು ತರುವುದಕ್ಕೆ ನನಗೆ ಆಗಲಿಲ್ಲ.
0: ಸರಿ,
1: ಅದಕ್ಕೆ ಈಗ ಏನು ಮಾಡುವುದಪ್ಪ, ಏನಾದ್ರೂ ಪರಿಹಾರ ಉಂಟಾ?
0: ಅಪ್ಪ ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ನಾನು ಯೋಚಿಸುತ್ತಾ ಬಂದದ್ದು ಒಂದನ್ನೇ,
1: ಏನು
0: ಅಪ್ಪನಿಗೆ ಒಂದು ವ್ಯವಸ್ಥೆ ಹೇಗೆ ಮಾಡಿಬಿಡುದು ಅಂತ.
1: ಅಪ್ಪನಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನೀ ನಮಗ,
0: ಅಮ್ಮನಿಗೆ ಒಂದು ಸಂತೋಷ ಹೇಗೆ ಮಾಡುದು ಅಂತ ಯೋಚಿಸ್ತಾ ಬಂದ.
1: ಏನು ಯೋಚನೆ ಮಾಡಿದೆ ನೀನು? ಅದನ್ನು ಹೇಳ.
0: ಒಂದು ಹಾದಿ ಇದೆ, ಮನದ ಬೀಷ್ಟವ ಸಲಿದಿ ಗೊಂಬೆನ ಪಾಲಿಸೈ ಇಷ್ಟಾರ್ಥವ ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ಯೋಚನೆ ಒಂದೇ, ಅಪ್ಪನಿಗೆ ಭಸ್ಮದ ವ್ಯವಸ್ಥೆಯನ್ನು ಹೇಗೆ ಮಾಡೋಣ ಎನ್ನುವ ಹಾಗೆ ಒಂದು ಹಾದಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾರು ಭೂಲೋಕದಲ್ಲಿ ಸಾಯಲಿಲ್ಲ, ನಾವು ಕೊಲ್ಲಬೇಕು. ಕೊಲ್ಲುವುದು ಅಂದ್ರೆ ಅದು ಅಪರಾಧ, ನಾವು ಕೊಲ್ಲುವುದಲ್ಲ, ನಾವು ಮೋಕ್ಷವನ್ನು ಕೊಡುವ

0: ಅವರು ಆ ಕ್ಷಣದಲ್ಲಿಯೇ ಭಸ್ಮೀಭೂತರಾಗಬೇಕು ಎನ್ನುವಂತ ಅವರ ಪ್ರಸಾದ. ಇದರಿಂದ ಮೂರು ಲಾಭ ಉಂಟು. ನೀನು ಆಗ ಹೇಳಿದ್ಯಲ್ಲ ಹಣೆಗೆ ನಾಮ ಹಾಕುವಾಗ, ಈ ಪ್ರಪಂಚದಲ್ಲಿ ಎಲ್ಲವೂ ಮೂರರಲ್ಲಿ ಅಡಕವಾಗಿದೆ ಅಂತ.
1: ತ್ರಿಗುಣಾತ್ಮಕವಾದ
0: ನೀವು ಅಂತಹ ವರಪ್ರಸಾದ ಕೊಟ್ರೆ ಅದರಲ್ಲಿ ಮೂರು ಲಾಭ ಉಂಟು. ಒಂದನೆಯದಾಗಿ, ಯಾರ ಶಿರದ ಮೇಲೆ ನಾನು ಕೈಯಿಡುತ್ತೇನೆಯೋ ಅವರು ಸಾಯುತ್ತಾರೆ. ಒಂದು ಸಾಯ್ತಾರೆ, ಭಸ್ಮ ಆಗ್ತಾರೆ. ಕೈಯನ್ನು ಹಾಗೆ ಕೆಳಗೆ ಕೊಂಡು ಹೋಗುವುದು, ಭಸ್ಮ ಹೆಕ್ಕುವುದು, ಹರಿವಾಣಕ್ಕೆ ಹಾಕುವುದು, ಇಲ್ಲಿಗೆ ಬರುವುದು, ನಿನ್ನ ಸೇವೆ ಮಾಡುವುದು.
1: ಅಲ್ಲ, ಉರಿಹಸ್ತವನ್ನೇನೋ ಕೊಡಬಹುದು, ಹಾಗೆಂತ ನೀನು ಅದನ್ನು ಪಡೆದು ಭೂಲೋಕದಲ್ಲಿ ಇದ್ದವರದೆಲ್ಲ ತಲೆಗೆ ಕೈ ಹಾಕುತ್ತಾ ಹೋದ್ರೆ ಭೂಲೋಕದಲ್ಲಿ ಎಲ್ಲ ನಾಶ ಆಗುದಿಲ್ಲ.
0: ನಿಮ್ಮ ಮಗಲ್ವಾ ನಾನು?
1: ಹೌದು,
0: ಜಗತ್ ರಕ್ಷಕನಲ್ವೇ ನೀವು?
1: ಹೌದು,
0: ನಿನ್ನ ಮಗನಾದಂತಹ ನಾನು ಜಗತ್ತಿಗೆ ದೋಷವನ್ನು ಮಾಡಿಯಾನೆ.
1: ಯಾರು ದಯಾಮರಣವನ್ನು ಬಯಸ್ತಾರೋ ಅಂತವರ ತಲೆಗೆ ನೀನು ಕೈ ಇಡಬೇಕು.
0: ನೀನು ಹೇಳಿದ
1: ಹೌದಾ?
0: ಹೌದು,
1: ಕೊಡಬಹುದು.
0: ಈಗ
1: ವರ ಕೊಡಬೇಕು ಅಂತ ನಾನು ಹೇಳುವುದಲ್ವಾ. ಈಗ ಯಾವುದೇ ಒಂದು ವಿಶೇಷವಾದ ವರವನ್ನು ಮಂತ್ರವನ್ನು ನಾವು ಕೊಡಬೇಕು ಅಂತಾದ್ರು, ಉಪದೇಶ ಮಾಡಬೇಕು ಅಂತಾದ್ರು, ಅವ ದೇಹದಲ್ಲಿ ಶುಚಿಯಾಗಿರಬೇಕು.
0: ಸರಿ
1: ಅಲ್ವಾ? ಕಾಯ ಮನಸ್ಸು ಎಲ್ಲವೂ ಶುದ್ಧವಾಗಬೇಕು. ನೀನು ಈಗಾಗಲೇ ಭೂಲೋಕದಲ್ಲಿ ಸಂಚಾರ ಮಾಡಿಕೊಂಡು ಬಂದದ್ದು. ಉರಿಹತ್ತವನ್ನು ಕೊಡುವ ಬಗ್ಗೆ ನಾನು ವ್ಯವಸ್ಥೆ ಮಾಡ್ತೇನೆ.
0: ಸರಿ,
1: ನೀನು ಮೊದಲು ಹೋಗಿ ಸ್ನಾನ ಮಾಡಿ.
0: ಸ್ನಾನ ಮಾಡಬೇಕು. ಸ್ನಾನ ಮಾಡಿ, ಆಯ್ತು, ಹೋಗಿ. ನೀವು ಸ್ನಾನ ಮಾಡಿ ಬನ್ನಿ.
1: ನಾನು ಹೇಳಿದ್ದನ್ನು ನನಗೆ ತಿರುಗಿಸ್ತಾನೆ.
0: ಹೌದು,
1: ಉರಿಯಸ್ತ ಕೊಡಬೇಕು ಅಂತ ಸ್ನಾನ ಮಾಡಬೇಕು ಅಂತ ಹೇಳಿದ್ದು. ನಾನು ಸ್ನಾನ ಮಾಡಬೇಕು ಅಂತ?
0: ನನಗೆ ಸ್ನಾನದ ಬಗ್ಗೆ ಎಲ್ಲ ದೊಡ್ಡ ಆಸಕ್ತಿ ಇಲ್ಲ. ನನಗೀಗ ಒಂದೇ ಆಸಕ್ತಿ, ಅಪ್ಪನ ಸೇವೆ ಮಾಡು.
1: ನಿನಗೆ ಆಸಕ್ತಿ ಇಲ್ಲ, ಆದ್ರೆ ಕೊಡುವ ನಾವು ಯೋಚನೆ ಮಾಡಬೇಡುವ.
0: ನಾನು
1: ದೇಹ ಶುದ್ಧ ಆಗಬೇಕು.
0: ನಾನು ಯಾಕೆ ಸ್ನಾನ ಮಾಡು? ಭೂಲೋಕದಿಂದ ಬರುವಾಗ ಎಷ್ಟು ತೋಡು ದಾಟಿ ಬಂದಿದ್ದೇನೆ ಗೊತ್ತುಂಟು?
1: ಹೌದಾ?
0: ಎಲ್ಲ ಮುಳುಗಿಯೇ ಬಂದದ್ದು.
1: ಅದು ನೀನು ನೀರನ್ನು ದಾಟಿದ್ದು ಇಲ್ಲಿ ಹೊರಬಡೆಯಬೇಕು ಅಂತಲ್ಲ.
0: ಅಲ್ವಾ,
1: ಹೊರಬಡೆಯಬೇಕು ಅಂತಾದ್ರೆ ಅದು ಇಲ್ಲಿ ಮತ್ತೆ ಉರಿಯಸ್ತ ಕೊಡ್ತೇನೆ.

0: ಸಮಾಧಾನ ನಿಮಗೆ ಆತನ ಮೇಲೆ. ಆತ ಏನು ಹೇಳಿದರೂ ಕೂಡ ಆತನ ಮಾತನ್ನು ಸಮ್ಮತಿಸುತ್ತಾ ಇದ್ದೀರಿ. ಸ್ವಾಮಿ, ಈಗ ನೀವು ಮುಂದುವರೆದು
1: ನಿನ್ನ ಮುಖದಲ್ಲಿ ಏನು ದುಗುಡ ಕಾಣು?
0: ಕಾರಣ ಉಂಟು ಸ್ವಾಮಿ. ಸ್ವಾಮಿ, ನಿಮ್ಮ ಮಗ ಬೆಳೆಯುತ್ತಾ ಬೆಳೆಯುತ್ತಾ ಇದ್ದಂತೆ ಆತನ ಮುಂಚೆ ಇದ್ದಂತಹ ನಿಷ್ಠೆ ಆತನಲ್ಲಿ ನಾನು ಕಾಣುತ್ತಾ ಇಲ್ಲ ಸ್ವಾಮಿ.
1: ಹೌದೇ? ಆತ ತ್ರಿಸಂಧ್ಯಾ ಕಾಲದಲ್ಲಿ ಭಸ್ಮ ತರ್ತಾನಲ್ಲ, ತನ್ನ ಕರ್ತವ್ಯ ಮಾಡ್ತಾನಲ್ಲ.
0: ಆದರೆ ಆತ ಕಾಮುಕತನದಿಂದ ವ್ಯವಹರಿಸುತ್ತಾ ಇದ್ದಾನೆ.
1: ಕಾಮುಕತ,
0: ಕಾಮ ದೃಷ್ಟಿಯಿಂದ ನನ್ನನ್ನು ಕಾಣುತ್ತಾ ಇದ್ದಾನೆ. ನಿಮಗೆ ಭಸ್ಮವನ್ನು ಧರಿಸುವ ಅಂತ ಸಂದರ್ಭದಲ್ಲಿ ನನ್ನ ಮೈ ಮುಟ್ಟಿ ಆ ಮೂಲಕವಾಗಿ ಸುಖ ಕಂಡು ಬೇಡದ ಚೇಷ್ಟೆಯನ್ನು ಮಾಡುತ್ತಾ ಇದ್ದಾನೆ ಸ್ವಾಮಿ.

0: ಬಾಯಲ್ಲಿ ಕಾಮುಕತನವನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯವೋ ಹೇಳು.
1: ಇಷ್ಟರೊಳಗೆ ಮಕ್ಕಳು ಆ ರೀತಿಯನ್ನು ಕಂಡದ್ದಿಲ್ಲ.
0: ನಿನ್ನ ಮೈ ಮುಟ್ಲಿಲ್ಲ ಅಂತ ನಾನು ಹೇಳುವುದಲ್ಲ. ಮಗನಾದವ ತಾಯಿಯ ಮೈಯನ್ನು ಮುಟ್ಟಿದ್ರೆ ಏನು ಅಪರಾಧ? ಏನೋ ತಾಯಿಯ ಮೈಯನ್ನು ಮುಟ್ಟಬೇಕು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತ ಮಗನಾದ ಅವ ತಾಯಿಯ ಮೈಯನ್ನು ಮುಟ್ಟಿದ, ಏನು ಅಪರಾಧ?
1: ಆತನ ಮುಖದಲ್ಲಿ ಕಣ್ಣಿನಲ್ಲಿ ಬೇರೆಯೇ ಒಂದು ಸನ್ನೆ.
0: ಖಂಡಿತ
1: ಚೇಷ್ಟೆ.
0: ಏನೋ ಸಣ್ಣ ಮಕ್ಕಳಾಟಿಕೆಯ ಬುದ್ಧಿ, ಆದ್ದರಿಂದಲೇ ಬಾಲಿಷವಾದ ತನವನ್ನು ವ್ಯವಹಾರ ಮಾಡಿದ ಹೊರತು ಅವನಲ್ಲಿ ಯಾವ ಕೆಡುಕನ್ನು ನಾವು ಕಾಣುವುದಕ್ಕಿಲ್ಲ. ಅವನಾದರೂ ಕೇಳಿದ್ದೇನು, ಭಸ್ಮ ತರುವುದಕ್ಕೆ ಬೇಕಾಗಿ ಉದ್ಯೋಗ ಮಾಡುವುದಕ್ಕೆ ಒಂದು ಉರಿಯಾಸ್ತವನ್ನು ಕೊಡಬೇಕು ಅಂತ ಅಷ್ಟೇ ತಾನೆ. ಅದರಿಂದ ಕೇಳು ಬಂದ್ರೆ ನಾನು ಆಲೋಚನೆ ಮಾಡ್ತೀನಿ, ನೀನು ಬೆದರಬೇಡ, ನೀನು ಸುಮ್ಮನೆ ಇರು. ಶಿಕರಣ ಪೂರ್ವಕವಾಗಿ ನೀನು ನಿಷ್ಠೆಯಿಂದ ನಾನು ಕೊಡುವಂತ ಉರಿಯಸ್ತವನ್ನು ಸ್ವೀಕರಿಸಬೇಕು, ಭಸ್ಮವನ್ನು ತರುವುದಕ್ಕೆ ಬೇಕಾಗಿ ಈ

0: ತಿಂಗಳಲ್ಲಿ ಹೆತ್ತಿದ್ದಾಳೆ, ನನ್ನನ್ನು ಪೋಷಿಸಿದ್ದಾಳೆ.
1: ಅವಳು ನಿನ್ನ ಬಗ್ಗೆ ಹೇಳಿದ್ದಾಳೆ, ಉರಿಯಸ್ತವನ್ನು ಕೊಡಬೇಡಿ, ಕೇಡಾಗುತ್ತದೆ ಅಂತ. ಅವಳ ಮಾತನ್ನು ತಿರಸ್ಕರಿಸಿ ನಿನಗೆ ವರವನ್ನು ಕೊಟ್ಟರೆ ನಮ್ಮ ಮೇಲೆ ಪ್ರಯೋಗ ಮಾಡುವುದಕ್ಕೆ ಬರ್ತೀಯ?
0: ಹೇಳ್ತಾರೆ ನಿನ್ನವರೆಲ್ಲ, ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಇನ್ನು ಮುಂದೆ ಹಾಗಲ್ಲ, ಬದಲಾವಣೆ. ಜಗದ ಪಿತರವು ಒಂದೇ ಪಾರ್ವತಿ ಭಸ್ಮಾಸುರ.
1: ನಾನು ನಯಾಧಿಕಾರಿ, ಗೊತ್ತಾಯ್ತಲ್ಲ.

रेडियो सारंग 107.8 FM। रेडियो सारंग 107.8 FM। ಎಂದೂ ಮರೆಯದ ಹಾಡು।

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭಾವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಇತ್ತನೇಟಾ ಉಡಲ್ದ ತುಡರ್ ಈ ತುಳು ಸಿನಿಮಾದ ಪದಕುಲನ್ನು ಕೇಂದರ ಅಂಚನೆ ನನ್ನ ದುಂಬಗ ಬಯ್ಯ ಮಲ್ಲಿಗೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.

ಉಡಲ್ದ ತುಡರ್ ಅಂಚನೆ ಬಯ್ಯ ಮಲ್ಲಿಗೆ. ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನಿ ಕೇನೊಂದು ಬರ್ತಾರೆ. ಇಡಗ ಇನಿತು ತುಳು ಪ್ರಸಾರ ಮುಗಿಂಡ ಮಾತ್ರೆಗ್ಲ ಸೊಲ್ಮೇನು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದ.